ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರಗಳನ್ನ ತಿಳಿದುಕೊಳ್ಳೋಣ. ಇವತ್ತು ಜುಲೈ 4, 2026 ಮಂಗಳವಾರ.
1: ಪರಭವ ಸಂವತ್ಸರ,
0: ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ ಪಂಚಮಿ ತಿಥಿ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ.
2: ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ
0: ನ್ಯಾಷನಲ್ ಚಾಕ್ಲೇಟ್ ಡೇ ಕುರಿತು ಮಾಹಿತಿಯನ್ನ ಆರ್ಜೆ ಶ್ವೇತಾ ಅವರು ನೀಡಲಿದ್ದಾರೆ.
2: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ
0: ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕವಲಕ್ಕಿಯವರು ಸರ್ವಜ್ಞರು ವಚನಗಳಲ್ಲಿ ದಾನದ ಕುರಿತು ಹೇಳಿರುವ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ.
2: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
1: ನಂತರ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
2: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ
0: ಇಂಟರ್ನ್ಯಾಷನಲ್ ಲೆಪರ್ಡ್ ಡೇ ಕುರಿತಾದಂತಹ ಮಾಹಿತಿಯನ್ನ
1: ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
2: ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ
0: ಶಿವಮೊಗ್ಗದ ಇಂದುಮತಿ ಇವರು ಪುಣ್ಯವತಿ ಕಥೆಯನ್ನ ಹೇಳಲಿದ್ದಾರೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
2: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
2: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾಗೇಶ್ ಇವರು ಔಷಧಿಯ ಗುಣಗಳ ಅಳಿವಿನ ಬಗ್ಗೆ ಮಾಹಿತಿಯನ್ನ ತಿಳಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
2: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
2: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗೀತಾ ಫ್ಲವರ್ ಸ್ಟಾಲ್ ಕುರಿತಂತಹ ಮಾಹಿತಿಯನ್ನ ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ.
2: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
1: ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
2: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
2: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ವರೆಗೆ
2: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
3: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾವೆಲ್ಲ ದಿನ ಬೆಳಗ್ಗೆ ಎದ್ದ ತಕ್ಷಣ ಸಿಗೋರಿಗೆಲ್ಲ ನಮಸ್ಕಾರ ಅಂತ ಹೇಳ್ತೀವಿ. ಆಫೀಸ್ಗೆ ಹೋದಾಗ, ದಾರಿಯಲ್ಲಿ ಪರಿಚಿತರು ಸಿಕ್ಕಾಗ, ಹಿರಿಯರನ್ನ ನೋಡಿದಾಗ್ಲೆಲ್ಲ ಎರಡು ಕೈ ಜೋಡಿಸಿ ನಮಸ್ಕಾರ ಅಂತ ಹೇಳ್ತೀವಿ. ಆದ್ರೆ ಸ್ನೇಹಿತರೆ, ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಈ ಒಂದು ಸಣ್ಣ ಪದ ಹಾಗೆ ನಾವು ಎರಡೂ ಕೈ ಮುಗಿತೀವಲ್ಲ, ಅದರ ಹಿಂದೆ ಎಷ್ಟೊಂದು ದೊಡ್ಡ ಅರ್ಥ ಅಡಗಿದೆ ಅಂತ. ಎಸ್, ಇವತ್ತು ಈ ಬೆಳಗಿನ ಹೊತ್ತಲ್ಲಿ ಆ ನಮಸ್ಕಾರದ ಹಿಂದಿರೋ ಸುಂದರ ಅರ್ಥವನ್ನ ಒಂದ್ಸರಿ ನೆನ್ಪ್ ಮಾಡ್ಕೊಳ್ಳೋಣ. ನಮಸ್ಕಾರ ಅನ್ನೋ ಪದ ಬರೋದು ಸಂಸ್ಕೃತದ ನಮಃ ಮತ್ತು ಕಾರ ಅನ್ನುವ ಪದಗಳಿಂದ. ನಮಃ ಅಂತಂದ್ರೆ ನನ್ನದಲ್ಲ ಅಥವಾ ಅಹಂಕಾರ ನನ್ನಲ್ಲಿಲ್ಲ ಅಂತ. ನಾವು ಎರಡೂ ಕೈಗಳನ್ನ ಎದೆ ಮಧ್ಯಭಾಗದಲ್ಲಿ ಜೋಡಿಸಿ ತಲೆ ಬಾಗಿದಾಗ ಮೊದಲನೇ ಅರ್ಥ, ನನ್ನಲ್ಲಿರೋ ಅಹಂಕಾರವನ್ನು ಬದಿಗಿಟ್ಟು ನಿನ್ನಲ್ಲಿರೋ ಆ ದೈವತ್ವಕ್ಕೆ, ಒಳ್ಳೆಯತನಕ್ಕೆ ನಾನು ತಲೆ ಬಾಗುತ್ತಿದ್ದೇನೆ ಅಂತ. ಇನ್ನ ಎರಡನೇ ಅರ್ಥ, ನಮ್ಮ ಬಲಗೈ ಜ್ಞಾನ ಅಥವಾ ಆತ್ಮದ ಸಂಕೇತ, ನಮ್ಮ ಎಡಗೈ ಅಜ್ಞಾನ ಅಥವಾ ಶರೀರದ ಸಂಕೇತ. ಇವೆರಡೂ ಒಂದಾದಾಗ ಮನಸ್ಸು ಮತ್ತು ಶರೀರ ಒಂದಾಗಿ ನಿನ್ನನ್ನು ಗೌರವಿಸುತ್ತಿದ್ದೇನೆ ಅನ್ನೋ ಅರ್ಥ ಕೊಡುತ್ತೆ. ಇನ್ನ ಮೂರನೇ ಅರ್ಥ, ನನ್ನ ಬಳಿ ಯಾವುದೇ ಆಯುಧವಿಲ್ಲ, ನನ್ನಲ್ಲಿ ಬರೀ ಪ್ರೀತಿ ಮತ್ತು ಗೌರವ ಮಾತ್ರ ಇದೆ ಅಂತ ಎದುರಿಗಿರೋರಿಗೆ ಯಾವುದೇ ಭಯವಿಲ್ಲದೆ ಅಭಯ ನೀಡೋ ಸಂಕೇತವೇ ಈ ನಮಸ್ಕಾರ. ಹೌದು ಸ್ನೇಹಿತರೆ, ವಿಜ್ಞಾನದ ಪ್ರಕಾರವು ನಾವು ಎರಡು ಕೈ ಬೆರಳುಗಳ ತುದಿಯನ್ನು ಒತ್ತಿ ಹಿಡಿದಾಗ ನರಮಂಡಲದ ಮೇಲಾಗಿರೋ ಒತ್ತಡ ಕಡಿಮೆಯಾಗಿ ಎದುರಿಗಿರೋ ವ್ಯಕ್ತಿಯನ್ನು ನಾವು ಕಾಲಕಾಲಕ್ಕೆ ನೆನಪಿಟ್ಟುಕೊಳ್ಳಲು ಸಹಾಯವಾಗುತ್ತಂತೆ. ನೋಡಿದ್ರ, ನಾವು ಪ್ರತಿದಿನ ಜಸ್ಟ್ ನಮಸ್ಕಾರ ಅಂತ ಹೇಳ್ತೀವಲ್ಲ, ಅದರ ಹಿಂದೆ ಎಷ್ಟೊಂದು ಪ್ರೀತಿ, ಅಹಂಕಾರವಿಲ್ಲದ ಗುಣ ಮತ್ತು ವಿಜ್ಞಾನ ಅಡಗಿದೆ ಅಂತ. ಸೊ ಇವತ್ತು ನಿಮಗೆ ಯಾರೇ ಸಿಕ್ಕಿದ್ರು ಬರೀ ತುಟಿಯಂಚಿನ ನಗು ಮಾತ್ರ ಅಲ್ಲ, ಪೂರ್ತಿ ಹೃದಯದಿಂದ ಅವರಲ್ಲಿರೋ ಒಳ್ಳೆಯತನಕ್ಕೆ ಗೌರವ ಕೊಟ್ಟು ಒಂದು ನಮಸ್ಕಾರ ಹೇಳಿ ನೋಡಿ. ದಿನಾನೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬೆಳ್ಳಂಬೆಳಗ್ಗೆ ನಿಮ್ಮ ಮೂಡ್ ಫ್ರೆಶ್ ಮಾಡೋಕೆ, ಬಾಯಲ್ಲಿ ನೀರು ತರಿಸೋದಕ್ಕೆ ಒಂದು ಸ್ವೀಟ್ ವಿಷಯ ತಂದಿದ್ದೀನಿ. ಇವತ್ತು ಆಗಸ್ಟ್ 4, ನ್ಯಾಷನಲ್ ಚಾಕ್ಲೇಟ್ ಚಿಪ್ ಕುಕ್ಕೀ ಡೇ. ಯಮ್ಮಿ! ಎಸ್, ಕುಕ್ಕೀಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದ್ರ

ಆಯ್ತಲ್ಲ ಅನ್ಕೊಂಡಿದ್ದ ಅವರ ಪ್ರಯೋಗ ವರ್ಡ್ ನಂಬರ್ 1 ಆಗಿ ಹಿಟ್ ಆಯ್ತು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ಜೀವನದಲ್ಲೂ ಅಷ್ಟೇ, ಕೆಲವು ಅಕಸ್ಮಾತ್ ಆಗಿ ನಡೆಯೋ ತಪ್ಪುಗಳೇ ನಮಗೆ ಅದ್ಭುತವಾದ ತಿರುವು ಕೊಡುತ್ತವೆ. ಸಣ್ಣ ಖುಷಿ, ಸಸಿ ನೆಡುವಂತಹ ಸಿಹಿ ನೆನಪು ಮತ್ತು ಕುಟುಂಬ ಸ್ನೇಹಿತರೊಂದಿಗೆ ಕುಕಿ ಹಂಚಿಕೊಂಡು ಸಂಭ್ರಮಿಸುವುದೇ ಈ ದಿನದ ವಿಶೇಷ ಅಂತ ಹೇಳ್ತಾ, ಇವತ್ತು ನಿಮ್ಮ ಮನೆಯಲ್ಲಿರೋ ಕ್ರಿಯೇಟಿವ್ ಶೆಫ್ಗಳಿಗೆ ಚಾಲೆಂಜ್ ಮಾಡಿ, ಒಂದೊಳ್ಳೆ ಚಾಕ್ಲೇಟ್ ಕುಕ್ಕಿ ಟ್ರೈ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನ್ಯಾಷನಲ್ ಔಲ್ ಅವೇರ್ನೆಸ್ ಡೇ. ಹೌದು, ರಾತ್ರಿ ಇಡೀ ಕಣ್ಬಿಟ್ಕೊಂಡು ಕೂರೋ ನಮ್ಮ ಗೂಬೆರಾಯಂದಿರ ದಿನ. ಅಯ್ಯೋ, ಬೆಳಗ್ಗೆ ಈ ಗೂಬೆಗಳ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ ಶ್ವೇತಾ ಅಂತ ಅನ್ಕೊಳ್ತೀರಾ? ಎಸ್, ನೋಡಿ ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಗೂಬೆ ಅಂದ ತಕ್ಷಣ ಅಪಶಕುನ, ಮೂಢನಂಬಿಕೆ ಅಂತ

ಏನೇನೋ ಮಾತಾಡ್ತಾರೆ. ಆದ್ರೆ ನಿಜ ಹೇಳ, ಇವು ನಮ್ಮ ಪರಿಸರದ ನಿಜವಾದ ಹೀರೋಗಳು. ಎಸ್, ಹೌದು, ಈ ದಿನವನ್ನು ಆಚರಿಸೋದರ ಮುಖ್ಯ ಉದ್ದೇಶ ಇದೆ ಸ್ನೇಹಿತರೆ. ಗೂಬೆಗಳು ಕೆಟ್ಟದ್ದಲ್ಲ, ಅವು ಲಕ್ಷ್ಮೀದೇವಿಯ ವಾಹನ. ಪರಿಸರಕ್ಕೆ ಅವು ಅತ್ಯಂತ ಮಹತ್ವದ ಕೊಡುಗೆ ನೀಡ್ತಾವೆ ಅನ್ನೋ ಅರಿವು ಮೂಡಿಸುತ್ತೆ. ನಮ್ಮ ಗೂಬೆಗಳು ದಿನಕ್ಕೆ 3-4 ದಂಶಕಗಳನ್ನು, ಅಂದ್ರೆ ಇಲಿ ಆಗಿರ್ಬೋದು, ಹೆಗ್ನ ಆಗಿರ್ಬೋದು, ಇವುಗಳನ್ನ ತಿಂತಾವೆ. ಬೆಳೆ ಹಾಳು ಮಾಡುವ ಇಲಿಗಳನ್ನು ನಿಯಂತ್ರಿಸಿ ರೈತರ ಬೆಳೆ ರಕ್ಷಿಸೋ ನ್ಯಾಚುರಲ್ ಪೆಸ್ಟ್ ಕಂಟ್ರೋಲರ್ಸ್ ಇವು. ಹಾಗೆ ಗೂಬೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಪ್ರೀತಿ ಮತ್ತು ಜಾಗೃತಿ ಮೂಡಿಸಲು ಪ್ರಪಂಚದಾದ್ಯಂತ ಈ ದಿನವನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ಆದ್ರೆ ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಒಂದು ದೊಡ್ಡ ವಿಷಯವಿದೆ. ಈ ಗೂಬೆಗಳ ಆವಾಸ ಸ್ಥಾನ ಕಳೆದು ಹೋಗ್ತಾ ಇದೆಯಾ? ಖಂಡಿತ ಹೌದು. ಮರಗಳ ಮಾರಣ ಹೋಮ, ಅಂದ್ರೆ ಗೂಬೆಗಳು ಕಾಂಕ್ರೀಟ್ ಮನೆ ಕಟ್ಟಲ್ಲ ಸ್ನೇಹಿತರೆ, ಅವು ಹಳೆಯ ದೊಡ್ಡ ಮರಗಳ ಪೊಟರೆಗಳಲ್ಲಿ ವಾಸಿಸ್ತವೆ. ನಗರ ಬೆಳೆದಂತೆ ಸಾಲು ಸಾಲು ಮರಗಳನ್ನು ಕಡಿಯುತ್ತಿದ್ದೇವೆ. ಇದರಿಂದ ಅವು ತಮ್ಮ ಮನೆಗಳನ್ನು ಕಳೆದುಕೊಳ್ತಾ ಇದ್ದಾವೆ. ಹಾಗೆ ನಾವು ಹೊಲಗಳಿಗೆ ಹೊಡೆಯುವ ರಾಸಾಯನಿಕ ಕೀಟನಾಶಕಗಳಿಂದ ಇಲಿಗಳು ವಿಷಪೂರಿತವಾಗ್ತವೆ. ಆ ಇಲಿಗಳನ್ನು ತಿಂದ ಗೂಬೆಗಳು ಕೂಡ ಸಾವನ್ನಪ್ತಾ ಇದೆ. ಮಾಟ, ಮಂತ್ರ, ಪೂಜೆಗಳ ಹೆಸರಲ್ಲಿ ಗೂಬೆಗಳನ್ನು ಹಿಡಿದು ಕೊಲ್ಲುವ ಅಥವಾ ಮಾರಾಟ ಮಾಡುವ ದಂಧೆಯು ಇವುಗಳ ಸಂಖ್ಯೆ ಕಡಿಮೆಯಾಗೋದಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಸುತ್ತಮುತ್ತ ಗೂಬೆಗಳನ್ನ ರಕ್ಷಿಸೋದಕ್ಕೆ ನಾವೇನ್ ಮಾಡಬಹುದು ಗೊತ್ತಾ? ನಿಮ್ಮ ಜಾಗದಲ್ಲಿ ಹಳೆಯ ಮರಗಳಿದ್ರೆ ಕಾರಣವಿಲ್ಲದೆ ಕಡಿಯಬೇಡಿ ಸ್ನೇಹಿತರೆ. ಗೂಬೆಗಳ ಬಗ್ಗೆ ಇರೋ ತಪ್ಪು ಕಲ್ಪನೆಗಳನ್ನು ನಂಬಬೇಡಿ. ಬೇರೆಯವರಿಗೂ ತಿಳಿಸಿ ಹೇಳಿ. ನಿಮ್ಮ ತೋಟಗಳಲ್ಲಿ ಪಕ್ಷಿಗಳಿಗೆ ಕೃತಕ ಗೋಡೆಗಳನ್ನು ಮಾಡಿ ಹಾಕಿ. ಕಾಡುಗಳಿದ್ರೆ ನಮಗೆ ನಾಡು, ಹಕ್ಕಿಗಳಿದ್ರೆ ಈ ಪ್ರಕೃತಿ ಚಂದ ಅಲ್ವಾ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತು ಗೂಬೆಗಳ ಸಂರಕ್ಷಣೆಗೆ ನಾವೆಲ್ಲರೂ ಕೈ ಜೋಡಿಸೋಣ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಇನ್ಫಾರ್ಮೇಶನ್ ಬಾಕ್ಸ್ ನಲ್ಲಿ ಏನಿದೆ ಗೊತ್ತಾ? ಬಾಹ್ಯ ಪ್ರಪಂಚದಲ್ಲಿ ಸೂರ್ಯ ತನ್ನ ಬೆಳಕಿನ ಕೆಂಪು ರಶ್ಮಿಯನ್ನು ಚಲ್ತಾ ಇದ್ರೆ ಮನಸ್ಸಿಗೆ ಧನಾತ್ಮಕ ಶಕ್ತಿ ತರೋದಕ್ಕೆ ಒಂದು ಅದ್ಭುತ ವಿಷಯದ ಜೊತೆಗೆ ಬಂದಿದ್ದೀನಿ. ಎಸ್, ಹೌದು ಸ್ನೇಹಿತರೆ, ನೀವು ಯಾವತ್ತಾದರೂ ಸೂರ್ಯನ ಮೊದಲ ಕಿರಣಗಳು ಹಿಮದ ಬೆಟ್ಟದ ಮೇಲೆ ಬಿದ್ದು ಆ ಬೆಟ್ಟ ಇಡೀ ಬಂಗಾರದ ತರ ಹೊಳೆಯೋದನ್ನ ನೋಡಿದ್ದೀರಾ? ಆ ಒಂದು ಅದ್ಭುತ ದೃಶ್ಯ ಕಾಣಿಸೋದು ನಮ್ಮ ಭಾರತದ ಹೆಮ್ಮೆಯ ಕಾಂಚನಗಂಗಾ ಶಿಖರದಲ್ಲಿ. ಹೌದು, ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಕಾಂಚನಗಂಗಾ. ಅಂದ್ರೆ ಹಿಮದ ಐದು ನಿಧಿಗಳು, ಜಲಪಾತ, ಬಿಸಿ ನೀರಿನ ಚಿಲುಮೆ, ಸಿಹಿ ನೀರಿನ ಸರೋವರ, ಹಿಮಪಾತ, ಇವೆಲ್ಲ ಪ್ರಕೃತಿಯ ಅದ್ಭುತಗಳು. ಅತಿ ಎತ್ತರದ ಪರ್ವತ ಶ್ರೇಣಿ ಹಿಮಾಲಯಗಳಲ್ಲಿರುವ ಕಾಂಚನಗಂಗಾ ಪ್ರಪಂಚದ ಮೂರನೆಯ ಉನ್ನತ ಶಿಖರ. ಕಾಂಗ್ ಚೆಂಗ್ ಡೋಂಗ್ ನಿಂಗ್, ಇದು ಟಿಬೆಟ್ ಮೂಲದ ಹೆಸರಿನ ಶಿಖರ ಕಾಂಚನಗಂಗಾ. ಸಿಕ್ಕಿಂ ಭಾಷೆಯಲ್ಲಿ ಇದರ ಅರ್ಥ ಪಂಚಮಹಾ ಹಿಮ ಸಂಚಯ ಅಂತ ಅರ್ಥ. ನೇಪಾಳ ಸಿಕ್ಕಿಂ ಗಡಿಯಲ್ಲಿರುವ ಇದು 28,209 ಅಡಿ ಎತ್ತರವಿದೆ. 1905 ಈಚೆಗೆ ಇದನ್ನ ಹತ್ತೋದಕ್ಕೆ ಅನೇಕ ಪರ್ವತಾರೋಹಿಗಳು ಪ್ರಯತ್ನಿಸಿದ್ದಾರೆ. ಬವೇರಿಯಾದ ಪಾಲ್ ಬವರ್ 1929 ಮತ್ತು 1931 ಪೂರ್ವ ದಿಕ್ಕಿನಿಂದ ಮಾಡಿದ ಪ್ರಯತ್ನ ಸಾಹಸಮಯವಾದದ್ದು. ಜೆಮು ಎಂಬ ಹಿಮನದಿ ಇರುವ ಪೂರ್ವ ದಿಕ್ಕಿನಿಂದ ಬವರ್ ಮತ್ತು ಸಂಗಡಿಗರು 25,263 ಅಡಿ ಮಾತ್ರ ಹತ್ತೋದಕ್ಕೆ ಸಾಧ್ಯವಾಯಿತು. ಈ ಸುಂದರ ಆದರೆ ದುರ್ಗಮ ಶಿಖರವನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಹತ್ತಿದ ಕೀರ್ತಿ ಬ್ರಿಟಿಷ್ ತಂಡದ ನಾಯಕ ಚಾರ್ಲ್ಸ್ ಇವಾನ್ಸರಿಗೆ ಸಲ್ಲುತ್ತೆ. ಹೌದು ಸ್ನೇಹಿತರೆ, ವಿಶ್ವದ ಮೂರನೇ ಅತಿ ಎತ್ತರದ ಶಿಖರ ಕಾಂಚನಗಂಗಾ ಅಂದ್ರೆ ಹಿಮದ ಐದು ನಿಧಿಗಳು ಅಂತ ಅರ್ಥ. ಸಿಕ್ಕಿಂ ಕಡೆ ಹೋದ್ರೆ ಈ ಬೆಟ್ಟವನ್ನು ದೇವರೆಂದೇ ಪೂಜಿಸ್ತಾರೆ. ಅಲ್ಲಿನ ಜನರ ನಂಬಿಕೆಗೆ ಗೌರವ ಕೊಟ್ಟು ಪರ್ವತಾರೋಹಿಗಳು ಕೂಡ ಈ ಬೆಟ್ಟದ ತುದಿಯ ತೀರಾ ಮೇಲ್ಭಾಗಕ್ಕೆ ಕಾಲಿಡದೆ 7 ಕೆಳಗಿನಿಂದಲೇ ನಮಸ್ಕರಿಸಿ ವಾಪಸ್ ಬರ್ತಾರೆ. ಎಂತಹ ಅದ್ಭುತ ಸಂಸ್ಕೃತಿಯಲ್ವಾ? ಸೊ ನಾವು ಕೂಡ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನೆಲದ ಸಂಸ್ಕೃತಿ ಮತ್ತು ಗೌರವವನ್ನ ಮರೆಯಬಾರದು ಅನ್ನೋದನ್ನ ಈ ಕಾಂಚನಗಂಗಾ ನೆನಪಿಸುತ್ತೆ. ಹಾಗಾದ್ರೆ ಈ ಸುಂದರ ಯೋಚನೆಯೊಂದಿಗೆ ಇವತ್ತಿನ ದಿನ ಪ್ರೀತಿಯಿಂದ ಶುರು ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ, ಭಾಗ 1, ಅಧ್ಯಾಯ 16, ಪರಿವರ್ತನೆ. ನಾಟ್ಯ, ನೃತ್ಯ ಮುಂತಾದವುಗಳಲ್ಲಿ ನಾನು ನಡೆಸಿದ ಪ್ರಯೋಗಗಳಿಂದ ನಾನು ಉಚ್ಛೃಂಖಲ ಪ್ರವೃತ್ತಿಯುಳ್ಳವನಾಗಿದ್ದೇನೆಂದು ಯಾರೂ ತಿಳಿಯಬಾರದು. ಅದರಲ್ಲಿಯೂ ವಿವೇಕದ ಅಂಶ ಇದ್ದಿತೆಂಬುದು ವಾಚಕರಿಗೆ ಗೊತ್ತಾಗುತ್ತದೆ. ಆ ಮೋಹದ ಕಾಲದಲ್ಲಿಯೂ ನಾನು ಕೆಲವಂಶ ವಿಮೋಚನಾಪರನಾಗಿಯೇ ಇದ್ದೆ. ಕಾಸು ಕಾಸಿಗೂ ಲೆಕ್ಕವನ್ನೂ ಇಡುತ್ತಿದ್ದೆ, ವೆಚ್ಚದ ಅಂದಾಜನ್ನೂ ಮಾಡುತ್ತಿದ್ದೆ. ನಾನು ತಿಂಗಳಿಗೆ 14 ಪೌಂಡುಗಳಿಗಿಂತ ಹೆಚ್ಚು ಖರ್ಚು ಮಾಡಕೂಡದೆಂದು ನಿಶ್ಚಯಿಸಿದೆ. ಬಸ್ ಪ್ರಯಾಣ ಮತ್ತು ಅಂಚೆಯ ವೆಚ್ಚ, ವೃತ್ತಪತ್ರಿಕೆ ಕೊಂಡ ಖರ್ಚು ಎಲ್ಲವನ್ನೂ ಅಂದಂದೇ ಬರೆದು ಮಲಗುವುದಕ್ಕೆ ಮುಂಚಿತವಾಗಿ ಜಮಾ ಖರ್ಚನ್ನು ನೋಡುತ್ತಿದ್ದೆ. ಆ ಅಭ್ಯಾಸ ಇಂದಿನವರೆಗೂ ನಡೆದು ಬಂದಿದೆ. ಈ ಅಭ್ಯಾಸದಿಂದ ನನ್ನ ಅನೇಕ ಸಾರ್ವಜನಿಕ ಕಾರ್ಯಗಳಲ್ಲಿ ಲಕ್ಷಾಂತರ ರೂಪಾಯಿಗಳು ಖರ್ಚು ಆದರೂ ಮಿತವ್ಯಯವನ್ನು ಅನುಸರಿಸಿದ್ದೇನೆ. ಪ್ರತಿಯೊಂದು ಸಾರ್ವಜನಿಕ ಕಾರ್ಯದಲ್ಲಿಯೂ ಸಾಲ ಮಾಡುವ ಬದಲು ತಪ್ಪದೇ ಹಣವನ್ನು ಉಳಿಸಿದ್ದೇನೆ. ಪ್ರತಿಯೊಬ್ಬ ಯುವಕನು ನನ್ನ ಅನುಭವದಿಂದ ಲಾಭ ಹೊಂದಿ ತನ್ನ ಜಮಾ ಮತ್ತು ಖರ್ಚಿನ ಲೆಕ್ಕವನ್ನು ಸರಿಯಾಗಿಡಲಿ. ಅವನಿಗೂ ಕೊನೆಯಲ್ಲಿ ನನಗಾದಂತೆ ಲಾಭವಾಗುವುದು. ನನ್ನ ಖರ್ಚನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿದೆ. ಮಿತವ್ಯಯವನ್ನು ಮಾಡುವುದು ಅವಶ್ಯಕವೆಂದು ತೋರಿತು. ನನ್ನ ವೆಚ್ಚವನ್ನು ಅರ್ಧಕ್ಕೆ ಇಳಿಸಬೇಕೆಂದು ತೀರ್ಮಾನಿಸಿದೆ. ನನ್ನ ಜಮಾ ಖರ್ಚನ್ನು ನೋಡಿದೆ. ಗಾಡಿ ಬಾಡಿಗೆಗಾಗಿಯೇ ಅನೇಕ ಸಲ ನಾನು ವೆಚ್ಚ ಮಾಡಿರುವುದು ನನಗೆ ಗೊತ್ತಾಯಿತು. ನಾನು ಒಂದು ಕುಟುಂಬದೊಳಗೆ ವಾಸಿಸುತ್ತಿದ್ದುದರಿಂದ ಪ್ರತಿ ವಾರವೂ ಕಡ್ಡಾಯವಾಗಿ ವಾರದ ಹಣವನ್ನು ಕೊಡಲೇಬೇಕಾಗಿತ್ತು. ಸಭ್ಯತೆಯ ಕುರುಹಾಗಿ ಕುಟುಂಬದ ಜನರನ್ನು ಬೇರೆ ಕಡೆಗೆ ಊಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ವೆಚ್ಚವೂ, ಅವರ ಜೊತೆ ಕೂಟಗಳಿಗೆ ಹೋಗುತ್ತಿದ್ದ ವೆಚ್ಚವೂ ಇದರಲ್ಲಿ ಸೇರಿತ್ತು. ಇವೆಲ್ಲವುಗಳಿಂದ ನಾನು ವಾಹನಗಳಿಗಾಗಿ ಕೊಡುತ್ತಿದ್ದ ವೆಚ್ಚವೇ ಬಹಳ ಹೆಚ್ಚಾಗುತ್ತಿತ್ತು. ಅದರಲ್ಲಿಯೂ ಜತೆಗೆ ಬರುವವಳು ಮಹಿಳೆಯಾದರೆ ವಾಹನದ ಬಾಡಿಗೆಯನ್ನೆಲ್ಲ ಗಂಡಸೇ ಕೊಡಬೇಕಾಗಿತ್ತು. ಅಲ್ಲದೆ ಹೊರಗೆ ಊಟ ಮಾಡಿದರೆ ಹೆಚ್ಚಿಗೆ ವೆಚ್ಚ, ಮನೆಯಲ್ಲಿ ಊಟ ಮಾಡದಿದ್ದರೂ ಅದಕ್ಕೆ ಉಳಿತಾಯವಿಲ್ಲ. ಈ ವೆಚ್ಚಗಳನ್ನೆಲ್ಲ ಉಳಿಸಬಹುದು. ಜತೆಗೆ ವಿವೇಚನೆ ಇಲ್ಲದೆ ಅನುಸರಿಸುತ್ತಿದ್ದ ಇಂಗ್ಲೆಂಡ್ ದೇಶದ ವಾಡಿಕೆಗಳನ್ನು ನಿಲ್ಲಿಸುವುದರಿಂದಲೂ ಖರ್ಚು ಕಡಿಮೆ ಮಾಡಬಹುದು ಎಂದು ಯೋಚಿಸಿದೆ. ಒಂದು ಕುಟುಂಬದ ಜತೆ ವಾಸಿಸುವುದಕ್ಕೆ ಬದಲಾಗಿ ನನಗಾಗಿಯೇ ಬೇರೆ ಕೊಠಡಿಯನ್ನು ಗೊತ್ತು ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದೆ. ನನ್ನ ಕೆಲಸಕ್ಕೆ ಅನುಸಾರವಾಗಿಯೂ ಮತ್ತು ಅನುಭವವನ್ನು ಸಂಪಾದಿಸುವುದಕ್ಕಾಗಿಯೂ ಕೊಠಡಿಗಳನ್ನು ಬದಲಾಯಿಸುವುದನ್ನೂ ನಿಶ್ಚಯಿಸಿದೆ. ನನ್ನ ಕೆಲಸದ ಸ್ಥಳಕ್ಕೆ ಅರ್ಧ ಗಂಟೆಯೊಳಗೆ ನಡೆದುಕೊಂಡು ಹೋಗುವಷ್ಟು ದೂರದಲ್ಲಿ ಕೊಠಡಿಗಳನ್ನು ಗೊತ್ತು ಮಾಡಿಕೊಳ್ಳುತ್ತಿದ್ದೆ. ಇದರಿಂದ ಗಾಡಿ ಬಾಡಿಗೆ ಉಳಿತಾಯವಾಯಿತು. ಅದಕ್ಕೆ ಮುಂಚಿನ ಕಾಲದಲ್ಲಿ ನಾನು ಎಲ್ಲಿಗೆ ಹೋಗಬೇಕಾದರೂ ಗಾಡಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಿದ್ದೆ. ಇದರಿಂದ ಸಂಚಾರಕ್ಕಾಗಿ ಬೇರೆ ವೇಳೆಯನ್ನು ಗೊತ್ತು ಮಾಡಿಕೊಳ್ಳಬೇಕಾಗಿತ್ತು. ಹೊಸ ಏರ್ಪಾಡಿನಲ್ಲಿ ಮಿತವ್ಯಯ ಮತ್ತು ಸಂಚಾರ ಎರಡೂ ಸೇರಿತ್ತು. ದಿವಸಕ್ಕೆ 8-10 ಮೈಲಿ ಸಂಚಾರ, ಗಾಡಿ ಬಾಡಿಗೆ ಉಳಿತಾಯ. ಈ ಅಭ್ಯಾಸ ನಾನು ವಿಲಾಯಿತಿಯಲ್ಲಿರುವವರೆಗೆ ನನ್ನನ್ನು ರೋಗರಹಿತನನ್ನಾಗಿಯೂ ದೃಢಕಾಯನನ್ನಾಗಿಯೂ ಇಟ್ಟಿತ್ತು. ನಾನು ಒಂದು ಸಂಸಾರದವರೊಂದಿಗೆ ಇರುವುದನ್ನು ಬಿಟ್ಟು ಎರಡು ಕೊಠಡಿಗಳನ್ನು ಬಾಡಿಗೆಗೆ ತೆಗೆದುಕೊಂಡೆ. ಮಲಗುವುದಕ್ಕೆ ಒಂದು, ಕುಳಿತುಕೊಳ್ಳಲು ಒಂದು ಬೈಠಕ್ ಖಾನೆ. ಇದು ನನ್ನ ಪರಿವರ್ತನೆಯ ಎರಡನೆಯ ಯುಗವೆಂದು ಹೇಳಬಹುದು. ಮೂರನೆಯ ಯುಗ ಇನ್ನೂ ಮುಂದೆ ಬರುವುದಾಗಿತ್ತು. ಹೀಗೆ ಅರ್ಧ ಖರ್ಚು ಉಳಿಯಿತು. ಆದರೆ ಕಾಲವನ್ನು ಕಳೆಯುವುದು ಹೇಗೆ? ಬ್ಯಾರಿಸ್ಟರ್ ಪರೀಕ್ಷೆಗೆ ಹೆಚ್ಚು ವ್ಯಾಸಂಗ ಅವಶ್ಯಕವಿಲ್ಲವೆಂದು ನನಗೆ ತಿಳಿದಿದ್ದಿತು. ಆದುದರಿಂದ ನನಗೆ ಆ ಯೋಚನೆ ಇರಲಿಲ್ಲ. ನನ್ನ ಅರ್ಧಮರ್ಧ ಇಂಗ್ಲಿಶಿನದೇ ನನಗೆ ಯೋಚನೆಯಾಗಿತ್ತು. ಲೇಲಿ ಸಾಹೇಬರು ಹೇಳಿದ್ದ ಬಿ ಎ ಮುಗಿಸಿ ನನ್ನಲ್ಲಿಗೆ ಬಾ ಎಂಬ ಮಾತು ನನ್ನ ಕಿವಿಯಲ್ಲಿ ಆಡುತ್ತಿತ್ತು. ಬ್ಯಾರಿಸ್ಟರ್ ಆದರೆ ಸಾಲದು, ಇನ್ನಾವುದಾದರೂ ವಿಷಯ ಅಧ್ಯಯನ ಮಾಡಿ ಪದವಿ ಅಂದರೆ ಡಿಗ್ರಿ ಸಂಪಾದಿಸಬೇಕು ಎನಿಸಿತು. ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಬಗ್ಗೆ ವಿಚಾರಿಸಿದೆ, ಮಿತ್ರರನ್ನು ಕೇಳಿದೆ. ಅಲ್ಲಿಗೆ ಹೋದರೆ ಖರ್ಚು ಹೆಚ್ಚಾಗಿ ಬೀಳುತ್ತೆ, ಕಾಲವೂ ಹೆಚ್ಚು ಬೇಕಾಗುತ್ತೆ ಎಂದು ತಿಳಿಯಿತು. ನಾನು 3 ವರ್ಷಗಳಿಗಿಂತ ಹೆಚ್ಚಾಗಿ ಇಂಗ್ಲೆಂಡಿನಲ್ಲಿರಲು ಸಾಧ್ಯವಿರಲಿಲ್ಲ. ಒಬ್ಬ ಮಿತ್ರರು, ನಿನಗೆ ನಿಜವಾಗಿ ಒಂದು ಕಠಿಣವಾದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕೆಂದು ಇಷ್ಟವಿದ್ದರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆಗೆ ಕುಳಿತುಕೋ, ಅದಕ್ಕೆ ಹೆಚ್ಚು ಕಷ್ಟಪಟ್ಟು ವ್ಯಾಸಂಗ ಮಾಡಬೇಕು, ಜೊತೆಗೆ ನಿನ್ನ ಸಾಮಾನ್ಯ ಜ್ಞಾನವೂ ಹೆಚ್ಚುತ್ತದೆ, ಖರ್ಚು ಕಡಿಮೆ ಎಂದು ಹೇಳಿದರು. ಆ ಮಾತು ನನಗೆ ಒಪ್ಪಿಗೆಯಾಯಿತು. ಆದರೆ ಪರೀಕ್ಷಾ ವಿಷಯಗಳನ್ನು ನೋಡಿ ನಾನು ಹೆದರಿದೆ. ಲ್ಯಾಟಿನ್ ಮತ್ತು ಇನ್ನೂ ಒಂದೆರಡು ಆಧುನಿಕ ಭಾಷೆಗಳನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಲ್ಯಾಟಿನ್ ಕಲಿಯುವುದು ಹೇಗೆ? ವಕೀಲರಿಗೆ ಲ್ಯಾಟಿನ್ ಭಾಷೆಯಿಂದ ತುಂಬ ಲಾಭವಿದೆ. ಲ್ಯಾಟಿನ್ ತಿಳಿದವರಿಗೆ ಕಾನೂನನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ರೋಮನ್ ಕಾನೂನಿಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಲ್ಯಾಟಿನ್ ಭಾಷೆಯಲ್ಲಿರುತ್ತದೆ ಮತ್ತು ಲ್ಯಾಟಿನ್ ತಿಳಿದಿದ್ದರೆ ಇಂಗ್ಲಿಷ್ ಭಾಷೆಯ ಮೇಲೆ ಒಳ್ಳೆಯ ಪ್ರಭುತ್ವ ಉಂಟಾಗುತ್ತದೆ ಎಂದು ಹೇಳಿದರು. ಈ ಮಾತು ನನ್ನ ಮನಸ್ಸಿಗೆ ಹಿಡಿಸಿತು. ಎಷ್ಟೇ ಕಷ್ಟವಾದರೂ ಲ್ಯಾಟಿನ್ ಕಲಿಯಬೇಕೆಂದು ನಿಶ್ಚಯಿಸಿದೆ.
0: ಭಾಗ 1 ಅಧ್ಯಾಯ 16 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
1: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
2: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
3: ನಂದಿನಿ ಪರಿಶುದ್ಧತೆಯ ಪ್ರತೀಕ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಂದ್ರೆ ನಮ್ಮ ಶಿವಶರಣರು ಕೂಡ ದಾನದ ಕುರಿತಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ದಾನ ಅಂತ ಹೇಳಿದ್ರೆ ಕೇವಲ ಅನ್ನದಾನ, ವಸ್ತ್ರದಾನ ಅಷ್ಟೇ ಅಲ್ಲ, ವಿದ್ಯಾದಾನ ಇರ್ಬೋದು ಅಥವಾ ನಾವು ಖುಷಿಯಿಂದ ಕೊಡುವಂತಹ, ಮನಸ್ಫೂರ್ತಿಯಾಗಿ ಕೊಡುವಂತಹ ದಾನಗಳ ಕುರಿತಾಗಿ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹಾಗೆ ತಮ್ಮ ವಿಚಾರಧಾರೆಯನ್ನ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇವತ್ತು ಬೆಂಗಳೂರಿನವರೇ ಆದಂತಹ ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ್ ಹೆಗಡೆ ಕೌಲಕ್ಕಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಸರ್ವಜ್ಞರು ದಾನಗಳ ಕುರಿತು ಹೇಳಿರುವ ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ನಮ್ಮ ಶಿವಶರಣರು ಹೇಳಿರುವ ವಿಚಾರಧಾರೆಯನ್ನ, ಅದರಲ್ಲೂ ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ ಹೇಳ್ಬೋದಾ?
1: ನಮಸ್ಕಾರ ಪವಿತ್ರ ಮೇಡಮ್. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ದಾನದ ವಿಧಗಳು ಮತ್ತು ದಾನ ಭೇದಗಳ ಬಗ್ಗೆ ತಿಳಿದುಕೊಳ್ಳೋಣ. ಸನಾತನ ಧರ್ಮ ಮತ್ತು ಪುರಾಣಗಳ ಪ್ರಕಾರ ದಾನವು ಸಮಾಜದ ಕಲ್ಯಾಣ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅತ್ಯಗತ್ಯವಾಗಿದೆ. ಮುಖ್ಯವಾಗಿ ಅನ್ನದಾನ, ವಿದ್ಯಾದಾನ, ಗೋದಾನ ಮತ್ತು ವಸ್ತ್ರದಾನಗಳನ್ನು ಶ್ರೇಷ್ಠ ದಾನಗಳೆಂದು ಪರಿಗಣಿಸಲಾಗುತ್ತದೆ. ದಾನದ ವಿಧಗಳನ್ನು ಸಾತ್ವಿಕ ದಾನ, ರಾಜಸ ಮತ್ತು ತಾಮಸ ಎಂದು ಮೂರು ವಿಧಗಳಾಗಿ ವಿಂಗಡಿಸಬಹುದು. ಇದರಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ಕೊಡುವುದು ಸಾತ್ವಿಕ ದಾನ. ದಾನ ಭೇದಗಳೆಂದರೆ ಸಾತ್ವಿಕ ದಾನ ಅಂದರೆ ಪ್ರತಿಯಾಗಿ ಏನನ್ನೂ ಅಪೇಕ್ಷಿಸದೆ ಯೋಗ್ಯ ಅಂದರೆ ಸತ್ಪಾತ್ರರಿಗೆ, ಅರ್ಹರಿಗೆ ಸಕಾಲದಲ್ಲಿ ಮಾಡುವುದು. ರಾಜಸ ದಾನ ಅಂದರೆ ಕೀರ್ತಿ, ಪ್ರತಿಷ್ಠೆ ಅಥವಾ ಪ್ರತ್ಯುಪಕಾರವನ್ನು ಬಯಸಿ ಮಾಡುವುದು. ತಾಮಸ ದಾನ ಎಂದರೆ ಅನರ್ಹರಿಗೆ ಅಸಭ್ಯವಾಗಿ ಅಥವಾ ಅಪಮಾನಕರವಾಗಿ ಮಾಡುವುದು. ಅನ್ನದಾನ ಹಸಿದವರಿಗೆ ಆಹಾರ ನೀಡುವುದು ಮತ್ತು ದಾರಿದ್ರ್ಯವನ್ನು ನಾಶ ಮಾಡುವುದು. ವಿದ್ಯಾದಾನ ಜ್ಞಾನವನ್ನು ಹಂಚುವುದು, ಇದು ಅತ್ಯುನ್ನತವಾದ ದಾನ. ಭೂದಾನ ಬಡವರಿಗೆ ಅಥವಾ ಸಂಸ್ಥೆಗಳಿಗೆ ಭೂಮಿಯನ್ನು ನೀಡುವುದು, ಇದು ಬ್ರಹ್ಮಲೋಕ ಪ್ರಾಪ್ತಿಯನ್ನು ನೀಡುತ್ತದೆ. ಗೋದಾನ ಪಾಪಗಳನ್ನು ದೂರ ಮಾಡುವ ಶಕ್ತಿ ಇದಕ್ಕೆ ಇದೆ. ವಸ್ತ್ರದಾನ ಆಯಸ್ಸನ್ನು ವೃದ್ಧಿಸುತ್ತದೆ. ಇನ್ನು ದಾನದ ತತ್ವಗಳೆಂದರೆ ಸತ್ಪಾತ್ರದಾನ ದಾನವನ್ನು ಅರ್ಹರಿಗೆ ಎಂದರೆ ಅಗತ್ಯ ಇರುವವರಿಗೆ ನೀಡುವುದು. ಅನ್ನದಾನದ ಮಹತ್ವ ಅನ್ನದಾನ ಮಾಡುವಾಗ ಯೋಗ್ಯ ಅಯೋಗ್ಯ ಎಂದು ಭೇದ ಭಾವ ಮಾಡಬಾರದು. ದಾನದ ನಾಲ್ಕು ಸ್ತರಗಳು ಅವುಗಳೆಂದರೆ ಶಾಶ್ವತ, ನೈಮಿತ್ತಿಕ, ಕಾಮಾರ್ ಮತ್ತು ವಿಮಲ ದಾನ. ವಿದ್ಯಾದಾನದಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚುತ್ತದೆ, ವಿನಯ ಮತ್ತು ವಿವೇಕ ಕೂಡ ಹೆಚ್ಚಾಗುತ್ತದೆ. ದಾನ ಉಪಭೋಗ ಮತ್ತು ನಾಶ ಇವು ಮೂರು ಹಣದ ಗತಿಗಳು. ದಾನವನ್ನು ಮಾಡದ ಸ್ವಂತದ ಸುಖಕ್ಕೂ ಉಪಯೋಗವಾಗದ ಹಣವು ನಾಶವಾಗುವುದು. ಸಂಪತ್ತಿನ ಸದ್ವಿನಿಯೋಗದ ಕುರಿತಾದ ಒಂದು ಸಂಸ್ಕೃತ ಶ್ಲೋಕವನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ದಾನಂ ಭೋಗೋ ನಾಶಃ ಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಕ್ತೇ ತಸ್ಯ ತೃತೀಯ ಗತಿರ್ಭವತಿ. ಇದರ ಅರ್ಥವೇನೆಂದರೆ ದಾನಂ ಅಂದರೆ ದಾನವು ನಮ್ಮಲ್ಲಿರುವ ಹೆಚ್ಚುವರಿ ಹಣವನ್ನು ಅರ್ಹರಿಗೆ ಅಥವಾ ಸಮಾಜದ ಒಳ್ಳೆಯ ಕೆಲಸಗಳಿಗೆ ನೀಡುವುದು. ಇದು ಅತ್ಯುತ್ತಮವಾದ ಮಾರ್ಗವಾಗಿದೆ. ಎರಡನೆಯದು ಭೋಗ ಅಂದರೆ ಅನುಭವಿಸುವುದು. ನಮ್ಮ ಹಣವನ್ನು ನಾವೇ ಧರ್ಮಸಮ್ಮತವಾಗಿ ಸುಖ ಸಂತೋಷಕ್ಕಾಗಿ ಅನುಭವಿಸುವುದು, ಇದು ಧರ್ಮ ಮಾರ್ಗ. ಇನ್ನು ಮೂರನೆಯದು ನಾಶ ಅಥವಾ ವಿನಾಶ. ದಾನವನ್ನೂ ಮಾಡದೆ, ಭೋಗವನ್ನೂ ಮಾಡದೆ ಅಥವಾ ಅನುಭವಿಸಲು ಅನುಭವಿಸದೆಯೂ ಹಣವನ್ನು ಕೂಡಿಟ್ಟರೆ ಆ ಹಣವು ಕಳ್ಳರ ಪಾಲಾಗಿಯೋ ರಾಜರ ತೆರಿಗೆ ಅಥವಾ ದಂಡವಾಗಿಯೋ ಅಥವಾ ಬೇರೆ ಯಾವುದಾದರೂ ರೂಪದಲ್ಲಿ ಖಂಡಿತವಾಗಿ ನಾಶವಾಗುತ್ತದೆ. ಆದ್ದರಿಂದ ಹಣವನ್ನು ದಾನ ಮಾಡಬೇಕು ಅಥವಾ ಅನುಭವಿಸಬೇಕು. ಒಬ್ಬ ವಿಶ್ವಾಸಿಯು ಒಂದು ಗಿಡ ನೆಟ್ಟರೆ ಮತ್ತು ಅದರಿಂದ ಪಕ್ಷಿ, ಮನುಷ್ಯ ಅಥವಾ ಪ್ರಾಣಿ ತಿಂದರೆ ಅದು ಖಂಡಿತವಾಗಿಯೂ ಅವನ ಪಾಲಿನ ದಾನವೆನಿಸುವುದು ಎಂದು ಪ್ರವಾದಿ ಮೊಹಮ್ಮದ್ ಅವರು ಹೇಳಿರುವಂಥದ್ದು. ಬೇಡುವಾತನು ಶಿವನೇ, ನೀಡುವಾತನು ಪದಾರ್ಥವನ್ನು ಕೊಟ್ಟವನೂ ಶಿವನೇ, ಬೇಡುವ ನೀಡುವ ಬುದ್ಧಿಯ ನಿತ್ತವನೂ ಶಿವನೇ. ಜಗವೆಲ್ಲವೂ ಶಿವಮಯವಾಗಿರುವಾಗ ನಾನೆಂಬ ಅಹಂಕಾರವು ಶಿವನ ಮಾಯೆ, ಅದಕ್ಕೆ ಸಿಲುಕಿಸಿದರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಎಂದು ಪುಟ್ಟರಾಜ ಗವಾಯಿಗಳು ಹೇಳಿದ್ದಾರೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳೊಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ವಚನಗಳಲ್ಲಿ ದಾನ ಅಥವಾ ದಾಸೋಹ ತತ್ವವು ಕೇವಲ ಭಿಕ್ಷೆ ನೀಡುವುದಲ್ಲ, ಬದಲಾಗಿ ಗಳಿಸಿದ ಸಂಪತ್ತನ್ನು ಸಮಾಜದೊಂದಿಗೆ ಹಂಚಿಕೊಳ್ಳುವ ಕಾಯಕವಾಗಿದೆ. ಕಾಯಕವೇ ಕೈಲಾಸದ ತತ್ವದಡಿ ದಾಸೋಹವು ಸ್ವಾರ್ಥರಹಿತ ಸೇವೆಯಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡುವುದರ ಮೂಲಕ ಆತ್ಮತೃಪ್ತಿ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸುವ ಮಾರ್ಗವಾಗಿದೆ. ಭೌತಿಕ ಜಗತ್ತಿನ ಮೋಹದಿಂದ ಹೊರತಂದು ಸಾಮಾಜಿಕ ಬಂಧುತ್ವವನ್ನು ಬೆಸೆಯುವ ಸೇತುವೆಯಾಗಿದೆ.
0: ದಾನಗಳ ಕುರಿತು ಹಾಗೆ ದಾನಗಳನ್ನ ಅಂದ್ರೆ ಯಾವ ರೀತಿಯ ದಾನ ಶ್ರೇಷ್ಠವಾದದ್ದು, ಹಾಗೆ ನಮ್ಮ ಶಿವಶರಣರು ಹಾಗೆ ಇತರರು ಹೇಳಿದಂತಹ ದಾನದ ಕುರಿತಾದಂತಹ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣ. ದಾನಗಳ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತಾಗಿ, ಯಾವ ರೀತಿಯ ದಾನವನ್ನ ಮಾಡಬೇಕು, ಹಾಗೆ ದಾನಗಳಲ್ಲಿ ಶ್ರೇಷ್ಠವಾದಂತಹ ದಾನ ಯಾವುದು, ಈ ಎಲ್ಲ ವಿಚಾರಧಾರೆಯನ್ನ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕಿಯವರು ತಿಳಿಸ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
3: ಸರ್ವಜ್ಞನು ದಾನದ ಕುರಿತಾಗಿ ಅನೇಕ ವಚನಗಳನ್ನು ರಚಿಸಿದ್ದಾರಲ್ಲದೆ ದಾನದ ವಿವಿಧ ಮಜಲುಗಳನ್ನು ತನ್ನ ವಚನಗಳಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಸರ್ವಜ್ಞರು ಹೇಗೆ ದಾನ ಮಾಡಬೇಕು, ದಾನದ ಭೇದಗಳು ಯಾವುವು, ಇವುಗಳ ಬಗ್ಗೆ ಬರೆದಿರುವ ವಿಚಾರಧಾರೆಯನ್ನು ತಿಳಿಯೋಣ. ಮೊದಲು ಹೇಗೆ ದಾನ ಮಾಡಬೇಕು ಎಂಬುದರ ಕುರಿತಾದ ಸರ್ವಜ್ಞರ ವಚನಗಳನ್ನು ನೋಡೋಣ. ಯೋಗಿಗಂ ಕುಲವಿಲ್ಲ, ಸಾಗರಕ್ಕೆ ನೆಲೆಯಿಲ್ಲ. ಯೋಗಿಗಂ ಕುಲವಿಲ್ಲ, ಸಾಗರಕ್ಕೆ ನೆಲೆಯಿಲ್ಲ. ಯೋಗವಟ್ಟಿಗೆಗೆ ಸೆರಗಿಲ್ಲ, ಯೋಗವಟ್ಟಿಗೆಗೆ ಸೆರಗಿಲ್ಲ. ದಾನ ಧರ್ಮಕ್ಕೆ ಆಗು ಹೋಗಿಲ್ಲ ಸರ್ವಜ್ಞ. ದಾನ ಧರ್ಮಕ್ಕೆ ಆಗು ಹೋಗಿಲ್ಲ ಸರ್ವಜ್ಞ. ಅಂದರೆ ನಿಜವಾದ ಯೋಗಿಗೆ ಕುಲ ಜಾತಿಗಳಿರುವುದಿಲ್ಲ, ಅದರಂತೆ ಮಹಾಸಾಗರಕ್ಕೆ ನೆಲೆ ಎಂಬುದು ಇಲ್ಲ. ಅಂದರೆ ಸಾಗರದ ಆಳ ಆದಿ ಅಂತ್ಯಗಳನ್ನು ಬಲ್ಲವರಿಲ್ಲ, ಯೋಗಾಭ್ಯಾಸಕ್ಕೆ ತುದಿಯಿಲ್ಲ, ಮತ್ತು ದಾನ ಧರ್ಮಕ್ಕೆ ಆಗು ಹೋಗುಗಳು ಇಲ್ಲ. ಅಂದರೆ ದಾನ ಧರ್ಮಗಳನ್ನು ಮಾಡುವಾಗ ಹೀಗೆ ಮಾಡಬೇಕು ಎಂದು ಎಲ್ಲೂ ಹೇಳಿಲ್ಲ, ಇಂತಹವರಿಗೆ ಮಾಡಬೇಕು, ಇಂಥ ಸಮಯದಲ್ಲಿ ಇಂತಹ ವ್ಯಕ್ತಿಗೆ ಸ್ಥಳ, ಇವುಗಳ ಬಗ್ಗೆ ಭೇದವನ್ನು ಎಣಿಸಬಾರದು. ಇನ್ನು ದಾನದ ಭೇದಗಳನ್ನು ಕುರಿತು ಹೀಗೆ ಹೇಳಿದ್ದಾರೆ. ತಿರಿದು ತಂದಾದರೂ ಕರೆದು ಜಂಗಮ ಕೆಕ್ಕು, ತಿರಿದು ತಂದಾದರೂ ಕರೆದು ಜಂಗಮ ಕೆಕ್ಕು. ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ. ನೆರಮನೆಯೋ ಅಕ್ಕೂ ಸರ್ವಜ್ಞ, ನೆರಮನೆಯೋ ಅಕ್ಕೂ ಸರ್ವಜ್ಞ. ಇದೇ ಅರ್ಥವನ್ನು ಕೊಡುವಂತಹ ಇನ್ನೊಂದು ವಚನವಿದೆ. ತಿರಿದು ಹರಿದು ಕೊರೆದು, ತಿರಿದು ಹರಿದು ಕೊರೆದು, ಕರೆದು ದಾನವ ಮಾಡು. ಪರಮಾತ್ಮನ ಕೃಪೆ ನಿನಗಕ್ಕೂ ಸ್ವರ್ಗವದು, ಪರಮಾತ್ಮನ ಕೃಪೆ ನಿನಗಕ್ಕೂ ಸ್ವರ್ಗವದು. ನೆರಮನೆಯೋ ಅಕ್ಕೂ ಸರ್ವಜ್ಞ, ನೆರಮನೆಯೋ ಅಕ್ಕೂ ಸರ್ವಜ್ಞ. ಇದರ ಅರ್ಥವೇನೆಂದರೆ, ನೀನು ನಿನ್ನ ಹತ್ತಿರ ಇಲ್ಲದಿದ್ದರೆ ತಿರುಕೊಂಡು ಅಂದರೆ ಭಿಕ್ಷೆ ಬೇಡಿಕೊಂಡು ಬಂದಾದರೂ ಜಂಗಮರನ್ನು ಕರೆದು ದಾನವನ್ನು ಮಾಡು. ಇದರಿಂದ ಪುಣ್ಯ ದೊರೆಯುವುದು ಅಥವಾ ಮೋಕ್ಷವು ದೊರೆಯುವುದು. ನಿನಗೆ ದಾನ ಮಾಡಬೇಕೆಂಬ ಇಚ್ಛೆಯುಂಟಾದರೆ ಬೇರೆ ಯೋಚಿಸದೆ ಬೇಡಿಕೊಂಡು ಬಂದಾದರೂ ದಾನ ಮಾಡುವುದು. ದಾನ ಮಾಡತಕ್ಕ ವಸ್ತುವು ಒಂದೇ ಇದ್ದರೆ ಅದನ್ನು ಹರಿದು ಅದರ ಭಾಗವನ್ನು ದಾನ ಮಾಡು. ಗಟ್ಟಿ ಪದಾರ್ಥವಿದ್ದರೆ ಅದನ್ನು ಕೊರೆದು ಅಂದರೆ ತುಂಡು ತುಂಡು ಮಾಡಿ ಯಾಚಕರನ್ನು ಕರೆದು ದಾನವನ್ನು ಮಾಡು. ಹಾಗೆ ಮಾಡುವುದರಿಂದ ಶ್ರೇಷ್ಠನಾದ ಶಿವನ ದಯೆಯು ನಿನ್ನ ಮೇಲೆ ಆಗುವುದು. ನಿನಗೆ ಸ್ವರ್ಗವು ಪಕ್ಕದ ಮನೆಯಷ್ಟು ಹತ್ತಿರಕ್ಕೆ ದೊರೆಯುವಂತಾಗುವುದು. ಇನ್ನೊಂದು ವಚನ, ಬೇಡಿ ಕಷ್ಟವ ಮಾಡಿ ಕೊಡಿಸಿದರರ್ಧವನು, ಬೇಡಿ ಕಷ್ಟವ ಮಾಡಿ ಕೊಡಿಸಿದರರ್ಧವನು ರೂಢಿಗೀಶ್ವರನ ಶರಣರಿಗೆ ನೀಡಿದರೆ, ರೂಢಿಗೀಶ್ವರನ ಶರಣರಿಗೆ ನೀಡಿದರೆ ಮಾಡಿದುದು ಪುಣ್ಯ ಸರ್ವಜ್ಞ, ಮಾಡಿದುದು ಪುಣ್ಯ ಸರ್ವಜ್ಞ. ಜನರನ್ನು ಬೇಡಿ ಅಥವಾ ಕಷ್ಟದಿಂದ ದುಡಿದ ಕೂಡಿ ಹಾಕಿದ್ದರ ಅರ್ಧ ಹಣವನ್ನು ಶಿವಶರಣರಿಗೆ ದಾನ ಮಾಡಿದರೆ ಹೆಚ್ಚಿನ ಮಟ್ಟದ ಪುಣ್ಯವು ಲಭಿಸುತ್ತದೆ ಎಂದು ಸರ್ವಜ್ಞರು ಹೇಳಿದ್ದಾರೆ.
2: ನಾವು ದಾನವನ್ನ ಮಾಡೋದ್ರಿಂದ ನಮಗೆ ಪುಣ್ಯ ಸಿಗುತ್ತೆ ಎಂಬುದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದಂತಹ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಹಾಗೆ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸೋಣ. ಸರ್ವಜ್ಞರು ದಾನಗಳ ಕುರಿತು ಹೇಳಿರುವ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನಗಳ ಕುರಿತು ಸರ್ವಜ್ಞರು ಹೇಳಿರುವ ವಿಚಾರಧಾರೆಯನ್ನ, ಹಾಗೆ ದಾನ ಮಾಡುವುದರಿಂದ ನಮಗೆ ಪುಣ್ಯ ಲಭಿಸುತ್ತೆ ಎಂಬುದನ್ನ ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ಬೆಂಗಳೂರಿನವರೇ ಆದಂತಹ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕೌಲಕ್ಕಿಯವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ
3: ಸರ್ವಜ್ಞರ ಇನ್ನು ಕೆಲವು ವಚನಗಳನ್ನು ತಿಳಿಯೋಣ. ಸೂಕ್ಷ್ಮವಾದರೂ ಒಂದು ಭಿಕ್ಷೆ ಎಲೆಯೇ ಬೇಕು, ಸೂಕ್ಷ್ಮವಾದರೂ ಒಂದು ಭಿಕ್ಷೆ ಎಲೆಯೇ ಬೇಕು. ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು, ಅಕ್ಷಯದ ಪಾತ್ರ ತನಗಕ್ಕೂ ಮೋಕ್ಷವದು. ತತ್ತಕ್ಷಣದೊಳಗಕ್ಕೂ ಸರ್ವಜ್ಞ, ತತ್ಕ್ಷಣದೊಳಗಕ್ಕೂ ಸರ್ವಜ್ಞ. ತನ್ನ ಹತ್ತಿರ ಇಷ್ಟೇ ಸ್ವಲ್ಪ ದ್ರವ್ಯವಿದ್ದರೂ ಅದರೊಳಗಿಂದಲೇ ಕೆಲವನ್ನು ದಾನ ಮಾಡಬೇಕು. ಆ ಪುಣ್ಯದ ಫಲದಿಂದ ಮುಂದಿನ ಜನ್ಮದಲ್ಲಿ ಅವರಿಗೆ ಅಕ್ಷಯ ಪಾತ್ರೆಯು ದೊರೆತಂತೆ, ಅಂದರೆ ಜೀವನದಲ್ಲಿ ಯಾವುದೇ ಕೊರತೆಯು ಬೀಳುವುದಿಲ್ಲ. ಮತ್ತೆ ಆ ಕ್ಷಣದಲ್ಲಿ ಅವನಿಗೆ ಮೋಕ್ಷವು ದೊರೆಯುವುದು. ಇನ್ನೊಂದು ವಚನ, ಭಟ್ಟ ಡೊಂಬರಿಗಿತ್ತು ಕೆಟ್ಟು ಹೋಗಲಿ ಬೇಡ, ಭಟ್ಟ ಡೊಂಬರಿಗಿತ್ತು ಕೆಟ್ಟು ಹೋಗಲಿ ಬೇಡ. ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟಿಹರೆ ಶ್ರೇಷ್ಠ ಪದವಕ್ಕೂ ಸರ್ವಜ್ಞ, ಶ್ರೇಷ್ಠ ಪದವಕ್ಕೂ ಸರ್ವಜ್ಞ. ಅಂದರೆ ಹೊಗಳು ಭಟ್ಟರು, ಅಂದರೆ ನಮ್ಮನ್ನು ಮುಖಸ್ತುತಿ ಮಾಡುವವರು ಮತ್ತು ಲಾಗ ಹೊಡೆಯುವವರು, ಅಂದರೆ ಕಾರಣವಿಲ್ಲದೆ ಪದೇ ಪದೇ ನಮಸ್ಕಾರ ಮಾಡುವವರು, ಅಂತಹವರಿಗೆ ದಾನ ಮಾಡಿ ನೀನು ಕೆಡಬೇಡ. ಅಂತಹವರಿಗೆ ಕೊಟ್ಟ ದಾನವು ನಿಷ್ಫಲವಾಗುವುದು. ಈಶ್ವರನ ಭಕ್ತರಿಗೆ ದಾನ ಮಾಡಿದರೆ ನಿನಗೆ ಶ್ರೇಷ್ಠ ಪದವು, ಅಂದರೆ ಮುಕ್ತಿಯು ದೊರೆಯುವುದು. ಇನ್ನೊಂದು ವಚನ, ಅಡುವವರಿಗಕ್ಕಿಯನು ಕೊಡುವುದು ಬಿಡಾರವನು, ಕುಡಿಯುವುದಕ್ಕೆ ನೀರ ನೆರೆಯುವುದು. ಇವು ಮೂರು ಬಡವರ ದಾನ ಸರ್ವಜ್ಞ. ಅಡುವವರು ಅಂದರೆ ಅಡಿಗೆ ಮಾಡಿಕೊಳ್ಳುತ್ತೇನೆ ಅನ್ನುವವರಿಗೆ ಅಕ್ಕಿಯನ್ನು ಕೊಡಬೇಕು, ಅವರಿಗೆ ಉಳಿದುಕೊಳ್ಳುವುದಕ್ಕೆ ಜಾಗ ಕೊಡಬೇಕು, ಅವರಿಗೆ ಅಡಿಗೆ ಮಾಡಲಿಕ್ಕೆ ಮತ್ತು ಕುಡಿಯಲಿಕ್ಕೆ ನೀರನ್ನು ಕೊಡಬೇಕು. ಇವು ಮೂರು ಬಡವರಿಗೆ ಮಾಡತಕ್ಕಂತಹ ದಾನಗಳು. ಅಂದರೆ ಒಬ್ಬ ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ವಸತಿ, ನೀರು ಇವುಗಳನ್ನು ನೀಡುವುದರಿಂದ ಬಡವನಿಗೆ ಜೀವನವನ್ನು ನೀಡಿದಂತೆ ಆಗುತ್ತದೆ. ಇನ್ನೊಂದು ವಚನ, ಉತ್ತಮದ ದೇವಾಂಗ ವಸ್ತ್ರವನ್ನು ಧರಿಸಿದೊಡೆ ಮತ್ತೆ ಮಾಣಿಕವ ನೀಡುವಡಂ ಮಾಡುವುದು ನಿತ್ಯ ದಾನವನು ಸರ್ವಜ್ಞ. ಅಂದರೆ ಎಲೈ ಮನುಷ್ಯನೇ, ನೀನು ಶ್ರೀಮಂತರು ಧರಿಸುವಂತಹ ರೇಷಿಮೆಯ ವಸ್ತ್ರವನ್ನು ಧರಿಸಬೇಕೆಂದು ಅಪೇಕ್ಷೆ ಇದ್ದರೆ ಮತ್ತು ಮುತ್ತು ರತ್ನಗಳನ್ನು ಧರಿಸಬೇಕೆಂದು ನಿನ್ನ ಆಸೆ ಇದ್ದರೆ ನೀನು ಪ್ರತಿನಿತ್ಯ ಬಡವರಿಗೆ ದಾನವನ್ನು ಮಾಡು ಎಂದು ಸರ್ವಜ್ಞರು ಈ ವಚನದ ಮೂಲಕ ಸೂಚಿಸುತ್ತಾರೆ. ಅಂದರೆ ಮುಂದಿನ ದಿನದಲ್ಲಿ ನೀನು ಶ್ರೀಮಂತನಾಗಿ ಸುಖವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬುದು ಸರ್ವಜ್ಞನ ಈ ವಚನದ ಅಭಿಪ್ರಾಯವಾಗಿದೆ. ಇನ್ನೊಂದು ವಚನ, ಆಡದಲ್ಲಿ ಕೊಡುವವನು ರೂಢಿಯೊಳಗುತ್ತಮನು. ಆಡದಲ್ಲಿ ಕೊಡುವವನು

0: ರೂಢಿಯೊಳ ಉತ್ತಮನು, ಆಡಿ ಕೊಡುವವನು ಮಧ್ಯಮನು, ಅಧಮ ತಾ ಆಡಿ ಕೊಡದವನು, ಅಧಮ ತಾ ಆಡಿ ಕೊಡದವನು ಸರ್ವಜ್ಞ. ಅಂದರೆ ಕೊಡುತ್ತೇನೆಂದು ಜನರ ಮುಂದೆ ಹೇಳದೆ ದಾನ ಕೊಡುವವನು ಈ ಭೂಮಿಯಲ್ಲಿ ಉತ್ತಮನು, ಕೊಡುತ್ತೇನೆಂದು ಹೇಳಿ ಕೊಡುವವನು ಮಧ್ಯಮನು, ಜನರ ಮುಂದೆ ಕೊಡುತ್ತೇನೆಂದು ಹೇಳಿಯೂ ಕೊಡದೇ ಇರುವವನು ಅಧಮನು ಎಂದು ಸರ್ವಜ್ಞರು ಈ ವಚನದ ಮೂಲಕ ಸ್ಪಷ್ಟೀಕರಿಸಿದ್ದಾರೆ. ಕೆಲವರು ಜನರ ಮುಂದೆ ಕೊಡುತ್ತೇನೆ ಎಂದು ಹೇಳಿ ಚಪ್ಪಾಳೆ ಗಿಟ್ಟಿಸಿಕೊಂಡು ನಂತರ ಕೊಡುವುದೇ ಇಲ್ಲ. ಇಂತಹ ಜನರು ಅಧಮರು, ಅಂದರೆ ನೀಚರು ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಇನ್ನೊಂದು ವಚನ, ಬೇಡದ ಮುನ್ನಿಂದ ನಾಡಿನೊಳಗುತ್ತಮನು, ಬೇಡಿದರೆ ಇವ ಮಧ್ಯಮನಧಮತಾ, ಬೇಡಲೀಯದವನು ಸರ್ವಜ್ಞ. ಅಂದರೆ ಬೇಡುವುದಕ್ಕಿಂತ ಮೊದಲೇ ದಾನ ಕೊಡುವವನು ದೇಶದೊಳಗೆ ಉತ್ತಮನು, ಬೇಡಿದ ಬಳಿಕ ಕೊಡುವವನು ಮಧ್ಯಮನು, ಬೇಡಿದರೂ ಕೊಡದೇ ಇರುವವನು ಅಧಮನೆನಿಸುವನು ಎಂಬುದು ಸರ್ವಜ್ಞರ ಅಭಿಪ್ರಾಯವಾಗಿದೆ. ಇವತ್ತು ನಾವು ಸರ್ವಜ್ಞನ ವಚನಗಳಲ್ಲಿ ದಾನದ ವಿಧಗಳು ಮತ್ತು ದಾನ ಭೇದಗಳ ಕುರಿತಾಗಿ ತಿಳಿದುಕೊಂಡೆವು.
1: ದಾನದ ಕುರಿತಾಗಿ, ಹಾಗೆ ಯಾವ ದಾನ ಶ್ರೇಷ್ಠವಾದುದು, ದಾನವನ್ನ ಯಾರಿಗೆಲ್ಲ ಕೊಡಬೇಕು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಂತ ಮಿಂಚು ಐಡಿಯಾ ಸಂಸ್ಥೆಯ ಸದಸ್ಯರು ಹಾಗೆ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರಾದ ಶ್ರೀಮತಿ ಭಾಗೀರಥಿ ಈಶ್ವರ ಹೆಗಡೆ ಕವಲಕ್ಕಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ದಾನದ ಕುರಿತಾಗಿ ಸರ್ವಜ್ಞರು ಹೇಳಿರುವಂತಹ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ರಸ ತರ್ಕ ಐಕ್ಯ. ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಪದ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ. ಹೃದಯ ಕೊಪ್ಪುವ ಭಾಷೆ ಹೃದಯಕ್ಕೆ ಒಪ್ಪುವಂತಹ ಭಾಷೆ ರಾಗ ಲಯ ವಿಸ್ತಾರ ಪದ ಚರ್ಚೆ ಮತ ವಿಚಾರಕ್ಕೆ ತಕ್ಕ ಭಾಷೆ ಪದ ಚರ್ಚೆ ಮತ ವಿಚಾರಕ್ಕೆ ಅದು ತಕ್ಕದಾಗಿರುವಂತಹ ಭಾಷೆ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಹೃದಯ ಮತಿ ಬುದ್ಧಿ ಅಥವಾ ಅಭಿಪ್ರಾಯ ಅನ್ಬೋದು ಸತಿಪತಿಗಳು ಗಂಡ ಹೆಂಡತಿ ಹಾಗೆ ಇರೋಲ್ಲು ಯುಕ್ತವದು ಅದು ಸರಿಯಾದದ್ದು ಬದುಕು ರಸ ತರ್ಕ ಐಕ್ಯ ಬದುಕು ಅನ್ನೋದು ರಸ ತರ್ಕ ಐಕ್ಯ ರಸ ಮತ್ತು ತರ್ಕಗಳ ಒಂದು ಏಕತೆ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಪದ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಹೃದಯಕ್ಕೆ ಒಂದು ಭಾಷೆ ಇದೆ, ಅದು ಕಲೆ ರಾಗ ಲಯಾದಿಗಳನ್ನ ಪ್ರೀತಿಸತ್ತೆ. ಮತಿಗೊಂದು ಭಾಷೆ ಇದೆ, ಅದು ಶಾಸ್ತ್ರ ಪದ ಚರ್ಚೆ ಮತ ವಿಚಾರಗಳನ್ನ ಪ್ರೀತಿಸುತ್ತೆ. ಹೃದಯ ಮತಿಗಳು ಸತಿಪತಿಗಳ ಹಾಗಿದ್ರೆ ಬದುಕು ರಸ ತರ್ಕಗಳ ಸಂಗಮವಾಗತ್ತೆ ಅಂತಿದ್ದಾರೆ ಇಲ್ಲಿ ಗೊಂಡಪ್ಪನವರು. ಹೌದಲ್ವಾ, ನಮ್ಮಲ್ಲಿ ಮೂಡುವಂತಹ ಮೂಡಿ ಮರೆಯಾಗುವಂತಹ ಎಲ್ಲಾ ಭಾವಗಳಿಗೆ ತಾಳಬದ್ಧವಾಗಿ ಲಯಬದ್ಧವಾಗಿ ತುಡಿಯುವಂತಹ ಏಕೈಕ ಅಂಗ ಅದೇ ಹೃದಯ. ಖುಷಿಯಾದ ಕ್ಷಣಗಳಲ್ಲಿ ತುಟಿಯ ಮೇಲೆ ನಸು ನಗು ತರೋದಿಕ್ಕೆ, ಬೇಸರವಾದಾಗ ಹಣೆಗೆ ನೀರು ತರೋದಿಕ್ಕೆ, ನಾಳಗಳಲ್ಲಿ ಹರಿಯೋ ರಕ್ತದ ವೇಗವನ್ನು ನಿಯಂತ್ರಿಸೋದಕ್ಕೆ ಹೃದಯ ನಿರಂತರವಾಗಿ ಮಿಡಿತಾನೆ ಇರುತ್ತೆ. ಆ ಹೃದಯದೊಟ್ಟಿಗೆ ಸಂವಾದ ಮಾಡೋದಕ್ಕೆ ಭಾಷೆ ಒಂದು ಬೇಕು, ಆ ಭಾಷೆಯೇ ಕಲೆ. ತರ್ಕಕ್ಕೆ ಒಲಿಯದ ಹೃದಯ ಕಲೆಗೆ ಮಣಿಯತ್ತೆ. ಆ ಕಲೆ ಯಾವ ರೂಪದಲ್ಲೇ ಇರಬಹುದು, ಕಾವ್ಯ ಆಗಬಹುದು, ಸಂಗೀತ ಆಗಿದ್ದಿರಬಹುದು, ನಾಟ್ಯ, ಚಿತ್ರ, ನಿಸರ್ಗದ ಅದ್ಭುತ ದೃಶ್ಯಗಳು ಕೂಡ ಆಗಿರಬಹುದು. ಕೊನೆಗೆ ಮನುಷ್ಯರಲ್ಲಿ ಆಗಾಗ ಕಾಣುವ ಉದಾತ್ತ ನಡವಳಿಕೆಗಳೇ ಇದ್ದಿರಬಹುದು. ಇವೆಲ್ಲದಕ್ಕೂ ಹೃದಯ ಪ್ರತಿಸ್ಪಂದಿಸುತ್ತೆ ತಾನೆ. ಬಹಳ ಸುಂದರವಾದ ಸಂಗೀತವನ್ನು ಕೇಳಿದಾಗ ಕಣ್ಣು ಮುಚ್ಚತ್ತೆ, ತಲೆದೂಗತ್ತೆ, ಕಾಲು ತಾಳ ಹಾಕತ್ತೆ, ಅದು ಹೃದಯದ ಭಾಷೆ. ಹಾಗೆ ಬಹಳ ಮನೋಹರವಾದ ಮೊನಾಲಿಸಾ ಚಿತ್ರವನ್ನು, ಬೇಲೂರಿನ ಶಿಲ್ಪಗಳನ್ನು, ಹಿಮಾಲಯದ ಶಿಖರಗಳನ್ನು ನೋಡಿದಾಗ, ಕಾವ್ಯಗಳಲ್ಲಿ ಸಿನಿಮಾಗಳಲ್ಲಿ ತ್ಯಾಗದ ಕರುಣೆಯ ಸನ್ನಿವೇಶಗಳನ್ನು ಆಸ್ವಾದಿಸಿದಾಗ ಹೃದಯ ತೃಪ್ತ ಆಗತ್ತೆ, ಕಣ್ಣಂಚಲ್ಲಿ ನೀರು ಹಸರತ್ತೆ. ಅದು ಹೃದಯ ಸ್ಪಂದಿಸಿದ ಹೆಗ್ಗುರುತು. ಹೃದಯ ಮನುಷ್ಯನ ಬದುಕಿನ ಒಂದು ನೆಲೆ ಆದರೆ ಬುದ್ಧಿ ಮತ್ತೊಂದು ನೆಲೆ, ಅದು ಬದುಕಿಗೆ ಅವಶ್ಯಕವೇ. ಅದರ ಭಾಷೆಯೇ ಬೇರೆ, ಅದು ತರ್ಕ. ತರ್ಕ ಯಾವಾಗಲೂ ರುಜುವಾತನ್ ಬೇಡತ್ತೆ, ಅದಕ್ಕಾಗಿ ವಾದನ ಮಾಡತ್ತೆ. ಆ ವಾದನ ಸಮರ್ಥವಾಗಿ ಮಂಡಿಸೋದಕ್ಕೆ ಅಕ್ಷರದ ಭಾಷೆ ಬೇಕು, ಅದು ಸಿಗೋದು ಶಾಸ್ತ್ರಗಳ ಅಭ್ಯಾಸದಿಂದ. ತರ್ಕಕ್ಕೆ ನಾಲ್ಕು ಅಂಗಗಳಿದೆ, ಆಲೋಚನೆ ಮಾಡುವ, ಆಲೋಚಿಸುವ ವಿಷಯ, ಆಲೋಚಿಸುವ ರೀತಿ ಮತ್ತು ಆಲೋಚನೆಯ ಸತ್ಯತೆ. ಈ ನಾಲ್ಕೂ ಅಂಗಗಳನ್ನು ಸಮನ್ವಯಿಸೋದಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು. ಪ್ರತಿವಾದಿಗಳ ಚಿಂತನೆಗಳನ್ನು ಖಂಡಿಸೋದಕ್ಕೆ ಸಮರ್ಥವಾದ ಭಾಷೆ ಬೇಕು. ಮನಸ್ಸಿನ ಮೂಲಕ ನಮ್ಮ ಹೃದಯನ ರಂಜಿಸೋ ವಿಚಾರಗಳು, ಸಾಹಿತ್ಯ, ಸಂಗೀತ, ಕಲೆ, ಶಿಲ್ಪ, ಕಾವ್ಯ, ವಚನ ಮುಂತಾದ ಮಾನವ ನಿರ್ಮಿತಗಳು ಅಥವಾ ಆಕಾಶ, ಬೆಳದಿಂಗಳು, ಮಳೆ, ಝರಿ, ನದಿ, ಕಾಡು ಮುಂತಾದ ಪ್ರಕೃತಿ ನಿರ್ಮಿತವಾದವುಗಳು, ಇವೆಲ್ಲವೂ ನಮ್ಮ ಹೃದಯಕ್ಕೆ ಮುದ ನೀಡುತ್ತೆ, ಹೃದಯ ಅರಳೋದಕ್ಕೆ ಕಾರಣ ಆಗತ್ತೆ. ಭಾಷಾ ಚಾತುರ್ಯ, ವಾಕ್ ಚಾತುರ್ಯ, ತರ್ಕ ಮುಂತಾದವು ನಮಗೆ ನಮ್ಮ ಅಭಿಪ್ರಾಯನ ಸಿದ್ಧಪಡಿಸೋದಕ್ಕೆ ಬೇಕಾದ ಸಲಕರಣೆಗಳಾಗತ್ತೆ. ಇದು ಬುದ್ಧಿಯ ಕೆಲಸ. ಯಾರು ಬುದ್ಧಿ ಚುರುಕಾಗಿರುತ್ತೋ ಅವರು ಈ ವಾದ ಮತ್ತು ತರ್ಕದಲ್ಲಿ ಮುಂದಿರ್ತಾರೆ. ಇಂತಹ ಬುದ್ಧಿವಂತರು ಮಂಡಿಸೋ ವಾದ ಅಥವಾ ತರ್ಕ ಸರಿಯಾಗಿದೆ ಅಂತ ಅನ್ನಿಸದೇ ಇದ್ರೂ ಸಹ ಅವರ ಬುದ್ಧಿವಂತಿಕೆಯ ಪ್ರಭಾವದಿಂದ ಹಲವು ಸಲ ಆ ಮಾತನ್ನ ಒಪ್ಪೋ ಹಾಗೆ ಆಗತ್ತೆ. ಒಂದಕ್ಕೊಂದಕ್ಕೆ ಅವಿನಾಭಾವ ಸಂಬಂಧ ಇರೋ ಈ ಹೃದಯ ಮತ್ತೆ ಬುದ್ಧಿಗಳ ಒಳತಿರುಳ ನೋಡಿ ಒಂದು ಭಾವುಕತೆಯಿಂದ ಕೂಡಿದ್ರೆ ಮತ್ತೊಂದು ವಾಸ್ತವಿಕತೆಯಿಂದ ಕೂಡಿದೆ. ಎರಡೂ ಹಾಗೆ ಇರಬೇಕು, ಅದ್ಲು ಬದಲಾದ್ರೆ ವಿಪರ್ಯಾಸ ಆಗ್ಬಿಡತ್ತೆ. ಸತಿಪತಿಗಳು ಆಗಿರೋ ಈ ಹೃದಯ ಮತ್ತೆ ಬುದ್ಧಿಗಳು, ರಸ ಮತ್ತೆ ತರ್ಕನ ತುಂಬಿಕೊಂಡಿರೋ ಈ ಎರಡೂ ತಮ್ಮ ತನವನ್ನ ಉಳಿಸ್ಕೊಂಡು ಒಂದ್ರೊಳಗೆ ಇನ್ನೊಂದು ಐಕ್ಯವಾದಾಗ ಉಂಟಾಗೋ ಮನೋಭಾವ ಬದುಕನ್ನ ಸುಂದರವಾಗಿಸುತ್ತೆ. ಇದನ್ನೇ ಗುಂಡಪ್ಪನವರು ಯುಕ್ತವಾದ ಬದುಕು ಅಂದಿದ್ದಾರೆ. ಅಂತಹ ಭಾವ ಮತ್ತೆ ಬುದ್ಧಿಯ ಐಕ್ಯತೆಯನ್ನ ನಾವು ಸಾಧಿಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
8: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
10: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
11: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
10: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
11: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
9: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
14: ನಮಸ್ಕಾರ. ಈ ಒಗಟು ಅನ್ನೋದು ಬಹಳ ವಿಶೇಷವಾಗಿ ಅವರ ಜೀವನದ ಅನುಭವ ಅಂತ ಹೇಳ್ತಾರೆ. ಯಾಕಂದ್ರೆ ಒಗಟು ಕಟ್ಟೋದು ಅಥವಾ ಬಿಡಿಸೋದು ಅಂತ ಹೇಳಿದ್ರೆ ಅಷ್ಟು ಸಾಮಾನ್ಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಒಂದಿಷ್ಟು ಜೀವನದ ಅನುಭವ ಬೇಕಾಗುತ್ತೆ ಅಂತ. ಜೀವದ ಅನುಭವ ಇರಬೇಕು, ಮತ್ತೆ ಆ ತಮ್ಮ ನೆಲ ಜಲ ಭಾಷೆ ಈ ಸಂಸ್ಕೃತಿಗಳು ಸಹ ಅವರಿಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಇಲ್ಲದೇ ಇದ್ರೆ ಅವರು ಒಗಟನ್ನ ಕಟ್ಟಲಿಕ್ಕೂ ಆಗೋದಿಲ್ಲ, ಮತ್ತೆ ಕಟ್ಟಿದಂಥ ಒಗಟನ್ನ ಬಿಡಿಸೋಕ್ಕೂ ಸಾಧ್ಯ ಇಲ್ಲ. ಇದು ಒಗಟಿನ ವಿಶೇಷತೆ. ಡಾಕ್ಟರ್ DLS ನರಸಿಂಹಾಚಾರ್ಯ ಅವರು ಒಗಟಿನ ಬಗ್ಗೆ ಹೀಗೆ ಹೇಳ್ತಾರೆ. ಒಗಟು ಜಾನಪದಿಗರ ಬೌದ್ಧಿಕ ಆಟ ಮಾತ್ರವಲ್ಲ, ಅದು ಜೀವನದ ಅನುಭವದ ಸಾರಾಂಶವಾಗಿದೆ ಅಂತ. ಒಂದು ಒಗಟಿನಲ್ಲಿ ಒಂದು ಊರಿನ ಸಂಸ್ಕೃತಿಯೇ ಅಡಗಿದೆ. ಇಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಒಗಟು ಬರೀ ಜನಪದರ ಬೌದ್ಧಿಕ ಆಟ ಅಲ್ಲ ಅಂತ, ಬರೀ ಆಟಕ್ಕಷ್ಟೇ ಮನರಂಜನೆಗೆ ಅಷ್ಟೇ ಈ ಒಗಟು ಹುಟ್ಟುಕೊಂಡಿದ್ದಲ್ಲ ಅಂತ. ಬರೀ ಅದಷ್ಟೇ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅದು ಬಹಳ ವಿಶೇಷವಾದ ಜೀವನದ ಅನುಭವವನ್ನು ಸಹ ಇರಬೇಕಾಗತ್ತೆ, ಹುಟ್ಟುಕೊಂಡಿದೆ. ಜೊತೆಗೆ ಆ ಊರಿನ ಸಂಸ್ಕೃತಿ ಸಹ ಅದ್ರಲ್ಲಿ ಅಡಗಿದೆ ಅಂತ. ಒಗಟನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅರ್ಥ ಆಗುತ್ತೆ. ಬರೀ ಹಳ್ಳಿಗರ ಬೌದ್ಧಿಕ ಮಟ್ಟವನ್ನು ಪ್ರತಿಬಿಂಬಿಸುವುದಷ್ಟೇ ಅಲ್ಲ, ಆತನಿಗೆ ಆ ನೆಲದ ಸಂಸ್ಕೃತಿ ಗೊತ್ತಿರಬೇಕಾಗತ್ತೆ. ಆಚಾರ ವಿಚಾರ ರೀತಿ ನೀತಿ, ಅಲ್ಲಿಯ ಜೀವನ ಪದ್ಧತಿ, ಕೃಷಿ ಆರ್ಥಿಕತೆ ಎಲ್ಲದರ ಆಳವಾದ ಅನುಭವದ ಜೊತೆಗೆ ಭಾಷಾ ಪ್ರಯೋಗ ಪದಗಳ ಬಳಕೆ ಎಲ್ಲದರ ಸಂಗಮದಿಂದಲೇ ಒಗಟು ಹುಟ್ಟುತ್ತದೆ. ಈ ಒಗಟು ಅಂತ ವಿಶೇಷತೆ ಹೊಂದಿರುತ್ತೆ ಅಂತ. ಒಂದು ಒಗಟು ಹೇಳ್ದ ಅಂದ್ರೆ ಮುಗಿದು ಹೋಗೋದಿಲ್ಲ. ಒಂದು ಒಗಟು ಹೇಳಿದ್ಮೇಲೆ ಅಲ್ಲಿದ್ದಂಥವ್ರು ಅವನು ಹೇಳೋ ಉತ್ತರವನ್ನ ಕೇಳ್ತಾರೆ. ಉತ್ತರಕ್ಕೂ ಮತ್ತು ಅವನು ಹೇಳಿದ ಒಗಟಿನಲ್ಲಿ ಬಳಸಿದಂಥ ಪದಗಳಿಗೂ ಸಂಬಂಧ ಇದೆಯಾ, ಹೊಂದಾಣಿಕೆ ಇದೆಯಾ ನೋಡ್ತಾರೆ. ಹೊಂದಾಣಿಕೆ ಇದ್ಮೇ ಹೊಂದಾಣಿಕೆ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅವನು ಹೇಳಿದ ಉತ್ತರ ಸರಿ ಇದೆಯಾ ಇದನ್ನು ಗಮನಿಸ್ತಾರೆ. ಅಂದರೆ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಆಗ್ತದೆ, ಒಂದಿಷ್ಟು ಪ್ರಶ್ನೆಗಳು ಹೇಳ್ತವೆ. ಆ ಪ್ರಶ್ನೆಗಳೆಲ್ಲ ಒಪ್ಕೊಂಡಾದ್ಮೇಲೆ ಒಂದು ಒಗಟು ಹೊರಗೆ ಬರೋದು. ಒಗಟು ಹೌದು ಸರಿ ಇದೆ ಅಂತ ಹೇಳ್ತಾರೆ. ಅಂದರೆ ಒಗಟು ಕಟ್ಟುವನಿಗೆ ಎಷ್ಟು ಅನುಭವ ಇರುತ್ತೋ ಅದನ್ನು ಕೇಳಿಸ್ಕೊಂಡು ಅದ್ರ ಬಗ್ಗೆ ಮತ್ತೆ ಪ್ರಶ್ನೆ ಮಾಡೋರಿಗೂ ಅಂಥದ್ದೇ ಅನುಭವ ಇರಬೇಕಾಗುತ್ತೆ. ಇಲ್ಲದೇ ಇದ್ರೆ ಇದು ಒಂದಕ್ಕೊಂದು ಸರಿ ಹೊಂದೋದೇ ಇಲ್ಲ. ಒಗಟನ್ನ ಕಟ್ಟಬೇಕಾದ್ರೆ ಅಂಥದ್ದೊಂದು ವಿಶೇಷವಾದ ನಾಲೆಡ್ಜ್ ಎಲ್ಲರಿಗೂ ಇರಬೇಕಾಗುತ್ತೆ. ಜೊತೆಗೆ ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದು ನೋಡ್ತಾರೆ. ಯಾವ ಥರ ಭಾಷೆ ಬಳಸಿ ಏನು ನೋಡ್ತಾರೆ, ಆ ಭಾಷೆ ಹಿಂದಿರುವಂಥ ಅಲ್ಲಿ ಆಚಾರ ವಿಚಾರ ಏನಿದೆ ನೋಡ್ತಾರೆ. ಇದೆಲ್ಲವೂ ಆ ಊರಿನ ಒಂದು ಸಂಸ್ಕೃತಿಯನ್ನು ನಮಗೆ ಇದೆಲ್ಲವೂ ಸಹ ನಮಗೆ ಆ ಊರಿನ ಸಂಸ್ಕೃತಿಯನ್ನು ಪರಿಚಯಿಸುತ್ತೆ. ನಾನೀಗ ಹಿಂದಿನ ಸಂಚಿಕೆಯಲ್ಲಿ ಒಂದು ಒಗಟು ಹೇಳಿದ್ದೆ, ಮಣ್ಣಲ್ಲಿ ಹುಟ್ಟಿದ್ದೆ, ಬೆಂಕಿಯಲ್ಲಿ ಬೆಂದೆ, ಹೆಣ್ಮಕ್ಳ ಕೈ ಮೇಲೆ ಮೆರೆದೆ ಕೊನೆಗೆ ಮುರಿದು ಬಿದ್ದು ತಿಪ್ಪೆಗೆ ಸೇರಿದೆ. ಹಾಗಾದ್ರೆ ನಾನು ಯಾರು ಅಂತ. ಇದು ಕುತ್ರ ಮಣ್ಣಿನ ಬಳೆ. ಈ ಬಳೆನ ಮಣ್ಣನ್ನೇ ಸಂಸ್ಕರಿಸಿ ಅದನ್ನು ಮಾಡ್ತಾರೆ. ಈ ಕುಂಬಾರಿಕೆಯಲ್ಲಿ ಹೇಗೆ ಮಡಿಕೆ ಎಲ್ಲ ಮಾಡ್ತಾರೋ ಹಾಗೆ ಇದನ್ನು ಸಹ ಮಾಡಿ ಬೇಯಿಸ್ತಾರೆ, ಬೆಂಕಿನಲ್ಲೇ ಬೇಯಿಸ್ತಾರೆ. ಬೆಂಕಿಯಲ್ಲಿ ಬೇಯಿಸಿದ್ದನ್ನ ಆಮೇಲೆ ಅದು ಒಂಥರ ಗ್ಲಾಸ್ ಥರ ಆಗುತ್ತೆ, ಅದಕ್ಕೆ ನಂತರ ಬಣ್ಣ ಹಾಕ್ತಾರೆ. ಆ ಬಣ್ಣ ಹಾಕಿದ್ಮೇಲೆ ಅದು ಅದ್ಭುತವಾದ ಕಾಣುತ್ತೆ. ಅದನ್ನು ಬೇರೆ ಬೇರೆ ಬಗೆ ಬಗೆಯ ಬಳೆಗಳಿದೆ, ಬಳೆಗಳಿಗೆ ತುಂಬ ಮಹತ್ವ ಸಹ ಇದೆ. ಅದರಲ್ಲೂ ಮುತ್ತೈದೆಗೆ ಬಳೆ ಅಂತ ಹೇಳಿದ್ರೆ ಒಂಥರ ಕಲರು, ದೇವರಿಗೆ ಬಳೆ ಕಲರ್ ಬೇರೆ. ಹಿಂಗೆ ಬಗೆ ಬಗೆಯ ಬಳೆಗಳನ್ನು ಸಹ ನಾವು ನೋಡ್ತೇವೆ. ಆ ಬಳೆಗಳು ಬರೀ ಕಲರ್ ಅಷ್ಟೇ ಅಲ್ಲ, ಅದಕ್ಕಂಥದ್ದೊಂದು ಸಾಂಸ್ಕೃತಿಕ ಮಹತ್ವ ಸಹ ಇದೆ. ಆ ಬಳೆ ಕೈಯಲ್ಲಿ ಚೆನ್ನಾಗಿದ್ದಾಗ ಚೆನ್ನಾಗಿರುತ್ತೆ, ಯಾವಾಗ ಅದು ಮುರಿದು ಹೋಯ್ತೋ ಅಥವಾ ಒಡೆದು ಹೋಯ್ತೋ ತಕ್ಷಣ ಅದನ್ನು ಅದಕ್ಕೆ ಯಾವುದು ವ್ಯಾಲ್ಯೂನು ಇರೋದಿಲ್ಲ, ಯಾವ ಮಹತ್ವನೂ ಇಲ್ಲ. ತೆಗೆದು ತಿಪ್ಪೆ ಬಿಸಾಕದೆ ಪುನಃ ವಾಪಸ್ ಅದು ಒಂದು ವಸ್ತುವಿಗೆ ಆ ಮೌಲ್ಯ ಸಿಗುವಂಥದ್ದು ಯಾವ ಕಾಲಕ್ಕೆ ಅನ್ನೋದು ಮಾತ್ರ ನೋಡಬೇಕು. ಆದರೆ ಅದನ್ನ ಆ ಜೀವಂತವಾಗಿದ್ದಾಗ ಅಥವಾ ಚೆನ್ನಾಗಿದ್ದಾಗ ಅಥವಾ ಅದು ಚಲಾವಣೆಯಲ್ಲಿದ್ದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ವಸ್ತುವಾಗಲಿ ಅಥವಾ ಮನುಷ್ಯ ಆಗಲಿ ಚಲಾವಣೆಯಲ್ಲಿದ್ದರೆ ಮಾತ್ರ ಅವನಿಗೆ ಬೆಲೆ ಇರುತ್ತೆ ಅಂತ. ಚಲಾವಣೆಯಲ್ಲಿದ್ದರೆ ಅವ್ರನ್ನ ಯಾರೂ ಕೇಳೋರಿಲ್ಲ. ಇದು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದಂಥ ಆ ಬಳೆಗೆ ಸಂಬಂಧಪಟ್ಟಂಥ ಒಗಟಿನ ಉತ್ತರ. ಆದರೆ ಮಣ್ಣಿನ ಬಳೆ ಈಗ ಸಾಕಷ್ಟು ಥರ ವಿವಿಧ ಬೇರೆ ರೀತಿಯ ಬಳೆಗಳು ಬರ್ತಾ ಇದೆ, ಹಾಗಾಗಿ ಮಣ್ಣಿನ ಬಳೆ ಹೆಚ್ಚು ಕಮ್ಮಿ ಇದೆ, ಪ್ಲಾಸ್ಟಿಕ್ ಬಳೆ ಜಾಸ್ತಿ ಇದೆ. ಹಾಗಾಗಿ ಬರೀ ಬಳೆ ಅಂದರೆ ಇದು ಉತ್ತರ ಸರಿಯಾಗಿದೆ, ಮಣ್ಣಿನ ಬಳೆ. ಹಾಗೆ ಮತ್ತೊಂದು, ನೇತಾಡುವ ಅರಿವ ಕಲ್ಲಿನ ಗುಂಡು ಅರಿವ ಕಲ್ಲಿನ ಗುಂಡಿಗೆ ಮುಳ್ಳಿನ ಬೇಲಿ. ಮುಳ್ಳಿನ ಬೇಲಿ ಒಳಗಡೆ ಹುಲ್ಲಿನ ಹೊಲ ಹುಲ್ಲಿನ ಹೊಲದೊಳಗೆ ಮೆತ್ತನೆಯ ಚಿನ್ನದ ಪೆಟ್ಟಿಗೆ. ಚಿನ್ನದ ಪೆಟ್ಟಿಗೆಯೊಳಗೆ ಗಟ್ಟಿಯಾದ ಬೆಳ್ಳಿಯ ಲಿಂಗ. ಹಾಗಾದರೆ ನಾನು ಯಾರು ಅಂತ. ಕುತ್ರ ಹಲಸಿನ ಹಣ್ಣು. ಹಲಸಿನ ಹಣ್ಣು ನಿಮಗೆ ಅರಿವ ಕಲ್ಲು ನೋಡಿ ಗುಂಡು ನೋಡಿದ್ರೆ ಹೇಗಿರುತ್ತೆ, ಹಂಗೆ ಗುದ್ದದ ಇರುತ್ತೆ, ನೇತಾಡ್ತಿರುತ್ತೆ. ಮುಳ್ಳಿನ ಬೇಲಿ ಅಂದರೆ ಅದು ಸುತ್ತಲೂ ನಿಮಗೆ ಮುಳ್ಳಾದಂಥ ಬೇಲಿ ಇರುತ್ತೆ. ನೀವು ಹಲಸಿನ ಹಣ್ಣನ್ನು ಕಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಒಳಗಡೆ ಅದರಲ್ಲಿ ಯಾವ ಥರ ಗುಂಜು ಅಂತ ಕರಿತೇವೆ ನಾವು, ಅಥವಾ ಹೊಳ್ಳೆ ಅಂತ ಕರೀತಾರೆ. ಅದು ಹುಲ್ ಥರನೇ ಇರುತ್ತೆ, ಅದ್ರ ಮಧ್ಯದಲ್ಲಿ ಚಿನ್ನದ ಬಣ್ಣದಲ್ಲಿ ಇರುತ್ತೆ, ಪೆಟ್ಟಿಗೆ ಥರ ಕಾಣಿಸುತ್ತೆ. ಅದು ಎಲ್ಲ ಹಲಸಿನ ಸೊಳೆ. ಸೊಳೆ ಮೆತ್ತಿಗಿರುತ್ತೆ, ಅದು ಓಪನ್ ಮಾಡಿದಾಗ ಒಳಗೆ ಬೀಜ ಬಿಳಿ ಕಲರ್ ಇರುತ್ತೆ, ಅದು ಗಟ್ಟಿ ಇರುತ್ತೆ, ಬಿಳಿಯ ಲಿಂಗ. ಹಲಸಿನ ಹಣ್ಣಿಗೆ ಸಂಬಂಧಪಟ್ಟಂತ ಒಂದು ಅದು ಒಂದು ಒಗಟು. ಒಗಟುಗಳು ಹೇಗೆ ಹೇಗೆ ಎಲ್ಲದರ ಮೇಲೂ ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಬರೀ ಬೇರೆ ಬೇರೆ ವಿಷಯಕ್ಕಷ್ಟೇ ಅಲ್ಲ, ಕೆಲವು ಪದಾರ್ಥಗಳಿಗೆ, ಸಸ್ಯಗಳಿಗೆ, ಹಣ್ಣುಗಳಿಗೂ ಸಹ ಒಗಟುಗಳ ಮೂಲಕ ತಿಳಿಸಿದ್ದಾರೆ ಅಂತಲೂ ಹೇಳ್ಬೋದು. ಹಾಗೆ ನಿಮಗೆ ನಾಳಿಗೆ ಒಂದು ಒಗಟನ್ನು ಹೇಳ್ತೇನೆ. ಇವೆಲ್ಲ ಸಾಕಷ್ಟು ಬುದ್ಧಿವಂತರಿದ್ದೀರಿ, ಹಾಗಾಗಿ ಈ ಒಗಟನ್ನು ಸುಲಭ ಕಂಡುಹಿಡಿತೀರಿ ಅಂತ ಗೊತ್ತು ನಮಗೆ. ಅದು ಕೂಡ ನಿಮ್ಮಿಂದ ನಾನು ಭಾವಿಸ್ತೇನೆ. ನೆಲದಲ್ಲೇ ಹುಟ್ಟುತ್ತೆ, ನೆಲವಿಲ್ಲದಲ್ಲಿ ನಿಲ್ಲುತ್ತೆ. ರೆಕ್ಕೆ ಇಲ್ಲದೆ ಹಾರುತ್ತೆ. ಕಣ್ಣಿಲ್ಲದೆ ಅಳುತ್ತೆ. ಕೊನೆಗೆ ನೆಲಕ್ಕೆ ಬಂದು ಬೀಳುತ್ತೆ. ಹುಟ್ಟುತ್ತಲ್ಲೇ ಹೋಗಿ ಸೇರುತ್ತೆ. ಹಾಗಾದ್ರೆ ನಾನು ಯಾರು? ಇದಕ್ಕೆ ನಿಮ್ಮಿಂದ ಉತ್ತರ ಬಯಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಧನ್ಯವಾದನ ಅರ್ಪಿಸ್ತಿದ್ದೇನೆ.
15: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ
16: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
17: ಪೊನ್ನಜ್ಜಿ, ಪಾಂಡವರ ವನವಾಸ ಸಮಯದಲ್ಲಿಯೇ ಅರ್ಜುನ ಅಸ್ತ್ರಗಳನ್ನ ಪಡೆಯೋಕೆ ತಪಸ್ ಮಾಡಿದ್ದಂತೆ, ಹೌದಾ?
18: ಹೌದಂತೆ. ಮುಂದೆ ದುರ್ಯೋಧನ ಯುದ್ಧ ಮಾಡುವವನೇ,
19: ಅದಕ್ಕೆ ನಾವು ತಯಾರಾಗಿರ್ಬೇಕು.
17: ದಿವ್ಯ ಅಸ್ತ್ರಗಳನ್ನ ತಪಸ್ಸಿನಿಂದ ಪಡಿಬೇಕು ಅಂತ ಧರ್ಮರಾಯ ಅರ್ಜುನನಿಗೆ ಅಸ್ತ್ರಗಳನ್ನ ತಪಸ್ಸಿನ ಮೂಲಕ ತರೋಕೆ ಕಳಿಸ್ತಾನೆ.
19: ಹೌದು ಮಕ್ಕಳೇ, ಆಗ ಅಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೆಯುತ್ತೆ.
20: ಏನದು?
19: ಕಿರಾತಾರ್ಜುನರ ಯುದ್ಧ.
20: ಏನು ಕಿರಾತಾರ್ಜುನರ ಯುದ್ಧ? ಈ ಕಿರಾತ ಯಾರು?
19: ಅದನ್ನೇ ಹೇಳ್ತೀನಿ ಕೇಳಿ. ಇವತ್ತು ಪಾಂಡವರು ವನವಾಸಕ್ಕೆ ಅಂತ ಕಾಡಿಗೆ ಬರ್ತಾರೆ. ಶಕುನಿ ದುರ್ಯೋಧನರ ಮೋಸದ ದ್ಯೂತ ದಾಟದಿಂದ ತಮಗೀ ಗತಿ ಬಂತು ಅಂತ ಅವರು ತಿಳಿದಿದ್ರು. ತಮ್ಮ ಪತ್ನಿ ಪಾಂಚಾಲಿಯ ವಸ್ತ್ರಾಪಹರಣದ ಪ್ರಕರಣ ಎಲ್ಲರನ್ನ ತುಂಬ ಘಾಸಿಗೊಳಿಸಿತ್ತು. ಹೋಗಲಿ, ಎಲ್ಲವನ್ನ ಮರೆತು ಕ್ಷಮಿಸಿಬಿಡೋಣ ಅಂತಂದರೆ ತಮ್ಮ ವನವಾಸ ಮುಗಿದ ಮೇಲೆ ದುರ್ಯೋಧನ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಲಾರ ಅನ್ನೋದು ಕೂಡ ಅವರಿಗೆ ತಿಳಿದಿತ್ತು. ತಮ್ಮ ನಡುವೆ ಯುದ್ಧ ನಡೆಯೋದು ಖಂಡಿತ ಅಂತ ಅವರಿಗೆ ಅನ್ನಿಸ್ತಾ ಇತ್ತು. ಆ ಯುದ್ಧಕ್ಕೆ ತಾವು ಸಜ್ಜಿತರಾಗಬೇಕು ಅಂತ ಯುಧಿಷ್ಠಿರ ಅಂದ್ಕೋತಾನೆ. ಅದಕ್ಕಾಗಿ ಅವನು ಅರ್ಜುನನನ್ನು ಕರೆದು ಯುದ್ಧದ ಸಿದ್ಧತೆಗಾಗಿ ದೇವತೆಗಳಿಂದ ಶಸ್ತ್ರಾಸ್ತ್ರಗಳನ್ನು ಪಡೆದು ಬಾ ಅಂತ ಆದೇಶವನ್ನು ಕೊಡ್ತಾನೆ. ಎಲ್ಲರಿಗೂ ಅರ್ಜುನನ ಶಕ್ತಿ ಸಾಮರ್ಥ್ಯತೆಯ ಬಗ್ಗೆ ವಿಶೇಷ ಅಭಿಮಾನ, ಅಚಲವಾದ ನಂಬುಗೆ ಇತ್ತು. ಈ ಯುದ್ಧದಲ್ಲಿ ತಮಗೆ ಜಯ ಸಿಗಬೇಕಾದ್ರೆ ಅರ್ಜುನನ ಕೈವಾಡ ಮಹತ್ವದಾಗಿರುತ್ತೆ ಅಂತ ಅವರೆಲ್ಲ ಗಟ್ಟಿಯಾಗಿ ನಂಬಿದ್ರು. ಸರಿ, ಅಣ್ಣನ ಆದೇಶದಂತೆ ಅರ್ಜುನ ಇಂದ್ರನನ್ನು ಕುರಿತು ತಪಸ್ ಮಾಡೋಕೆ ಅಂತ ಉತ್ತರ ದಿಕ್ಕಿನ ಕಡೆಗೆ ಹೊರಡ್ತಾನೆ. ಅನೇಕ ಪರ್ವತ ನದಿ ಕಾಡುಗಳನ್ನು ದಾಟಿ ಇಂದ್ರಕೀಲ ಪರ್ವತಕ್ಕೆ ಅರ್ಜುನ ತಲುಪ್ತಾನೆ. ತಪಸ್ವಿಗಳ ನೆಲೆಯಾದ ಆ ಪರ್ವತವನ್ನು ತಲುಪೋದು ಸಾಮಾನ್ಯರಿಗೆ ಅಸಾಧ್ಯವಾಗಿತ್ತು. ಅಲ್ಲಿ ಅರ್ಜುನ ಕಠಿಣವಾದ ತಪಸ್ಸಿಗೆ ಒಳಗಾಗ್ತಾನೆ. ಇಂದ್ರ ಪ್ರತ್ಯಕ್ಷನಾಗಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆ ಅನ್ನುವ ಮಾರ್ಗದರ್ಶನವನ್ನು ಅವನಿಗೆ ಮಾಡ್ತಾನೆ. ಹಿಮವತ್ ಪರ್ವತದ ತಪ್ಪಲಲ್ಲಿ ಮಹಾದೇವನನ್ನು ಕುರಿತು ಅರ್ಜುನ ಘೋರವಾದ ತಪಸ್ಸನ್ನು ಕೈಗೊಳ್ತಾನೆ. ಅವನ ನಿಷ್ಠೆ, ಅಚಲವಾದ ಪರಿಶ್ರಮ, ಪ್ರಾಮಾಣಿಕತೆ ಶಿವನನ್ನು ಮೆಚ್ಚಿಸುತ್ತೆ. ಆತ ತನ್ನ ಭಕ್ತನ ಕೋರಿಕೆಯನ್ನು ನೆರವೇರಿಸೋಕೆ ಮುಂದಾಗ್ತಾನೆ. ಆಗ ಪಾರ್ವತಿ, ವಲ್ಲಭ, ಅವನನ್ನು ವೀರಾದಿವೀರ ಅಂತ ಹೊಗಳ್ತಾ ಇದ್ದೀರ. ಅವನ ಶೌರ್ಯದ ಕೆಚ್ಚನ್ನು ನಾನು ಕಾಣಬೇಕು. ಭಕ್ತನ ಮೇಲಿನ ತಮ್ಮ ನಂಬಿಕೆ ಎಷ್ಟು ಯೋಗ್ಯವಾದುದು ಅಂತ ಪ್ರತ್ಯಕ್ಷವಾಗಿ ತಿಳಿಯೋಕೆ ನಾನು ಬಯಸ್ತೀನಿ ಅಂತ ಹೇಳ್ತಾಳೆ. ಈಶ್ವರ, ಆಗಲಿ, ನನ್ನ ಭಕ್ತನ ಪರೀಕ್ಷೆ ನಡೆದೇ ಹೋಗಲಿ ಅಂತ ನಗುತ್ತಾ ಉತ್ತರವನ್ನು ಕೊಡ್ತಾನೆ. ಈಗ ಈಶ್ವರ ಏನು ಪರೀಕ್ಷೆ ಮಾಡ್ತಾನೆ ಅಂತ ನೋಡೋಣವಾ?
21: ಅರ್ಜುನ ಇದರಲ್ಲಿ ಪಾಸಾಗ್ತಾನ?
19: ಹೇಳ್ತೀನಿ, ಸ್ವಲ್ಪ ತಡೀರಿ. ಈ ಕಡೆ ಅರ್ಜುನ ತನ್ನ ತಪಸ್ಸನ್ನು ಇನ್ನಷ್ಟು ಕಠಿಣಗೊಳಿಸ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಕಾಡಿನಲ್ಲಿ ಪ್ರಾಣಿಗಳ ಕೂಗಾಟ ಚೀರಾಟ ಕೇಳಿಬಂದು ಅರ್ಜುನನ ತಪಸ್ಸಿಗೆ ಭಂಗ ಬರುತ್ತೆ. ಏನಾಗ್ತಾ ಇದೆ ಅಂತ ಅರ್ಜುನ ನೋಡ್ತಾ ಇರಬೇಕಾದ್ರೆ ಹಂದಿ ಒಂದು ಶರವೇಗದಿಂದ ಅರ್ಜುನನತ್ತ ನುಗ್ಗಿ ಬರುತ್ತೆ. ಕೂಡಲೇ ಅರ್ಜುನ ತನ್ನ ಬಿಲ್ಲನ್ನೆತ್ತಿ ಬಾಣವನ್ನು ಬಿಡ್ತಾನೆ. ಬಿಟ್ಟ ಬಾಣ ಹಂದಿಗೆ ನಾಟಿ ಬಿಡುತ್ತೆ. ಅಷ್ಟರಲ್ಲಿ ಇನ್ನೊಂದು ಬಾಣ ವಾಯು ವೇಗದಲ್ಲಿ ಬಂದು ಹಂದಿಯ ಶರೀರವನ್ನು ಹೊಕ್ಕುತ್ತೆ. ಅರ್ಜುನ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಕಿರಾತ ಒಬ್ಬ ಓಡೋಡ್ತಾ ಅಲ್ಲಿಗೆ ಬರ್ತಾನೆ. ಬಂದವನೇ, ಇದು ನನ್ನ ಬೇಟೆ, ವೀರಕ್ಷತ್ರಿಯನ ಹಾಗೆ ಕಾಣ್ತಾ ಇದ್ದೀಯ, ನನ್ನ ಬೇಟೆಯನ್ನು ಕದ್ದಿದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ ಅಂತ ಕೂಗು ಹಾಕ್ತಾನೆ. ಅದಕ್ಕೆ ಅರ್ಜುನ, ಮೊದಲು ಹೊಡೆದವನು ನಾನು, ಧರ್ಮಯುತವಾಗಿ ಇದು ನನಗೆ ಸೇರಬೇಕಾದದ್ದು, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಾನು ಯಾರು ಅಂತ ತಿಳಿದೆ? ನಾನು ಸರ್ವಶ್ರೇಷ್ಠ ಧನುರ್ಧರ, ಇಂದ್ರನ ಸುಪುತ್ರ, ನನ್ನನ್ನು ಸುಮ್ಮನೆ ಕೆಣಕಬೇಡ ಅಂತ ವಾದಿಸ್ತಾನೆ. ಅದಕ್ಕೆ ಆ ಶಬ್ರ ಅಂದರೆ ಆ ಕಿರಾತ, ನೀನು ಯಾರಾದರೆ ನನಗೇನು, ಒಣ ಪೌರುಷ ಕೊಚ್ಕೋಬೇಡ, ಒಂದೋ ನನ್ನ ಬೇಟೆಯನ್ನು ಕೊಡು, ಇಲ್ಲವಾದರೆ ಯುದ್ಧ ಮಾಡು ಅಂತ ಗುಡುಕ್ತಾನೆ. ಇದರಿಂದ ಸಿಟ್ಟಿಗೆದ್ದ ಅರ್ಜುನ ಮೇಲೆದ್ದು ಆತನ ಜೊತೆ ಹೋರಾಟಕ್ಕೆ ನಿಲ್ತಾನೆ. ಇಬ್ಬರ ನಡುವೆ ದೊಡ್ಡ ಕಾಳಗವೇ ನಡೆಯುತ್ತೆ. ಅರ್ಜುನ ಮಹಾದೇವನ ಸರಿ ಸಮವಾಗಿ ಕಾದಾಡ್ತಾನೆ. ಕಿರಾತನ ಒಂದೊಂದು ಪಟ್ಟು ವಜ್ರಗಾತದ ಹಾಗೆ ಅರ್ಜುನನ ಮೇಲೆ ಬೀಳ್ತಾ ಇತ್ತು. ಅದರಿಂದ ಸುಧಾರಿಸ್ಕೊಂಡು ಅರ್ಜುನ ಅದಕ್ಕೆ ತಕ್ಕ ಪ್ರತಿಹಾರವನ್ನು ಮಾಡ್ತಾ ಇದ್ದ. ಏನಾದರೂ ಆ ಶಬರನನ್ನು ಮಣಿಸೋಕೆ ಅರ್ಜುನನಿಗೆ ಆಗೋದೇ ಇಲ್ಲ. ಮಹಾಬಿಲ್ಲುಗಾರ, ಮಹಾಶಕ್ತಿಶಾಲಿಯಾದ ನನ್ನನ್ನು ಒಬ್ಬ ಸಾಮಾನ್ಯ ಕಿರಾತ ಸೋಲಿಸ್ತಾ ಇದ್ದಾನಲ್ಲ ಅಂತ ಅರ್ಜುನನಿಗೆ ಆಶ್ಚರ್ಯವಾಗುತ್ತೆ. ಅರ್ಜುನ ಕೂಡಲೇ ಎದ್ದು ತಾನು ಪೂಜೆ ಮಾಡ್ತಾ ಇದ್ದ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿ ಒಂದು ಹೂಮಾಲೆಯನ್ನು ಅದಕ್ಕೆ ಹಾಕ್ತಾ ಹೇಳ್ತಾನೆ, ಇದೇನಾಗ್ತಿದೆ, ನಾನು ಯಾಕೆ ಸೋಲ್ತಾ ಇದ್ದೀನಿ ಮಹಾದೇವ, ಇವನು ಯಾರು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಶಿವಲಿಂಗಕ್ಕೆ ಹಾಕಿದ ಹಾರ ಕಿರಾತನ ಕೊರಳಿಗೆ ಬೀಳುತ್ತೆ. ಕೂಡಲೇ ಅರ್ಜುನನಿಗೆ ಎಲ್ಲವೂ ತಿಳಿದು ಹೋಗುತ್ತೆ. ಆ ಪರಮೇಶ್ವರನೇ ಕಿರಾತನಾಗಿ ಬಂದು ತನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಅರ್ಜುನ ಓಡಿ ಹೋಗಿ ಕಿರಾತನ ಕಾಲಿಗೆ ಎರಗ್ತಾನೆ. ಆಗ ಅಲ್ಲಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗ್ತಾರೆ. ಅರ್ಜುನ ಕಂಬನಿ ದುಂಬಿ, ಹೇ ಭಗವಂತ, ನಾನೆಂಥ ಅಪರಾಧವನ್ನು ಮಾಡಿಬಿಟ್ಟೆ, ನೀನೇ ನಾನು ಪೂಜೆ ಮಾಡ್ತಾ ಇರುವ ದೇವ ಅಂತ ತಿಳಿದೆ, ನಿನ್ನ ಜೊತೆ ನನ್ನ ಶಕ್ತಿ ಪ್ರದರ್ಶನವನ್ನು ಮಾಡೋಕ್ಕೆ ಹೊರಟುಬಿಟ್ನಲ್ಲ, ನನ್ನನ್ನು ಕ್ಷಮಿಸು ಭಗವಂತ ಅಂತ ಅತ್ಯಂತ ಮುಜುಗರದಿಂದ ಹೇಳ್ತಾನೆ. ಆಗ ಪಾರ್ವತಿ, ಅರ್ಜುನ, ನಾನು ನಿನ್ನ ಪರಾಕ್ರಮವನ್ನು ನೋಡೋಕ್ಕೆ ಬಯಸಿದ್ದೆ, ಅದಕ್ಕೆ ಅಂತಲೇ ಶಿವನಿಂದ ಈ ಕಿರಾತನ ನಾಟಕ ಆಡಲ್ಪಡ್ತು. ಅರ್ಜುನ, ನಿನ್ನದು ಅದ್ಭುತ ಭುಜಬಲ ಪರಾಕ್ರಮ ಅಂತ ಹೇಳ್ತಾಳೆ. ಶಿವ ನಗ್ತ, ಹೌದು ಪಾರ್ಥ, ನಿನ್ನ ಶೌರ್ಯಕ್ಕೆ ಸಾಟಿ ಇಲ್ಲ, ನನ್ನ ಸರಿ ಸಮಾನವಾಗಿ ನೀನು ಹೋರಾಡಿದೆ ಇವತ್ತು, ನಾನು ನಿನ್ನ ಪರಾಕ್ರಮವನ್ನು ಮೆಚ್ಚಿದ್ದೇನೆ. ನೀನು ಯಾಕೆ ತಪಸ್ಸು ಮಾಡ್ತಾ ಇದ್ದೀಯಾ ಅನ್ನೋದು ಕೂಡ ನನಗೆ ಗೊತ್ತು. ಈಗೋ ತಗೋ ಪವಿತ್ರವಾದ ಅಜೇಯವಾದ ಈ ನನ್ನ ಪಾಶುಪತಾಸ್ತ್ರವನ್ನು, ಮುಂದಿನ ಕೌರವ ಪಾಂಡವರ ಯುದ್ಧದಲ್ಲಿ ಅದು ನಿನಗೆ ಶ್ರೀರಕ್ಷೆಯಾಗಿ ಕಾಯ್ದು ಶತ್ರುಗಳ ಸಂಹಾರವನ್ನು ಮಾಡಲಿದೆ ಅಂತ ಹರಿಸಿ ದಿವ್ಯ ಶಸ್ತ್ರ ಪಾಶುಪತಾಸ್ತ್ರವನ್ನು ಶ್ರೇಷ್ಠ ಧನುರ್ಧಾರಿ ಧನಂಜಯನಿಗೆ ನೀಡ್ತಾನೆ. ಪಾರ್ವತೀ ದೇವಿ ಸಂತುಷ್ಟಳಾಗಿ ಅರ್ಜುನನನ್ನು ಆಶೀರ್ವಾದ ಮಾಡ್ತಾಳೆ. ಏನು ಚೆನ್ನಾಗಿದೆ ಕತೆನಾ? ಹ್ಞೂ, ಭಗವಂತ ಭಕ್ತನ ಪರೀಕ್ಷೆಯನ್ನು ಒಮ್ಮೊಮ್ಮೆ ಮಾಡ್ತಾನೆ, ಅದರಲ್ಲಿ ಉತ್ತೀರ್ಣನಾಗುವ ದಕ್ಷತೆಯನ್ನು ನಾವು ಗಳಿಸ್ಬೇಕು.
16: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
8: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
10: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
11: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
12: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಕರ್ನಾಟಕದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಚರ್ಚಿಸಿ ಅವುಗಳಿಗೆ ಶೀಘ್ರ ಪರಿಹಾರ ಕಂಡುಹಿಡಿಯುವ ಉದ್ದೇಶದಿಂದ ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆ ನಡೆಸಲಾಯಿತು. ಈ ವೇಳೆ MSME ಸಮಸ್ಯೆಗಳ ಕುರಿತು ಸರ್ಕಾರಕ್ಕೆ ಸಮಗ್ರ ಮನವಿ ಸಲ್ಲಿಸಲಾಯಿತು. ಸಿದ್ದಿಪುರ ಕೈಗಾರಿಕಾ ವಸಾಹತುವಿನಲ್ಲಿರುವ ವಿದ್ಯುಚ್ಛಕ್ತಿ ಹಾಗೂ ರಸ್ತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಸಂಘ ಕಾರ್ಯದರ್ಶಿ ವಿಶ್ವೇಶ್ವರಯ್ಯ ಎಸ್ ಕೋರಿದರು. ಶಿವಮೊಗ್ಗ ತಾಲೂಕಿನ ಸಿದ್ದಿಪುರ KSSIDC ಹಾಗೂ ದೇವಾತಿಕೊಪ್ಪ IADB ಕೈಗಾರಿಕಾ ವಸಾಹತುಗಳಲ್ಲಿ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಬಾಕಿ ಇರುವ ಕೈಗಾರಿಕಾ ಸಬ್ಸಿಡಿ ಹಾಗೂ ಪ್ರೋತ್ಸಾಹ ಧನಗಳನ್ನು ತ್ವರಿತವಾಗಿ ಬಿಡುಗಡೆ, ಭೂಮಿ ದರ ನಿಗದಿ ಹಾಗೂ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಕೈಗಾರಿಕಾ ಹಾಗೂ ವಸತಿ ನಿವೇಶನಗಳ ಹಂಚಿಕೆಯನ್ನು ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸುವಿಕೆ, ಕೈಗಾರಿಕಾ ಪ್ರದೇಶಗಳ
9: ಈ ಖಾತೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ, ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಬಾಕಿ ಇರುವ ಕೈಗಾರಿಕಾ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಪ್ರಸ್ತಾಪಿಸಲಾಯಿತು. ನಂತರ ಆರ್ಥಿಕ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಎಂಎಸ್ಎಂಇ ವಲಯದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಜಿಲ್ಲಾ ಮಟ್ಟದ ಕೈಗಾರಿಕಾ ಸಂಘಟನೆಗಳೊಂದಿಗೆ ನಿರಂತರ ಸಂವಾದ ನಡೆಸುವ ಮೂಲಕ ಉದ್ಯಮಿಗಳ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಭರವಸೆ ನೀಡಿದರು. ಮುಂದಿನ ವಿವರ. ಜೆಸಿಎ ಶಿವಮೊಗ್ಗ ಅನಿಕೇತನ ವತಿಯಿಂದ ಅಧ್ಯಕ್ಷರಾದ ಜೆಸಿ ಸಂದೇಶ್ ಎಂ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಮಾನ್ಯ ಶಾಸಕರಾದ ಶಾರದಾ ಪೂರ್ಯನಾಯಕ್ ಅವರನ್ನು ಸೌಜನ್ಯವಾಗಿ ಭೇಟಿ ಮಾಡಿ ಕೌಶಲಾಭಿವೃದ್ಧಿ ಮತ್ತು ನಾಯಕತ್ವ ತರಬೇತಿ ಕುರಿತಂತೆ ಮನವಿ ಸಲ್ಲಿಸಲಾಯಿತು. ಗ್ರಾಮೀಣ ಪಿಯು ಹಾಗೂ ಪದವಿ ಕಾಲೇಜುಗಳಲ್ಲಿ 10 ದಿನಗಳ ಕೌಶಲ್ಯಾಭಿವೃದ್ಧಿ ಮತ್ತು ನಾಯಕತ್ವ ತರಬೇತಿ ಕಾರ್ಯಕ್ರಮ ನಡೆಸಲು ಅಗತ್ಯವಾದ ಅನುಮತಿ ಹಾಗೂ ಸಹಕಾರ ಕೋರಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಶಿಕ್ಷಣ ಮಂಡಳಿ ಹಾಗೂ ಕೌಶಲಾಭಿವೃದ್ಧಿ ಮಂಡಳಿಯ ಸಹಯೋಗದಲ್ಲಿ ಆಯೋಜಿಸಲು ನೆರವಾಗುವಂತೆ ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ವ್ಯಕ್ತಿತ್ವ ವಿಕಾಸ, ಡಿಜಿಟಲ್ ಕೌಶಲ್ಯ, ಉದ್ಯೋಗಾರ್ಹತೆ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ಬೆಳೆಸುವ ಗುರಿಯನ್ನು ಜೆಸಿಐ ಅನಿಕೇತನ ಹೊಂದಿದ್ದು ಅವಕಾಶ ಕಲ್ಪಿಸಲು ಕೋರಲಾಯಿತು. ಮನವಿಯನ್ನು ಸ್ವೀಕರಿಸಿದ ಶಾಸಕಿ ಶಾರದಾ ಪೂರ್ಯನಾಯಕ್ ಅವರು ಈ ಕುರಿತಂತೆ ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಜೆಸಿಐ ಶಿವಮೊಗ್ಗ ಅನಿಕೇತನ ಕಾರ್ಯದರ್ಶಿ ನಂದಿನಿ ಸಾಗರ್, ಖಜಾಂಚಿ ನಿಧಿ, ಮಾರ್ಗದರ್ಶಕ ಹೊನ್ನಳ್ಳಿ ಚಂದ್ರಶೇಖರ್, ಸದಸ್ಯರಾದ ದೀಪಕ್ ಪುರ್ಯಾನಾಯಕ್, ಸೂರ್ಯದೇವ್ ಹಾಜರಿದ್ದರು. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 17ರಿಂದ 10 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಉಚಿತ ಅಣಬೆ ಬೇಸಾಯ ತರಬೇತಿ ಶಿಬಿರವನ್ನು ಏರ್ಪಡಿಸಿದ್ದು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವವರು 18ರಿಂದ 50 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 10 ಗಂಟೆಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ, ಹಸಿಗಾಳ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಿದ್ದಲ್ಲಿ ದಿನಾಂಕ 13ರೊಳಗಾಗಿ ಸಂಸ್ಥೆಯನ್ನು ದೂರವಾಣಿ ಸಂಖ್ಯೆ 89704760505 ಅಥವಾ 6363139123 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಗರದ ಗುರುಪುರ ಗುಡ್ಡೇಕಲ್ನಲ್ಲಿರುವ ಪ್ರಸಿದ್ಧ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಡಿ ಕೃತಿಕಾ ಜಾತ್ರಾ ಮಹೋತ್ಸವವನ್ನು ಆಗಸ್ಟ್ 6 ಮತ್ತು 7 ರಂದು 2 ದಿನಗಳ ಕಾಲ ಭಕ್ತಿ ಸಂಭ್ರಮ ಹಾಗೂ ವೈಭವದಿಂದ ಆಚರಿಸಲಾಗುವುದು ಎಂದು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಪಿ ರಘುಕುಮಾರ್ ತಿಳಿಸಿದರು. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮಿಳು ಸಂಪ್ರದಾಯದ ಪ್ರಕಾರ ಆಚರಿಸಲಾಗುವ ಆಡಿ ಕೃತಿಕ ಜಾತ್ರೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು, ಜಾತ್ರೆಯ ಯಶಸ್ವಿ ಆಯೋಜನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಭಕ್ತರು ಕಾವಡಿ ಹೊತ್ತು ತ್ರಿಶೂಲ ಚುಚ್ಚಿಕೊಂಡು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಸಲ್ಲಿಸುವ ಸಂಪ್ರದಾಯವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ತಿಳಿಸಿದರು. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದ್ದು, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಸುಗಮ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಗುಡ್ಡದ ಮೇಲೆ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 151 ಅಡಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹದ ಕಾಮಗಾರಿ ಈಗಾಗಲೇ ಆರಂಭಗೊಂಡಿದ್ದು, ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಭಕ್ತರು ತನು ಮನ ಧನದಿಂದ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಮುಂದಿನ ವಿವರ. ಖಾಸಗಿ ಬಸ್ ನಿಲ್ದಾಣದ ಬಳಿ ಇದ್ದ ತಾತ್ಕಾಲಿಕ ಹೂವಿನ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗಿದ್ದು, ಜಿಲ್ಲಾ ಟ್ರಾಫಿಕ್ ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತವಾಗಿದೆ. ಹಿಂದೆ ಶಿವಪ್ಪನಾಯಕ ಮಾರುಕಟ್ಟೆಯಲ್ಲಿದ್ದ ಹೂವಿನ ಮಳಿಗೆಯನ್ನು ಅಲ್ಲಿ ಬೃಹತ್ ವಾಣಿಜ್ಯ ಸಂಕೀರ್ಣ ಕಟ್ಟುವ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ದ್ವಿಚಕ್ರ ವಾಹನ ಪಾರ್ಕಿಂಗ್ ಜಾಗಕ್ಕೆ ಸ್ಥಳಾಂತರಿಸಲಾಗಿತ್ತು. ಇದರಿಂದ ಪ್ರತಿನಿತ್ಯ ಬಸ್ ನಿಲ್ದಾಣಕ್ಕೆ ಬರುವ ವಾಹನ ಸವಾರರಿಗೆ ತಮ್ಮ ದ್ವಿಚಕ್ರ ವಾಹನ ನಿಲುಗಡೆಗೆ ತೊಂದರೆಯಾಗುತ್ತಿತ್ತು. ಈಗ ಅದನ್ನು ತೆರವುಗೊಳಿಸಲಾಗಿದ್ದು ಮತ್ತೆ ದ್ವಿಚಕ್ರ ವಾಹನ ನಿಲುಗಡೆ ವ್ಯವಸ್ಥೆಗೆ ಮಾಡಲಾಗುತ್ತಿದೆ. ಮುಂದಿನ ವಿವರ. ಕೇಂದ್ರ ಸರ್ಕಾರದ ಯುವ ಕಾರ್ಯಕ್ರಮ ಮತ್ತು ಕ್ರೀಡಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೇರಾ ಯುವ ಭಾರತ್ ಶಿವಮೊಗ್ಗ ಜಿಲ್ಲಾ ಕಚೇರಿ ವತಿಯಿಂದ 2026-27 ಸಾಲಿನ ನಶಾ ಮುಕ್ತ ಯುವ ಭಾರತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮತ್ತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದ ಜಾಗೃತಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಕಲಾವಿದರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಮತ್ತು ಕಲಾವಿದರು ತಮ್ಮ ವಿವರಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಅರ್ಜಿ ಸಲ್ಲಿಕೆಗೆ ಜಿಲ್ಲಾ ಯುವ ಅಧಿಕಾರಿ, ಮೇರಾ ಯುವ ಭಾರತ್ ತಾಲೂಕು ಪಂಚಾಯಿತಿ ಕಚೇರಿ ಎದುರು, ಆರ್ಟಿಒ ಆಫೀಸ್ ರಸ್ತೆ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಪ್ರಾದೇಶಿಕ ಕೇಂದ್ರದಲ್ಲಿ 2025-26 ಶೈಕ್ಷಣಿಕ ಸಾಲಿನ ಜುಲೈ ಆವೃತ್ತಿಯ ವಿವಿಧ ಕೋರ್ಸ್ಗಳ ಪ್ರವೇಶಾತಿಯು ದಿನಾಂಕ 25/6/2026 ಪ್ರಾರಂಭವಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ಇರುತ್ತದೆ. ಆಸಕ್ತ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಪ್ರವೇಶಾತಿಯನ್ನು ಆಲ್ಕೊಳ ವೃತ್ತ ಸಾಗರ ರಸ್ತೆಯಲ್ಲಿರುವ ಪ್ರಾದೇಶಿಕ ಕೇಂದ್ರ ಶಿವಮೊಗ್ಗ ಇಲ್ಲಿಗೆ ಭೇಟಿ ನೀಡಿ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9487-65905 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 08182225036 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿಯಿಂದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಿದ್ದು 2025-26 ಸಾಲಿನ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಹಾಗೂ ಸಿಬಿಎಸ್ಇ ಮತ್ತು ಐಸಿಎಸ್ಇ ವಿದ್ಯಾರ್ಥಿಗಳಿಗೆ 80%ಕ್ಕಿಂತ ಹೆಚ್ಚು ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ಮಕ್ಕಳಿಗೆ ಅವಕಾಶವಿದ್ದು, ಈ ಪೈಕಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ಅರ್ಜಿಯ ನಮೂನೆಯನ್ನು ಸಂಘದಿಂದ ಪಡೆದು 25 ಸಂಘದ ಕಚೇರಿಗೆ ಸಲ್ಲಿಸಬೇಕು. ಆಡಳಿತ ಮಂಡಳಿ ತೀರ್ಮಾನವೇ ಅಂತಿಮವಾಗಿದ್ದು, ಆಯ್ಕೆಯಾದವರಿಗೆ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಪುರಸ್ಕರಿಸಲಾಗುವುದು. ಸದಸ್ಯರ ಮಕ್ಕಳು ಇದರ ಸದುಪಯೋಗ ಪಡೆಯಬೇಕಾಗಿ ಸಂಘದ ಅಧ್ಯಕ್ಷರಾದ ನರಸಿಂಹ ಗಂಧದ ಮನೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಮುಂದಿನ ವಿವರ. ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ

ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದು ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ಹಾಗೂ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನ ಶ್ರೀ ಸರ್ವಸಿದ್ಧಿ ವಿನಾಯಕ ಸೇವಾ ಸಮಿತಿಯ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮುಂದಿನ ವಿವರ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ 2026 ಜುಲೈ 30 ಶಿವಮೊಗ್ಗ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ 14 ಹಾಗೂ 17 ವರ್ಷ ವಯೋಮಿತಿಯ ಬಾಲಕ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಡಿವಿಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಅಭಿನವ್ ಆರ್ ಹಾಗೂ ರಿತೇಶ್ ಎಂ ಮತ್ತು ಸೀಮಾ, ಇಂಗ್ಲಿಷ್ ಸ್ಕೂಲ್ನ ವಿದ್ಯಾರ್ಥಿ ಮನೋಜ್ ಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ಗೆದ್ದು ರಾಜ್ಯ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಪದಕ ವಿಜೇತರೊಂದಿಗೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಪ್ರಕಾಶ್ ಎಂ, ಶಿವಮೊಗ್ಗ ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ವಿನೋದ್, ಅನೂಪ್ ಆರ್ ಶೇಖರ್, ಪದಾಧಿಕಾರಿಗಳಾದ ಹರ್ಷಿತ್, ಸಚಿನ್, ರಾಮಚಂದ್ರ ಹಾಗೂ ರಾಜ್ಯ ತೀರ್ಪುಗಾರರಾದ ಮಲ್ಲಿಕಾರ್ಜುನ್ ಮತ್ತು ಪ್ರೀತಿಶ್ರೀ ಉಪಸ್ಥಿತರಿದ್ದು ಕ್ರೀಡಾಪಟುವನ್ನು ಅಭಿನಂದಿಸಿದರು. ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ಪೋಷಕರು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ಸ್ಪರ್ಧೆಯಲ್ಲಿಯೂ ಉತ್ತಮ ಸಾಧನೆ ಮಾಡುವಂತೆ ಶುಭ ಹಾರೈಸಿದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
4: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
3: ನಿನ್ ಮಾತಿನ ಅರ್ಥ,
4: ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಹೆಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಖುಷಿ ಖುಷಿಯಾಗಿ, ನಗ್ನಗ್ತಾ, ಆರಾಮಾಗಿ, ಆರೋಗ್ಯವಾಗಿ ಇದ್ದೀರಾ ಅಲ್ವಾ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಈ ವಿಷಯಗಳನ್ನ ನಾವು ಯಾವತ್ತೂ ಕೂಡ ಮರೆಯೋ ಹಾಗೂ ಇಲ್ಲ. ಹೀಗೆಲ್ಲ ಇರುವಾಗ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡೋಣ, ಮಾಹಿತಿಯನ್ನ ಹಂಚಿಕೊಳ್ಳೋಣ ಅಂತಿದ್ದೀನಿ. ಹೌದು ಕೇಳುಗರೆ, ನೀವೆಲ್ಲರೂ ಕೂಡ ಸಿಂಹ, ಹುಲಿ, ಚಿರತೆಗಳ ಬಗ್ಗೆ ಕೇಳಿರ್ತೀರಾ, ಕೆಲವೊಬ್ರು ನೋಡಿರ್ತೀರಾ ಕೂಡ ಹೌದು. ಆದ್ರೆ ಇವತ್ತು ಒಂದು ತುಂಬಾನೇ ಸ್ಪೆಷಲ್ ಹಾಗೆ ಅಪರೂಪದ ಪ್ರಾಣಿಯ ಬಗ್ಗೆ ಮಾತನಾಡೋಣ ಅಂತ. ಹೌದು, ಇವತ್ತು ಅಂತಾರಾಷ್ಟ್ರೀಯ ಕ್ಲೌಡೆಡ್ ಲೆಪರ್ಡ್ ಡೇ. ಪ್ರತಿ ವರ್ಷ ಆಗಸ್ಟ್ 4ರಂದು ಈ ವಿಶಿಷ್ಟ ಪ್ರಾಣಿಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತೆ. ಇವುಗಳ ಮೈ ಮೇಲೆ ಮೋಡಗಳ ತರಹದ ಸುಂದರವಾದ ಮಚ್ಚೆಗಳಿರುತ್ತೆ, ಅದಕ್ಕೆ ಇವಕ್ಕೆ ಕ್ಲೌಡೆಡ್ ಲೆಪರ್ಡ್ ಅಂತ ಹೆಸರು ಕೂಡ ಬಂತು. ಇವತ್ತು ಇವುಗಳ ಬಗ್ಗೆ ಯಾಕಿಷ್ಟೊಂದು ಮಾತನಾಡಬೇಕು ಅಂತ ಅಂದ್ರೆ, ಇವು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು. ಹೌದು, ಕಾಡಿನಲ್ಲಿ ಇವುಗಳ ಸಂಖ್ಯೆ ಈಗ ಕೇವಲ 10,000ಕ್ಕಿಂತಲೂ ಕಡಿಮೆ ಇದೆ. ಮರ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಈ ಪ್ರಾಣಿ ಕಾಡುಗಳ ನಾಶ ಹಾಗೆ ಕಳ್ಳ ಬೇಟೆಯಿಂದಾಗಿ ಇವುಗಳು ಅಳಿವಿನ ಅಂಚಿಗೆ ಬಂದು ನಿಂತಿದೆ. ಮನುಷ್ಯರಾದಂತಹ ನಾವು ನಮ್ಮ ಆಸೆಗಳಿಗಾಗಿ ಇಂತಹ ಸುಂದರ ಜೀವಿಗಳನ್ನ ಕಳೆದುಕೊಳ್ತಾ ಹೋದ್ರೆ ಪ್ರಕೃತಿಯ ಸಮತೋಲನವೇ ತಪ್ಪಿ ಹೋಗುತ್ತೆ ಅಲ್ವಾ? ಹಾಗಾಗಿ ಇವತ್ತು ಈ ಸುಂದರ ಜೀವಿಗಳನ್ನ ಉಳಿಸೋಣ ಅಂತ ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕಾಗಿದೆ. ನಿಮ್ಮ ಆಸುಪಾಸಿನ ಕಾಡುಗಳನ್ನ, ವನ್ಯಜೀವಿಗಳನ್ನ ಪ್ರೀತಿಸಿ ಕೇಳುಗರೆ, ಸಂರಕ್ಷಿಸಿ ಕೇಳುಗರೆ. ಯಾಕಪ್ಪ ಅಂದ್ರೆ, ಪ್ರತಿಯೊಂದು ಜೀವಿಯಿಂದ ಕೂಡ ಒಂದಲ್ಲ ಒಂದು ಪ್ರಯೋಜನ ಇದ್ದೇ ಇದೆ. ಅದರಲ್ಲೂ ಪ್ರಾಣಿ ಪಕ್ಷಿಗಳಿಂದ ಸಾಕಷ್ಟು ಪ್ರಯೋಜನ ಇರುವಾಗ ನಾವ್ಯಾಕೆ ಇವುಗಳ ಆವಾಸ ಸ್ಥಾನವನ್ನ ನಾಶಪಡಿಸಬೇಕು, ಇವುಗಳಿಗೆ ತೊಂದರೆಯನ್ನ ಕೊಡಬೇಕು? ಪಾಪ ಇವುಗಳು
7: ಪ್ರಾಣಿಗಳು ಕಾಡಲ್ಲಿ ಅವು ಪಾಡಿಗವು ಆರಾಮಾಗಿ ಜೀವನವನ್ನ ನಡೆಸ್ತಾ ಇರುತ್ತೆ, ಪರಿಸರದ ಸಮತೋಲನವನ್ನ ಕಾಪಾಡ್ತಾ ಇರುತ್ತೆ. ಆದ್ರೆ ಮನುಷ್ಯರು ಮಾತ್ರ ತನ್ನ ಸ್ವಾರ್ಥದಿಂದಾಗಿ ಈ ಪ್ರಾಣಿಗಳನ್ನೆಲ್ಲ ನಾಶಪಡಿಸ್ತಾ ಇದ್ದಾನೆ. ಅದಕ್ಕಾಗಿನೇ ಪ್ರತಿ ವರ್ಷ ಆಗಸ್ಟ್ 4ರಂದು ಈ ಚಿರತೆಗಳ ಸಂರಕ್ಷಣೆ, ಜಾಗೃತಿ ಹಾಗೆ ಅವುಗಳ ಆವಾಸ ಸ್ಥಾನದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋಕಾಗಿ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಇನ್ನು ಹೌಲೆಟ್ ವೈಲ್ಡ್ ಅನಿಮಲ್ ಪಾರ್ಕ್ ವತಿಯಿಂದ 2018ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನ ಆಚರಿಸಲಾಯಿತು. ಇದರ ಮುಖ್ಯ ಉದ್ದೇಶನೇ ಅಳಿವಿನಂಚಿನಲ್ಲಿರುವಂತಹ ಈ ಸುಂದರ ವನ್ಯಜೀವಿಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸೋದು. ಇನ್ನು ಇವುಗಳನ್ನ IUCN ಕೆಂಪು ಪಟ್ಟಿಯಲ್ಲಿ ದುರ್ಬಲ ಪ್ರಭೇದ ಅಂತ ಕೂಡ ಗುರುತಿಸಲಾಗಿದೆ. ನೀವು ಕೇಳಬಹುದು, ಕೆಂಪು ಪಟ್ಟಿಯಲ್ಲಿ ಸೇರಿದಂತಹ ಪ್ರಾಣಿಗಳು ಪಕ್ಷಿಗಳು ತುಂಬಾನೇ ಕಡಿಮೆ ಇರುತ್ತೆ, ಇವುಗಳ ಸಂತಾನ ಕೂಡ ಆದಷ್ಟು ಬೇಗ ನಶಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ಪಟ್ಟಿಯಲ್ಲಿ ತಿಳ್ಕೋಬಹುದು. ಇನ್ನು ಮೈ ಮೇಲೆ ದೊಡ್ಡದಾದಂತಹ ಮೋಡದ ಆಕಾರದ ಗುರುತುಗಳಿರುತ್ತೆ. ಏಷ್ಯಾದ ದಟ್ಟ ಕಾಡುಗಳು, ಹಿಮಾಲಯದ ತಪ್ಪಲು, ಇನ್ನು ಭಾರತದ ಈಶಾನ್ಯ ಭಾಗಗಳಲ್ಲಿ ಕಂಡು ಬರುತ್ತೆ. ಕಾಡಿನ ನಾಶ ಹಾಗೆ ಚರ್ಮಕ್ಕಾಗಿ ನಡೆಯುವಂತಹ ಸಾಕಷ್ಟು ಚಟುವಟಿಕೆಗಳಿಗೆ ಇವುಗಳು ನಾಶ ಆಗ್ತಾ ಇದೆ ಕೇಳುಗರೆ. ಇದನ್ನ ಕನ್ನಡದಲ್ಲಿ ದ್ವಾಂಸೆ ಚಿರತೆಗಳು ಅಂತ ಕೂಡ ಕರೀತಾರೆ. ಈ ವನ್ಯಜೀವಿಗಳ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಕೊಡ್ತೀನಿ, ಇದರ ಇಂಪಾರ್ಟೆನ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೆಳಗರೆ ಇವತ್ತು ಆಗಸ್ಟ್ 4 ಒಂದು ವಿಶೇಷವಾದ ದಿನವನ್ನ ಆಚರಣೆ ಮಾಡ್ತೀವಿ. ಅದೇನೇ ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ. ಹೌದು, ಈ ಒಂದು ಚಿರತೆಗಳು ತುಂಬಾನೇ ವಿಶೇಷವಾಗಿದ್ದು ಅಳಿವಿನಂಚಿನಲ್ಲಿ ಇರುವಂತಹ ಪ್ರಾಣಿಯಾಗಿದೆ. ಮೋಡದಂತಹ ಮಚ್ಚುಗಳಿರುವ ಕಾರಣನೇ ಇದಕ್ಕೆ ಕ್ಲೌಡೆಡ್ ಲೆಪರ್ಡ್ ಅಂತ ಕೂಡ ಕರೀತಾರೆ. ಇನ್ನು ಇವುಗಳ ಪ್ರಭೇದ ಸಂರಕ್ಷಣೆ ಮಾಡಬೇಕಾಗಿದೆ, ಅದಕ್ಕಾಗಿನೇ ಈ ಒಂದು ದಿನವನ್ನ ಕೂಡ ಆಚರಣೆ ಮಾಡ್ತಾರೆ. ಇವುಗಳ ಮೈ ಮೇಲೆ ದೊಡ್ಡದಾದ ಮೋಡದ ಆಕಾರದ ಗುರುತುಗಳಿರುತ್ತೆ. ಇದು ಕಾಡಿನಲ್ಲಿ ಇವುಗಳಿಗೆ ಶತ್ರುಗಳಿಂದ ಮರೆ ಮಾಚಿಕೊಳ್ಳಕ್ಕೆ ಹೆಚ್ಚು ಸಹಾಯಕಾರಿಯಾಗಿದೆ. ಇವು ಬೆಕ್ಕು ಕುಟುಂಬಕ್ಕೆ ಸೇರಿದ ಅತ್ಯಂತ ಪ್ರಾಚೀನ ಪ್ರಭೇದಗಳಲ್ಲಿ ಒಂದಾಗಿದೆ. ಇವುಗಳ ಕಾಲುಗಳು ಗಿಡ್ಡವಾಗಿದ್ರೂ ಕೂಡ ಮರ ಹತ್ತುವುದರಲ್ಲಿ ಅತ್ಯಂತ ನುರಿತವಾಗಿದೆ. ಇನ್ನು ಇವುಗಳ ಹಿಂಭಾಗದ ಕಾಲುಗಳು ಬಲವಾಗಿದ್ದು ದೊಡ್ಡ ಜಿಗಿತಗಳನ್ನ ಮಾಡೋಕೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಇವು ಮುಖ್ಯವಾಗಿ ದಕ್ಷಿಣ ಹಾಗೆ ಆಗ್ನೇಯ ಏಷ್ಯಾದ ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಕಂಡುಬರುತ್ತೆ. ಕಾಡಿನಲ್ಲಿ ಇವುಗಳ ಸಂಖ್ಯೆ ಗಣನೀಯವಾಗಿ ಕುಸಿತಾ ಇದೆ. ನಾನಾಗ್ಲೇ ಹೇಳಿದೆ, ಪ್ರಸ್ತುತವಾಗಿ 10,000 ಕಡಿಮೆ ಸಂಖ್ಯೆಯಲ್ಲಿದೆ. ಕಾಡುಗಳ ನಾಶ ಇರಬಹುದು, ಇನ್ನು ಅಕ್ರಮ ಬೇಟೆ ಹಾಗೆ ಚರ್ಮಕ್ಕಾಗಿ ನಡೆಯುವಂತಹ ಕಳ್ಳ ಸಾಗಾಣಿಕೆಯಿಂದ ಇವುಗಳ ಅಸ್ತಿತ್ವಕ್ಕೆ ದೊಡ್ಡ ಮಟ್ಟದ ಗಂಡಾಂತರವೇ ಎದುರಾಗಿದೆ ಕೇಳುಗರೆ. ಇನ್ನು ಈ ಒಂದು ಪ್ರಾಣಿಯ ಶಾರೀರಿಕ ರಚನೆ ಸ್ವಲ್ಪ ಗಮನಾರ್ಹವಾಗಿದೆ. ಹೌದು, ಇವುಗಳ ದೊಡ್ಡ ಕೋರೆ ಹಲ್ಲುಗಳು. ಹೌದಾ, ಇವುಗಳಿಗೂ ಕೂಡ ದೊಡ್ಡ ಕೋರೆ ಹಲ್ಲುಗಳು ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಇವುಗಳ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಬೆಕ್ಕು ಕುಟುಂಬದಲ್ಲೇ ಅತಿ ಉದ್ದವಾದ ಕೋರೆ ಹಲ್ಲುಗಳನ್ನ ಹೊಂದಿರುವಂತ ಜೀವಿ ಇದಾಗಿದೆ. ಎಷ್ಟಿರ್ಬೋದು ಅಂದ್ರೆ ಸುಮಾರು 2 ಉದ್ದ ಕೋರೆ ಹಲ್ಲನ್ನ ಹೊಂದಿದೆ. ಪ್ರಾಚೀನ ಕಾಲದ ಸೇಬರ್ ಟೂತ್ ಟೈಗರ್, ನೀವು ಈ ಹೆಸರನ್ನ ಕೇಳಿರ್ಬೋದು. ಈ ಪ್ರಾಣಿಗಳನ್ನ ಇವು ಹೋಲುತ್ತೆ. ನಾನಾಗ್ಲೇ ಹೇಳಿದೆ, ಇವುಗಳ ಕಾಲುಗಳು ಗಿಡ್ಡವಾಗಿದ್ರೂ ಕೂಡ ಬಹಳ ಬಲವಾಗಿರುತ್ತೆ. ಬೆಕ್ಕುಗಳಲ್ಲೇ ಅತ್ಯುತ್ತಮ ಮರ ಹತ್ತುವ ಪ್ರಾಣಿಗಳಲ್ಲಿ ಇವು ಕೂಡ ಒಂದಾಗಿದೆ. ಅಳಿಲಿನಂತೆ ಮರದ ಕೊಂಬೆಗಳಿಂದ ತಲೆ ಕೆಳಗಾಗಿ ಕೆಳಗೆ ಇಳಿಯುವ ಸಾಮರ್ಥ್ಯಗಳನ್ನ ಕೂಡ ಇವು ಹೊಂದಿದೆ. ಇನ್ನು ಸಮತೋಲನ ಕಾಪಾಡಿಕೊಳ್ಳಕ್ಕೆ ಇವುಗಳ ಬಾಲ ದೇಹಕ್ಕಿಂತಲೂ ಉದ್ದವಾಗಿರುತ್ತೆ, ಇದು ದಪ್ಪವಾಗಿ ಕೂಡ ಇರುತ್ತೆ. ಕ್ಲೌಡೆಡ್ ಲೆಪಾರ್ಡ್ ಏನಿದೆ, ದೊಡ್ಡ ಬೆಕ್ಕುಗಳು ಹಾಗೆ ಸಣ್ಣ ಬೆಕ್ಕುಗಳ ಪ್ರಭೇದದ ಮಧ್ಯೆ ಇರುವಂತಹ ಒಂದು ಅಪರೂಪದ ಕೊಂಡಿಯಾಗಿದೆ. ವೈಜ್ಞಾನಿಕವಾಗಿ ಇವುಗಳನ್ನ ನಿಯೋಫೈಲ್ಸ್ ಅಂತ ಕೂಡ ಪ್ರತ್ಯೇಕ ಕುಲದಲ್ಲಿ ವರ್ಗೀಕರಿಸಲಾಗಿದೆ. ದೊಡ್ಡ ಬೆಕ್ಕುಗಳಂತೆ ಇವುಗಳಿಗೆ ಜೋರಾಗಿ ಗರ್ಜಿಸೋಕೆ ಬರುವುದಿಲ್ಲ. ಹಾಗಿದ್ರೆ ಇವುಗಳು ಜೀವಿಸೋದಾದ್ರೂ ಎಲ್ಲಿ? ಇವು ಏಕಾಂಗಿ ಪ್ರಾಣಿನ ಅಥವಾ ಕುಟುಂಬದಲ್ಲಿ ಇರೋಕೆ ಬಯಸುವಂತಹ ಪ್ರಾಣಿನ ಅಂತ ನೀವು ಕೇಳೋದಾದ್ರೆ, ಇವು ಏಕಾಂಗಿ ಜೀವಿಗಳು. ಹೌದು, ಇವು ಯಾರು ಇಲ್ಲದ ದಟ್ಟ ಕಾಡುಗಳಲ್ಲಿ ಒಂಟಿಯಾಗಿರೋಕೆ ಇಷ್ಟಪಡುತ್ತೆ. ತಮ್ಮ ಬಹುಪಾಲು ಸಮಯವನ್ನ ಮರಗಳ ಮೇಲೆನೆ ಕಳೀತಾ ಇರುತ್ತೆ. ಇವುಗಳ ಸ್ವಭಾವ ಬಹಳ ರಹಸ್ಯಕರವಾಗಿರುತ್ತೆ. ದಟ್ಟ ಕಾಡಿನಲ್ಲಿ ಇವುಗಳ ಕಣ್ಣಿಗೆ ಬೀಳೋದು ಅಷ್ಟು ಸುಲಭದ ಮಾತೇ ಅಲ್ಲ. ಯಾಕಂದ್ರೆ ವನ್ಯಜೀವಿ ಸಂಶೋಧಕರಿಗೂ ಕೂಡ ಇವುಗಳ ಬಗ್ಗೆ ಅಧ್ಯಯನ ಮಾಡೋದು ಸವಾಲಿನ ಕೆಲಸ ಕೂಡ ಆಗಿದೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಕ್ಲೌಡೆಡ್ ಲೆಪರ್ಡ್ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿನ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮ, ಮತ್ತೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ ಈ ಒಂದು ದಿನದ ಪ್ರಯುಕ್ತ. ಈ ಕ್ಲೌಡೆಡ್ ಲೆಪರ್ಡ್ ಅಂದ್ರೆ ಏನು, ಇವುಗಳ ದಿನವನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮೊಟ್ಟಿಗೆ ಮಾಹಿತಿನ ಹಂಚಿಕೊಳ್ತಾ ಇದೆ. ಖಂಡಿತವಾಗ್ಲೂ, ಯಾಕಪ್ಪ ಅಂದ್ರೆ ಇವುಗಳು ಅಳಿವಿನ ಅಂಚಿನಲ್ಲಿ ಸಿಲುಕಿರುವಂತಹ ಪ್ರಾಣಿಗಳಾಗಿದ್ದು ಇವುಗಳ ಸಂಖ್ಯೆ ತೀರಾನೇ ಕಡಿಮೆ ಆಗ್ತಾ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಈ ಭೂಮಿ ಮೇಲೆ ಬದುಕಲಿಕ್ಕೆ ಹಕ್ಕಿದೆ. ಅದರಲ್ಲಿ ಯಾವುದೋ ಒಂದೇ ಪ್ರಾಣಿ ಇಲ್ಲ ಅಂತ ಅಂದ್ರೂ ಆಹಾರ ಸರಪಳಿಯಲ್ಲಿ ಏರುಪೇರುವಾಗಿ ಪರಿಸರದ ಸಮತೋಲನವೇ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ. ಹಾಗಿದ್ರೆ ಈ ಒಂದು ಪ್ರಾಣಿಯ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ವಿಶೇಷವಾಗಿ ಈ ತಾಯಿ ಕ್ಲೌಡೆಡ್ ಲೆಪರ್ಡ್ ಏನಿದೆ, ತನ್ನ ಮರಿಗಳನ್ನ ಮರಗಳ ಪೊಟ್ಟರೆಗಳಲ್ಲಿ ಅಥವಾ ದಟ್ಟವಾದಂತಹ ಮರೆಯ ತಾಣಗಳಲ್ಲಿ ರಕ್ಷಿಸುತ್ತೆ. ಮರಿಗಳು ಹುಟ್ಟಿದಾಗ ಕಣ್ಣು ಮುಚ್ಚಿಕೊಂಡಿರುತ್ತೆ, ಇನ್ನು ಮೈ ಮೇಲೆ ಸಂಪೂರ್ಣ ಮಚ್ಚೆಗಳೇ ಮೂಡಿರುತ್ತೆ. ದಟ್ಟ ಕಾಡುಗಳಲ್ಲಿ ಹಾಗೆ ಮರಗಳ ಮೇಲೆ ಹೆಚ್ಚು ಕಾಲ ಕಳೆಯೋದ್ರಿಂದಾಗಿ ಇವುಗಳ ಸಂತಾನೋತ್ಪತ್ತಿ ಹಾಗೆ ನಡವಳಿಕೆಯ ಬಗ್ಗೆ ವಿಜ್ಞಾನಿಗಳಿಗೆ ಇವತ್ತು ಕೂಡ ಸಂಪೂರ್ಣ ಮಾಹಿತಿ ಸಿಕ್ಕಿಲ್ಲ. ಇದು ವನ್ಯಜೀವಿ ಲೋಕದ ಅತ್ಯಂತ ನಿಗೂಢ ಪ್ರಾಣಿಗಳಲ್ಲಿ ಒಂದಾಗಿದೆ. ಕೇಳುಗರೆ, ನಮ್ಮ ಭಾರತದಲ್ಲಿ ಈ ಅಪರೂಪದ ಪ್ರಾಣಿಗಳು ಮುಖ್ಯವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಅಸ್ಸಾಂ ಆಗಿರ್ಬೋದು, ಅರುಣಾಚಲ ಪ್ರದೇಶ, ಮೇಘಾಲಯ, ಇನ್ನು ಮಿಜೋರಾಂನ ದಟ್ಟ ಮಳೆ ಕಾಡುಗಳಲ್ಲಿ ಕಂಡು ಬರುತ್ತೆ. ಮೇಘಾಲಯ ರಾಜ್ಯದ ರಾಜ್ಯ ಪ್ರಾಣಿ ಕೂಡ ಹೌದು ಅನ್ನೋ ಒಂದು ವಿಶೇಷತೆ ಇದೆ. ಹಾಗೆ ಕೇಳುಗರೆ, ಇದರ ಬಗ್ಗೆ ಮತ್ತೊಂದು ವಿಷಯ ಏನಪ್ಪ ಹೇಳೋದು ಅಂದ್ರೆ, ಈಗ ಕೆಲವೊಬ್ರು ಪ್ರಾಣಿ ಪ್ರಿಯರಿರ್ತಾರೆ, ಪ್ರಾಣಿಗಳನ್ನ ಫೋಟೋ ಮಾಡದೆ ಇವರ ಹವ್ಯಾಸ ಆಗಿರುತ್ತೆ. ಹಾಗೆ ಎಷ್ಟೋ ಜನ ಅನಿಮಲ್ ಫೋಟೋಗ್ರಾಫರ್ಸ್ ಈ ಒಂದು ಪ್ರಾಣಿಯ ಫೋಟೋ ತೆಗೆಗೆ ತುಂಬಾನೇ ಸರ್ಕಸ್ ಮಾಡಿ ಮಾಡಿ ಕೆಲವೊಬ್ಬರಿಗೆ ಮಾತ್ರ ಇದರ ದರ್ಶನ ಸಿಕ್ಕಿದೆ. ಗ್ರೇಟ್ ಮೈಂಡ್ಸ್, ಹೈ ಕ್ಲೈಂಬರ್ಸ್, ವಿಜ್ಞಾನಿಗಳು ಇವುಗಳನ್ನ ಮರದ ಮೇಲಿನ ಆಕ್ರೋಬ್ಯಾಟ್ಸ್ ಅಂತ ಕೂಡ ಕರೀತಾರೆ. ಬೆಕ್ಕಿನ ಜಾತಿಗೆ ಸೇರಿದಂತಹ ಬೇರೆ ಪ್ರಾಣಿಗಳಿಗೆ ಕೆಳಗ್ ಬಿದ್ರೆ ಗಾಯ ಮಾಡ್ಕೊಳ್ಬಹುದು, ಆದ್ರೆ ಕ್ಲೌಡೆಡ್ ಲೆಪರ್ಡ್ಗಳು ಗುರುತ್ವಾಕರ್ಷಣೆಯ ನಿಯಮವನ್ನೇ ಮೀರಿಸಿ ತಲೆ ಕೆಳಗಾಗಿ ಮರದಿಂದ ಮರಕ್ಕೆ ಜಿಗಿಯಬಲ್ಲಂತ ಸಾಮರ್ಥ್ಯವನ್ನ ಹೊಂದಿದೆ. ಇವುಗಳ ನಿಗೂಢ ಸ್ವಭಾವದಿಂದಾಗಿ ದಟ್ಟ ಕಾಡುಗಳಲ್ಲಿ ಇವುಗಳ ರಹಸ್ಯ ಜೀವನವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದೇ ವನ್ಯಜೀವಿ ಫೋಟೋಗ್ರಾಫರ್ಗಳಿಗೆ ದೊಡ್ಡ ಸವಾಲು, ಹಾಗೆ ಹೆಮ್ಮೆಯ ವಿಷಯ ಕೂಡ ಹೌದು. ಇನ್ನು ಇವುಗಳ ಮೈ ಮೇಲಿನ ಆಕರ್ಷಕ ಮೋಡದಂತಹ ಚರ್ಮ ಹಾಗೆ ಹಲ್ಲುಗಳಿಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಳ್ಳ ಸಾಗಾಣಿಕೆದಾರರು ಇವನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಮನುಷ್ಯನ ಅಂದದ ವ್ಯಾಮೋಹಕ್ಕೆ ಈ ಮೂಕ ಜೀವಿಗಳು ಬಲಿಯಾಗ್ತಿರುವುದು ನಿಜಕ್ಕೂ ಕಳವಳಕಾರಿ. ಕೇಳುಗರೆ, ಇವುಗಳ ಮತ್ತೊಂದು ಅಚ್ಚರಿಯ ಶಕ್ತಿ ಅಂದ್ರೆ ಇವುಗಳ ಪಾದಗಳು ಮರ ಹತ್ತುವಾಗ ಜಾರಿ ಬೀಳದಂತೆ ಇವುಗಳ ಪಾದಗಳು ಹಾಗೆ ಉಗುರುಗಳು ಪ್ರಕೃತಿಯಿಂದಲೇ ಅದ್ಭುತವಾಗಿ ಡಿಸೈನ್ ಆಗಿವೆ. ಅಳಿಲಿನಂತೆ ಮರದ ಕೊಂಬೆಗಳ ಮೇಲೆ ತಲೆ ಕೆಳಗಾಗಿ ಓಡಾಡುವ ಏಕೈಕ ದೊಡ್ಡ ಬೆಕ್ಕು ಅಂದ್ರೆ ಅದು ನಮ್ಮ ಕ್ಲೌಡೆಡ್ ಲೆಪರ್ಡ್ ಮಾತ್ರ. ಆದ್ರೆ ಯೋಚಿಸಿ ನೋಡಿ, ಇಷ್ಟು ಸುಂದರವಾಗಿ ವಿನ್ಯಾಸವಾಗಿರುವಂತಹ ಈ ಒಂದು ಚರ್ಮಕ್ಕೆ ಇವುಗಳೇ ಶಾಪವಾಗಿ ಪರಿಣಮಿಸಿದೆ. ವನ್ಯಜೀವಿಗಳು ಇಲ್ಲ ಅಂದ್ರೆ ಪ್ರಕೃತಿಯ ಸೌಂದರ್ಯವೇ ಇಲ್ಲ. ಹಾಗಾಗಿ ಪ್ರಕೃತಿಯ ಈ ಅದ್ಭುತ ಸೃಷ್ಟಿಯನ್ನ ಉಳಿಸ್ಕೊಳ್ಳೋದು ತುಂಬಾನೇ ಮುಖ್ಯವಾಗಿದೆ. ಕೇಳುಗರೆ, ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕ್ಲೌಡೆಡ್ ಲೆಪರ್ಡ್ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕೇಳುಗರೆ, ಹಾಗಿದ್ರೆ ಕಾರ್ಯಕ್ರಮ ಹೇಗನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೇ ಇರೋದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ ಗುಡ್ಡ ನದಿ ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ ಪಾರಂಪರಿಕ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅನ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮ್ಮನ್ನ ಭಾರತ ದೇಶವನ್ನ ಬಿಟ್ಟು ವಿದೇಶಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೌದು, ಇವತ್ತು ನಾನು ನಿಮ್ಮನ್ನ ಇಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಟಲಿಯ ರೋಮ್ ನಗರದಲ್ಲಿರುವಂತಹ ಒಂದು ಬೃಹತ್ ಹಾಗೆ ಪ್ರಾಚೀನ ಎಪೆನ್ ಥಿಯೇಟರ್ ಅಥವಾ ರಂಗಮಂದಿರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ರಂಗಮಂದಿರನ, ಅದರಲ್ಲೇನಿದೆ ವಿಶೇಷ ಅಂತ ನೀವು ಕೇಳಬಹುದು. ಇವತ್ತು ಇಟಲಿಯ ರೋಮ್ ನಗರದಲ್ಲಿರುವ ಕೊಲೋಸಿಯಂ ಎನ್ನುವ ರಂಗಮಂದಿರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ರಂಗಮಂದಿರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ವಿಶ್ವದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಪರಿಗಣಿಸಲಾಗಿದೆ. ಹಾಗೆ ಇದನ್ನ ಚಕ್ರವರ್ತಿ ವೆಸ್ಟಾಸಿಯನ್ ಕ್ರಿಸ್ತ ಶಕ 70-72 ನಿರ್ಮಿಸಲು ಆರಂಭಿಸಿದ್ರು. ಹಾಗೆ ಕ್ರಿಸ್ತ ಶಕ 80 ಅವನ ಮಗ ಟೈಟಾಸ್ ಇದನ್ನ ಸಂಪೂರ್ಣವಾಗಿ ನಿರ್ಮಿಸಿ ಉದ್ಘಾಟಿಸಿದ್ರು. ಹಾಗಿದ್ರೆ ಇದರಲ್ಲಿ ಏನಿದೆ ವಿಶೇಷತೆ, ಅಂತಹ ವಿಶೇಷತೆ ಏನಿದೆ ಈ ಪ್ಲೇಸ್ ನಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಅತ್ಯಂತ ಸುಂದರ ಮತ್ತು ಪ್ರಾಚೀನ ಅದ್ಭುತವಾದ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಅದೇನೇ? ರೋಮ್ನಲ್ಲಿರುವಂತಹ ಕೊಲೋಸಿಯಂ ಎನ್ನುವಂತಹ ಒಂದು ರಂಗಮಂದಿರದ ಬಗ್ಗೆ. ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಏನೋ ಒಂದು ವಿಶೇಷತೆ ಇದ್ದೇ ಇರುತ್ತೆ ಅಲ್ವಾ? ಹಾಗಿದ್ರೆ ಈ ಒಂದು ಕೊಲೋಸಿಯಂ ರಂಗ ಮಂದಿರದ ವಿಶೇಷತೆ ಏನು? ಇದರ ನಿರ್ಮಾಣ ಹೇಗಾಯಿತು? ಈ ಒಂದು ಕೊಲೋಸಿಯಂ ನೋಡೋದಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸುಮಾರು 2000 ವರ್ಷಗಳ ಇತಿಹಾಸ ಹೊಂದಿರುವ ರೋಮ್ನ ಕೊಲೋಸಿಯಂ ಎದುರುಗಡೆ ಒಂದು ಕ್ರೀಡಾಂಗಣ ಇದೆ. ಇದು ಒಂದು ಕಾಲದಲ್ಲಿ ರಕ್ತ ಸಿಕ್ತ ಗ್ಲಾಡಿಯೇಟರ್ ಯುದ್ಧಗಳು, ಕಾಡು ಪ್ರಾಣಿಗಳ ವಿರುದ್ಧ ಮನುಷ್ಯರನ್ನ ಹೋರಾಡುವ ಬೇಟೆಗಳು ಮತ್ತೆ ಯುದ್ಧ ಕೈದಿಗಳು ಹಾಗೆ ಅಪರಾಧಿಗಳ ಭೀಕರ ಮರಣ ದಂಡನೆಗಳಿಗೆ ಸಾಕ್ಷಿಯಾಗಿತ್ತು. ಇನ್ನು ಕೊಲೋಸಿಯಂ ಅನ್ನ ನಾನಾಗ್ಲೇ ಹೇಳಿದ ಹಾಗೆ ಚಕ್ರವರ್ತಿ ವಾಸ್ಟಿಸಿಯಾನ್ ಪ್ರಾರಂಭಿಸಿದ್ರು. ಅದು ಪೂರ್ಣಗೊಳ್ಳುವ ಮೊದಲೇ ಅವರು ನಿಧನರಾಗ್ತಾರೆ. ನಂತರದಲ್ಲಿ ಅವರ ಇಬ್ಬರು ಪುತ್ರರಾದ ಚಕ್ರವರ್ತಿ ಟೈಟಾಸ್ ಮತ್ತೆ ಡೊಮಿಷಿಯನ್ ಅವರ ಒಂದು ಅಧಿಕಾರದಲ್ಲಿ ನಿರ್ಮಾಣ ಪೂರ್ಣಗೊಂಡಿತು. ಹಾಗೆ ಈ ಕಟ್ಟಡವನ್ನ ಹೆಚ್ಚಾಗಿ ಯಹೂದಿ ಗುಲಾಮರು ಮಾಡಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ರೋಮನ್ ಇಂಜಿನಿಯರ್ಗಳು ಮತ್ತೆ ಕುಶಲಕರ್ಮಿಗಳ ಮೇಲ್ವಿಚಾರಣೆಯಲ್ಲಿ ಈ ಒಂದು ಕಟ್ಟಡವನ್ನ ನಿರ್ಮಿಸಲಾಗುತ್ತೆ. ಮೊದಲ ಯಹೂದಿ ರೋಮನ್ ಯುದ್ಧದಲ್ಲಿ ವಿಜಯ ಸಾಧಿಸಿದ ನಂತರ ಜೆರುಸಲೇಮ್ನ ಯಹೂದಿ ದೇವಾಲಯವನ್ನ ಲೂಟಿ ಮಾಡಲಾಯಿತು. ಹಾಗೆ ಈ ಒಂದು ಕೊಲೋಸಿಯಂ ನಿರ್ಮಾಣದಲ್ಲಿ 60,000 to 1,00,000 ಜನರು ನೇಮಿಸಲಾಗುತ್ತೆ ಅಂತ ಹೇಳಿ ಅಂದಾಜಿಸಲಾಗಿದೆ. 60,000 to 1,00,000 ಜನ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಯೋಚಿಸಿ ಆ ಕಟ್ಟಡ ಹೇಗಿರಬಹುದು ಅಂತ. ಇನ್ನು ಕೊಲೋಸಿಯಂ ನಿರ್ಮಾಣವು ಕ್ರಿಸ್ತಶಕ 80 ಪೂರ್ಣಗೊಳ್ಳುತ್ತೆ. ಇದರಿಂದಾಗಿ ಕಟ್ಟಡವು 1937 ವರ್ಷ ಹಳೆಯದಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆಯೇ ಕೊಲೋಸಿಯಂ ಸುಮಾರು 5 ಎಕರೆಗಳಿಗಿಂತಲೂ ಕೂಡ ಹೆಚ್ಚಿನ ಭೂಭಾಗವನ್ನು ಒಳಗೊಂಡಿದೆ. ಅಂದರೆ ಅಷ್ಟು ದೊಡ್ಡದಾದ ಕಟ್ಟಡ ಇದಾಗಿದೆ. ಇದು ಸುರಂಗಗಳ ಭೂಗತ ಜಾಲವನ್ನು ಹೊಂದಿತ್ತು. ಹೈಪೋಜಿಯಂ, ಕೈದಿಗಳು, ಗ್ಲಾಡಿಯೇಟರ್ಗಳು ಮತ್ತು ಪ್ರಾಣಿಯನ್ನ ಇರಿಸಲಾಗಿರುವ ಕೋಣೆಗಳು ಮತ್ತು ಪಂಜರಗಳನ್ನು ಹೊಂದಿತ್ತು. ಕೊಲೋಸಿಯಂನಲ್ಲಿ 400,000+ ಜನರು ಸತ್ತಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಒಂದು ಕೊಲೋಸಿಯಂ ಏನಿದೆ, ಇದು ಒಂದು ಮೊಟ್ಟೆಯ ಆಕಾರದಲ್ಲಿ ನಿರ್ಮಾಣಗೊಂಡಂತಹ ಒಂದು ಕ್ರೀಡಾಂಗಣವಾಗಿದೆ. ಹಾಗೆ ಈ ಒಂದು ರಂಗಮಂದಿರದಲ್ಲಿ ಒಂದು ಬಾರಿಗೆ 50,000 to 80,000 ಪ್ರೇಕ್ಷಕರು ಕುಳಿತುಕೊಳ್ಳಲು ಸಾಕಾಗುವಷ್ಟು ಜಾಗ ಇದೆ. ಹಾಗೆ ಈ ಒಂದು ಕಟ್ಟಡವನ್ನ ಕಲ್ಲು, ಸುಣ್ಣದ ಕಲ್ಲು ಮತ್ತೆ ರೋಮ್ನ ಕಾಂಕ್ರೀಟ್ ಬಳಸಿ ನಿರ್ಮಿಸಲಾಗಿದೆ. ಇನ್ನು ಭೂಕಂಪಗಳಿಂದ ಸ್ವಲ್ಪ ಹಾನಿಗೊಳಗಾಗಿದ್ರೂ ಕೂಡ ಇದು ಇವತ್ತಿಗೂ ಕೂಡ ರೋಮ್ನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಾಗೆ ಆಗ್ಲೇ ಹೇಳ್ತಾ ಇದ್ದೆ, ಇಲ್ಲಿ ಪಂಜರಗಳು ಇದೆ, ಇಲ್ಲಿ ವನ್ಯಜೀವಿಗಳು ಇರ್ತಿದ್ವು ಅಂತ ಹೇಳಿ. ಇಲ್ಲಿ ಅಂದ್ರೆ ಕೊಲೋಸಿಯಂನ ನೆಲದಡಿಯಲ್ಲಿ ಒಂದು ದೊಡ್ಡ ಸುರಂಗ ಮಾರ್ಗವಿತ್ತು. ಇಲ್ಲಿ ಗ್ಲಾಡಿಯೇಟರ್ಗಳು, ಯೋಧರು ಮತ್ತೆ ಸಿಂಹ ಹುಲಿಗಳಂತಹ ಕ್ರೂರ ಪ್ರಾಣಿಗಳನ್ನ ಪಂಜರದಲ್ಲಿ ಇಡಲಾಗ್ತಿತ್ತು. ಯುದ್ಧದ ಸಮಯದಲ್ಲಿ ಇವುಗಳನ್ನ ಲಿಫ್ಟ್ ತಂತ್ರಜ್ಞಾನದ ಮೂಲಕ ನೇರವಾಗಿ ಮೈದಾನಕ್ಕೆ ತರಲಾಗ್ತಾ ಇತ್ತು. ಇನ್ನು ವೆಲೀರಿಯಂ, ಪ್ರೇಕ್ಷಕರಿಗೆ ಬಿಸಿಲು ಮತ್ತೆ ಮಳೆಯಿಂದ ರಕ್ಷಣೆ ನೀಡಲು ಕೊಲೋಸಿಯಂನ ಮೇಲ್ಭಾಗದಲ್ಲಿ ದೊಡ್ಡದಾದ ಚಲಿಸುವಂತಹ ಬಟ್ಟೆಯ ಚಾವಣಿ ವ್ಯವಸ್ಥೆ ಕೂಡ ಇತ್ತು. ಹಾಗೆ ಆ ಕಾಲದಲ್ಲಿ ರೋಮ್ನ ಪ್ರಜೆಗಳಿಗೆ ಇಲ್ಲಿನ ಪಂದ್ಯಗಳನ್ನು ನೋಡೋದಕ್ಕೆ ಯಾವುದೇ ಶುಲ್ಕ ಇರಲಿಲ್ಲ. ಉಚಿತ ಪ್ರವೇಶವೂ ಕೂಡ ಇತ್ತಂತೆ. ಇನ್ನು ಇಲ್ಲಿ ತುಂಬಾ ಕ್ರೂರವಾದ ಆಟಗಳು, ಅಂದ್ರೆ ಕೆಲವು ಮನೋರಂಜನೆಗಾಗಿ ಇಲ್ಲಿ ಲಕ್ಷಾಂತರ ಪ್ರಾಣಿಗಳು ಮತ್ತೆ ಸಾವಿರಾರು ಗ್ಲಾಡಿಯೇಟರ್ಗಳು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಕೇವಲ ಒಂದು ಹಬ್ಬದ ಆಚರಣೆಯಲ್ಲಿ ಸುಮಾರು 9,000 ಪ್ರಾಣಿಯನ್ನ ಕೊಲ್ಲಲಾದ ಇತಿಹಾಸ ಇಲ್ಲಿ ಇದೆಯಂತೆ. ಹಾಗೆ ನೌಕಾಯುದ್ಧಗಳು, ಅಂದ್ರೆ ಆರಂಭದ ದಿನಗಳಲ್ಲಿ ಕೊಲೋಸಿಯಂನ ಒಳಗಿನ ಮೈದಾನವನ್ನ ನೀರಿನಿಂದ ತುಂಬಿಸಿ ಕೃತಕ ಸಮುದ್ರದಂತೆ ನಿರ್ಮಾಣ ಮಾಡಿ ಅಲ್ಲಿ ಯುದ್ಧ ನೌಕೆಗಳ ಕಾಳಗವನ್ನು ಪ್ರದರ್ಶಿಸಲಾಗ್ತಿತ್ತು. ಇನ್ನು ಇದಕ್ಕೆ ಕೊಲೋಸಿಯಂ ಅನ್ನುವಂತಹ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ಇದರ ಹತ್ತಿರದಲ್ಲೇ ಕೊಲೋಸಸ್ ಆಫ್ ನೀರೋ ಎನ್ನುವಂತಹ ಒಂದು ಬೃಹತ್ ಕಂಚಿನ ಪ್ರತಿಮೆ ಇದ್ದಿದ್ರಿಂದ ಇದಕ್ಕೆ ಕೊಲೋಸಿಯಂ ಎಂಬ ಹೆಸರು ಬಂದಿದೆ. ಇನ್ನು ಇದನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಲಾಗಿದೆ. ಹಾಗೆಯೇ ಇಂದು ಈ ಪ್ರದೇಶದಲ್ಲಿ ಸಾವಿನ ದಂಡನೆಗೆ ವಿರೋಧವನ್ನು ವ್ಯಕ್ತಪಡಿಸಲಾಗುತ್ತೆ. ಇಂದು ಜಗತ್ತಿನ ಎಲ್ಲೇ ಮರಣ ದಂಡನೆಯ ಶಿಕ್ಷೆಯನ್ನು ರದ್ದುಗೊಳಿಸಿದ್ರು ಅಥವಾ ತಡೆ ಹಿಡಿದ್ರು ಕೂಡ ಕೊಲೋಸಿಯಂನ ರಾತ್ರಿಯ ದೀಪಗಳನ್ನ ಬಂಗಾರದ ಬಣ್ಣಕ್ಕೆ ಬದಲಿಸಿ ಮಾನವೀಯತೆಯನ್ನ ಸಾರಲಾಗುತ್ತೆ. ಹಾಗಿದ್ರೆ ಈ ಒಂದು ಕೊಲೋಸಿಯಂ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಿದ್ದು ಕೊಲೋಸಿಯಂ ಬಗ್ಗೆ. ಹಾಗೆ ಈ ಒಂದು ಕೊಲೋಸಿಯಂ ನಿರ್ಮಾಣ ಹೇಗಿದೆ, ಇಲ್ಲಿನ ವಿಶೇಷತೆ ಏನು, ಇಲ್ಲಿನ ಗತ ವೈಭವದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಟಲಿಯ ರೋಮ್ನಲ್ಲಿರೋ ಕೊಲೋಸಿಯಂ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಕೊಲೋಸಿಯಂನಲ್ಲಿ ವರ್ಗ ಆಧಾರಿತ ಆಸನಗಳು ಇತ್ತಂತೆ. ಕೊಲೋಸಿಯಂನಲ್ಲಿ ಯಾರು ಎಲ್ಲಿ ಕುಳಿತುಕೊಳ್ಳಬೇಕು ಅನ್ನೋದು ಮೊದಲೇ ನಿಯಮವಿತ್ತು. ಮುಂಭಾಗದಲ್ಲಿ ಆಸನಗಳೇನಿತ್ತೋ ಅಲ್ಲಿ ರೋಮ್ನ ಚಕ್ರವರ್ತಿ, ಸೆನೇಟರ್ಗಳು ಮತ್ತೆ ಗಣ್ಯರಿಗೆ ಮೀಸಲಾಗಿ ಇಡಲಾಗ್ತಾ ಇತ್ತು. ಹಾಗೆ ಸಾಮಾನ್ಯ ಪ್ರಜೆಗಳು, ಸೈನಿಕರು ಮತ್ತೆ ಸಾಮಾನ್ಯ ನಾಗರಿಕರು ಮಧ್ಯದ ಸಾಲುಗಳಲ್ಲಿ ಕುಳಿತುಕೊಳ್ತಾ ಇದ್ರು. ಅತ್ಯಂತ ಮೇಲ್ಭಾಗದ ಕೊನೆಯ ಸಾಲುಗಳಲ್ಲಿ ಬಡವರು ಮತ್ತೆ ಮಹಿಳೆಯರಿಗೆ ಕುಳಿತುಕೊಳ್ಳೋದಕ್ಕೆ ಅವಕಾಶಗಳು ಇರ್ತಾ ಇತ್ತು. ಇನ್ನು ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪ್ರೇಕ್ಷಕರು ಒಳಗೆ ಬರೋದಕ್ಕೆ, ಸುಲಭವಾಗಿ ಒಳಗೆ ಬರಲು ಮತ್ತೆ ಹೊರಗೆ ಹೋಗಲು ಒಟ್ಟು 80 ಪ್ರವೇಶ ದ್ವಾರಗಳು ಇದ್ವು. ಇಷ್ಟು ದೊಡ್ಡ ಕ್ರೀಡಾಂಗಣವನ್ನ ಕೇವಲ 15 ನಿಮಿಷಗಳಲ್ಲಿ ಖಾಲಿ ಮಾಡಬಹುದಾಗಿತ್ತು. ಕ್ರಿಸ್ತ ಶಕ 847 ಮತ್ತೆ 1231 ಸಂಭವಿಸಿದ ಭೀಕರ ಭೂಕಂಪಗಳಿಂದಾಗಿ ಕೊಲೋಸಿಯಂನಲ್ಲಿ ದಕ್ಷಿಣ ಭಾಗವು ಸಂಪೂರ್ಣವಾಗಿ ಕುಸಿದು ಬಿತ್ತು. ಕಲ್ಲುಗಳ ಕಳ್ಳತನ ಕೂಡ ಆಗುತ್ತೆ. ಕುಸಿದು ಬಿದ್ದ ಅಮೂಲ್ಯವಾದ ಅಮೃತ ಶಿಲೆ ಮತ್ತೆ ಕಲ್ಲುಗಳನ್ನ ರೋಮ್ನ ಇತರ ಚರ್ಚ್ಗಳು, ಅರಮನೆಗಳು ಮತ್ತೆ ರಸ್ತೆಗಳನ್ನ ನಿರ್ಮಿಸಲು ಜನ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನು ರೋಮ್ನ ಸಾಮ್ರಾಜ್ಯವು ಕ್ರಿಶ್ಚಿಯನ್ ಧರ್ಮಕ್ಕೆ ಬದಲಾದ ನಂತರ ಮತ್ತೆ ಆರ್ಥಿಕ ಮುಗ್ಗಟ್ಟಿನ ಕಾರಣದಿಂದ ಕ್ರಿಸ್ತ ಶಕ 6ನೇ ಶತಮಾನದ ವೇಳೆಗೆ ಗ್ಲಾಡಿಯೇಟರ್ ಕಾದಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಯಿತು. ನಂತರ ಪಂದ್ಯಗಳು ನಿಂತ ಬಳಿಕ ಕೊಲೋಸಿಯಂ ಅನ್ನ ಸ್ಮಶಾನವಾಗಿ, ಧಾರ್ಮಿಕ ಕೇಂದ್ರವಾಗಿ ಮತ್ತೆ ಕೆಲ ಕಾಲ ಸಣ್ಣ ವಸತಿ ಪ್ರದೇಶವಾಗಿಯೂ ಕೂಡ ಬದಲಿಸಲಾಗಿತ್ತು. ಹಾಗಿದ್ರೆ ಕೊಲೋಸಿಯಂ ಬಗ್ಗೆ ಏನೋ ತಿಳ್ಕೊಂಡ್ರಿ. ಕೊಲೋಸಿಯಂ ಹತ್ತಿರದಲ್ಲಿ ಇನ್ನು ಯಾವೆಲ್ಲ ಪ್ರೇಕ್ಷಣೀಯ ಸ್ಥಳಗಳು ಇದೆ, ನೀವೇನಾದ್ರೂ ಇಟಲಿಗೆ ರೋಮ್ ನಗರಕ್ಕೆ ಹೋಗೋ ಪ್ಲಾನ್ ಮಾಡ್ತಾ ಇದ್ರೆ, ಅಥವಾ ಯಾರಾದ್ರೂ ನಿಮಗೆ ಗೊತ್ತಿರೋರು ಅಲ್ಲಿದ್ರೆ ಸುತ್ತಮುತ್ತಲು ಇರೋ ಪ್ಲೇಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೆ, ಹತ್ತಿರದಲ್ಲೇ ರೋಮನ್ ಫೋರಂ ಇದೆ. ಇದು ಪ್ರಾಚೀನ ರೋಮ್ ಸಾಮ್ರಾಜ್ಯದ ರಾಜಕೀಯ ಮತ್ತೆ ಧಾರ್ಮಿಕ ವಾಣಿಜ್ಯ ಕೇಂದ್ರವಾಗಿತ್ತು. ಇಲ್ಲಿ ಸುಂದರವಾದ ಹಳೆಯ ದೇವಸ್ಥಾನಗಳು ಮತ್ತೆ ಅರಮನೆಗಳ ಅವಶೇಷಗಳು ರೋಮಾಂಚಕಾರಿಯಾಗಿದೆ. ಇನ್ನು ಕಾನ್ಸ್ಟಂಟೈನ್ ಕಮಾನ್ ಇದೆ. ಕೊಲೋಸಿಯಂನಿಂದ ಹೊರಬರುತ್ತಿದ್ದಂತೆ ಕಾಣುವ ಬೃಹತ್ ವಿಜಯೋತ್ಸವದ ಕಮಾನು, ಇದನ್ನ ಕ್ರಿಸ್ತ ಶಕ 315 ಚಕ್ರವರ್ತಿ ಕಾನ್ಸ್ಟಂಟೈನ್ ವಿಜಯದ ನೆನಪಿಗಾಗಿ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿ ಹೋಗ್ಲಿಕ್ಕೆ ಯಾವುದೇ ರೀತಿಯ ಟಿಕೆಟ್ ಅಗತ್ಯ ಇಲ್ಲ, ಪ್ರವೇಶ ಉಚಿತವಾಗಿರುತ್ತೆ. ಹಾಗೆ ಡೋಮಸ್ ಔರಿಯಾ, ಇದು ಕ್ರೂರ ರೋಮ್ನ ಚಕ್ರವರ್ತಿ ನಿರೋ ತನಗಾಗಿ ನಿರ್ಮಿಸಿಕೊಂಡ ಅದ್ಭುತ ಚಿನ್ನದ ಅರಮನೆಯಾಗಿದೆ. ಗೋಲ್ಡನ್ ಹೌಸ್ ಅಂತಲೇ ಇದನ್ನು ಕರೀತಾರೆ. ಇದು ನೆಲಮಾಡಿಯಲ್ಲಿದ್ದು ವರ್ಚುವಲ್ ರಿಯಾಲಿಟಿ ಮೂಲಕ ಅಂದಿನ ಅರಮನೆ ಹೇಗಿತ್ತು ಅನ್ನೋದನ್ನ ನೋಡಬಹುದಾಗಿದೆ. ಹಾಗೆ ವಿಕ್ಟರಿ ಎಮ್ಯುನಿಯಲ್ ಸ್ಮಾರಕ ಕೂಡ ಇದೆ. ಬಿಳಿ ಅಮೃತ ಶಿಲೆಯಿಂದ ನಿರ್ಮಿಸಲಾದ ಈ ಭವ್ಯವಾದ ಆಧುನಿಕ ಸ್ಮಾರಕವು ಇಟಲಿಯ ಮೊದಲ ರಾಜನ ಗೌರವಾರ್ಥವಾಗಿ ನಿರ್ಮಿಸಲಾಗಿದೆ. ನೀವು ಇಲ್ಲಿಗೆ ಹೋದ್ರೆ ಎಲ್ಲಾ ಪ್ರದೇಶಗಳಿಗೆ ಕೂಡ ಭೇಟಿಯನ್ನ ನೀಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ, ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9687609620 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್.

0: ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಚೆನ್ನಾಗಿ ಬದುಕಲಿಕ್ಕೆ ಸಂಪತ್ತು ಬೇಕು, ಹಣ ಬೇಕು, ನಿಜ. ಆದರೆ ಅದೇ ಒಂದು ಗೀಳಾಗಬಾರ್ದು. ಹಣ ಮತ್ತು ಸಂಪತ್ತು ಬದುಕಿನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಬೇಕೇ ಬೇಕು. ಆದರೆ ಅದರ ಹಿಂದೆನೆ ನಾವು ಬೀಳಬಾರ್ದು. ಕೇವಲ ಹಣದ ಬಗ್ಗೆನೇ ನಮಗೆ ಮೋಹ ಇರಬಾರ್ದು. ಅದರ ಬಗ್ಗೆನೇ ನಮಗೆ ಮೋಹ ಇದೆ ಅನ್ನೋದಾದರೆ, ಇದ್ರ ಬಗ್ಗೆ ಒಬ್ಬ ಬುದ್ಧಿವಂತರು ಈ ರೀತಿ ಹೇಳ್ತಾರೆ ಸ್ನೇಹಿತರೆ: ಅಲಬ್ಧಂ ವಾಂಚಥಾಂ ವಿತಂ, ಲಬ್ಧಂ ಚ ಪರಿರಕ್ಷಥಾಂ, ನಷ್ಟಂ ಚ ಶೋಚಿತಂ ಪುಂಸಾಂ, ಕದಾ ದುಃಖಂ ನಿರ್ವರ್ತತೆ. ಈಗ ನಮಗೆ ಸಂಪತ್ತು ಇಲ್ಲ, ಆಗ ನಮಗೇನಾಗತ್ತೆ, ಅದು ಬೇಕು ಬೇಕು ಅನ್ನುವ ಬಯಕೆ ಆಗತ್ತೆ. ಇನ್ನು ಸಂಪತ್ತು ಯಥೇಚ್ಛವಾಗಿ ಸಿಗುತ್ತಾ, ಸಿಕ್ಕಾಗ ಅದನ್ನು ಹೇಗೆ ಉಳಿಸಿಕೊಳ್ಬೇಕು ಅನ್ನುವಂತಹ ಚಿಂತೆ ಕಾಡ್ತಾ ಹೋಗುತ್ತೆ. ಇನ್ನು ಸಿಕ್ಕಿದ್ದು ಕಳೆದು ಹೋಗುತ್ತಾ ಅಥವಾ ನಮಗೆ ದಕ್ಕೋದಿಲ್ವಾ, ಆಗಲೂ ಕೂಡ ಒಂದು ರೀತಿಯ ಚಿಂತೆ. ಹೀಗೆ ಬರೀ ಹಣದ ಹಿಂದೆ, ಹಣದ ಯೋಚನೆಯಲ್ಲೇ ಬದುಕ್ತಾ ಇದ್ರೆ ಇಂತಹವರ ದುಃಖ ಯಾವಾಗ ನಿಲ್ಲತ್ತೆ ಅಂತ ಕೇಳ್ತಾರೆ ಈ ಬುದ್ಧಿವಂತರು. ಇಲ್ಲಿ ಹಣನೂ ಬೇಕು, ಭೂಮಿಯೂ ಬೇಕು, ಅಧಿಕಾರನೂ ಬೇಕು, ಐಶ್ವರ್ಯ ಕೂಡ ಬೇಕೇ ಬೇಕು. ಖಂಡಿತ ಪ್ರಯತ್ನ ಪಡೋಣ, ಖಂಡಿತವಾಗ್ಲೂ ಪ್ರಯತ್ನಿಸೋಣ. ಆದರೆ ಅದನ್ನೇ ನಾವು ಗೀಳಾಕ್ಸ್ಕೊಳ್ಳೋದು ಬೇಡ, ಅದೇ ನಮಗೆ ಮನೋವ್ಯಾಧಿ ಆಗೋದು ಬೇಡ, ಅದು ಒಂದು ರೀತಿಯಲ್ಲಿ ಮೋಹ ಆಗೋದು ಬೇಡ ಅಲ್ವಾ? ಅದರಿಂದನೂ ಕೂಡ ಸಾಕಷ್ಟು ಬದುಕಲಿಕ್ಕೆ ನಮಗೆ ಖುಷಿಯಾದ ವಿಷಯಗಳಿವೆ, ಚಿಂತನೆಗಳಿವೆ, ಯೋಚನೆಗಳಿವೆ. ಯಾವುದು ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಂಡ್ರೆ ಬದುಕು ಕೂಡ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದು ಮತ್ತೆ ಮೇಡಮ್ ಅವರು ಅವರೇ ಬರೆದಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಆ ಕಥೆಯನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಅವರೇ ಬರೆದಂತಹ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅದು ಯಾವ ಕತೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ತಿಳಿಯೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಈ ದಿನ ನಾನು FM ರೇಡಿಯೋ ವಾಹಿನಿಯಲ್ಲಿ ಪುಣ್ಯವತಿ ಎನ್ನುವ ಕಥೆಯನ್ನು ಹೇಳ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಪುಣ್ಯವತಿ. ಸುನೀತಾ ಒಳಗಿನಿಂದಲೇ ಕೂಗು ಹಾಕಿದಳು. ದಿವ್ಯಾ, ಅವಳೇನೇನೆ ಬಂದಿರುವುದು? ಇವತ್ತೇನು ಇವಳು ಇಷ್ಟು ಹೊತ್ತಾದರೂ ಬರಲೇ ಇಲ್ಲ. ಇಷ್ಟು ಹೊತ್ತಿಗೆ ಅಡ್ಡಿ ಮಾಡಿ ಮಾಡಿ ಅದೆಷ್ಟು ಕಾಟ ಕೊಡುತ್ತಿದ್ದಳು. ನಾನು ಬಾಳೆಬೈಲಿಗೆ ಬೇರೆ ಹೋಗಬೇಕು ಕಣೆ ಎಂದು ತನ್ನಲ್ಲಿಯೇ ಗುಣಗಿಕೊಂಡಳು. ಅಮ್ಮ, ಓ ಅಮ್ಮ, ನೋಡು ಇವಳು ಬಂದಳು. ಹಾಂ ಹೌದಾ, ತಡಿ ಬಂದೆ ಎನ್ನುತ್ತಾ ಅವಳಿಗಾಗಿ ಬಾಳೆ ಮಾವು ಕತ್ತರಿಸಿದ್ದು ಎಲ್ಲ ಬುಟ್ಟಿಯಲ್ಲಿ ಹಾಕಿ ತಂದಳು. ಬಂದವಳೇ ಅವಳನ್ನು ಪ್ರೀತಿಗಿಂದ ಮೈಯನ್ನು ಸವರಿದಳು. ಏನೇ ಪುಣ್ಯಾತಿಗಿತ್ತಿ, ಯಾಕಿಷ್ಟು ತಡ ಮಾಡಿದೆ? ನಾನು ನಿನಗೆ ಕಾದು ಕಾದು ಸಾಕಾಯಿತು, ಮಹಾತಾಯಿ ಬಾ ಎಂದಳು. ಅಂಗಳದಲ್ಲಿ ರಂಗೋಲಿ ನಗುತ್ತಿತ್ತು. ಅದರ ಮೇಲೆ ನಿಂತುಕೊಂಡಳು. ಅಲ್ಲವೇ, ಕೊಟ್ಟದ್ದನ್ನು ತಿಂದು ಬಿಡು, ಅಂಗಳದ ರಂಗೋಲಿ ಕೆಡಿಸಬೇಡ ಎಂದಾಗ ಅವಳು ಹಠ ಮಾಡಿ ಅಲ್ಲಿಯೇ ನಿಂತಿದ್ದಳು. ಅಮ್ಮ, ಇದೇನಿದು, ನಿಮ್ಮಿಬ್ಬರ ಸಂಭಾಷಣೆ ಮುಗಿಲಿಲ್ವಾ? ತಡ ಆಗುತ್ತಿದೆ ನೋಡು. ನಾವು ಬಸ್ಸಿಗೆ ಕಾಯಬೇಕು, ಬಸ್ಸು ನಮಗೆಂದು ಕಾಯುವುದಿಲ್ಲ ಎಂದಾಗ ಅವಳ ಮೈ ಪ್ರೀತಿಯಿಂದ ಸವರಿ ಒಳಬಂದಳು. ಅದೂ ಅಲ್ಲದೆ ಅವಳು ಗರ್ಭಿಣಿ ಬೇರೆ. ಅವಳಿಗೂ ಸಣ್ಣ ಇದ್ದಾಗಿನಿಂದಲೂ ನಮ್ಮ ಮನೆಗೆ ಬರುತ್ತಿದ್ದಾಳೆ. ಹಾಂ, ಅವಳು ಎಂದರೆ ಯಾರು ಅಂತ ಅಂದುಕೊಂಡಿರಿ? ಅದೇ, ಯಾರೋ ಸಾಕಿದ ಹಸು. ಅವಳು ಅತೀವ ಸುಂದರಿ. ನಡಿಗೆಯಲ್ಲಿ ರಾಜನಡೆ, ಗಾಂಭೀರ್ಯ, ಕಣ್ಣ ತುಂಬ ಜಂಭದ ನೋಟ, ಬಲು ಮೊಂಡತನದ ಅತ್ಯಂತ ಸುಂದರಿ. ಅವಳನ್ನು ನೋಡುವುದೇ ಬಲು ಖುಷಿ. ಅವಳು ತಾನು ಕರುವಾಗಿದ್ದಾಗಿನಿಂದಲೂ ಬರುತ್ತಿದ್ದಾಳೆ, ಈಗಲೂ ಬರುತ್ತಿದ್ದಾಳೆ. ಸಾಕಿದವರು ಅದೇನು ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ನಾನಂತೂ ಅವಳು ಬಂದಾಗಿನಿಂದಲೂ ಪುಣ್ಯವತಿ ಎಂದೇ ಹೆಸರಿಟ್ಟಿದ್ದೇನೆ. ಅವಳನ್ನು ಮುದ್ದಿಸಿ ಒಳಬಂದಳು. ಪುಣ್ಯವತಿ ನಮ್ಮ ಮನೆಗಿಂದ ಮುಂದೆ ಸಾಗಿ ಹೋದಳು. ಹೀಗೆ ಒಂದು ವಾರ ಅವಳು ಬರಲೇ ಇಲ್ಲ. ಅಬ್ಬಾ, ನನಗಂತೂ ಅವಳನ್ನು ನೋಡದಿರಲು ಆಗಲೇ ಇಲ್ಲ. ಕನಸಿನಲ್ಲೆಲ್ಲ ಅವಳೇ ಬಂದು ಬಿಟ್ಟಿದ್ದಳು. ಪುಣ್ಯವತಿ ಎಲ್ಲರ ಮುದ್ದಿನಲ್ಲಿ ಮತ್ತು ಹೆಚ್ಚಿನ ಮೊಂಡುತನ ಮಾಡುತ್ತಿದ್ದಳು. ಆದರೆ ಇತ್ತೀಚೆಗೆ ಪುಣ್ಯವತಿ ಬರಲೇ ಇಲ್ಲವಲ್ಲ. ಕಾದು ಕಾದು ಸಾಕಾಗಿತ್ತು. ಅವಳು ಗರ್ಭಿಣಿ ಬೇರೆ, ಏನಾಯಿತು ಎಂದು ದಿನಾ ಚಡಪಡಿಸುತ್ತಿದ್ದಳು. ಒಂದು ದಿನ ಪುಟ್ಟ ಕರುವಿನೊಂದಿಗೆ ಬಂದೇ ಬಿಟ್ಟಳು ಪುಣ್ಯವತಿ. ಸುನೀತಳಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬಿಸಿ ಗಂಜಿ, ಬಾಳೆಹಣ್ಣು, ಹೀಗೆ ಏನೇನೋ ತಂದು ತಿನ್ನಿಸಿದಳು. ಅವಳ ಕಣ್ಣಿನಲ್ಲಿ ಜಂಬ ಇತ್ತಾದರೂ ನೋವಿನಿಂದ ಅವಳ ಮುಖದಲ್ಲಿ ಸಂಕಟ ಕಾಣುತ್ತಿತ್ತು. ಪುಣ್ಯವತಿ, ತುಂಬಾ ನೋವಾಗುತ್ತಿದೆಯಾ ನಿನಗೆ ಎಂದು ಅದರ ಹೊಟ್ಟೆ ಸವರುತ್ತಾ ಕಂಬನಿ ಮಿಡಿದಳು. ಅಂಗಳದಲ್ಲಿ ಮುದ್ದಾದ ಕರುವಿನೊಂದಿಗೆ ಎಲ್ಲ ಸಂತೋಷದಿಂದ ನೋಡುತ್ತಿದ್ದರೆ ಪುಣ್ಯವತಿ ತನ್ನ ಪಾಡಿಗೆ ತಾನು ನಿಂತಿದ್ದಳು. ಮನುಷ್ಯನ ಸ್ವಾರ್ಥ ನೋಡಿ, ಮನುಷ್ಯನಿಗಾದರೆ ಗಂಡು ಮಗು ಆದರೆ ಸ್ವರ್ಗವೇ ಸಿಕ್ಕಿದಂತೆ ಬೀಗುವರು. ಹಸುವಿಗೆ ಗಂಡಾದರೆ ನಡೆಯಲೂ ಆಗದ ಕರುವನ್ನು ಬೀದಿಗೆ ಕಳಿಸುತ್ತಾರೆ. ಹೆಣ್ಣಾದರೆ ಲಕ್ಷ್ಮಿ, ಅಮೃತ ಎಂದೆಲ್ಲ ಬೀಗುತ್ತಾರೆ. ಒಟ್ಟಿನಲ್ಲಿ ಮನುಷ್ಯನಿಗೆ ಗಂಡು ಮಗು ಆದರೆ ಖುಷಿ, ಹಸು ಎಮ್ಮೆಗಳಿಗೆ ಹೆಣ್ಣಾದರೆ ಹಾಲು ಕೊಡುವಳೆಂಬ ಖುಷಿ. ಏನಾದರಾಗಲಿ, ಮಗನೊಂದಿಗೆ ಅವಳ ಈಡು ಜೋಡು ಚೆನ್ನಾಗಿತ್ತು. ಹೀಗೆಯೇ ಪ್ರತಿದಿನ ತನ್ನ ಮಗನೊಂದಿಗೆ ಬರುತ್ತಿದ್ದಳು. ಒಂದು ದಿನ ಪುಣ್ಯವತಿಯದ್ದು ಒಂದೇ ಬೊಬ್ಬೆ. ಅವಳ ಮಗ ಎಲ್ಲಿಯೋ ಗಿಡಗಂಟೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದನು. ಅವರಿವರ ಸಹಾಯದಿಂದ ಅವನನ್ನು ಹೊರಗೆ ತರಲಾಗಿತ್ತು. ಎಷ್ಟೋ ಹೊತ್ತು ತನ್ನ ಮಗನನ್ನು ಪ್ರೀತಿಯಿಂದ ನೆಕ್ಕುತ್ತಲೇ ಇದ್ದಳು. ಅಂದಿನಿಂದ ಅವಳ ಮಗನು ಅಮ್ಮನ ಜೊತೆಗೆ ಒಂದೊಂದೇ ಹೆಜ್ಜೆ ಹಾಕಿ ನಡೆಯುತ್ತಿದ್ದನು.
2: ಕತೆ ತುಂಬಾನೇ ಪ್ರೀತಿ ವಾತ್ಸಲ್ಯದಿಂದ ಕೂಡಿದೆ. ಪುಣ್ಯವತಿಯ ಕತೆ ಮುಂದೆ ಏನಾಗತ್ತೆ, ಯಾವ ರೀತಿಯಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನ ಇಂದುಮತಿ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಸ್ವರಚಿತ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಅದೇ ಪುಣ್ಯವತಿಯ ಕತೆ. ಪುಣ್ಯವತಿ ಕತೆ ತುಂಬಾ ಪ್ರೀತಿ ವಾತ್ಸಲ್ಯದಿಂದ ಕೂಡಿರುವಂತಹ ಕತೆ. ಇಲ್ಲಿ ಪ್ರೀತಿ ಅನ್ನೋ ಒಂದು ವಿಷಯಕ್ಕೆ ಅಂತ ಬಂದಾಗ ಇದು ಕೇವಲ ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೂ ಕೂಡ ಸಂಬಂಧಪಟ್ಟಂತಹ ವಿಷಯ ಕೂಡ ಆಗಿದೆ. ಪ್ರಾಣಿ ಪಕ್ಷಿಗಳು ಕೂಡ ತುಂಬಾ ಪ್ರೀತಿಯಿಂದ ಬದುಕನ್ನು ಸಾಗಿಸ್ತಾ ಇರ್ತವೆ. ಆ ಕಾಳಜಿ, ಆ ಮಮತೆ, ಆ ನಿಸ್ವಾರ್ಥ ಪ್ರೀತಿ ನೋಡಲಿಕ್ಕೆ ಕೂಡ ಖುಷಿಯಾಗತ್ತೆ. ಇಲ್ಲಿ ಕೂಡ ಪುಣ್ಯವತಿಯ ಪ್ರೀತಿ ಅದೇ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ. ಮುಂದೆ ಕತೆ ಏನಾಗತ್ತೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
4: ಪುಣ್ಯವತಿ ಎರಡು ಮೂರು ದಿನ ಬರಲೇ ಇಲ್ಲ. ಏನಾಯಿತು ಏನೋ ಎಂದು ಯೋಚಿಸುವಷ್ಟರಲ್ಲಿಯೇ ಜನರೆಲ್ಲ ಓಡಿ ಓಡಿ ಬರುತ್ತಿದ್ದಾರೆ. ಪುಣ್ಯವತಿ ಸಿಂಹಿಣಿಯಂತೆ ನುಗ್ಗಿ ನುಗ್ಗಿ ಬರುತ್ತಿದ್ದಾಳೆ. ತನ್ನ ಕೋಡುಗಳಿಂದ ಚುಚ್ಚಿ ಚುಚ್ಚಿ ಒಬ್ಬರನ್ನು ಸಾಯಿಸಿಬಿಟ್ಟಳು. ಅರೆ, ಇದೇನಾಗಿ ಹೋಯಿತು ಎಂದು ಸುನೀತಾ ಚಿಂತಾಕ್ರಾಂತಳಾದಳು. ಪುಣ್ಯವತಿ ಅದೇಕೋ ಬರುವುದು ಕಡಿಮೆ ಆಯಿತು. ಅವಳನ್ನು ನೋಡದೆ ಸುನೀತಳ ಚಿಂತೆ ಹೆಚ್ಚಾಯಿತು. ಎಲ್ಲದರಲ್ಲೂ ಆಸಕ್ತಿ ಕಡಿಮೆ ಆಯಿತು. ಅವಳು ಒಂದೊಂದು ದಿನ ಒಬ್ಬೊಬ್ಬರನ್ನು ಚುಚ್ಚಿ ಕೊಲ್ಲುತ್ತಿದ್ದಳು. ಅರೆ, ಹಸುವನ್ನು ಮಾತೆ ಮಹಾಲಕ್ಷ್ಮಿ ಎಂದು ಪೂಜಿಸುವರು, ಆರಾಧಿಸುವರು. ಹೀಗೆ ಕೇವಲ ಸಿಂಹಿಣಿಯಂತೆ ಬಲಿ ತೆಗೆದುಕೊಳ್ಳುತ್ತಿದ್ದಾಳೆ. ಸುನೀತಾ ಮನಸ್ಸು ತಡೆಯದೆ ಪುಣ್ಯವತಿ ಸಾಕಿದವರ ಮನೆ ಹುಡುಕಿಕೊಳ್ಳುತ್ತಾ ಬಂದಳು. ಹಸುವಿನ ಮುದ್ದಾದ ಕರು ಕಳೆದಿದೆ. ಅವಳ ಒಬ್ಬೆ ಹೇಳತಿರದು. ಮೂರು ದಿನ ಆಯಿತು, ನೀರು ಹುಲ್ಲು ಏನೂ ಮುಟ್ಟಿಲ್ಲ ಎಂದರು. ಸುನೀತಾ ಅಕ್ಕಪಕ್ಕದಲ್ಲಿ ಹುಡುಕಿ ಪುಣ್ಯವತಿ ಮಗನನ್ನು ಸೇರಿಸಬೇಕೆಂದು ಹುಡುಕುತ್ತಾ ಬಂದಳು. ಅಲ್ಲದೆ ಪುಣ್ಯವತಿ ಕೊಲ್ಲುತ್ತಿದ್ದುದು ಒಂದೇ ಮನೆಯವರನ್ನು, ಬೇರೆ ಯಾರಿಗೂ ಏನೂ ಮಾಡುತ್ತಿರಲಿಲ್ಲ. ಅದು ಏಕೆ ಎಂದು ಚಿಂತಿಸಿದಳು. ಅರೆ, ಪುಣ್ಯವತಿ ಮತ್ತೆ ಓಡುತ್ತಿದ್ದಾಳೆ. ಸುನೀತಾ ಅದರ ಹಿಂದೆಯೇ ಹೋದಳು. ಅಷ್ಟರಲ್ಲಿ ಕತ್ತಲಾಗಿತ್ತು. ದೂರದ ಮರಗಿಡಗಳ ಗುಂಪಿನಲ್ಲಿ ಒಂದು ಮನೆಯನ್ನು ನೋಡುತ್ತಾ ನಿಂತಿತ್ತು. ಯಾರಾದರೂ ಹೊರಗೆ ಬಂದರೆ ನುಗ್ಗಿ ಕೊಲ್ಲುವ ಹವಣಿಕೆಯಲ್ಲಿದ್ದಳು. ಸುನೀತಾ ಸ್ವಲ್ಪ ದೂರದಲ್ಲಿ ಇವಳು ಏನು ಮಾಡುತ್ತಿದ್ದಾಳೆ ಎಂದು ಗಮನಿಸುತ್ತಿದ್ದಳು. ಒಳಗಿನಿಂದ ಅಂಬಾ ಎನ್ನುವ ಚೀತ್ಕಾರ ಪುಣ್ಯವತಿಯನ್ನು ಒದ್ದಾಡಿಸಿತು. ಸುನೀತಾ ಮುಂದೆ ಬಂದು ಆ ಮನೆಯತ್ತ ಹೋದಳು. ಪುಣ್ಯವತಿಯ ಮಗನು ಅಲ್ಲಿದ್ದನು. ಅವನ ಜೊತೆಗೆ ಹಲವು ಹಸುಕರುಗಳನ್ನು ಕಟ್ಟಿಹಾಕಲಾಗಿತ್ತು. ಅದೊಂದು ಹಳೆಯ ಕಾಲದ ಮನೆ. ಗೋಮಾಂಸಕ್ಕಾಗಿ ಅವುಗಳನ್ನು ಕಟ್ಟಿಹಾಕಿದ್ದಾರೆ. ಅದು ಒಂದೇ ಕುಟುಂಬ ನಡೆಸುತ್ತಿದ್ದ ದಂಧೆಯಾಗಿತ್ತು. ಈ ಘನಘೋರ ಕೃತ್ಯವನ್ನು ಸುನೀತಾ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಮಾಡಿದಳು. ಮತ್ತೊಬ್ಬ ಕಟುಕ ಪುಣ್ಯವತಿಯ ಮಗನನ್ನು ಎಳೆದುಕೊಂಡು ಬಂದನು. ಸುನೀತಾ ಮುನ್ನುಗ್ಗಿ ಹೋಗುವಷ್ಟರಲ್ಲಿ ಕಟುಕನ ಕತ್ತಿ ಅವನ ಮೇಲೆ ಬಿದ್ದೇ ಬಿಟ್ಟಿತು. ಸುನೀತಾ ನಿಲ್ಲಿಸಿ ಎಂದು ಕೂಗಿದಳು. ಪುಣ್ಯವತಿ ಮುನ್ನುಗ್ಗಿ ಬಂದು ಬಾಗಿಲನ್ನು ನುಗ್ಗಿ ದೂಡಿತು. ಆದರೆ ಬಾಗಿಲು ಒಂದಿಂಚು ಕದಲಲಿಲ್ಲ. ಇವುಗಳ ಚೀರಾಟ ಕೇಳಿ ಎಲ್ಲರೂ ಹೆದರಿದರು. ಇದನ್ನು ನೋಡಿ ಸುನೀತಾ ಪ್ರಜ್ಞೆ ತಪ್ಪಿದಳು. ಪುಣ್ಯವತಿ ಬಾಗಿಲು ತೆಗೆಯಲು ಆಗದೆ ಹತಾಶೆ ದುಃಖದಿಂದ ಹಿಂದೆ ಸರಿದು ನಿಂತಳು. ಅವಳ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ನೆಲವನ್ನು ತನ್ನ ಕಾಲಿನಿಂದ ಕೆರೆದು ಕೆರೆದು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಎತ್ತರದ ಚಿಮಣಿಯಲ್ಲಿ ಹೊಗೆ ಉಕ್ಕಿ ಬರುತ್ತಿತ್ತು. ತನ್ನ ಮಗ ಬೆಂಕಿಯಲ್ಲಿ ಬೇಯುತ್ತಿದ್ದಾನೆ ಎಂದು ಬೊಬ್ಬೆ ಹಾಕಿ ಕೂಗಿದಳು. ಅದರ ಆಕ್ರೋಶ ಮುಗಿಲು ಮುಟ್ಟಿತ್ತು, ಆದರೆ ಅಸಹಾಯಕವಾಗಿತ್ತು. ಚಿಮಣಿಯ ಹೊಗೆಯನ್ನು ದುರುದುರು ನೋಡಿ ನೋಡಿ ನೆಲಕ್ಕೆರೆಯುತ್ತಿತ್ತು. ಹೇ ಕಟುಕನೆ, ಕೊನೆಗೂ ನನ್ನ ಮಗನನ್ನು ಕೊಂದಿರಾ? ನಾನು ನಿಮ್ಮನ್ನು ಬಿಡಲಾರೆ. ಪಾಪಕ್ಕೆ ವಿಮೋಚನೆಯಿದೆ, ಶಾಪಕ್ಕೆ ವಿಮೋಚನೆ ಇಲ್ಲ. ನಾನು ನಿಮ್ಮನ್ನೆಲ್ಲ ನಿರ್ನಾಮ ಮಾಡುತ್ತೇನೆ ಎಂದು ಹೇಳಿದಂತಿತ್ತು. ಅವರು ಎಲ್ಲಿ ಹೋದರೂ ಬಿಡದೆ ಕೊಂಚು ಹಾಕಿ ಅವರನ್ನೆಲ್ಲ ಚುಚ್ಚಿ ಚುಚ್ಚಿ ಸಾಯಿಸಿತು. ಮತ್ತೆ ಪುಣ್ಯವತಿ ನೆಲ್ಲಿಗೋ ಹೋದಳು. ಸುನೀತಾ ಎಚ್ಚರವಾಗಿ ಮನೆಗೆ ಅಳುತ್ತಾ ಬಂದಳು. ಗಂಡನನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ಮೊಬೈಲ್ನಲ್ಲಿ ಸರಿ ಆಗಿದ್ದನ್ನು ವಿಡಿಯು ಪೊಲೀಸಿನವರ ಕೈ ಸೇರಿತು. ಪೊಲೀಸಿನವರು ಉಳಿದವರನ್ನು ತಪಾಸಣೆ ಮಾಡಿದರು. ಆ ಮನೆಯಲ್ಲಿ ಉಳಿದ ಹಸುಕರುವನ್ನು ಬಂಧನದಿಂದ ಮುಕ್ತ ಮಾಡಿದರು. ಸುನಿತಳಿಗೆ ಪುಣ್ಯವತಿಯನ್ನು ಕಾಣದೆ ಕಂಗಾಲಾಗಿದ್ದಳು. ಸ್ವಲ್ಪ ದಿನಕ್ಕೆ ಪುಣ್ಯವತಿ ಮತ್ತೆ ಗರ್ಭವತಿಯೇ ಆಗಿ ಬಂದಳು. ಸುನೀತಾ ಅವಳನ್ನು ಬಹಳ ಪ್ರೀತಿಗಿಂತ ಮುತ್ತಿಕ್ಕಿ ಮೈ ಸವರಿದಳು. ಅವಳಿಗೆ ಬೇಕಾದ್ದನ್ನೆಲ್ಲ ದಿನವೂ ಕೊಡುತ್ತಿದ್ದಳು. ಕೆಲವು ತಿಂಗಳು ಕಳೆದ ಮೇಲೆ ಸುನೀತಳ ಮನೆಯ ಹತ್ತಿರವೇ ಹೆಣ್ಣು ಕರುಬಿಗೆ ಜನ್ಮ ನೀಡಿದಳು. ಮತ್ತೆ ಸುನೀತಳು ಸಂತೋಷದಿಂದ, ಪುಣ್ಯವತಿ ತುಂಬ ನೋವಾಗುತ್ತಾ ಇದೆಯಾ? ನೀನು ಮಾತೆ ಮಹಾಲಕ್ಷ್ಮಿ, ನಿನ್ನ ಮಗಳು ಪುಟ್ಟಲಕ್ಷ್ಮಿ, ತಗೋ ಈ ಹಣ್ಣು, ಈ ಹಂಪಲು ನಿನಗಾಗಿ ಎಂದು ತಾನೇ ತಿನ್ನಿಸಿದಳು. ಪುಣ್ಯವತಿ ಮತ್ತೆ ಅದೇ ಜಂಬದೊಂದಿಗೆ ಅವಳನ್ನು ಆಟ ಆಡಿಸುತ್ತಿತ್ತು. ಅವಳೇ ಬಂದು ತಿನ್ನಿಸಲಿ ಎಂದು ಮೊಂಡುತನ ಮಾಡಿ ದೂರದಲ್ಲಿಯೇ ನಿಂತಿರುತ್ತಿದ್ದಳು. ಸುನೀತಾ ಪುಣ್ಯವತಿಯನ್ನು ಅಪ್ಪಿ ಅದಕ್ಕೆ ಆಹಾರ ತಿನ್ನಿಸಿದಳು. ಪುಟ್ಟಕರು ಓಡೋಡಿ ಅವಳ ಹತ್ತಿರ ಬಂದಿತು. ಅವರೆಲ್ಲರ ಫೋಟೋದಲ್ಲಿ ಪುಣ್ಯವತಿ ಅವಳ ಮಗಳು ಸೆರೆಯಾದರು. ನಮಸ್ಕಾರ. ಈ ಕಥೆಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟ FM ರೇಡಿಯೋ ವಾಹಿನಿಯವರಿಗೂ, ಮಹಾಲಕ್ಷ್ಮಿ ಮೇಡಮ್ ಅವರಿಗೂ ನಮಸ್ಕಾರ, ಧನ್ಯವಾದಗಳು.
3: ನಿಮಗೂ ಕೂಡ ಧನ್ಯವಾದಗಳು. ಇಂದು ಮತ್ತೆ ಮೇಡಮ್, ಈ ರೀತಿಯಲ್ಲಿ ಮತ್ತಷ್ಟು ಕಥೆಗಳನ್ನು, ಕವನಗಳನ್ನು ಈ ರೀತಿಯಲ್ಲಿ ಮತ್ತಷ್ಟು ಇನ್ನಷ್ಟು ಕಥೆಗಳು ನಿಮ್ಮಿಂದ ಮೂಡ್ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಕಥೆಗಳನ್ನು ಬರಿತಾ ಇದ್ದೀರಾ, ಭಾವಗೀತೆಗಳನ್ನು ಹಾಡ್ತೀರಾ, ಸ್ವರಚಿತ ಕವನಗಳನ್ನು ರಚನೆ ಮಾಡ್ತೀರಾ, ಪುಸ್ತಕಗಳನ್ನು ಓದುವ ಹವ್ಯಾಸ ನಿಮಗಿದೆಯಾ, ಕಾದಂಬರಿಗಳನ್ನು ಓದ್ತೀರಾ, ನಿಮ್ಮ ನೆಚ್ಚಿನ ಕವಿ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ಆಸೆ ನಿಮಗೂ ಕೂಡ ಇದೆಯಾ? ಸೊ ಹಾಗಾದರೆ ಮತ್ತೆ ಆಗ್ತಡ 9686092779 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ವಿಷಯಗಳನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0811825380083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
9: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
10: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಜನಪದ ಗೀತೆಗಳು, ಹಾಗೆ ಶಿಶುನಾಳ ಶರೀಫರ ಗೀತೆಗಳು, ಹಾಗೆ ತತ್ವ ಪದಗಳನ್ನು ಹಾಡುವಂತಹ ಕಾರ್ಯಕ್ರಮ ಈ ದಿನ ಬಿಂದಾಸ್ ಮಾರ್ನಿಂಗ್ ಅಲ್ಲಿ ಇರುತ್ತೆ. ಸೊ ನಿಮ್ಮ ನೆಚ್ಚಿನ, ನಿಮಗೆ ಇಷ್ಟವಾದಂತಹ ಜನಪದ ಗೀತೆಗಳನ್ನು, ಶಿಶುನಾಳ ಶರೀಫರ ಗೀತೆಗಳು ಅಥವಾ ತತ್ವ ಪದಗಳನ್ನು ಹಾಡ್ಬೋದು. ಸೊ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಜನಪದಿಯರ ಗೀತೆಗಳನ್ನು ಹಾಡಿ ಅಂತ ಹೇಳ್ತಾ, ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುನ್ನ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್, ಫಸ್ಟ್ ಕರೆ ಯಾರು, ಎಲ್ಲಿಂದ ಅಂತ ಕೇಳುವ. ನಮಸ್ತೆ.
12: ನಮಸ್ತೆ, ಗುಡ್ ಮಾರ್ನಿಂಗ್.
3: ಓ, ಗುಡ್ ಮಾರ್ನಿಂಗ್ ಸಂಗಪ್ಪ ಸರ್, ಹೇಗಿದ್ರಿ?
12: ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ರೆ? ತಿಂಡಿ ಆಯ್ತಾ?
3: ತಿಂಡಿ ಆಯ್ತು ಸರ್. ನಿಮ್ದು?
12: ನಮ್ದು ಆಯ್ತು. ಇವತ್ತು ದೋಸೆ.
3: ದೋಸೆ, ಓಕೆ, ಸೂಪರ್. ಎಷ್ಟು ದೋಸೆ?
12: ದೋಸೆ ಅಂದ 5-6.
3: ಅಬ್ಬಾ, 5-6
12: ಅಂದ್ರೆ ಅದು ನೀರ್ ದೋಸೆ ಅಂತಾರೆ ನಮ್ಮ.
3: ಓಕೆ ಓಕೆ, ನೀರ್ ದೋಸೆ ಆದ್ರೆ 5-6 ಅಲ್ಲ, 10 ಬೇಕಾದ್ರೂ ತಿನ್ಬೋದು.
12: ಹಾ, 10 ತಿನ್ಬೇಕಾದ್ರೆ ಒಂದ್ ಕೈಯಲ್ಲಿ ಪೂರ್ತಿ ಬಾಚ್ಕೊಂಡು ಒಂದೇ ಸರಿ ಹತ್ತನ್ನು ತಿನ್ಬೋದು.
3: ಓ, ಹಾಗೆ.
12: ಆತರ ಅಂದ್ರೆ ನಮ್ ತಾಯಿ ದೋಸೆ ಮಾಡ್ತಾ ಇದ್ರು, ಆಗ ಉಗುರಲ್ಲಿ ಎಬ್ಬರ್ಸೋರು.
3: ಅಬ್ಬಾ ಅಬ್ಬಾ ಅಬ್ಬಾ ಅಬ್ಬಾ,
12: ಅಷ್ಟು ತೆಳ್ಳುಗುಯ್ಯೋರು ಒಂದ್ ದೋಸೆನ. ನಾವು ಅದನ್ನ ಒಂದ್ಸರಿ ಮುಗ್ದ್ರ ಸಾಕಲ್ಲ ಅಂತ ಹೇಳಿ ಬೇಗ ಒಯ್ದು ಬಿಡ್ತೀವಿ. ಆತರ
3: ನಿಜ ನಿಜ.
12: ಇವತ್ತು ಜನಪದ ಗೀತೆಗಳು ಮತ್ತು ತತ್ವ ಪದಗಳು ಹೇಳಿದ್ದೀರ?
3: ಹೌದು ಹೌದು ಸರ್.
12: ನಾನೊಂದು ಸಣ್ಣದಾಗ ಒಂದು ಹಾಡು ಹೇಳ್ತೀನಿ,
3: ಕೇಳೋಣ. ಹಾಡೆ ಸರ್.
12: ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಚಟ್ಟ ಕಟ್ಟುತ್ತಾರ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. ಹೆಣ ಹನ್ನುತ್ತಾರ, ಮಣ್ಣಾಗಿ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ. 3 ದಿನದ ಸಂತೆ ನಗು ನಗುತ ಮಾಡಬೇಕು. ದ್ವೇಷ ಎಂಬ ಕಂತೆ ನಿನ ಸುಟ್ಟು ಹಾಕಬೇಕು. ಒಳಿತು ಮಾಡು ಮನುಷ್ಯ, ನೀನಿರೋ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀನಿರೋದು 3 ದಿವಸ.
3: ಸೂಪರ್ ಸರ್, ಥ್ಯಾಂಕ್ ಯು.
12: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
3: ಎಸ್ ಸರ್, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
13: ಹಲೋ.
3: ನಮಸ್ತೆ.
13: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಿದ್ದೀನಿ.
3: ಎಸ್ ಸರ್. ರಾನಡೆ ಸರ್,
13: ಆಯ್ತಾ ಮೇಡಮ್?
3: ಎಸ್ ಸರ್, ಆಯ್ತು. ನಿಮ್ದು ಆಯ್ತಾ?
13: ಹಾ, ನಂದು ಆಯ್ತು ಮೇಡಮ್. ಇವತ್ತು ನಂದು ಇಡ್ಲಿ ವಡೆ ಸಾಂಬಾರ್ ಚಟ್ನಿ.
3: ಓ, ಮನೆದ ಹೋಟೆಲ್ದ?
13: ಹೊರಗಡೆದು. ಮನೇಲೆಲ್ಲ ಅಷ್ಟಕ್ಕೊಂದು ಹೆಂಗ್ ಮಾಡಿ ತಿನ್ನಕ್ಕಾಗತ್ತೆ?
3: ಹೌದು, ಸಮಟೈಮ್ಸ್ ಸಮಯ ಇದ್ರೆ ಮಾಡ್ತಾರೆ, ಸಮಯ ಇಲ್ಲಂದ್ರೆ
13: ಕಮ್ಮಿ ಕಮ್ಮಿ ಆದ್ರು.
3: ಹೌದೌದು.
13: ವಡೆ ಬಂತು, ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಅಂದ್ರೆ ಹೋಟ್ಲೆ ಮ್ಯಾಕ್ಸಿಮಮ್.
3: ಹೌದು ಅಲ್ವಾ?
13: ನಿಮ್ದು ತಿಂಡಿ ಮೇಡಮ್?
3: ಪಲಾವ್ ಸರ್. ಆಯ್ತು.
13: ಹೌದಾ, ಓಕೆ. ಇವತ್ತು ಸಂತ ಶಿಶುನಾಳ ಶರೀಫ್ ಅವ್ರದಲ್ಲ?
3: ಹೌದು ಸರ್, ಜನಪದ ಗೀತೆ
13: ಅವ್ರದ್ದು. ಕೊಡಗನ ಕೋಳಿ ನುಂಗಿತ್ತ, ಅದೊಂದು 4 ಲೈನ್ ಹೇಳ್ತೀನಿ ಮೇಡಮ್.
3: ಖಂಡಿತ ಹಾಡಿ ಹಾಡಿ ಸರ್.
13: ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ಕಣ್ಣಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆನು ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆನೆ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಮೆಲ್ಲಲು ಬಂದ ಮುದುಕಿ ಅನ್ನೇನೆಲ್ಲು ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಇನ್ನೂ ಇದೆ ಮೇಡಮ್ ಆದ್ರೆ ಸಾಕು ಸಂತ ಶಿಶುನಾಳ ಶರೀಫ್ ಅವ್ರದ್ದು ನೂರಾರು ಇದಾವ ಗೀತೆಗಳು ಅದರಲ್ಲಿ ಇದೊಂದು ಫೇಮಸ್ ಮೇಡಮ್ ನಂಗೆ ಬಹಳ ಇಷ್ಟ ಕೂಡ ಇದು
3: ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
14: ನಮಸ್ತೆ ಮಹಾಲಕ್ಷ್ಮಿ ಮೇಡಮ್
3: ನಮಸ್ತೆ ಸರೋಜಾ ಮೇಡಮ್ ಅವರು ಭದ್ರಾವತಿಯಿಂದ ಹೇಗಿದ್ದೀರಾ
14: ನಾವು ಏನೇನ ಆಗಿತ್ತು ಮೇಡಮ್ ಇತ್ತು ಬದುಕಿ ಬಂದಿದ್ದೀನಿ ಈಗ ನಾನೇನು ಚಿಂತೆ ಮಾಡಲ್ಲ ಹಿಂಗೆ ಹಾಡುಗಳು ಹೇಳ್ಕೊಂಡು
3: ಒಳ್ಳೇದು ಓಕೆ ಮೇಡಮ್ ಹಾಡಿ ಮೇಡಮ್ ಕೇಳೋಣ
14: ಮೇಡಮ್ ಇದು ಸೋರಕಿಸೋದು ಮನೆಯ ಮಳೆಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಸಿ ಅಶ್ವಥ್ ಹತ್ರ ನಾವು ಒಂದು 15 ದಿವಸ ಸಂಗೀತ ಕಲ್ತಿದ್ವಿ ಮೇಡಮ್ ಹಾಡ್ತಾ ಇದೀನಿ
3: ಪುಣ್ಯವಂತರು ನೀವು ಸಿ ಅಶ್ವಥ್ ಸರ್ ಅವ್ರನ್ನ ನೋಡಿದೀರಿ ಅವ್ರ ಜೊತೆ ಸ್ವಲ್ಪ ದಿನ ಕಾಲ ಕಳೆದಿದ್ದೀರಿ ಸಂಗೀತ ಕಲಿತ
14: ಮೇಡಮ್ ಕುಪ್ಪಳಿಗೆಲ್ಲ ಕರ್ಕೊಂಡೋಗಿದ್ರು ಮತ್ತೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದೀವಿ ಬೆಂಗಳೂರಲ್ಲಿ ಒಂದ್ ಕಡೆ ನೃತ್ಯ ಇನ್ನೊಂದ್ ಕಡೆ ನಾವು ಹಾಡು ಹೇಳೋದು ಒಂದು ಸಾವಿರಾರು ಜನಕ್ಕೆ ಆಡಿಸಿದ್ರು ಮೇಡಮ್
3: ತುಂಬಾ ಲಕ್ಕಿ ರೀ ನೀವು ಮೇಡಮ್
14: ಮೇಡಮ್ ನಮ್ ತಂದೆನೂ ಸಂಗೀತ ಮಾಸ್ಟರ್ ನಮ್ ತಂದೆ ಅಪ್ಪಾಜಿ
3: ಒಳ್ಳೇದು ಮೇಡಮ್
14: ಅವರಿಂದ ನಾನು ವೀಣೆ ಸಂಗೀತ ಎಲ್ಲ ಕಲ್ತಿರೋದು ಮೇಡಮ್ ಹಾಕ್ತೀನಿ ಮೇಡಮ್
3: ಎಸ್ ಮೇಡಮ್
14: ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಮಾಳಿಗೆ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರು ಕಟ್ಟಿ ಮಾಡ್ತಾರಿಲ್ಲ ಸೋರುತಿಹುದು ಮನೆಯ ಮಾಳಿಗೆ ದಾರು ಕಟ್ಟಿ

0: ಕಿಟಕಿ ಹೋಗಲಾರೆ ತೋರುತ್ತಿರುಳು ಮನೆಯ ಮಾಳಿಗೆ, ಅಜ್ಞಾನದಿಂದ ತೋರುತ್ತಿರುಳು ಮನೆಯ ಮಾಳಿಗೆ. ಮುರುಕು ತಲೆಯ ಹುಳುಕು ಹಿಂಡಿ ಕೊರೆದು ಸುರಿದು ಕೀಲ ಕಡಲೆ, ಹರಕು ಚಪ್ಪರ ಜೀರು ಗುಂಡೆ ಮೇಲೆ ಕೇರಿ ಹೋಗಲಾರೆ ತೋರುತ್ತಿರುಳು ಮನೆಯ ಮಾಳಿಗೆ. ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು, ಸಂತ ಶಿಶುವಿರ ನಾಶ ಭೀಷಣ ಸಂತ ಶಿಶು ವಿನಾನ ದೇಶನ ನಿಂತು ಬರವನು ಎಂದು ನಂಬಿದೆ ತೋರುತ್ತಿರುವುದು ಮನೆಯ ಮಾಳಿಗೆ. ಅಜ್ಞಾನದಿಂದ ತೋರುತ್ತಿರುವುದು ಮನೆಯ ಮಾಳಿಗೆ. ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್.
1: ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಹಾಡಿದ್ರಮ್ಮ, ಥ್ಯಾಂಕ್ ಯು.
0: ಅವಕಾಶಕ್ಕೆ ಧನ್ಯವಾದ.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ.
1: ನಮಸ್ತೆ
2: ಮಹಾಲಕ್ಷ್ಮಿ.
1: ನಮಸ್ತೆ.
2: ತಿಂಡಿ ಆಯ್ತಾ?
1: ಹಾ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಬಿ ಕೆ ಸುಮಿತ್ರ ಅವ್ರು ಹಾಡಿರೋ ಜನಪದ ಗೀತೆ ಹಾಡ್ತೀನಿ.
1: ಹಾ, ಹಾಡಿಮ್ಮ.
2: ನಿಂಬಿಯ ಬನಾದ ಮ್ಯಾಗ

0: ಧನ್ಯವಾದಗಳು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು
1: ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ, ಹಲೋ,
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್. ಕುಸುಮಾ ಮೇಡಮ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
2: ಚೆನ್ನಾಗಿದ್ದೀನಿ. ತಿಂಡಿ ಚಪಾತಿ,
1: ಓಕೆ,
2: ಬದನೆಕಾಯಿ, ಹೀರೆಕಾಯಿ ಪಲ್ಯ.
1: ಎಸ್ ಮೇಡಮ್, ಸೂಪರ್.
2: ಇವತ್ತು ನಿಮ್ದು ತಿಂಡಿ ಆಯ್ತಾ? ನೀವು ಚೆನ್ನಾಗಿದ್ದೀರಾ
1: ಮೇಡಮ್? ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಜನಪದ ಗೀತೆ, ಶಿವನ್ ಮೇಲೆ ಹಾಡಿರೋದು.
1: ಓಕೆ, ಹಾಡಿಮ್ಮ.
2: ತಿಂಗಳ

0: ಥ್ಯಾಂಕ್ ಯು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಈ ಗೀತೆಗಳನ್ನೆಲ್ಲ ಆಗಾಗ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ,
0: ತುಂಬಾ ಹಿತ ಅನ್ಸುತ್ತೆ ಮನಸ್ಸಿಗೆ.
1: ಎಸ್ ಮೇಡಮ್, ಎಸ್ ಮೇಡಮ್,
0: ಥ್ಯಾಂಕ್ ಯು.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ನಾನು ಏನು ಕೂಡ ಏನು ಕೂಡ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್.
1: ಓಕೆ, ಹಾಡಿಮ್ಮ.
2: ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂತ ಚಂದದ ಕೊಡವ, ತಿಕ್ಕಿಲ್ಲ ಬೆಳಗಿಲ್ಲ ತಳ ತಳ ಹೊಳಿತದ, ಕಂಚಲ್ಲ ತಾಮ್ರವಲ್ಲ ನೀರಿ ನೀರಿ ನೀಚುತದ, ಏನು ಕೊಡ ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಾಟ ಎಂತ ಚಂದ.

0: ಕೋಲಾಡಿದ ಸೋಡ ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದಾಮನ ದರ್ಶನವಾಗಿ ಮಣ್ಣು ಬಜಾರದಲ್ಲಿ ಬಾಣಿ ಹೋಯಿತು ಕೋಡ ಏನು ಕೋಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂತ ಚಂದದ ಕೊಡವ ಇಷ್ಟ
1: ಓಕೆ ತುಂಬಾ ಚೆನ್ನಾಗಿತ್ತು ಕೊಡದ ಹಾಡು ಎಸ್ ಮೇಡಮ್ ಥ್ಯಾಂಕ್ ಯು ಎಸ್ ಮೇಡಮ್ ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ ನಮಸ್ತೆ ಹಲೋ ಹಲೋ ಹಲೋ ನಮಸ್ತೆ
2: ನಮಸ್ತೆ ಗುಡ್ ಮಾರ್ನಿಂಗ್
1: ಏನ್ ಕೆಲಸ ಹಚ್ಚಿದೀರಿ ಸರಿಗೆ
2: ಇಲ್ಲ ದೋಸೆ ಹಾಕ್ಬಿಟ್ಟಿದ್ದೆ ಇನ್ ಫೋನ್ ಅಲ್ಲಿ ಮಾತಾಡೋಕಷ್ಟ್ರಲ್ಲಿ ಅದ್ ಕಲರ್ ಚೇಂಜ್ ಆಗುತ್ತೆ ಅಂತ
1: ಅದಕ್ಕೆ ನೀವೇ ಹಾಕೊಂಡು ನೀವೇ ತಿನ್ನಿ ಅನ್ಬಿಟ್ರ ಏನ್ ಕತೆ
2: ಇಲ್ಲಪ್ಪ ಆಯ್ತು ನನ್ಗೆ ಹಾಕೊಳ್ತಾ ಇದ್ದೆ
1: ಹಾಗೆ ಓಕೆ ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಸ್ನೇಹ ಮಾಡಬೇಕಿಂತವಳ ಒಳ್ಳೆ ಮೋಹದಿಂದಲೇ ಬಂದು ಕೂಡುವಂತವಳ ಸ್ನೇಹ ಮಾಡಬೇಕಿಂತವಳ

ದಿವ್ಯಾಕೆಂದಾರು ನಕ್ಕಿ ಕುಪ್ಪಸು ತೊಟ್ಟು ಬಂದಳು ಮಂದಿರ ಬಿಟ್ಟು, ಬಂದಳು ಮಂದಿರ ಬಿಟ್ಟು ನಾಲ್ಕು ಮಂದಿಯೊಳು ಬಂದು ನಾಚುವಳಷ್ಟು ಸ್ನೇಹ ಮಾಡಬೇಕಿಂತವಳ ಪರಿಗಣಿಸ ಮಾಯೊಳ ನುಡಿಯೋ

0: ಹಾಡಬೇಕಿಂತವಳ. ಓಕೆ ಮೇಡಮ್,
1: ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ. ನಮಸ್ತೆ.
1: ನಮಸ್ತೆ ನಾರಾಯಣಪ್ಪ ಸರ್.
2: ಆರಾಮಿದ್ದೀರಮ್ಮ?
1: ಎಸ್ ಸರ್, ಆರಾಮಾಗಿದ್ದೀನಿ. ಹೇಗಿದೆ ಸಾಗರ? ಹಾ, ತಿಂಡಿ ಎಲ್ಲ ಆಯ್ತು.
2: ಹಾ ಹೇಳಿ.
1: ಸಾಗರದಲ್ಲಿ ಮಳೆ ಕಡಿಮೆ ಆಯ್ತಾ?
2: ಇಲ್ಲ, ಒಳ್ಳೆ ಮಳೆ ಹೋಯ್ತಾ ಇದೆ ಇವತ್ತು.
1: ಓಕೆ, ನಿನ್ನೆ ಸ್ಕೂಲ್ ಕಾಲೇಜ್ಗಳಿಗೆಲ್ಲ ರಜೆ ಕೊಟ್ಟಿದ್ರಲ್ವಾ?
2: ನಿನ್ನೆ ರಜೆ, ನಿನ್ನೆ ಇಡೀ ದಿನ ಮಳೆ ಇರ್ಲಿಲ್ಲ.
1: ಓಕೆ,
2: ಇವತ್ತು ಒಳ್ಳೆ ಮಳೆ ಬೀಳ್ತಾ ಇದೆ.
1: ಮಳೆ ಇದೆ, ಸ್ಕೂಲ್ ಇದೆ.
2: ಮಳೆ ಇದೆ, ಸ್ಕೂಲ್ ಇದೆ.
1: ತುಂಬಾ ಮಕ್ಕಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಘೋಷಣೆ ಮಾಡಿರ್ತಾರೆ. ಇಲ್ಲಿ ಶಿವಮೊಗ್ಗ ಮಕ್ಕಳಿಗೆ ತುಂಬಾ ಬೇಸರ ಆಗ್ಬಿಡತ್ತೆ, ಛೇ ನಮಗೂ ಒಂದಿನ ರಜೆ ಕೊಡಬಾರ್ದೆ ಅಂತ.
2: ಹೌದೌದು, ಇವತ್ ನೋಡ್ರಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಕೆಲವು ಕೊಡಗು ಕೆಲವು ಕಡೆ ರಜೆ ಇದೆ ಇವಾಗ.
1: ನಿಜ ನಿಜ ನಿಜ. ಸರ್, ಯಾವ ಗೀತೆ ಹಾಕೊಂಡಿದ್ರಿ? ಹಾ,
2: ನಾನು ನಾವು ಒಂದು ಕೆರೆಗೆ ಹಾರ ಅಂತ ನೀವು ಕೇಳಿರ್ಬೋದು ಇದನ್ನ, ಒಂದು ಕಥೆನ.
1: ಓಕೆ, ಹಾಡಿ ಸರ್, ಕೇಳೋಣ.
2: ಕೆರೆಗೆ ಹಾರದಲ್ಲಿ, ಕೆರೆಗೆ ಹಾರನ ನಾವು ನಾಟಕವನ್ನ ನಾಟಕದಲ್ಲಿ ಅದು ಇದು ಜನಪದ, ಫುಲ್ ಜನಪದ ನಾಟಕ ಅದು. ನಾಟಕದಲ್ಲಿ ನಾನು ಜನಪದ ಗೀತೆಗಳನ್ನೇ ರಾಗ ಸಂಯೋಜನೆ ಮಾಡಿ ಮತ್ತು ಭಾಗವತಿಗೆ ಮಾಡಿ ತುಂಬಾ ಕಡೆ ನಾಟಕ ಮಾಡಿದೀವಮ್ಮ ಅದನ್ನ.
1: ಓಕೆ,
2: ಅದರಲ್ಲಿ ಒಂದು ಊರಲ್ಲಿ ಮಳೆನೇ ಇರೋದಿಲ್ಲ, ಅವಾಗ ಮಳೆ ಬಾರಪ್ಪ ಅಂತೇಳಿ ಹೇಳೋದೊಂದು ಸನ್ನಿವೇಶ ಬರುತ್ತೆ.
1: ಓಕೆ,
2: ಅದನ್ನ ಹೇಳ್ತೀನಮ್ಮ ಒಂದ್ ಎರಡ್ ಸಲ.
1: ಖಂಡಿತ ಸರ್, ಕೇಳೋಣ, ಹಾಡಿ ಸರ್.
2: ಇದೆ ಕಾಣು ಕಲ್ಲನ ತೇರಿ, ಕಲ್ಲಂಗೆ ಬರಡು ಭೂಮಿ, ಮಂದೆಲ್ಲ ಮುಗಿಲ ನೋಡ್ಯಾರೋ, ಮಂದೆಲ್ಲ ಮುಗಿಲ ನೋಡ್ಯಾರೋ. ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ, ದನ ಕರಿಗೆ ನೀರಿಲ್ಲ ಬಳಬಳಲಿ ತಿರುಗುತ್ತವ, ದನ ಕರು ಅಲಿಯುತ್ತವ ಬಳಬಳಲಿ ತಿರುಗುತ್ತವ, ಮಂದೆಲ್ಲ ಮುಗಿಲ ನೋಡ್ಯಾರೋ, ಮಂದೆಲ್ಲ ಮುಗಿಲ ನೋಡ್ಯಾರೋ. ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ, ಪೈರು ಪಚ್ಚೆ ಒಣಗೂತಾವ ಬಳಬಳಲಿ ಕರಡೂತಾವ, ಪೈರು ಪಚ್ಚೆ ಒಣಗೂತಾವ ಬಳಬಳಲಿ ಕರಡೂತಾವ, ಮಂದೆಲ್ಲ ಮುಗಿಲ ನೋಡ್ಯಾರೋ, ಮಂದೆಲ್ಲ ಮುಗಿಲ ನೋಡ್ಯಾರೋ. ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ. ಇದು ಕಣಮ್ಮ.
1: ಓಕೆ ಸರ್, ತುಂಬಾ ಚೆನ್ನಾಗಿದೆ ಸರ್ ಗೀತೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅದು ಇಡೀ ನಾಟಕದಲ್ಲಿ ಪೂರ್ತಿ ಜನಪದನೇ, ತುಂಬಾ ಚೆನ್ನಾಗಿ ಬರುತ್ತೆ ಅದು.
1: ಓಕೆ,
2: ಅನೇಕ ಪ್ರಯತ್ನ ಮಾಡಿದೀವಿ ನಾವು, ತುಂಬಾ ಚೆನ್ನಾಗಾಗಿತ್ತು.
1: ನಮಗೂ ಕೂಡ ಒಂದ್ ರೀತಿಯ ಹೊಸ ಅನುಭವಗಳನ್ನ ಕೊಡ್ತೀರಾ, ಯಾಕಂದ್ರೆ ಈ ರೀತಿಯ ಗೀತೆಗಳನ್ನ ನಾವು ಕೇಳಿರಲ್ಲ. ಖುಷಿ ಆಗತ್ತೆ
2: ನನಗೆ ಈ ಒಂದು ಸಣ್ಣ ಅವಕಾಶಕ್ಕಾಗಿ. ತಮಗೆ ಧನ್ಯವಾದಗಳು ಕಣಮ್ಮ.
1: ಸರ್, ನಿಮ್ ಕಡೆಯಿಂದ ಕೂಡ ಒಂದು ಉತ್ತಮ ಗೀತೆನ ಕೇಳಿಸಿದಕ್ಕೆ ಧನ್ಯವಾದಗಳು ಸರ್.
2: ತುಂಬಾ ಸಂತೋಷ ಆಯ್ತು. ಒಳ್ಳೇದು.
1: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ಕಾರ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವ್ರಿಗೆ.
3: ಹ್ಞೂ ಮೇಡಮ್, ಆರಾಮ್ರಿ? ನಾ ಏನ್ ನಾಷ್ಟಾ ಮಾಡಿ ಬಂದ್ರಿ ಮುಂಜಾಳೆ?
1: ಹಾ ಸರ್, ನಿಮ್ದು?
3: ನಮ್ದು ನಾಷ್ಟ ಇಲ್ಲ ಮೇಡಮ್, ಏನ್ ಮಾಡ್ಬೇಕ್ರಿ? ಏನ ಕಾರ್ಯಕ್ರಮ ಕೇಳಕತ್ತೀವ್ರಿ ಮೇಡಮ್. ಹಂಗೆ
1: ಕೆಲ್ಸ ಮುಗ್ಸಾದ್ಮೇಲೆ
3: ನಾಷ್ಟ ಮಾಡಿ ಹಂಗೆ ಕಾರ್ಯಕ್ರಮ ಕೇಳಕೋ ಕೆಲ್ಸ ಮಾಡಿದೀವ್ರಿ. ಈಗ ಏನು ನಾಷ್ಟ ಮಾಡಿದ್ರಿ ಮೇಡಮ್? ಕಾರ್ಯಕ್ರಮ ಇದ್ ಕರೆ ಅದಿಂದ ರೀ.
1: ಒಳ್ಳೇದು ಸರ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಒಂದ್ ಹಾಡ್ತಿ ನೋಡ್ರಿ ಮೇಡಮ್. ನಾವ್ ಅಂದ್ರಿ ಈಗ
1: ಕೇಳೋಣ ಸರ್ ಹಾಡಿ.
3: ನಾ ಸಂತಿಗೆ ಹೋಗಿದ್ನಿ, ಆಕಿ ತಂದಿದ್ದಳು ಬೆಣ್ಣಿ, ಹಿಂಡು ಹೆಣ್ಣಿನಗಾಕಿ ಒಂದು ಸವಿ ಸಕ್ಕರಿ ಕಣ್ಣಿ. ನಾ ಸಂತಿಗೆ ಹೋಗಿದ್ನಿ, ಆಕಿ ತಂದಿದ್ದಳು ಬೆಣ್ಣಿ, ತೆನಿ ತಿರುಚಿದ ಟೋಪಿನ ಸೀರಿ, ಆ ಸೀರಿ ಅದರ ಅಂಜಿಕೆ ರೇಷಿಮೆ ಬಾರಿ, ಬಿಸಿಲ ಬಿದ್ದ ಕಡೆ ಬಂಗಾರದ ಗಿರಿ ಮೈಯಾಗ ಕೂಪ ಸಜರ ತಾರಿ. ನಾ ಸಂತಿಗೆ ಹೋಗಿದ್ನಿ, ಆಕಿ ತಂದಿದ್ದಳು ಬೆಣ್ಣಿ, ಮೂಗ ಹಾಕಿದಕಿ ಮೂಗ ಬಟ್ಟ, ಆ ಮೂಗ ಬಟ್ಟ ಕೊಳದ ಹಚ್ಚಿದಂಗ ಮಾರಿಯ ಮ್ಯಾಗ, ಹರಳಿನ ಜುಮಕಿ ಕೈಯ ಕಿವಿಯಾಗ, ತೂರಾಡಿ ಸೋಬತಿ ತೊಕ್ಕಿ ಮೈ ಕಿವಿಯಾಗ. ನಾ ಸಂತಿಗೆ ಹೋಗಿದ್ನೆ ಆಕಿ ತಂದಿದ್ದಳು ಬೆಣ್ಣಿ, ಕಣ್ಣೆತ್ತ ನೋಡುತ್ತಿತ್ತ ಮನಸೆತ್ತ ಓಡುತ್ತಿತ್ತ ಬಗೆಯಾದ ಹಾಡುತ್ತಿತ್ತ ಬೆಣ್ಣಿ ಗಡಗಿ ಮಾತ್ರ ಮುಂದಿತ್ತ, ನೋಡಿದ ನಿಟ್ಟಿಗೆ ಮಿಂಚಿನ ಕೋಲ ತಿಳಿದಂಗಾಯ್ತು ನನ್ನ ಸೋಲ, ನಾ ಸಂತಿಗೆ ಹೋಗಿದ್ನೆ ಆಕಿ ತಂದಿದ್ದಳು ಬೆಣ್ಣಿ, ಆಕಿ ತಂದಿದ್ದಳು ಬೆಣ್ಣಿ. ಧನ್ಯವಾದ ಮೇಡಮ್.
1: ಸರ್ ನೀವು ಸಂತೆ ಹೋದಾಗ ನಿಮಗ್ ಬೆಣ್ಣೆ ಯಾರು ಕೊಟ್ಟಿದ್ರು ಹೇಳಿ?
3: ಬೆಣ್ಣೆ ನೋಡ್ತೇನೆ ಮೇಡಮ್, ಯಾರು ಕೊಟ್ಟಿಲ್ರಿ. ಯಾರಲ್ಲ
1: ಬೆಣ್ಣೆ ನೋಡಿದಿರಾ? ಯಾರು ಕೊಟ್ಟಿಲ್ಲ ನಿಮ್ಗೆ? ಓಕೆ ಸರ್, ನಿಮ್ಮ ಬೆಣ್ಣೆ ಹಾಡು ತುಂಬಾ ಚಂದ ಇತ್ತು ಸರ್.
3: ಹೌದು, ಧನ್ಯವಾದ, ನಮಸ್ತೆ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
1: ಎಸ್ ಸರ್,
3: ಧನ್ಯವಾದ.
1: ಎಸ್ ಸರ್, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698909 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಹಾಡುವಂತಹ ವಿಷಯವನ್ನು ನಾನು ನಿಮಗೋಸ್ಕರ ತಂದಿದ್ದೀನಿ. ಸೊ ನಿಮಗೆ ಇಷ್ಟವಾದಂತಹ ಜನಪದ ಗೀತೆ, ಶಿಶುನಾಳ ಶರೀಫರ ಗೀತೆಗಳು, ತತ್ವ ಪದಗಳನ್ನು ನೀವು ಈ ದಿನ ಹಾಡ್ಬೋದು. ಸೊ ನಿಮಗೆ ಇಷ್ಟವಾದಂತಹ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ಹಾಡಿ ಈ ದಿನವನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಖ್ಯೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686096279 9686096279 ಈ ಸಂಖ್ಯೆಗೆ ಕರೆ ಮಾಡಿ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.

0: ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ, ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕುಯ್ಯುತ್ತಿದ್ದೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲುನಾರಿ ಬೆಳ್ಳಗಿ ತುನಿ ಯಾರೆ, ಎಲುನಾರಿ ಬೆಳ್ಳಗಿ ದವನು ಯಾರೆ. ಬಳ್ಳೆ ಸೊಪ್ಪ ಕುಯ್ಯುವಾಗ ಎಲನಾರಿ ಬೆಳ್ಳಗಿ ದವನು ಯಾರೆ, ಎಲನಾರಿ ಬೆಳ್ಳಗಿ ದವನು ಯಾರೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ಹೊಡೆಯಲಿಲ್ಲ ಬಡಿಯಲಿಲ್ಲ ಎಲನಾರಿ ಮೈಯೆಲ್ಲ ಗಾಯವೇನೆ, ಎಲನಾರಿ ಮೈಯೆಲ್ಲ ಗಾಯವೇನೆ. ಹೊಡೆಯಲಿಲ್ಲ ಬಡಿಯಲಿಲ್ಲ ಎಲನಾರಿ ಮೈಯೆಲ್ಲ ಗಾಯವೇನೆ, ಎಲನಾರಿ ಮೈಯೆಲ್ಲ ಗಾಯವೇನೆ. ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ದಾಟಿ ಬಂದೆ, ಸೀಗೆಯ ಮೆಳೆಯನ್ನು ದಾಟಿ ಬಂದೆ, ಪ್ರಾಣದ ಪದ್ಮ ಪುರುಷ ಸೀಗೆಯ ಮೆಳೆಯನ್ನು ದಾಟಿ ಬಂದೆ, ಸೀಗೆಯ ಮೆಳೆಯನ್ನು ದಾಟಿ ಬಂದೆ.
1: ವಾ ಸರ್, ಎಲ್ಲಿಂದ ಹುಡ್ಕೊಂಡ್ ಬಂದ್ರೆ ಸರ್ ಈ ಗೀತನ?
2: ನಿಜ ಮೇಡಮ್, ನಮ್ ಸ್ನೇಹಿತರು ಸಾಮಾನ್ಯ, ನಮ್ ಮಗಳು ಕೂಡ ಹಂಗೆ ಅಂದ್ಲು, ನಿಮ್ಮ ಇವರು ಕುಮಾರಸ್ವಾಮಿ ಅವ್ರು ಆಡ್ತಾ ಇದ್ರಲ್ವಾ ಇದು ಅಂತ.
1: ಓಕೆ,
2: ಹಾಗಾಗಿ ಅದನ್ನೇ ಆಯ್ಕೆ ಮಾಡ್ಕೊಂಡೆ.
1: ಸರ್ ಖಂಡಿತವಾಗ್ಲಿ ಗೀತೆನ ನಮ್ಗೆ ಬರ್ದ್ ಕಳ್ಸ್ಬೇಕು ನೀವು.
2: ಆಯ್ತು ಮೇಡಮ್, ಖಂಡಿತ ಕಳಿಸ್ತೀನಿ ನಾನು ಅದನ್ನ, ಆ ವಿಡಿಯೋ ಸಾಂಗ್ ಕಳಿಸ್ತೀನಿ.
1: ಖಂಡಿತ, ತುಂಬಾ ಚೆನ್ನಾಗಿದೆ. ನಾವು ಕೂಡ ನಮ್ಮ ಗೊತ್ತಿರೋರಿಗೆ ಹಾಗೆ ನಮ್ಮ ಮಕ್ಕಳಿಗೆಲ್ಲ ಕಲ್ಸೋಕೆ ಒಂದು ಇದು ಆಗುತ್ತೆ, ಖುಷಿ ಆಗುತ್ತೆ.
2: ಧನ್ಯವಾದಗಳು ಮೇಡಮ್ ಅವಕಾಶಕ್ಕಾಗಿ.
1: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ಅಮ್ಮ. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಿ?
3: ಆರಾಮಿದ್ದೀವಪ್ಪ, ನೀವು?
1: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಶಿಶುನಾಳ ಶರೀಫ್ ಅಂತ ತಗೊಂಡಿದ್ದೀನಿ.
1: ಹಾಡಿ.
3: ಅದು ರಾಗ ಬರೋದಿಲ್ಲ ಅಮ್ಮ, ಯಾವ್ದಾಗ ತಗೊಂಡ್ರು.
1: ಹೌದಾ? ಒಂದ್ ನಾಲ್ಕೈದು ಸಲ ಕೇಳಿದ್ರೆ ಬರುತ್ತೆ.
3: ಅದೇ ಅದೇ, ಬೇಜಾರಾದ ಕೇಳ್ತಿರ್ತೀವಿ, ಅದು ಒಂದೇ ಸರಿ ಹೇಳಲಿಕ್ಕೆ ಬರೋದಿಲ್ಲ.
1: ಅವಾಗ ಗೊತ್ತಾಗತ್ತೆ ಗೀತೆಗಳನ್ನ ಹಾಡೋದು ಸಮಟೈಮ್ಸ್ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅಂತ. ಹಾಡಿ, ಪರವಾಗಿಲ್ಲ, ಕೇಳ್ತೀವಿ.
3: ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ, ಕೊಡಗನ ಕೋಳಿ ನುಂಗಿತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತ್ರದ ಒಳ ಮುತ್ಯ ಮದ್ದಲಿ ನುಂಗಿತ ತಂಗಿ, ಕೊಡಗನ ಕೋಳಿ ನುಂಗಿತ. ಒಳ್ಳೆ ವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳೆ ವನಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯ ನೆಮ್ಮನೆಲ್ಲೋ
1: ನುಂಗಿತ ತಂಗಿ,
3: ಕೊಡಗನ ಕೋಳಿ ನುಂಗಿತ.
1: ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
4: ಹಲೋ.
1: ನಮಸ್ತೆ.
4: ಶುಭೋದಯ ಮಹಾಲಕ್ಷ್ಮಿ ಮೇಡಮ್ ಅವರಿಗೆ
1: ಶುಭೋದಯ. ಪಂಕಜ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ಜೋಗಿ ಜಂಗಮರೆ ಹೇಳ್ತೀನಿ.
1: ಓ ಸೂಪರ್, ಹಾಡಿ.
4: ಜೋಗಿ ಜಂಗಮರೆ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ.

0: ವಾ ವಾ ವಾ ವಾ, ಅದ್ಭುತವಾಗಿ ತೆಗೀತ, ಖುಷಿ ಆಯ್ತು ಕೇಳಿ ಪಂಕಜ್ ಅವರೇ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
0: ತುಂಬಾ ಚಂದ ಹಾಡಿದ್ರಿ ಅಮ್ಮ, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಿಂಗದಹಳ್ಳಿಯಿಂದ ನಿಂಗಣ್ಣ ಮೇಡಮ್.
0: ನಿಂಗದಹಳ್ಳಿಯಿಂದ ನಿಂಗಣ್ಣ ಅವರು ಕರೆ ಮಾಡಿರೋದಾ?
2: ಹೌದು ಮೇಡಮ್.
0: ಓಕೆ, ನಿಂಗಣ್ಣ ಅವರೇ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
2: ಮೇಡಮ್? ಇವತ್ತು ಏನು ಮೇಡಮ್ ಕಾರ್ಯಕ್ರಮ, ಜನಪದ ಗೀತೆ.
0: ಹೌದು, ಜನಪದ ಗೀತೆಗಳನ್ನ ಹಾಡಬೇಕು.
2: ಹಾ ಮೇಡಮ್, ಬಹಳ ಏನು ಹಾಡಕ್ ಬರಲ್ಲ, ಒಂದೆರಡು ಸಾಲ ಹಾಡ್ತೀನಿ.
0: ಹಾ ಸರ್, ನಿಮ್ಗೆ ಬಂದಷ್ಟು ಹಾಡಿ.
2: ಜನಪದ ಸಾಂಗ್ ಅಲ್ಲ ಮೇಡಮ್?
0: ಹೌದು ಸರ್.
2: ಹಾ ಮೇಡಮ್. ಪ್ರೀತಿಯ ಪಾರಿವಾಳ ಮರೆಯಲಿ ಹಂಗ ನಿನ್ನ ಮರೆಯಲಿ ಆರಿ ಹೋಯ್ತು ಗೆಳೆಯ, ಕುಂತ್ರ ನಿಂತ್ರ ಬರ ನಿನ್ನ ನೆನಪಾಗತೈತಿ, ಎಲ್ಲಿ ನೋಡಿದಾರೆ ಅಲ್ಲಿ ರೂಪ ಕಾಣತೈತಿ. ಮೇಡಮ್ ಬಾಳ ನಾಚಿಕೆ ಬರ್ತೀನಿ ಮೇಡಮ್, ಹಂಗ ಹಾಡಕ್.
0: ಅರೆ ಸರ್, ನಾಚಿಕೆ ಓ, ನಿಮ್ಮ ಪಾರಿವಾಳ ನೆನಪಾಗ್ಬಿಟ್ರ ಏನ್ ಕತೆ?
2: ಹಾ ನೆನಪಾಗಿದಾರೆ ಮೇಡಮ್.
0: ಓಕೆ, ಎಸ್. ನಿಂಗಣ್ಣ ಅವ್ರಿಗೆ ಮದ್ವೆ ಆಗಿದ್ಯಾ? ಆಗಿದೆ. ಅಯ್ಯೋ, ಮದ್ವೆ ಆದ್ಮೇಲೆ ನಿಮ್ಮ ಪಾರಿವಾಳ ಅವ್ರನ್ನ ನೆನಪು ಮಾಡ್ಕೊಂಡು ಇಷ್ಟು ನಾಚ್ಕೊಂಡ್ರೆ ಎಂತ ಕತೆಯ?
2: ಏನು ಮೇಡಮ್, ಈಗ ಅವ್ರ ನಮ್ ಪಾರಿವಾಳ ಇದು ಎಫ್ಎಂ ಕೇಳ್ತಿದ್ದಾರೆ ಮೇಡಮ್.
0: ಹಾಗೆ ಅವ್ರಿಗೋಸ್ಕರ ಈ ಸಾಂಗ್ ಡೆಡಿಕೇಟ್?
2: ಹೌದು ಮೇಡಮ್.
0: ಒಳ್ಳೇದು, ಇದೇ ರೀತಿ ಖುಷಿ ಖುಷಿಯಾಗಿರಿ ಸರ್.
2: ಧನ್ಯವಾದಗಳು ಮೇಡಮ್.
0: ಎಸ್ ಸರ್. ವಾವ್, ಮದ್ವೆ ಆದ್ಮೇಲೂ ಇಷ್ಟು ನಾಚಿಕೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
3: ನನ್ ಮಗಳು ಇರ್ತಿದ್ಲು ಡೈಲಿಯ ಸೆಲೆಕ್ಟ್ ಮಾಡಿ ಹಾಕೊಡ್ತಿದ್ಲು. ನೆನ್ನೆ ಮಣಿಪಾಲ್ ಅಲ್ಲಿ ಎಂಟೆಕ್ ಸೀಟ್ ಆಗಿದೆ ಅಂತ ಬಿಟ್ಟು ಬಂದ, ಬೇಜಾರು ಮೂಡಿಲ್ಲ.
0: ಅವ್ರಿಗೆ ನಮ್ ಕಡೆಯಿಂದ ಕಂಗ್ರಾಚುಲೇಷನ್. ಅವರ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ
3: ಬಿಟ್ಟಿರ್ಲಿಲ್ಲ, ಅಪ್ ಟು ಡಿಗ್ರಿ ವರ್ಗೂ ಇಲ್ಲೇ ಎಲ್ಲ ಇತ್ತು ಶಿವಮೊಗ್ಗದಲ್ಲಿ ಅಂತ. ಸ್ವಲ್ಪ ಮೂಡಿಲ್ಲ, ಆದ್ರೂ ಅದ್ರಲ್ಲೂ ಸ್ವಲ್ಪ ಆಡ್ತೀನಿ.
0: ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಆಲ್ ದ ಬೆಸ್ಟ್.
3: ಹಾ ಮೇಡಮ್. ತೋರುತಿಸುದು ಮನೆಯ ಮಾಡಿರಿ ಅಜ್ಞಾನದಿಂದ, ಸೋರುತಿಸುದು ಮನೆಯ ಮಾಡಿರಿ.
0: ಎಜುಕೇಶನ್ ಹೋಗಿದ್ದಾರಲ್ವಾ, ಒಳ್ಳೇದಾಗತ್ತೆ ಬಿಡಿ, ಬೇಜಾರಾಗ್ಬೇಡಿ. ಓಕೆ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
4: ನಮಸ್ತೆ ಲಕ್ಷ್ಮಿ.
0: ನಮಸ್ತೆ ಶಾಂತ ಮೇಡಮ್.
4: ಮಿತ್ರರಿಗೂ ಎಲ್ಲ ಬಾನುಲಿಕ್ಕಿಂತ ಎಲ್ಲರಿಗೂ
0: ಅಡಿಗೆ ರೂಮ್ ಇಂದ ಹಾಲ್ ರೂಮ್ ಓಡ್ಕೊಂಡ್ ಬಂದ್ರೆ ಏನ್ ಕತೆ? ತಾಲಿಪಟ್ ಮಾಡ್ತಾ ಇದ್ದೀರಾ? ಓಕೆ, ತಾಲಿಪಟ್ ಗಮ ಇಲ್ಲಿಗೆ ಬರ್ತಾ ಇದೆ.
4: ಬನ್ನಿ.
0: ಕ್ಯಾರೆಟ್, ಸಬ್ಬಸ್ಗೆ ಸೊಪ್ಪು, ಈರುಳ್ಳಿ, ಹಸೆಮೆಣಸು
4: ಎಲ್ಲ ಕಾಣ್ತಾ ಇದೆ.
0: ಕಾಣ್ತಾ ಇದೆ, ಕಲರ್ಫುಲ್ ಆಗಿ ತಾಲಿಪಟ್ಟು. ಓಕೆ, ಒಳ್ಳೇದು. ಅಮ್ಮ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ಹಾಡಿಮ್ಮ.
4: ಮುಂಜಾನೆ ಎದ್ದ ಕುಂಬರಣ್ಣ ಹಾಲು ಬಾನುಂಡನ, ಹಾರು ಹರಿ ಮಣ್ಣ ತುಳಿದಾನ. ಮುಂಜಾನೆ ಎದ್ದ ಕುಂಬರಣ್ಣ ಹಾಲು ಬಾನುಂಡನ, ಹಾರು ಹರಿ ಮಣ್ಣ ತುಳಿದಾನ. ಹರಿ ಹರಿ ಹರಿ ಮಣ್ಣ ತುಳಿಯುತ್ತ ಮಾಡಿ ಹನನಾರ್ಯಾರು ಹೊರುವಂತ ಹೈರಾಣಿ, ನಾರ್ಯಾರು ಹೊರುವಂತ ಹೈರಾಣಿ. ಹೊತ್ತರಿದ್ದ ಕುಂಬರಣ್ಣ ತುಪ ಬಾನುಂಡನ, ಗಟ್ಟಿಸಿ ಮಣ್ಣ ತುಳಿದಾನ. ಗಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಹೈರಾಣಿ, ನಾರ್ಯಾರು ಹೊರುವಂತ ಹೈರಾಣಿ. ಮುಂಜನಿದ್ದ ಕುಂಬರಣ್ಣ ಹಾಲು ಬಾನುಂಡನ, ಹರ್ಯಾರಿ ಮಣ್ಣ ತುಳಿದಾನ. ಹರಿ ಹರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ, ನಾರ್ಯಾರು ಹೊರುವಂತ ಹೈರಾಣಿ, ನಾರ್ಯಾರು ಹೊರುವಂತ ಹೈರಾಣಿ.
0: ಥ್ಯಾಂಕ್ ಯು ಲಕ್ಷ್ಮಿ, ಸೂಪರ್ ಚಂದ ಹಾಡಿದ್ರಿ. ಥ್ಯಾಂಕ್ ಯು.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಹಾಡಿ ಲಾಸ್ಟ್ಗೆ.
0: ಹಾ ಖಂಡಿತ ಅಮ್ಮ, ಹಾಡುವ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ.
5: ನಮಸ್ತೆ ಮೇಡಮ್.
0: ಅನಂತ ರಾಜ್ ಅವರೇ.
5: ಹಾ ಮೇಡಮ್.
0: ಹೇಗಿದೆ ಗೊರ್ಲಡ್ಕು ನಿಮ್ ಚಿತ್ರದುರ್ಗ?
5: ಹೇಗಿದೆ ಮೇಡಮ್, ಜನ ಎಲ್ಲ ಮಳೆ ಇಲ್ದಾನ ಕೊರಗ್ತಾ ಇದಾರೆ ಮೇಡಮ್.
0: ನಮ್ ಕಡೆ ಮಳೆ ಆಗಿದೆ, ಕಳಿಸ್ತೀವಿ ಬಿಡಿ.
5: ಕಳಿಸಿ ಮೇಡಮ್ ಬೇಗ.
0: ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
5: ಮೇಡಮ್ ನಾನು ಇದನ್ನ ಹೇಳ್ತೀನಿ ಮೇಡಮ್, ಇದು ಶರೀಫರ ಪದ ಆಡ್ಬೋದ?
0: ಹೌದು ಸರ್, ಅದೇ ಪದಗಳನ್ನ ಹಾಡ್ಬೋದು.
5: ಕೋಡಗನ ಕೋಳಿ ನಂಗಿತ್ತ ನೋಡವ ತಂಗಿ, ಕೋಡಗನ ಕೋಳಿ ನಂಗಿತ್ತ ಆನೆ ಆಡು ಆನೆಯ ನಂಗಿ, ಗೋಡೆ ಸುಣ್ಣವ ನಂಗಿ, ಆಡಲು ಬಂದ ಪಾತ್ರದವಳ ಮದ್ದಳೆ ನಂಗಿತ್ತ ತಂಗಿ, ಕೊಡಗನ ಕೋಳಿ ನಂಗಿತ್ತ. ಥ್ಯಾಂಕ್ ಯು ಮೇಡಮ್.
0: ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯ್ತು, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ಕಾರ.
6: ಹಲೋ.
0: ನಮಸ್ತೆ ಶೆಟ್ರೆ.
6: ನಮಸ್ತೆ ಮಹಾಲಕ್ಷ್ಮಿ.
0: ಶೆಟ್ರು ಶೀತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದಲ್ಲ. ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ?
6: ನಾನು ಅದ್ರಲ್ಲಿ ಇತ್ತಲ್ಲ ಜನಪದ ಅಥವಾ ತಿರುಗಿ ಸಾರಿಗ್ರದಂತ.
0: ಆ ಹಾಡಿಮ್ಮ,
6: ನಾನು ಒಂದು ಜನಪದ ಹೇಳ್ತೇನೆ.
0: ಹ್ಮ್. ಉಮಾ.
6: ಹಾ ಉಮಾ.
0: ಹಾಡಿ.

ಬೆಳ್ಳಿ ನುಂಗ್ರಕ್ಕೆ ನಾರಿ ಮನ ಸೋತಳೋ, ನಾರಿ ಬೆಳ್ಳಿ ನುಂಗ್ರಕ್ಕೆ ನಾರಿ ಮನ ಸೋತಳೋ. ಎಲ್ಲೋ ಎಲ್ಲೋ ಜಗಪ್ಪ ನಿನ್ನರಮಾನೆ, ಎಲ್ಲೋ ಜಗಪ್ಪ ನಿನ್ನರಮಾನೆ, ಎಲ್ಲೋ ಜಗಪ್ಪ ನಿನ್ನರಮಾನೆ, ಎಲ್ಲೋ ಜಗಪ್ಪ ನಿನ್ನರಮಾನೆ. ಬೆಟ್ಟ ಹತ್ತೋಗ್ಬೇಕು, ಬೆಟ್ಟ ಹತ್ತಿ ಇಳಿದೋಗ್ಬೇಕು, ಬೆಟ್ಟ ಹತ್ತೋಗ್ಬೇಕು, ಬೆಟ್ಟ ಇಳಿದೋಗ್ಬೇಕು. ಅಲ್ಲದೆ ಕಣೆ ನನ್ನರಮಾನೆ, ನಾರಿ ಅಲ್ಲದೆ ಕಣೆ ನನ್ನರಮಾನೆ, ಅಲ್ಲದೆ

0: జగపని నరమానే ఎల్లో జగపని తలమానే.
1: ఓకే ఓకే, ముత్తి నుంగరకె నారి మని మనసోత్బిట్లు నమ్మ శెట్టి యావదకు మనసోల్తారా? ಆಯ್ತಾಯ್ತು, ಒಟ್ಟು ಉಂಗ್ರ ತಾನೆ, ಉಂಗ್ರಕ್ ಮನಸ್ಸು ನಾರಿ. ನೀವ್ ಯಾವ್ದಕ್ ಮನಸ್ಸು ಹೋಗ್ತೀರಾ? ಓಕೆ ಅಮ್ಮ, ಥ್ಯಾಂಕ್ ಯು. ಓಕೆ, ಮತ್ತೊಂದ್ ಕರೆ ತೆಗೆದ್ಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಿ?
2: ಚೆನ್ನಾಗಿದೆ ಮೇಡಮ್, ತಮಗೆ ಬೆಳಗಿನ ಶುಭೋದಯ.
1: ನಿಮ್ಗೂ ಕೂಡ ಸರ್ ಶುಭೋದಯ.
2: ನಾವು ಎಂದು ಸಾಯಂಕಾಲ ಮೊನ್ನೆ ಮಾತಾಡಿದ್ವಲ್ರಿ ಮೇಡಮ್, ಕಳಿಸ್ತು ಅಂದ್ರಿ, ಖಂಡಿತ ಮಳೆ ಬಂದ್ಬಿಡ್ತು ರಾತ್ರಿ.
1: ಅಯ್ಯೋ ಅಯ್ಯೋ ಅಯ್ಯೋ,
2: ಭಾರಿ ಮಳೆ ಬಂತ್ರಿ ಮೇಡಮ್. ಒಲ್ಲೆಲ್ಲ ಹಸಿಯಾಗಿದೆ ಮೇಡಮ್, ಎಲ್ಲ ರೈತರು ಸಂತೋಷವಾಗಿದ್ದಾರೆ.
1: ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ.
2: ನಿಮ್ಮ ಶಿವಮೊಗ್ಗ ಆಕಾಶವಾಣಿಗೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.
1: ಖಂಡಿತ ಖಂಡಿತ, ಅದೆಲ್ಲ ನಮ್ದೇನಿಲ್ಲ ಸರ್, ವರುಣದೇವನ ಕೃಪೆ, ಪ್ರಕೃತಿಯ ಮಹಿಮೆ, ಪ್ರಕೃತಿಯ ಆಶೀರ್ವಾದ.
2: ಓಕೆ ಮೇಡಮ್
1: ಸರ್, ಹಾಡಿ ಸರ್ ಇದೆ ಖುಷಿಲಿ.
2: ಇವತ್ತು ಒಂದು ಜನಪದ ಗೀತೆ ಹಾಡ್ತೀನಿ ಮೇಡಮ್.
1: ಎಸ್ ಸರ್, ಎಸ್ ಸರ್.
2: ಹಣೆಯ ಮೇಲೆ ಕುಂಕುಮ ಎಣ್ಣಿಗದೆ ಭೂಷಣ, ಹಣೆಯ ಮೇಲೆ ಕುಂಕುಮ ಎಣ್ಣಿಗದೆ ಭೂಷಣ, ತಿಳಿಯಲಾರದೆಣ್ಣಿನ ತಿಳಿಯಲಾರದೆಣ್ಣಿನ ಆಳಾಯ್ತು ಜೀವನ ಆಳಾಯ್ತು ಜೀವನ, ಹಣೆಯ ಮೇಲೆ ಕುಂಕುಮ ಎಣ್ಣಿಗದೆ ಭೂಷಣ, ಮಡಿಲಲ್ಲಿ ಮಗುವಿರಬೇಕ ಸೊಗಸಾದ ಹೆಸರಿರಬೇಕ, ಕೊನೆಯ ತನಕ ಎಣ್ಣಿಗೆ ಕೊನೆಯ ತನಕ ಎಣ್ಣಿಗೆ, ಅದೇ ಒಂದು ಭೂಷಣ ಅದೇ ಒಂದೇ ಭೂಷಣ, ಹಣೆಯ ಮೇಲೆ ಕುಂಕುಮ ಎಣ್ಣಿಗದೆ ಭೂಷಣ. ಧನ್ಯವಾದ ಮೇಡಮ್.
1: ಓಕೆ ಸರ್, ತುಂಬಾ ಚಂದ ಆಯ್ತು ಸರ್ ಗೀತೆ.
2: ಓಕೆ ಮೇಡಮ್,
1: ಧನ್ಯವಾದ. ಓಕೆ, ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिना बेले वीमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಜನಪದ ಗೀತೆಗಳನ್ನು ಹಾಡಿ ಹಾಗೆ ಈ ದಿನವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ 9686609962 ಈ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಿಳಿಸ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ.
10: ಹಲೋ,
9: ನಮಸ್ತೆ.
10: ನಮಸ್ತೆ.
9: ನಮಸ್ತೆ. ಆಶಾ ಪ್ರಕಾಶ್ ಮೇಡಮ್, ಹೇಗಿದ್ದೀರಿ?
10: ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ಯಮ್ಮ? ದೇವ್ರ ದಯದಿಂದ.
9: ಹಾ, ನಿಮ್ಮೆಲ್ಲರ ದಯೆಯಿಂದ ತುಂಬಾ ಚಂದ ಇದ್ದೀನಿ. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
10: ಒಂದ್ ಸೆಕೆಂಡ್. ಇವತ್ತು ಕೋಲಾರಮ್ಮನ ನಮ್ ದೈವಿದ ಹುಟ್ಟಿದ ಹಬ್ಬ, ಇಷ್ಟೊತ್ತು ದೇವ್ರ ಮುಂದೆ ಇದ್ಬಿಟ್ಟು ಎಲ್ಲಾರನ್ನು ಕೇಳ್ಕೊಂಡ್ ಬಂದು ಈಗ ನೋಡೋಣ ಅಂತ ಟ್ರೈ ಮಾಡಿದೆ.
9: ವಾವ್, ಸೂಪರ್. ಎಸ್ ಅಮ್ಮ, ಹಾಡಿಮ್ಮ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
10: ಮೋಡಗಳಿಂದ ಮುತ್ತಿನ ಮಾಲೆ, ಸೋಲ ಹೇಳ, ಸೋಲ ಹೇಳ. ಮೋಡಗಳಂದವ ಮುತ್ತಿನ ಮಾಲೆ ತಂದವ, ಹೇಳೋದ್ ಜೊತೆಲಿ
9: ಹಾಡಿ ಹಾಡಿ.
10: ಮರ್ತಾಗಿದೆ
9: ನನಗೂ ಅಷ್ಟಾಗಿ ಕರೆಕ್ಟ್ ಬರಲ್ಲ, ಸಾಹಿತ್ಯ ಮಿಸ್ಟೇಕ್ ಆಗುತ್ತೆ.
10: ನಿಂಬೆಯ ಬನದ ಮೇಲೆ ಕುಂತವನೇ ಚಂದ ಮಾಮ, ನಿಂಬೆಯ. ಆಮೇಲೆ ಇಷ್ಟ ಆಯ್ತು ಕಣ, ಇನ್ನೊಂದು ಯಾವ್ದಾದ್ರು ಒಂದ್ ಹೇಳ್ಬಿಡ್ಲ? ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ ತಾಯಿ, ನಿತ್ಯೋತ್ಸವ. ಶುಭಾಶಯಗಳು ಕೊಟ್ಟಿದ್ದಕ್ಕೆ ವಂದನೆಗಳು ಮಹಾಲಕ್ಷ್ಮಮ್ಮ. ಮತ್ತೆ ನಿಮ್ಮೆಲ್ಲ ಬೆಟಲೆ ಅನ್ಕೊಂಡು ನಮ್ ಕೋಲಾರಮ್ಮ ಶಕ್ತಿ, ಸಾಮರ್ಥ್ಯ, ಉತ್ಸಾಹ, ಉಲ್ಲಾಸ, ಧೈರ್ಯ, ಸ್ಥೈರ್ಯ ಎಲ್ಲಾ ಗಂಡ್ಮಕ್ಳಿಗೂ ಕೊಟ್ಟು, ಹೆಣ್ಮಕ್ಳಿಗೂ ಕೊಟ್ಟು ಒಳ್ಳೇದಾಗ್ಲಿ ತಾಯಿ.
9: ಎಸ್ ಮೇಡಮ್, ಥ್ಯಾಂಕ್ ಯು. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
11: ನಮಸ್ತೆ ಮೇಡಮ್.
9: ನಮಸ್ತೆ ಉಲ್ಲಾಸ್ ಸರ್.
11: ಮೇಡಮ್, ತಿಳಿಯತ್ತೆ ಮೇಡಮ್.
9: ಎಸ್ ಸರ್, ಆಯ್ತು. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
11: ಮೇಡಮ್? ಒಂದು ಜನಪದ ಗೀತೆ ಒಂದು ಹೇಳ್ತೀನಿ ಮೇಡಮ್.
9: ಹಾಡಿ ಸರ್.
11: ಮುಂಜಾನೆದ್ದ ಕುಂಬರನ್ನ ಹಾಡುವ ನುಂಡನ ಹಾರ್ಯಾರಿ ಮಣ್ಣ ತುಳಿದಾನ, ಮುಂಜಾನೆದ್ದ ಕುಂಬರನ್ನ ಹಾಡುವ ನುಂಡನ ಹಾರ್ಯಾರಿ ಮಣ್ಣ ತುಳಿದಾನ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾಣ ಊರ್ಯಾರು ಹೊರುವಂತ ಐರಾಣಿ ಆರಾಡಿ ಮಣ್ಣ ಸುಳ್ಳುತ್ತ ಮಾಡ್ಯಾಣ ಊರ್ಯಾರು ಹೊರುವಂತ ಐರಾಣಿ
9: ಓಕೆ ಸರ್.
11: ಹೊತ್ತು ಕರೆಯದ್ದು ಕುಂಬರಣ್ಣ ತುಂಬ ಬಾನುಂಡಾನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದಾನ.
9: ಓಕೆ ಸರ್, ಥ್ಯಾಂಕ್ ಯು.
12: ಜನಪದ ಗೀತೆ ಮೇಡಮ್ ಅದು
9: ತುಂಬಾ ಚೆನ್ನಾಗಿದೆ ಸರ್ ಈ ಸಾಂಗ್. ಓಕೆ ಸರ್, ಥ್ಯಾಂಕ್ ಯು. ಸರ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
13: ಹಲೋ ಮೇಡಮ್ ಅವರೇ, ನಮಸ್ಕಾರ.
9: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
13: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ. ನೀವ್ ಹೇಗಿದ್ದೀರಾ? ಬೆಳಗಿನ ತಿಂಡಿ ಆಯ್ತಾ?
9: ಹಾ ಸರ್, ನಿಮ್ದಾಯ್ತಾ? ಸರ್ ಯಾವ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ?
13: ನಾನು ಹಾಡ ಹಾಡನ್ನ ಬೇರೆ ಯಾರಾದ್ರೂ ಹಾಡಿದಾರನ ಅಂತ.
9: ಪರವಾಗಿಲ್ಲ, ಹಾಡಿ ಸರ್ ನಿಮ್ದು.
13: ಅದೇ ಜನಪದ ಗೀತೆ ಅಲ್ರ ಮೇಡಮ್?
9: ಹೌದು ಸರ್.
13: ಮೇಡಮ್ ಅವ್ರ ಹಾಡ್ತೀನಿ ಹಂಗಾರ.
9: ಹಾ ಸರ್. ಯಾಕಿಷ್ಟ ನಾಚಿಕೆ?
13: ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಾಗೆ ಕಾಣೋ. ಹಡೆದ ತಾಯಿಯನ್ನು ಕಳೆದುಕೊಂಡರೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. 9 ತಿಂಗಳು ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನೆ ಜೀವಕ್ಕೆ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳು ಸಹಿಸಿ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ಕೋಣದಂತೆ ಬೆಳೆಸಿದಾಗೆ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದೆ ಅಂತ ತಾಯಿ ತಿಳಿದತಲ್ಲೋ. ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಾಗೆ ಕಾಣೋ. ಎತ್ತ ತಾಯಿಯನ್ನು ಕಳೆದುಕೊಂಡರೆ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ. ಧನ್ಯವಾದಗಳು ಮೇಡಮ್.
9: ಸರ್ ಖಂಡಿತ, ದುಡ್ಡು ಕೊಟ್ರೆ ಎಲ್ಲದು ಸಿಗತ್ತೆ, ತಾಯಿ ಪ್ರೀತಿ.
13: ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಪಡಿಬಹುದು, ತಾಯಿ ಪಡೆಯಕ್ ಸಾಧ್ಯನೆ ಇಲ್ಲ ಮೇಡಮ್.
9: ಸರ್ ಥ್ಯಾಂಕ್ ಯು.
13: ಧನ್ಯವಾದಗಳು ಮೇಡಮ್. ನಮಸ್ಕಾರ.
9: ಎಸ್ ಸರ್. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
14: ನಮಸ್ಕಾರ.
9: ನಮಸ್ತೆ ಅಕ್ಕ ಮಹಾದೇವಿ ಅವರು. ಎಸ್ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ.
14: ಜೋರತ್ರಿ?
9: ಹಾ,
14: ಯಾವ
9: ಗೀತೆ ಆಯ್ಕೆ ಮಾಡ್ಕೊಂಡಿದ್ರಿ?
14: ಜನಪದ ಗೀತ್ರಿ.
9: ಮಾಡಿದ್ರಿ?
14: ತಾಸುಗಟ್ಲೆ ಹಚ್ಚಿರ ಶೇಂಗಿಲಿ. ಇವತ್ತೇನ ಕೆಲಸ
9: ಮಾಡಿದ್ರು?
14: ಯಾವ್ದ್ರ ಆಡ್ಬೋದಾ?
9: ಹೂನಮ್ಮ
14: ಆಡ್ತೇನೆ. ಒಂದ್ ತೊಟ್ಲು ಪದ ಆಡ್ತೇನೆ ಜನಪದ ಗೀತೆ. ಕೊಪ್ಪಳ ಕಟ್ಟಿಲ ತರಿಸಿ ಚಂದದ ಬಣ್ಣ ಕೊಡಿಸಿ ಲಲಿ ಲಾಲಿ ಲಾಲಿ ಬಾಲ ಸುಮ್ಮನೆ ಮಲಗೋಷಿಸುವ

0: ಕಿನ್ನ ಚಿತ್ರ ಬಿಡಿಸಿ ಲಲಿ ಲಾಲಿ ಲಾಲಿ ಬಾಲ ಸುಮ್ಮನೆ ಮಲಗೋಸಿಸುವ ಹೆಸರು ಕಾಳದು ಕುರಿಯಾಕಿಸಿ ಮುತ್ತೈದರಿಗೆ ಹುಡಿಯ ತುಂಬಿಸಿ ಹೆಸರು ಕಾಳ ನೆನೆಯ ಹಾಕಿಸಿ ಮುತ್ತೈದರಿಗೆ ಹುಡಿಯ ತುಂಬಿಸಿ ಲಲಿ ಲಾಲಿ ಲಾಲಿ ಬಾಲ ಸುಮ್ಮನೆ ಮಲಗೋಸಿಸುವ ಅವರ ಅವರ ಕರೆಸಿ ಮಗವಿಗೆ ಉಂಗುರ ಇಡಿಸಿ ಅವರ ಅವರ ಕರೆಸಿ ಮಗುವಿಗೆ ಉಂಗುರ ಇಡಿಸಿ ಅರು ತಲೆಯ ಬಂಗಾರ ತೊಡಿಸಿ ಅವರ ಅವರ ಕರೆಸಿ ಲಲಿ ಲಾಲಿ ಲಾಲಿ ಬಾಲ ಸುಮ್ಮನೆ ಮಲಗೋಸಿಸುವ ಬಾಳ ದೊಡ್ಡದೈತ್ರಿ
1: ಚಂದ ಇದೆ ಹಾಡು ಲಾಲಿ ಹಾಡು
0: ಅದ್ ಜಗ್ಗದಾರಿ ನಮ್ಮ ಅವ್ರು ನಮ್ ತಾಯಿ ಆಡ್ತಾರಲ್ಲ ನಾವ್ ಅವ್ರ ಜೋಡಿ
1: ಆಡ್ತಿರ್ತೀವಿ
0: ಜನಪದ ಕಲಾವಿದ ನಮ್ ತಾಯಿರಲ್ಲ ನಾವಷ್ಟು ಬರೀ ಸಿನಿಮಾ ಆಡಕ್ಕಂತ ಅಷ್ಟೊಂದು ನಾವು ಜನಪದ ಗೀತೆ ಆಡಂಗಿಲ್ಲ ಆಡ್ತಾರ ಇಲ್ಲ ಅಂತಲ್ಲ ಇವ್ ದೊಡ್ಡ ದೊಡ್ಡ ಬಾಳ ದೊಡ್ಡವ್ರ ಇಬ್ರು ಮೂವರ್ ನಾಲ್ಕು ಮಂದಿ ಸೇರಿ ಆಡವಲ್ಲ
1: ಒಳ್ಳೇದು ಥ್ಯಾಂಕ್ ಯು ಮಾ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ನಮಸ್ತೆ ಮೇಡಮ್
1: ನಮಸ್ತೆ ಶಿವಶರಣ ಸರ್
2: ಆರಾಮಿದ್ರಿ ಮೇಡಮ್
1: ಎಸ್ ಸರ್ ಜನಪದ ಗೀತೆನ ಹಾಡಬೇಕು
2: ಜನಪದ ಗೀತೆ ಹಾಡಿದ್ರಿ ಮತ್ತೆ
1: ಹಾ ಸರ್
2: ಹಾಡ್ತೀನಿ ಒಂದ್ ಯಾವ್ದಾರ ಒಂದ್ ಜನಪದ ಹಾಡ್ತೀನಿ ನೋಡ್ರಿ
1: ಹಾಡಿ ಸರ್ ಕೇಳೋಣ
2: ಸರ್ವರ ಬಂದು ಕೂಡಿರಿ ರಾತ್ನ ಮದಲ್ಲಿ ಶಿವ ಶಕ್ತಿಯ ರಾತ್ನ ಶಿವಗೆ ಓಮ ಭುಜಯ ರಾತ್ನ ಓಮ ಭುಜಯದಿಂದ ಹುಟ್ಟಿ ಬಲ್ಲಂತ ವಿಷ್ಣುವ ಬರಾತ್ನ ವಿಷ್ಣುನ ಬದಿಯಲ್ಲಿ ವಂಕಲ ರಾತ್ನ ವಂಕಲದಲ್ಲಿ ನಬಿ ಕಮಲವೇ ರಾತ್ನ ಕಮಲದಲ್ಲಿ ಬ್ರಹ್ಮ ಹುಟ್ಟಿದೋ ರಾತ್ನ ಬ್ರಹ್ಮಾಧಿಪತಿ ಶ್ರೇಷ್ಠ ಉದಪತಿ ಹದಿನಾಲ್ಕವೇ ರಾತ್ನ ದಾಡ್ಡ ಮಾತಾಡಿದವರಿಗೆ ದಾಡ್ಡವೇ ರಾತ್ನ ದಾಡ್ಡರಿಗೊಪ್ಪುದು ಪಡ್ಡವೇ ರಾತ್ನ ಪಡ್ಡಕ ಏನು ಇಲ್ಲೋ ರಾತ್ನ ಹರಿಹರದಲ್ಲಿ ಬೇದ ತಂಡವಾಗ ಹಿರಿಯ ಬ್ಯಾನ ರತ್ನ
0: ಧನ್ಯವಾದ ಮೇಡಮ್
1: ಎಸ್ ಸರ್ ಚೆನ್ನಾಗಿತ್ತು ರತ್ನದ ಪದಗಳು
2: ಹೌದೌದ್ರಿ ಮೇಡಮ್ ತತ್ವ ಪದ ಆತಾರಿ ಮೇಡಮ್
1: ಓಕೆ ಸರ್ ಓಕೆ ಥ್ಯಾಂಕ್ ಯು ಎಸ್ ಸರ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
3: ನಮಸ್ತೆ ಮೇಡಮ್
1: ನಮಸ್ತೆ ರಮೇಶ್ ಸರ್
3: ಹೋರಿ ಮೇಡಮ್ ನಿನ್ನೆ ಸಾಯಂಕಾಲ ನೀವು ಟಾಪಿಕ್ ಚಲೋ ತಂದಿದ್ರಿ ಫೋನ್ ಮಾಡ್ಬೇಕಂದ್ರೆ ಕರೆ ಸಿಗ್ಲಿಲ್ಲ ಮೇಡಮ್
1: ಓ ನಮ್ಮ 20 ಎಕರೆ ದ್ರಾಕ್ಷಿ ತೋಟದ ರಮೇಶ್ ಸರ್ ಅವರು
3: ಹೌದು ಮೇಡಮ್ ಹಣ್ಣಿನ ಬಗ್ಗೆ ಎಲ್ಲ ಕೇಳಕತ್ತಿದ್ರಿ ಮಾಹಿತಿ ಕೇಳಿದ್ರಿ ಸಂತೋಷ ಆಯ್ತು
1: ಹೌದಾ ಸರ್ ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ ಇದನ್ನ ಜನಪದ ಗೀತೆ
3: ಯಾವ್ದಾದ್ರು ಒಂದ್ ಎರಡು ಲೈನ್ ಹಾಡ್ತೀನಿ ಮೇಡಮ್
1: ಹಾಡಿ ಸರ್
3: ಸದ್ಯಕ್ಕಿದು ಹುಡುಗರು ಸಂತಿ ಗದ್ದಲದೊಳಗೆ ಆಕ ನಿಂತಿ ಸದ್ಯಕ್ಕಿದು ಹುಡುಗರು ಸಂತಿ ಗದ್ದಲದೊಳಗೆ ಆಕ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹ್ಯಾಂಗ ಮುಂದಕ್ಕೆ ಬರತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹ್ಯಾಂಗ ಹಿಂದಕ್ಕೆ ಬರತಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದೀಯಬ್ಬೇ ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ ನೀದಿನ ಹೋದಾಕಿ ಇರುವಾಳ ಜೋಕಿ ನೀದಿನ ಹೋದಾಕಿ ಇರುವಾಳ ಜೋಕಿ ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ ಬುತ್ತಿಯಲ್ಲಿ ಪತ್ತಲ ಇಟ್ಟಿ ಅದನ್ನು ಬುಟ್ಟ ಹೊತ್ತಳು ಜೋಕಿ ಕೆಟ್ಟ ಗಂಟಿ ಚೌಡರ ಬಂದು ಊಟದ್ದೆಲ್ಲ ಕದ್ದರ ಜೋಕೆ ಕೆಟ್ಟ ಗಂಟಿ ಚೌಡರ ಬಂದು ಹುಟ್ಟಿದ್ದೆಲ್ಲ ಕದ್ದರ ಜೋಕೆ ಬುದ್ದಿಗೇಡಿ ಮುದುಕಿ ನೀನು ಬಿದ್ದೀಯಬ್ಬೇ ಬಿದ್ದೀಯಬ್ಬೇ ಮುದುಕಿ ಬಿದ್ದೀಯಬ್ಬೇ
1: ಥ್ಯಾಂಕ್ ಯು ಅಜ್ಜಿಗೆ ತುಂಬಾ ಚಂದ ಬುದ್ಧಿವಾದ ಹೇಳಿದ್ರಿ ಹುಷಾರು ಅಂತ ಓಕೆ ಸರ್ ಥ್ಯಾಂಕ್ ಯು
3: ಓಕೆ ಮೇಡಮ್ ಧನ್ಯವಾದ ಮೇಡಮ್
1: ಸರ್ ಎಸ್ ಸರ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
4: ನಮಸ್ತೆ ಮೇಡಮ್, ಲಾಸ್ಟ್ ಕಾಲ್ ಸಿಕ್ತು.
1: ನಮಸ್ತೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ಹೇಳ್ತೀನಿ ಮೇಡಮ್, ನಾ ಸಣ್ಣಕ್ಕಿಂತ ಕೇಳಿದಳು, ಅದು ಹೊಳ್ಳ ಎಲ್ಲಿ ಕೇಳಿ ಇಲ್ಲ.
1: ಇವಾಗ ತುಂಬಾ ದೊಡ್ಡವರಾಗಿದ್ದೀರಿ ನೀವು. ಸಾಡಿ ಮೇಡಮ್,
4: ಮಾಯದ ಹೇಳ್ತೀನಿ ಮೇಡಮ್. ಮಾಯದ ದೆವ್ವ, ಮಾಯದ ದೆವ್ವ ಬಲ್ವೇರಿಕೆವ್ವ ಹುಷಾರಲ್ಲ ಗವ್ವ. ಮಾಯದ ದೆವ್ವ ಬಲ್ವೇರಿಕೆವ್ವ ಹುಷಾರಲ್ಲ ಗವ್ವ. ಹುಷಾರಲ್ಲ ಗವ್ವ ತಂಗಿ ಜಾಕಿಲೆ ನದಿಯವ್ವ. ಹುಷಾರಲ್ಲ ಗವ್ವ ತಂಗಿ ಜಾಕಿಲೆ ನದಿಯವ್ವ. ಬಾಳಿಯ ಬಂದಾಗ ದೆವ್ವ ಬಗ್ಗಿಸಿ ಬಂತವ್ವ. ಬಾಳಿಯ ಬಂದಾಗ ದೆವ್ವ ಬಗ್ಗಿಸಿ ಬಂತವ್ವ. ನಿಂಬಿಯ ಬಂದಾಗ ನನ್ನ ನಂಬಿಸಿ ಬಂತವ್ವ. ನಿಂಬಿಯ ಬಂದಾಗ ನಿನ್ನ ನಂಬಿಸಿ ಬಂತವ್ವ. ಮಾಯದ ದೆವ್ವ, ಮಾಯದ ದೆವ್ವ ಬಲ್ವೇರಿಕೆವ್ವ ಹುಷಾರಲ್ಲಿರವ್ವ. ಕಳ್ಳಿ ಸಾಲಿಂದ ದೆವ್ವ ಕದ್ದು ಬಂತವ್ವ. ಕಳ್ಳಿ ಸಾಲಿಂದ ದೆವ್ವ ಕದ್ದು ಬಂತವ್ವ. ಕಾಣದೆ ಬಂದು ಕತ್ತಲೆ ಒಳಗೆ ಕುಣಿಯೋ ತೈತವ್ವ. ಯವ್ವ ಕಾಣದೆ ಬಂದು ಕತ್ತಲೆ ಒಳಗೆ ಕುಣಿಯೋ ತೈತವ್ವ. ಮೇಡಮ್, ಇದು ಹಾಡು ಬಹಳ ಚಂದ ಐತಿ, ನನಗೆ ನೆನಪು ಇದ್ದಕ್ಕೆ ಹಾಡಿನ ನಾನು.
1: ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ.
4: ಇದು ನಮ್ಮ ಮನಸ್ಸ ಅಂತ ಹೇಳ್ತಾರ ಮೇಡಮ್, ಅದು ಏನೋ ಗೊತ್ತಿಲ್ಲ.
1: ಒಂದ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ, ನಿಮ್ಮ ಮಕ್ಕಳಿಗೆಲ್ಲ ಕಲ್ಸೋಕ್ ಈಸಿ ಆಗತ್ತೆ. ನಮಸ್ತೆ. ಓಕೆ, ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ನಮಸ್ತೆ
1: ಸರ್. ಸತೀಶ್ ಸರ್, ಯಾವ ಗೀತೆ ಆಯ್ಕೆ
5: ಮಾಡ್ಕೊಂಡಿದ್ದೀನಿ? ಇದು ರವೀಂದ್ರ ಅಂದಿ ಅಂದಿಗೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾಕ್ಯ

0: Sarebbe molto. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಕೋತಿ ಹಂಗ ಬೆನ್ ಹತ್ತಿರಬೇಕು, ಮುಖನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು.
1: ಓಕೆ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಸರ್. ಓಕೆ ಸರ್, ಸ್ನೇಹಿತರೆ, ಈ ದಿನ ಜನಪದ ಗೀತೆಗಳನ್ನು ನಮ್ಮ ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ಬರು ತುಂಬ ಚೆಂದ ಹಾಡಿದರು. ದಯವಿಟ್ಟು ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ಬೇಸರ ಆಗಬೇಡಿ, ಸಂಜೆ ಕೂಡ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ನಮಗೆ ಕುಸುಮಾ ಮೇಡಮ್ ಅವರು ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಜನಪದ ಗೀತೆಗಳು ಅಂತ ಅಂದ್ರೇ ಹಾಗೆ ಜನರಿಂದ ಬಂದಂತಹ ಗೀತೆಗಳು ಸ್ನೇಹಿತರೆ. ಸೊ ನಮ್ಮ ಅಜ್ಜಿಯಿಂದ ಇರ್ಬೋದು, ಅಜ್ಜರಿಂದ ಅಥವಾ ನಮಗೆ ಗೊತ್ತಿರೋರಿಂದ ಅವರು ಹಾಡಿದಂಥ ಗೀತೆಗಳನ್ನು ನಾವು ಕಲ್ತು ಹಾಡ್ತೀವಲ್ವ, ಅದೊಂಥರ ಖುಷಿ ಇರುತ್ತೆ. ಅಂದರೆ ಜೀವನಕ್ಕೆ ಮಾರ್ಗದರ್ಶನ ನೀಡುವಂತಹ ಜೊತೆಗೆ ಅರ್ಥಪೂರ್ಣ ಮಾತುಗಳಿಂದ ತಿಳಿಸುವಂತಹ ಗೀತೆಗಳು ಇವೆಲ್ಲವೂ ಆಗಿವೆ. ಒಂದಕ್ಕಿಂತ ಒಂದು ಗೀತೆಗಳು ತುಂಬಾ ಅದ್ಭುತವಾಗಿದ್ವು. ನಮ್ಮ ಪ್ರೀತಿಯ ಕೇಳುವರು ಸಾಕಷ್ಟು ಜನರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ಈ ದಿನ ಹಾಡಿದ್ರೆ ತುಂಬಾ ಖುಷಿಯಾಯಿತು. ಕೊನೆಯದಾಗಿ ಎರಡು ಲೈನ್ ಗೀತೆಯನ್ನು ಹಾಡೋದರ ಮುಖಾಂತರ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವ

ಇದನ್ ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ, ಇದನ್ ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ, ಹೋಗಿ ಬರೋಣ ನಡಿಯ ಏಯ್.

ಸರದಾರಿಯೊಳಗ ಗುಳದಾಳಿ ಗೆಳೆತವ್ವ, ಸರದಾರಿಯೊಳಗ ಗುಳದಾಳಿ ಗೆಳೆತವ್ವ, ಹೋಗಿ ಬರೋಣ ನಡಿಯ ಏಯ.

0: ಹೇ ಯವ್ವ ಬೀಸೋದು ಬಿಗಿ ಬಾಳ, ಅಕ್ಕ ತಂಗಿಯರ ನಗು ನೋಡಿ ಗೆಳೆತವ್ವ, ಅಕ್ಕ ತಂಗಿಯರ ನಗು ನೋಡಿ ಗೆಳೆತವ್ವ, ಹೋಗಿ ಬರೋಣ ನಡಿಯ ಏಯವ್ವ ನೋಡಿ ಬರೋಣ ನಡಿಯ. ಎಸ್ ತುಂಬಾ ದೊಡ್ಡಕ್ಕಿದೆ ಹಾಡು, ಸಮಯದ ಅಭಾವದಿಂದ ಒಂದೆರಡು ಲೈನ್ ಗೀತೆನ ಹಾಡಿದ್ದೀನಿ. ಥ್ಯಾಂಕ್ ಯು. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ

0: ಗುಣವಾದ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು
2: ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ದ ಆಕ್ಸಿಡೆಂಟ್ ಅಂತ ಹೇಳಿ ಕಥೆಯನ್ನು ಪ್ರಾರಂಭಿಸೋಣ ಅಲ್ವಾ? ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಓಕೆ. ದ ಆಕ್ಸಿಡೆಂಟ್. ರಾತ್ರಿ 12 ಗಂಟೆ. ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಹೊರಗೆ ತರುವಾಗ ಅತ್ತು ಅತ್ತು ಸುಸ್ತಾಗಿ ಹೋಗಿದ್ಲು ಜಾನ್ಹವಿ ತಾಯಿ. ಒಬ್ಳೇ ಮಗಳು, ಇಂದು ಅವಳ ದೇಹ ನೋಡಿ ಬದುಕಲು ಇಚ್ಛೆ ಇಲ್ಲ, ಸಾಯಲು ಯಾರೂ ಬಿಡುತ್ತಿಲ್ಲ. ಜೀವನ ಎಷ್ಟು ಕಠೋರವಾಗಿರುತ್ತೆ ಇಂದೇ ಗೊತ್ತಾಗಿತ್ತು. ಯಾಕಂದ್ರೆ ಅಷ್ಟು ಸುಖಿ ಸಂಸಾರ ಅವರದ್ದು. ಅಜ್ಜ ಅಜ್ಜಿ ಮುದ್ದಿನ ಮೊಮ್ಮಗಳು, ಅಪ್ಪ ಅಮ್ಮನ ಮುದ್ದಿನ ಮಗಳು ಜಾನ್ಹವಿ. ರಾಶಿ ರಾಶಿ ಕನಸುಗಳನ್ನು ಹೊತ್ತುಕೊಂಡು ಆಶಾಜೀವಿ ಜಾನ್ಹವಿ ಇಡೀ ಕುಟುಂಬಕ್ಕೆ ಒಬ್ಬಳೇ ಹೆಣ್ಣು ಮಗಳು. ಅದಕ್ಕೆ ಅತಿಯಾದ ಪ್ರೀತಿ ಅವಳ ಮೇಲೆ. ಆ ಪ್ರೀತಿ ಎಂದು ಅಹಂಗೆ ತಿರುಗಿಲ್ಲ. ಅವಳನ್ನು ನೋಡಲು ಸಾವಿರಾರು ಜನರು ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ದರು. ಹಾಗೆಂದು ಅವಳು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಮನೆ ಮುಂದೆ ಬರುವ ತರಕಾರಿ ಮಾರುವವರಿಂದ ಹಿಡಿದು ಬೆಳಗ್ಗೆ ರೋಡ್ನಲ್ಲಿ ಕಸ ಗುಡಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಜಾನ್ಹವಿಯ ಪರಿಚಯ ಇದೆ. ಅಷ್ಟು ಮುಗ್ಧ ಮನಸ್ಸಿನ ಮುದ್ದು ಮುಖದ ಚೆಲುವೆ ಜಾನ್ಹವಿ. 3ನೇ ವರ್ಷದ MBBS ವಿದ್ಯಾರ್ಥಿನಿ, ಪ್ರತಿಭಾವಂತೆ. ನೋಡು ಅಜ್ಜ, ಕನಸಿನ ಆಸ್ಪತ್ರೆ ನಮ್ಮ ಹಳ್ಳಿಲಿ ಕಟ್ಟೇ ಕಟ್ತೀನಿ. ಎಲ್ರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಟ್ಟೇ ಕೊಡ್ತೀನಿ. ನೀನೇ ಮೊದಲು ಪೇಷಂಟ್ ನಿನ್ನ ಕಾಲು ನೋವಿಗೆ. ಹಾಂ ಹಾಂ, ರಂಗಜ್ಜನಿಗೆ ಮೊಮ್ಮಗಳ ಮಾತು ಆ ನಗು ನೆನಪಾದ ಕ್ಷಣವೇ ಕುಸಿದು ಕೂತಿದ್ದರು. ಅವಳ ರಾಶಿ ರಾಶಿ ಕನಸಿಗೆ ನೀರೆರೆದು ಪೋಷಿಸಿದವರು ಅವರೇ ಅಲ್ವೇ? ಆಶಾ, ನೀ ನೋಡ್ತಾ ಇರು, ಸಂಜೀವಿನಿ ಹಾಸ್ಪಿಟಲ್ ಮಾರಕ ಕಾಯಿಲೆ ಬಂದ ತಕ್ಷಣ ಹೆದರುವ ಕಡು ಬಡವರಿಗೂ ಕೂಡ ಅದೇನೋ ದೊಡ್ಡ ಕಾಯಿಲೆ ಅಲ್ಲ ಅನ್ನಿಸ್ಬೇಕು. ಹಾಗೆ ಟ್ರೀಟ್ಮೆಂಟ್ ಕೊಡ್ತೀನಿ, 1 ರೂಪಾಯಿನೂ ತಗೊಳ್ಳಲ್ಲ. ಒಂದಿಷ್ಟು ಟ್ರಸ್ಟ್ ಜೊತೆ ಒಪ್ಪಂದ ಮಾಡಿಕೊಂಡು ಅಷ್ಟು ಪೇಷಂಟ್ಗೂ ಫ್ರೀ ಟ್ರೀಟ್ಮೆಂಟ್ ಸಿಗೋ ಹಾಗೆ ಮಾಡಬೇಕು. ಮೈ ಡ್ರೀಮ್ ಸಂಜೀವಿನಿ ಹಾಸ್ಪಿಟಲ್, ಅರಳುವ ಕಣ್ಣಿನಿಂದ ತನ್ನ ಸ್ನೇಹಿತೆ ಹತ್ರ ಹೇಳುವಾಗ ಅವಳ ಕನಸುಗಳು ಕೇಳಿ ಮನದಲ್ಲಿ ಹೆಮ್ಮೆ ಪಟ್ಟಿದ್ದಳು. ಇಂದು ಅವಳ ಪರಿಸ್ಥಿತಿ ನೋಡಿ ಆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಕಂಬನಿ ಸುರಿಸುತ್ತಿದ್ರು. ಅವಳನ್ನು ನೋಡಿ ಹೊಟ್ಟೆಗಿಚ್ಚು ಪಟ್ಟ ವಿದ್ಯಾರ್ಥಿಗಳು ಕೂಡ, ಜಾನು ಅಮ್ಮ ಈ ಥರ ಬಿಳಿ ಡ್ರೆಸ್ ಹಾಕೊಂಡ್ಬರ್ಬೇಡ, ನಮ್ಮ ದೃಷ್ಟಿನೇ ಬೀಳುತ್ತೆ. ಅಂಬುಜ ಅಜ್ಜಿ ಸ್ವಲ್ಪ ದೂರದಲ್ಲಿರುವ ಸ್ಲಮ್ ಒಂದರಲ್ಲಿ ವಾಸಿಸುವ ಅಜ್ಜಿಗೆ ನಾನು ಆ ಥರ ಹೇಳಿದ್ದೆ, ಎಲ್ಲೋ ವಾಮೆ ಆಯ್ತಾ ಎಂದು ಜೋರಾಗಿ ಅಳಲು ಶುರು ಮಾಡಿದ್ರು. ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಸ್ಲಮ್ ಮಕ್ಕಳಿಗೆ ಪ್ರತಿ ಭಾನುವಾರ ಪಾಠ ಹೇಳ್ಕೊಡ್ತಾಳೆ. ಅಂದು ಕೂಡ ಹಾಗೆ ಹೋಗಿದ್ದು. ಪಾಠ ಮುಗಿಸಿ ಮನೆಗೆ ಬರುವಾಗ ಸ್ನೇಹಿತೆಯ ಕರೆ ಬಂದಿತ್ತು. ನಿಮ್ಮನೆ ಹತ್ತಿರವೇ ಇದ್ದೀನಿ ಕಂಬೈನ್ ಸ್ಟಡಿ ಮಾಡಲು, ಇವತ್ತು ಬರ್ತೀಯೇನೆ? ಕಾಯುತ್ತಾ ನಿಂತಿದ್ಲು. ಅಲ್ಲೇ ಸೈಡ್ನಲ್ಲಿ ಎಲ್ಲಿತ್ತು ಯಮನಂತಹ ಕಾರು ಅವಳ ಜೀವ ತೆಗೆದು ಹೋಗಿತ್ತು. ನಶೆಯ ಮೋಜು ಮಸ್ತಿಗೆ ಬಲಿಯಾಗಿದ್ದು ಹಲವು ಕನಸುಗಳು ಹೊತ್ತಂತಹ ಜಾನ್ನವಿ ಹಾಗೆ ಆಕ್ಸಿಡೆಂಟ್ ಮಾಡಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಟು ಹೋಗಿದ್ರು. ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿತ್ತು ಜಾನ್ನವಿಯದ್ದು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం సముదాయ బానులి. భరవసెగాగి భవిష్యకాగి నమ్మ బానులి. నాను నిమ ఆర్జె రక్షితా హొళ్ళ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದ ಕತೆ ದ ಆಕ್ಸಿಡೆಂಟ್ ಎನ್ನುವಂತಹ ಕತೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಒಂದು ವಾರದ ನಂತರ. ನೋಡಿ ವಿನೋದ್, ನಮ್ಮ ಮಕ್ಕಳಿಂದ ತಪ್ಪಾಗಿದೆ, ಅದಕ್ಕೆ ಕ್ಷಮೆಯನ್ನ ಕೇಳ್ತೀವಿ. ಏನೋ ಹುಡುಕಾಟಕ್ಕೆ ವಯಸ್ಸು ಇನ್ನೂ 19, ಮುಂದಿನ ಭವಿಷ್ಯ ತುಂಬಾ ದೊಡ್ಡದು ಅವ್ರದ್ದು. ಕಂಪ್ಲೇಂಟ್ ವಾಪಸ್ ತಗೊಂಬಿಡಿ, ನೀವು ಏನು ಕೇಳಿದ್ರು ಕೊಡ್ತೀವಿ, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀವಿ, ಹೀಗೆ ಹೇಳಿಕೊಂಡು ಬಂದು ನಿಂತಿದ್ರು. ಜಾನ್ಹವಿಯ ಮನೆಯ ಮುಂದೆ ಆ 5 ಪೋಷಕರು, 3 ಜನ ಹುಡುಗರ, 2 ಹುಡುಗಿಯರು. ಎಕ್ಸಾಮ್ನಲ್ಲಿ ತೆಗೆದ 45%ಗೆ ಅಂದು ಪಾರ್ಟಿ ಕೊಡಿಸಿದ್ದು, ಅವರಲ್ಲಿ ಒಬ್ಬ ವಿಪರೀತ ಕುಡಿದಿದ್ದು, ಹೈಸ್ಪೀಡಾಗಿ ಗಾಡಿ ಓಡಿಸಿದ್ದು, ಹೋಗಿದ್ದು ಒಂದು ಪ್ರಾಣ. ಎಲ್ಲರೂ ದೊಡ್ಡ ವ್ಯಕ್ತಿಗಳ ಮಕ್ಕಳೇ, ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟರು. ಸಿಸಿ ಕ್ಯಾಮರಾ ಸತ್ಯ ಹೇಳಿತು. ಸ್ಥಳೀಯರು ರೊಚ್ಚಿಗೆದ್ರು. ಅವರ ಆಟ ಯಾವುದೂ ನಡೆಯಲಿಲ್ಲ. ಈಗ ಜಾನ್ಹವಿ ತಂದೆ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಹೌದಾ, ಏನ್ ಬೇಕಾದ್ರೂ ತಂದ್ಕೊಡ್ತೀರಾ? ಹಾಗಾದ್ರೆ ನನ್ನ ಮಗಳನ್ನ ವಾಪಸ್ ತಂದ್ಕೊಡಿ. ನನ್ನ ಮಗಳೇ ಈ ತಪ್ಪು ಮಾಡಿದ್ರೆ, ಈ ಜಾಗದಲ್ಲಿ ನಿಮ್ಮ ಮಕ್ಕಳು ಇದ್ದಿದ್ರೆ ಒಪ್ತಿದ್ರಾ ಕೇಸ್ ವಾಪಸ್ ತಗೊಳ್ಳೋಕೆ? ನಿಮ್ಮ ಮಕ್ಕಳು ತಗೊಂಡಿದ್ದು ಒಂದು ಜೀವ ಅಲ್ಲ, 2 ಜೀವ. ಜಾನ್ಹವಿ ಹೋದ ದುಃಖದ ತಡೆಯಲಾಗದೆ ನನ್ನ ಅಪ್ಪ ಹೋದ್ರು. ಇನ್ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು. ಕುಡಿದು ಗಾಡಿ ಓಡಿಸುವಾಗ, ಸ್ಪೀಡ್ ಡ್ರೈವ್ ಮಾಡುವಾಗ ಇವರಿಗೆ ಕೊಟ್ಟ ಶಿಕ್ಷೆ ನೆನಪಾಗಬೇಕು. ನೀವೇನೇ ಮಾಡಿದ್ರು, ಏನೇ ಹೇಳಿದ್ರು, ನಾನು ಕೇಸ್ ವಾಪಸ್ ತೆಗೆದುಕೊಳ್ಳೋದಿಲ್ಲ. ಗೇಟ್ ಬಾಗಿಲು ತೆಗೆದಿದೆ, ಹೋಗ್ತಾ ಇರಿ ಅಂದವರೇ ಅದೆಷ್ಟು ಜೋರಾಗಿ ಮನೆಯ ಬಾಗಿಲು ಹಾಕಿದ್ರು ಅಂದರೆ ಅವರ ಮನ ನಡುಗಿತು. ಆ ಏರಿಯಾದಲ್ಲಿ ಆರೋಪಿಗಳನ್ನು ಹೊರಗೆ ಬಿಡಿ, ನಾವೇ ಶಿಕ್ಷೆ ಕೊಡ್ತೇವೆಂದು ಪ್ರತಿಭಟನೆಯೂ ನಡೆಯುತ್ತಲೇ ಇತ್ತು. ಕಾರ್ನಲ್ಲಿ ಕೂತಾಗ ಅದರಲ್ಲಿ ಒಬ್ಬ ಪೋಷಕರಾದ ಶೇಖರ್ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು. ಹೆತ್ತವರಿಗೆ ನಾವು ಮಕ್ಕಳು ಬೆಳೆಸಿದ ತಪ್ಪಿನ ರೀತಿ ಮಗನ ಮೇಲೆ ಅತಿಯಾದ ವ್ಯಾಮೋಹ. 45% ಅಂಕಕ್ಕೆ ಕೊಡಿಸಿದ 50 ಲಕ್ಷದ ಕಾರ್, ರಾತ್ರಿ ಪಾರ್ಟಿ, ಒಬ್ಬನೇ ಮಗ, ಅತಿಯಾದ ಮುದ್ದು ಈಗ ತಂದು ಇಲ್ಲಿಗೆ ನಿಲ್ಲಿಸಿದೆ. ಯೋಚನೆ ಬರಲು ಪಶ್ಚಾತ್ತಾಪ ಬಿಟ್ಟರೆ ಇನ್ನೇನೂ ಉಳಿದಿರಲಿಲ್ಲ. ಒಂದು ಜೀವದ ಹಿಂದೆ ಸಾವಿರಾರು ಕಣ್ಣುಗಳು, ಕನಸುಗಳು ಇರುತ್ತೆ. ಒಂದು ತಪ್ಪು ಸರಿ ಮಾಡಲಾಗದಂಥದ್ದು. ಮಕ್ಕಳ ಮೇಲೆ ಪ್ರೀತಿ ಇರಬೇಕು, ವ್ಯಾಮೋಹವಲ್ಲ. ಹೇಳಿದ್ದು ಮಾಡಿದ್ದು ಎಲ್ಲವೂ ಸರಿ ಎನ್ನುವ ಭಾವ ಒಂದು ಜೀವವೇ ಹೋಗಿತ್ತು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ನನಗಂತೂ ತುಂಬಾನೇ ಇಷ್ಟ ಆಯಿತು. ಹಾಗೆ ಒಂದೊಳ್ಳೆ ಮೆಸೇಜ್ ಇರುವಂತಹ ಕಥೆ ಇದಾಗಿತ್ತು. ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686976998609962 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಚಂದ್ರ, ನಿನ್ನ ಕನಸಿಗೆ ಬಂದರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮನ್ ಬಿಲ್ಲು ನಿನ್ನ ರಂಗ ಸಾಲ ಕೇಳಿದ್ರೆ ಕೊಡಬೇಡ, ನಾನು ಮಾಸ ಹೋಗ್ತೀನಿ. ಜೀವನದಲ್ಲಿ ಏನೇ ಆದರೂ ತಲೆಗಚ್ಕೋಬೇಡ, ಯಾಕೆ ಅಂದರೆ ನಾನು ನಿನ್ನ ಹಚ್ಕೊಂಡಿದ್ದೀನಿ.

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರ್ತೋಯ್ತು. ಪರವಾಗಿಲ್ಲ, ನಿನ್ನ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯಿತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮೂಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ತ ಮೇಲೆ ಶಾಜಾನಗ್ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನು ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ಮ ಪ್ರೀತಿ ಅವ್ರಿಗಿಂತೇನು ಕಮ್ಮಿ ಅಲ್ಲ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತವೆ.

0: ಸಿಗುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ.

0: ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
1: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity.

ಡಾಕ್ಟರ್ ಅಂಬೇಡ್ಕರ್ ಅವರ ಭಾರತದಲ್ಲಿ ಜಾತಿಗಳು, ಅವುಗಳ ರಚನಾಕ್ರಮ, ಉತ್ಪತ್ತಿ ಹಾಗೂ ವಿಕಾಸ ಕೃತಿಯ ಎರಡನೆಯ ಭಾಗ. ಜಾತಿಯನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡಾಗ ಸ್ವಕುಲದಲ್ಲಿನ ಮದುವೆ ಅಥವಾ ಅಂತರ್ಜಾತಿಯ ವಿವಾಹದ ನಿಷೇಧ ಅದರ ಏಕೈಕ ಸಾರವೆಂದು ಕರೆಯಬಹುದು. ಆದರೆ ಅಮೂರ್ತವಾದ ಮಾನವ ಕುಲಶಾಸ್ತ್ರದ ಆಧಾರದಿಂದ ಕೆಲವರು ಇದನ್ನು ನಿರಾಕರಿಸಬಹುದು. ಏಕೆಂದರೆ ಜಾತಿಯ ಸಮಸ್ಯೆ ಹುಟ್ಟಲು ಅವಕಾಶ ಕೊಡದಂತಹ ಸ್ವಜಾತಿ ವಿವಾಹವಿರುವ ಗುಂಪುಗಳೂ ಇವೆ. ಸಾಮಾನ್ಯ ರೀತಿಯಲ್ಲಿ ಇದು ಸರಿ

0: ಹೇಳಬಹುದು. ಸಾಂಸ್ಕೃತಿಕವಾಗಿ ಭಿನ್ನವಾದ ಗುಣಲಕ್ಷಣಗಳಿರುವ, ಹೆಚ್ಚು ಕಡಿಮೆ ಬೇರೆ ಬೇರೆಯಾದ ಸ್ಥಳಗಳಲ್ಲಿ ವಾಸಿಸುತ್ತಿರುವ ಮತ್ತು ಪರಸ್ಪರ ವ್ಯವಹಾರದ ಅಗತ್ಯವಿಲ್ಲದಿರುವ ಸ್ವಜಾತಿ ವಿವಾಹ ನಡೆಸುವ ಸಮಾಜಗಳು ಇವೆ ಎನ್ನುವುದು ವಾಸ್ತವ. ಈ ಹೇಳಿಕೆಯನ್ನು ಪುಷ್ಟೀಕರಿಸಲು ಸಂಯುಕ್ತ ಸಂಸ್ಥಾನಗಳಲ್ಲಿರುವ ನಿಗ್ರೋಗಳು, ಬಿಳಿಯರು ಮತ್ತು ಅಮೆರಿಕನ್ ಇಂಡಿಯನ್ಸ್ ಎಂಬ ಹೆಸರಿನಿಂದ ಕರೆಯಲಾಗುವ ವಿವಿಧ ಬುಡಕಟ್ಟು ಗುಂಪುಗಳನ್ನು ಹೆಚ್ಚು ಕಡಿಮೆ ಸೂಕ್ತವಾದ ದೃಷ್ಟಾಂತವಾಗಿ ಹೆಸರಿಸಬಹುದು. ಆದರೆ ಭಾರತದಲ್ಲಿ ಪರಿಸ್ಥಿತಿಯೇ ಬೇರೆ. ಆದ್ದರಿಂದ ನಾವು ವಿಷಯಗಳನ್ನು ಗೊಂದಲಮಯವಾಗಿಸಬಾರದು. ಆಗಲೇ ಹೇಳಿರುವಂತೆ ಭಾರತದ ಜನರು ಒಟ್ಟಾರೆಯಾಗಿ ಒಂದು ಬಗೆಯವರು. ಖಚಿತ ವಲಯಗಳನ್ನು ಹೊಂದಿಕೊಂಡಿರುವ ಭಾರತದ ವಿವಿಧ ಜನಾಂಗಗಳು ಬಹುಮಟ್ಟಿಗೆ ಒಬ್ಬರೊಡನೊಬ್ಬರು ಮಿಳಿತವಾಗಿದ್ದಾರೆ, ಸಾಂಸ್ಕೃತಿಕ ಏಕತೆಯನ್ನು ಹೊಂದಿದ್ದಾರೆ. ಇದೊಂದೇ ಏಕರೂಪ ಜನಸಮುದಾಯದ ಅಳತೆಗಳು. ಈ ತರಹದ ಸಮರೂಪತೆಯ ಆಧಾರದ ಮೇಲೆ ಹೇಳುವುದಿದ್ದರೆ, ಸ್ವಜಾತಿ ವಿವಾಹದ ಸಮಾಜಗಳಲ್ಲಿ ಅಥವಾ ಹತ್ತಿರದ ರಕ್ತ ಸಂಬಂಧ ಮಾತ್ರದಿಂದ ರಚಿತವಾದ ಸಾಂಸ್ಕೃತಿಕ ಅಥವಾ ಬುಡಕಟ್ಟು ಗುಂಪುಗಳ ಸಂದರ್ಭದಲ್ಲಿ ಕಾಣದಿರುವ ಗುಣಲಕ್ಷಣಗಳು ಜಾತಿಯನ್ನು ಒಂದು ಹೊಸ ಸ್ವರೂಪದ ಸಮಸ್ಯೆಯನ್ನಾಗಿಸುತ್ತವೆ. ಭಾರತದಲ್ಲಿ ಜಾತಿ ಎಂದರೆ ಸ್ವಜಾತಿ ಮದುವೆಯ ಆಚರಣೆಯೊಂದಿಗೆ ಅಂತರ್ಜಾತಿಯ ವಿವಾಹವನ್ನು ನಿಷೇಧಿಸುತ್ತಾ ಒಂದು ಗುಂಪು ಇನ್ನೊಂದರೊಡನೆ ಸಮ್ಮಿಳಿತವಾಗದಂತೆ ತಡೆಯುವ ಮೂಲಕ ಒಟ್ಟು ಜನಸಂಖ್ಯೆಯನ್ನು ಸ್ಥಿರ ಮತ್ತು ನಿರ್ದಿಷ್ಟ ಘಟಕಗಳ ನಡುವೆ ಕೃತಕವಾಗಿ ಕತ್ತರಿಸಿ ಹಂಚುವ ಪ್ರಕ್ರಿಯೆ. ಹೀಗಾಗಿ ಸ್ವಜಾತಿ ವಿವಾಹವು ಜಾತಿಗೆ ವಿಶಿಷ್ಟವಾದ ಏಕೈಕ ಗುಣವೆಂದು ತೀರ್ಮಾನಿಸುವುದು ಅನಿವಾರ್ಯ. ಸ್ವಜಾತಿ ವಿವಾಹವನ್ನು ಹೇಗೆ ಕಾಪಾಡಲಾಗಿದೆ ಎಂಬುದನ್ನು ತೋರಿಸುವುದರಲ್ಲಿ ನಾವು ಯಶಸ್ವಿಯಾದರೆ ಅಲ್ಲಿಗೆ ಜಾತಿಯ ಉತ್ಪತ್ತಿ ಮತ್ತು ರಚನಾಕ್ರಮವನ್ನು ವಾಸ್ತವವಾಗಿ ಸಾಧಿಸಿದಂತೆಯೇ. ಜಾತಿ ವ್ಯವಸ್ಥೆಯ ರಹಸ್ಯ ಸ್ಫೋಟಕ್ಕೆ ಸ್ವಜಾತಿ ವಿವಾಹವನ್ನು ಒಂದು ಕಿಲಿ ಕೈಯೆಂದು ನಾನು ಪರಿಗಣಿಸಬೇಕೆಂದು ನಿರೀಕ್ಷಿಸುವುದು ನಿಮಗೆ ಅಷ್ಟು ಸುಲಭವಾಗದಿರಬಹುದು. ನಿಮ್ಮ ಕಲ್ಪನೆಯನ್ನು ತುಂಬಾ ದಣಿಸದೆ ನನ್ನ ಕಾರಣಗಳನ್ನು ಮೊದಲು ತಿಳಿಸುತ್ತೇನೆ. ಭಾರತದ ಸಮಾಜಕ್ಕಿಂತ ಮಿಗಿಲಾಗಿ ಇಂದಿನ ಯಾವ ನಾಗರಿಕ ಸಮಾಜವೂ ಪ್ರಾಚೀನ ಕಾಲದ ಅವಶೇಷಗಳನ್ನು ತೋರ್ಪಡಿಸದೆಂದು ಈ ಸಂದರ್ಭದಲ್ಲಿ ಒತ್ತುಕೊಟ್ಟು ಹೇಳುವುದು ವಿಷಯಕ್ಕೆ ಹೊರತಾಗಲಾರದು. ಭಾರತದ ಧರ್ಮವು ಮೂಲಭೂತವಾಗಿ ಪುರಾತನವಾದದ್ದು. ಕಾಲ ಮತ್ತು ನಾಗರಿಕತೆಯಲ್ಲಿ ಪ್ರಗತಿಯಾಗಿದ್ದು ಅದರ ಪ್ರಾಚೀನ ನಿಯಮಗಳು ತನ್ನೆಲ್ಲ ಆದಿಸ್ಥಿತಿಯ ಬಲದೊಂದಿಗೆ ಇಂದಿಗೂ ಜಾರಿಯಲ್ಲಿವೆ. ನಾನು ನಿಮ್ಮ ಗಮನ ಸೆಳೆಯಬೇಕೆಂದಿರುವುದು ಈ ಪುರಾತನ ಪಳೆಯುಳಿಕೆಗಳಲ್ಲಿ ಒಂದಾದ ಭಿನ್ನ ಗೋತ್ರ ವಿವಾಹ ಪದ್ಧತಿ ಕುರಿತು. ಪ್ರಾಚೀನ ಜಗತ್ತಿನಲ್ಲಿ ಭಿನ್ನ ಗೋತ್ರ ವಿವಾಹ ಚಾಲ್ತಿಯಲ್ಲಿದ್ದುದು ಯಾವುದೇ ವಿವರಣೆ ಬಯಸದಷ್ಟು ಚೆನ್ನಾಗಿ ಗೊತ್ತಿರುವ ಸಂಗತಿಯಾಗಿದೆ. ಆದರೂ ಚರಿತ್ರೆಯ ಬೆಳವಣಿಗೆಯೊಂದಿಗೆ ಭಿನ್ನ ಗೋತ್ರ ವಿವಾಹವು ತನ್ನ ಪ್ರಭಾವವನ್ನು ಕಳೆದುಕೊಂಡಿದೆ. ತೀರಾ ಹತ್ತಿರದ ರಕ್ತ ಸಂಬಂಧಿಗಳನ್ನು ಬಿಟ್ಟರೆ ಸಾಮಾನ್ಯವಾಗಿ ವಿವಾಹ ಕ್ಷೇತ್ರವನ್ನು ತಡೆಹಿಡಿಯುವ ಸಾಮಾಜಿಕ ನಿರ್ಬಂಧಗಳಿಲ್ಲ. ಆದರೆ ಭಾರತೀಯರ ವಿಚಾರದಲ್ಲಿ ಭಿನ್ನ ಗೋತ್ರ ವಿವಾಹ ನಿಯಮವು ಇಂದಿಗೂ ಸ್ಪಷ್ಟವಾದ ಕಟ್ಟಳೆಯಾಗಿದೆ. ಈಗ ಕುಲಗಳಿಲ್ಲದಿದ್ದರೂ ಭಾರತೀಯ ಸಮಾಜವು ಇನ್ನೂ ಕುಲ ವ್ಯವಸ್ಥೆಯ ಛಾಯೆಯನ್ನು ಹೊಂದಿದೆ. ಭಿನ್ನ ಗೋತ್ರ ವಿವಾಹ ಕಟ್ಟಳೆಯ ಸುತ್ತ ಕೇಂದ್ರೀಕೃತವಾಗಿರುವ ಮದುವೆಯ ನಿಯಮದಲ್ಲಿ ಇದನ್ನು ಸುಲಭವಾಗಿ ಗಮನಿಸಬಹುದು. ಏಕೆಂದರೆ ಸಪಿಂಡರು ಅಂದರೆ ರಕ್ತ ಸಂಬಂಧಿಗಳು ಮದುವೆಯಾಗಬಾರದೆಂದು ಮಾತ್ರವಲ್ಲ, ಸಗೋತ್ರರ ಅಂದರೆ ಒಂದೇ ವರ್ಗದ ನಡುವಣ ಮದುವೆಯೊಂದನ್ನು ಕೂಡ ದೈವದ್ರೋಹವೆಂದು ಪರಿಗಣಿಸಲಾಗಿದೆ. ಆದುದರಿಂದ ಸಗೋತ್ರ ವಿವಾಹವು ಭಾರತೀಯರಿಗೆ ಹೊರಗಿನದೆಂಬ ಸಂಗತಿಗಿಂತ ಪ್ರಮುಖವಾಗಿ ನೀವು ನೆನಪಿಡಬೇಕಾದದ್ದು ಬೇರಾವುದೂ ಇಲ್ಲ. ಭಾರತದ ಬೇರೆ ಬೇರೆ ಗೋತ್ರಗಳು ಭಿನ್ನ ಗೋತ್ರ ವಿವಾಹ ಪದ್ಧತಿಯನ್ನು ಅನುಸರಿಸುವವೇ ಆಗಿವೆ. ಕುಲದೇವತಾರಾಧನಾ ಪದ್ಧತಿಯ ಇತರ ಗುಂಪುಗಳು ಹೀಗೆಯೇ ಇವೆ. ಭಾರತೀಯರಲ್ಲಿ ಭಿನ್ನ ಗೋತ್ರ ವಿವಾಹವೆಂಬುದು ಯಾರೂ ಉಲ್ಲಂಘಿಸಲು ಧೈರ್ಯ ತೋರದ ಒಂದು ನಂಬಿಕೆ ಎಂದು ಹೇಳುವುದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಹೀಗಾಗಿ ಜಾತಿಗಳೊಳಗೆ ಸ್ವಜಾತಿ ವಿವಾಹವಿದ್ದರೂ ಕೂಡ ಭಿನ್ನ ಗೋತ್ರ ವಿವಾಹವನ್ನು ಕಟ್ಟುನಿಟ್ಟಾಗಿ ಪರಿಪಾಲಿಸಲಾಗುತ್ತದೆ. ಭಿನ್ನ ಗೋತ್ರ ವಿವಾಹದ ಕಟ್ಟಳೆಯನ್ನು ಮೀರಿದವರಿಗೆ ಸ್ವಜಾತಿ ವಿವಾಹದ ನಿಯಮವನ್ನು ಮುರಿದವರಿಗಿಂತ ಕಠಿಣವಾದ ದಂಡವನ್ನು ವಿಧಿಸಲಾಗುವುದು. ಅಂತರ್ಜಾತಿ ವಿವಾಹ ಪದ್ಧತಿ ಇದ್ದಲ್ಲಿ ಜಾತಿ ಇರಲು ಸಾಧ್ಯವಿಲ್ಲ ಎನ್ನುವುದನ್ನು ನೀವು ನೋಡಬಹುದು. ನಿಜಕ್ಕೂ ಅಂತರ್ಜಾತಿ ವಿವಾಹವೆಂದರೆ ಜಾತಿಗಳ ಬೆಸುಗೆ ಎಂದರ್ಥ. ಆದರೆ ನಮ್ಮಲ್ಲಿ ಜಾತಿಗಳಿವೆ. ಭಾರತಕ್ಕೆ ಸಂಬಂಧಿಸಿದಂತೆ ಜಾತಿಗಳ ಸೃಷ್ಟಿ ಎಂದರೆ ಅಂತರ್ಜಾತಿಯ ವಿವಾಹದ ಮೇಲೆ ಸ್ವಜಾತಿ ವಿವಾಹದ ಮೇಲ್ತರದ ಪ್ರಾಬಲ್ಯ ಎಂಬುದು ಅಂತಿಮ ವಿಶ್ಲೇಷಣೆಯಾಗಿದೆ. ಹಾಗಿದ್ದು ಮೂಲದಲ್ಲಿ ಅಂತರ್ಜಾತಿ ವಿವಾಹ ಪದ್ಧತಿ ಇರುವ ಜನಸಮುದಾಯಗಳ ಸಂದರ್ಭ ಸ್ವಜಾತಿ ಮದುವೆ, ಅದು ಮತ್ತೆ ಜಾತಿಗೆ ಸೃಷ್ಟಿಗೆ ಸಮನಾಗಿರುತ್ತದೆ ಎಂಬ ವಿಷಯವನ್ನು ನಿರ್ವಹಿಸುವುದು ಒಂದು ಗಂಭೀರ ಸಮಸ್ಯೆಯಾಗಿದೆ. ಅಂತರ್ಜಾತಿಯ ವಿವಾಹ ಪದ್ಧತಿಯ ವಿರುದ್ಧವಾಗಿ ಸ್ವಜಾತಿ ವಿವಾಹ ಪದ್ಧತಿಯ ಸಂರಕ್ಷಣೆಗಾಗಿ ಬಳಸುವ ವಿಧಾನಗಳ ಪರಿಶೀಲನೆಯಲ್ಲಿಯೇ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಈ ರೀತಿಯಲ್ಲಿ ಅಂತರ್ಜಾತಿಯ ವಿವಾಹದ ಮೇಲೆ ಸ್ವಜಾತಿ ವಿವಾಹದ ಮೇಲ್ತರದ ಪ್ರಾಬಲ್ಯವೆಂದರೆ ಅದು ಜಾತಿಯ ಸೃಷ್ಟಿ ಎಂದರ್ಥ. ಆದರೆ ಇದು ಅಷ್ಟು ಸುಲಭದ ವ್ಯವಹಾರವಲ್ಲ. ಈಗ ಉದಾಹರಣೆಯಾಗಿ ತನ್ನನ್ನೇ ತಾನು ಜಾತಿಯನ್ನಾಗಿಸಲು ಇಚ್ಛಿಸುವ ಒಂದು ಕಾಲ್ಪನಿಕ ಗುಂಪನ್ನು ತೆಗೆದುಕೊಂಡು ಅದು ಸ್ವಜಾತಿ ವಿವಾಹ ಪದ್ಧತಿಯನ್ನು ಜಾರಿಗೆ ತರಲು ಯಾವ ವಿಧಾನಗಳನ್ನು ಅನುಸರಿಸಬೇಕಾಗಿ ಎಂಬುದನ್ನು ವಿಶ್ಲೇಷಿಸೋಣ. ಒಂದು ಗುಂಪು ತನ್ನ ಜಾತಿಯಲ್ಲಿಯೇ ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದಾಗ ಅದರಲ್ಲಿಯೂ ವೈವಾಹಿಕ ಸಂಬಂಧಗಳು ಭಿನ್ನ ಸಮುದಾಯಗಳೊಂದಿಗೆ ನಡೆಯಲೇಬೇಕೆಂಬ ಕಟ್ಟಳೆ ಈ ಹಿಂದೆ ಇದ್ದಾಗಲಂತೂ ಹೊರಗಿನ ಗುಂಪುಗಳೊಂದಿಗೆ ಅಂತರ್ಜಾತಿಯ ಮದುವೆ ಮಾಡಿಕೊಳ್ಳುವುದರ ವಿರುದ್ಧ ಕೇವಲ ಒಂದು ಔಪಚಾರಿಕ ನಿಷೇಧ ಮಾತ್ರ ಪ್ರಯೋಜನಕಾರಿಯಾಗುವುದಿಲ್ಲ. ಅದೂ ಅಲ್ಲದೆ ಪರಸ್ಪರ ನಿಕಟ ಸಂಪರ್ಕದಲ್ಲಿರುವ ಎಲ್ಲ ಗುಂಪುಗಳಲ್ಲೂ ಚೆನ್ನಾಗಿ ಬೆರೆಯುವಿಕೆ ಹಾಗೂ ಸಂಕರಗೊಳ್ಳುವಿಕೆಯಿಂದಾಗಿ ಏಕರೂಪ ಹೊಂದಿದ ಸಮಾಜವಾಗಿ ಬಲಗೊಳ್ಳುವ ಪ್ರವೃತ್ತಿಯೊಂದು ಇದ್ದೇ ಇರುತ್ತದೆ. ಜಾತಿ ರಚನೆಯಲ್ಲಿರುವ ಆಸಕ್ತಿಯಿಂದ ಈ ಬಗೆಯ ಪ್ರವೃತ್ತಿಯನ್ನು ಬಲವಾಗಿ ನಿಷ್ಫಲಗೊಳಿಸಬೇಕಾದರೆ ವರ್ತುಲದ ಹೊರಗೆ ಒಂದು ಗೆರೆ ಎಳೆದು ಅದರಾಚೆಗೆ ಜನರು ಮದುವೆ ಮಾಡಿಕೂಡದೆಂದು ಹದ್ದುಬಸ್ತಿನಲ್ಲಿಡುವ ಅನಿವಾರ್ಯವಾಗುತ್ತದೆ. ಅಷ್ಟಾದರೂ ಹೊರಗಿನವರೊಂದಿಗೆ ಮದುವೆಗಳನ್ನು ತಡೆಹಿಡಿಯುವ ಈ ನಿರ್ಬಂಧವು ತನ್ನೊಳಗಿನಿಂದಲೇ ಸಮಸ್ಯೆಗಳನ್ನು ಹುಟ್ಟಿಸುತ್ತದೆ ಮತ್ತು ಅವುಗಳಿಗೆ ಪರಿಹಾರ ಅಷ್ಟು ಸುಲಭವಾಗಿರುವುದಿಲ್ಲ. ಸ್ಥೂಲವಾಗಿ ಹೇಳುವುದಾದರೆ ಸಾಮಾನ್ಯವಾಗಿ ಒಂದು ಗುಂಪಿನಲ್ಲಿ ಹೆಂಗಸರು ಗಂಡಸರು ಹೆಚ್ಚು ಕಡಿಮೆ ಸಮನಾದ ಸಂಖ್ಯೆಯನ್ನು ಹೊಂದಿರುತ್ತಾರೆ ಮತ್ತು ಸಮವಯಸ್ಕರಲ್ಲಿ ಸಮಾನತೆಯೊಂದು ಇದ್ದೇ ಇರುತ್ತದೆ. ಆದರೆ ವಾಸ್ತವ ಸಮಾಜಗಳಲ್ಲಿ ಯಾವಾಗಲೂ ಈ ಸಮಾನತೆಯು ಪರಿಗಣನೆಗೆ ಬರುವುದೇ ಇಲ್ಲ. ಅದೇ ಕಾಲದಲ್ಲಿ ತಾನೊಂದು ಜಾತಿಯಾಗಲು ಬಯಸುವ ಗುಂಪಿಗೆ ಲಿಂಗಗಳ ನಡುವೆ ಸಮಾನ ಸಂಖ್ಯೆಯನ್ನು ಕಾಪಾಡುವುದು ಅಂತಿಮ ಗುರಿಯಾಗುತ್ತದೆ. ಯಾಕೆಂದರೆ ಅದಿಲ್ಲದೆ ಸಜಾತಿ ವಿವಾಹ ಅಸ್ತಿತ್ವದಲ್ಲಿರುವುದು ಹಿಂದಿನಂತೆ ಸಾಧ್ಯವಾಗುವುದಿಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಸ್ವಜಾತಿ ವಿವಾಹ ಪದ್ಧತಿಯನ್ನು ಸಂರಕ್ಷಿಸಬೇಕಾದಲ್ಲಿ ತಮ್ಮೊಳಗಿನವರೊಂದಿಗೆ ಲೈಂಗಿಕ ಸಂಪರ್ಕದ ಹಕ್ಕನ್ನು ಕಲ್ಪಿಸಿಕೊಡಬೇಕು. ಇದಕ್ಕೆ ಸಮ್ಮತಿಸದ ಗುಂಪಿನ ಸದಸ್ಯರನ್ನು ತಮಗಿಷ್ಟ ಬಂದ ರೀತಿಯಲ್ಲಿ ತಾವು ಬದುಕುವಂತೆ ಪರಿಧಿಯಿಂದ ಆಚೆಗೆ ಅಟ್ಟಿಬಿಡಲಾಗುವುದು. ಆದರೆ ಲೈಂಗಿಕ ಹಕ್ಕುಗಳನ್ನು ತಮ್ಮೊಳಗೆ ದೊರಕಿಸುವುದಕ್ಕಾಗಿ ತಾನೊಂದು ಜಾತಿಯಾಗಿ ಉಳಿಯಬೇಕೆಂದು ಬಯಸುವ ಗುಂಪಿನೊಳಗೆ ಮದುವೆಯಾಗಬಲ್ಲ ಘಟಕಗಳಲ್ಲಿ ಸ್ತ್ರೀಯರ ಮತ್ತು ಪುರುಷರ ಸಂಖ್ಯೆಯಲ್ಲಿ ಸಮಾನತೆಯನ್ನು ಉಳಿಸಿಕೊಂಡು ಬರುವುದು ತೀರಾ ಅಗತ್ಯ. ಅಂತಹದ್ದೊಂದು ಸಮಾನತೆಯ ಸಂರಕ್ಷಣೆಯಿಂದಲೇ ಗುಂಪಿನ ಅವಶ್ಯಕತೆಯಾದ ಸ್ವಜಾತಿ ವಿವಾಹ ಪದ್ಧತಿಯನ್ನು ಸುಭದ್ರವಾಗಿಡುವುದು ಸಾಧ್ಯ. ಮತ್ತು ಇದರಲ್ಲಿ ತುಂಬಾ ಅಸಮ್ಮತಿ ಇದ್ದಲ್ಲಿ ಅದು ಗುಂಪನ್ನು ಮುರಿಯುವುದು ನಿಶ್ಚಿತ. ಹೀಗಾಗಿ ಜಾತಿ ಸಮಸ್ಯೆಯು ಅಂತಿಮವಾಗಿ ಮದುವೆಗೆ ಪ್ರಾಪ್ತ ವಯಸ್ಕರಾದ ಸ್ತ್ರೀ ಮತ್ತು ಪುರುಷರ ನಡುವಣ ಸಂಖ್ಯೆಯ ಅಸಮ್ಮತಿಗಳನ್ನು ಸರಿಪಡಿಸುವ ಒಂದು ಅಂಶವಾಗಿ ಮಾರ್ಪಾಡಾಗುತ್ತದೆ. ನಿಸರ್ಗದ ಆಗುಹೋಗುಗಳಿಗೆ ಬಿಟ್ಟಾಗಲು ಸಂಖ್ಯೆಯ ಅನುರೂಪತೆ ಕಾಣುವುದು ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಸತ್ತಾಗ ಮಾತ್ರ. ಆದರೆ ಇದೊಂದು ಅಪರೂಪದ ಸಂಗತಿ. ಹೆಂಡತಿಗಿಂತ ಮುಂಚೆಯೇ ಗಂಡ ಸತ್ತು ಒಬ್ಬ ಹೆಚ್ಚುವರಿ ಹೆಣ್ಣನ್ನು ಉಳಿಸಿ ಹೋಗಬಹುದು. ಅಂತಹ ಪ್ರಸಂಗದಲ್ಲಿ ಗಂಡನಿಲ್ಲದ ಆಕೆಯನ್ನು ಹರಣ ಮಾಡಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ಆಕೆ ಅಂತರ್ಜಾತಿಯ ವಿವಾಹದ ಮೂಲಕ ಆ ಗುಂಪಿನ ಸ್ವಜಾತಿ ವಿವಾಹ ಪದ್ಧತಿಯನ್ನು ಮುರಿಯುತ್ತಾಳೆ. ಇದೇ ರೀತಿಯಲ್ಲಿ ಹೆಂಡತಿ ಸತ್ತು ಗಂಡ ಉಳಿದು ಹೆಚ್ಚುವರಿ ಮನಸ್ಸಿನಾಗಲೂಬಹುದು. ಆಗ ಆ ಗುಂಪು ಅವನ ಮಡದಿಯ ದಾರುಣ ಸಾವಿಗೆ ಕನಿಕರಿಸಲೂಬಹುದು. ಆದರೆ ಅವನನ್ನೂ ನಿವಾರಿಸಲೇಬೇಕು. ಇಲ್ಲವಾದರೆ ಅವನೂ ಗುಂಪಿನ ಹೊರಗಿನಿಂದ ಮದುವೆಯಾಗಿ ಸ್ವಜಾತಿ ವಿವಾಹ ನಿಯಮಗಳನ್ನು ನುಚ್ಚುನೂರುಗೊಳಿಸುತ್ತಾನೆ. ಹೀಗೆ ಹೆಚ್ಚುವರಿಯಾದ ಹೆಣ್ಣು ಮತ್ತು ಹೆಚ್ಚುವರಿಯಾದ ಗಂಡು ಜಾತಿಗೆ ಕಂಟಕವಾಗುತ್ತಾರೆ. ಹಾಗಾದಂತೆ ನೋಡಿಕೊಳ್ಳಬೇಕು. ಅದೇ ಗುಂಪಿನ ನಿಗದಿತ ವಲಯದೊಳಗೆ ಸರಿಯಾದ ಸಂಗಾತಿಗಳನ್ನು ಹುಡುಕದಿದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಅವರು ಯಾರನ್ನೂ ಹುಡುಕಲಾರರು ಮತ್ತು ಇದನ್ನು ನಿಯಂತ್ರಿಸದಿದ್ದಲ್ಲಿ ನಿಯಮ ಬಾಹಿರವಾಗಿ ಜೊತೆಗಿರುವ ಜೋಡಿಗಳಾಗಿ ಪರಿವರ್ತಿತವಾಗಬಹುದು. ಅವರು ಎಲ್ಲೆ ಮೀರುವ ಹೊರಗಡೆ ಮದುವೆಯಾಗುವ ಮತ್ತು ಜಾತಿಗೆ ಹೊರತಾದ ಸಂತಾನ ಕೊಡುವ ಸಂಭವವಿದೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to you.

ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾರತದಲ್ಲಿ ಜಾತಿಗಳು, ಅವುಗಳ ರಚನಾಕ್ರಮ, ಉತ್ಪತ್ತಿ ಹಾಗೂ ವಿಕಾಸ ಕೃತಿಯ ಮೂರನೆಯ ಭಾಗ ಈಗ ನಿಮ್ಮ ಮುಂದೆ. ಮೊದಲು ಹೇಳಿದ ಹೆಚ್ಚುವರಿ ಗಂಡು ಮತ್ತು ಹೆಚ್ಚುವರಿ ಹೆಣ್ಣು ವಿಚಾರದ ಕುರಿತು ನಮ್ಮ ಕಾಲ್ಪನಿಕ ಗುಂಪು ಏನು ಮಾಡಬಹುದೆಂಬುದನ್ನು ಈಗ ನೋಡೋಣ. ಮೊದಲು ಹೆಚ್ಚುವರಿ ಹೆಣ್ಣಿನ ವಿಷಯವನ್ನು ಪರಿಶೀಲಿಸೋಣ. ಜಾತಿಯ ಸ್ವಜಾತಿ ವಿವಾಹ ಪದ್ಧತಿಯನ್ನು ಕಾಪಾಡುವ ಸಲುವಾಗಿ ಎರಡು ರೀತಿಯಲ್ಲಿ ಆಕೆಯ ವಿಷಯವನ್ನು ಇತ್ಯರ್ಥ ಮಾಡಬಹುದಾಗಿದೆ. ಮೊದಲನೆಯದಾಗಿ, ಅವಳ ಮೃತ ಗಂಡನ ಚಿತಿಯಲ್ಲಿ ಅವಳನ್ನು ಸುಟ್ಟು ಅವಳನ್ನು ನಿವಾರಿಸಬಹುದು. ಆದರೆ ಲಿಂಗ ಅಸಮಾನತೆಯ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಇದೊಂದು ಅಪ್ರಾಯೋಗಿಕ ವಿಧಾನವಾದೀತು. ಕೆಲವು ಕಡೆಗಳಲ್ಲಿ ಇದು ಸರಿ ಹೋಗಬಹುದು. ಅದರಿಂದಾಗಿ ಪ್ರತಿಯೊಬ್ಬ ಹೆಚ್ಚುವರಿ ಸ್ತ್ರೀಯನ್ನು ಹೀಗೆ ನಿವಾರಿಸಲಾಗದು. ಇದು ಸುಲಭ ಪರಿಹಾರವಾದರೂ ಕಷ್ಟಸಾಧ್ಯವಾಗಿದೆ. ಈ ರೀತಿಯಲ್ಲಿ ಹೆಚ್ಚುವರಿ ಸ್ತ್ರೀಯನ್ನು, ಅಂದರೆ ವಿಧವೆಯನ್ನು ನಿವಾರಿಸದಿದ್ದಲ್ಲಿ ಆಕೆ ಗುಂಪಿನಲ್ಲಿಯೇ ಉಳಿಯುತ್ತಾಳೆ. ಆದರೆ ಅವಳ ಇರುವಿಕೆಯಲ್ಲೇ ಎರಡು ಅಪಾಯಗಳಿವೆ. ಆಕೆ ಜಾತಿಯ ಹೊರಗೆ ಮದುವೆಯಾಗಿ ಸ್ವಜಾತಿ ಮದುವೆ ಪದ್ಧತಿಯನ್ನು ಉಲ್ಲಂಘಿಸಬಹುದು. ಇಲ್ಲವೇ ಆಕೆ ಜಾತಿಯೊಳಗೆ ಮದುವೆಯಾಗಲೂಬಹುದು ಮತ್ತು ಅದರಿಂದ ಜಾತಿಯೊಳಗೆ ಸಮರ್ಥ ವಧುವಿಗೆ ಮೀಸಲಿದ್ದ ಗಂಡೊಬ್ಬನ ವಿವಾಹದ ಅವಕಾಶಕ್ಕೆ ಲಗ್ಗೆ ಹಾಕಬಹುದು. ಆದುದರಿಂದ ಯಾವುದೇ ರೀತಿಯಲ್ಲೂ ಆಕೆಯೊಂದು ಪಿಡುಗು. ಆಕೆಯನ್ನು ಸತ್ತ ಗಂಡನೊಂದಿಗೆ ದಹಿಸಲಾಗದಿದ್ದರೆ ಈ ಸಮಸ್ಯೆಯು ಪರಿಹಾರಕ್ಕಾಗಿ ಬೇರಿನ್ನೇನಾದರೂ ಮಾಡಲೇಬೇಕು. ಎರಡನೆಯದಾಗಿ, ಅವಳಿಗೆ ಜೀವನ ಪರ್ಯಂತ ವೈಧವ್ಯವನ್ನು ವಿಧಿಸುವುದು. ವಸ್ತುನಿಷ್ಠ ಪರಿಣಾಮದ ದೃಷ್ಟಿಯಿಂದಲಂತೂ ವೈಧವ್ಯವನ್ನು ಹೇರುವುದಕ್ಕಿಂತ ಸುಡುವುದೇ ಉತ್ತಮ ಪರಿಹಾರ. ವಿಧವೆಯನ್ನು ಸುಡುವುದರಿಂದ ಒಬ್ಬ ಹೆಚ್ಚುವರಿ ಹೆಣ್ಣಿಗೆ ಸಂಭವಿಸಬಹುದಾದ ಎಲ್ಲ ಮೂರು ಕೇಡುಗಳನ್ನು ನಿವಾರಿಸಿದಂತೆ ಆಗುತ್ತದೆ. ಸತ್ತು ಇಲ್ಲವಾಗುವುದರ ಮೂಲಕ ಆಕೆ ಜಾತಿಯ ಒಳಗಾಗಲಿ ಹೊರಗಾಗಲಿ ಮದುವೆಯಾಗುವ ಸಮಸ್ಯೆ ಇರುವುದಿಲ್ಲ. ಆದರೆ ಹೀಗೆ ಸುಡುವುದಕ್ಕಿಂತಲೂ ಕಡ್ಡಾಯವಾದ ವೈಧವ್ಯ ಉತ್ತಮವೇಕೆಂದರೆ ಅದು ಹೆಚ್ಚು ಪ್ರಾಯೋಗಿಕವಾಗಿದೆ. ತೌಲನಿಕವಾಗಿಯೂ ಇದು ಮಾನೀಯವಾಗಿರುವುದಲ್ಲದೆ ದಹನದಂತೆ ಇದು ಪುನರ್ವಿವಾಹದ ಕೇಡಿನಿಂದ ಕಾಪಾಡುತ್ತದೆ. ಆದರೆ ಗುಂಪಿನ ನೈತಿಕತೆಯನ್ನು ರಕ್ಷಿಸುವಲ್ಲಿ ಇದು ಸೋಲುತ್ತದೆ. ಕಡ್ಡಾಯ ವೈಧವ್ಯದಲ್ಲಿ ಸ್ತ್ರೀ ಇರುತ್ತಾಳೆಂಬುದರಲ್ಲಿ ಸಂಶಯವಿಲ್ಲ. ವಿಧಿಬದ್ಧ ಪತ್ನಿಗಿರುವ ಸಹಜ ಹಕ್ಕುಗಳಿಂದ ಆಕೆಯನ್ನು ಭವಿಷ್ಯ ಜೀವನದಲ್ಲಿ ವಂಚಿತಗೊಳಿಸುವುದರಿಂದಾಗಿ ಅನೈತಿಕ ನಡತೆಗೆ ಆಕರ್ಷಣೆ ಹೆಚ್ಚಾಗುತ್ತದೆ. ಆದರೆ ಇದು ಯಾವುದೇ ರೀತಿಯಲ್ಲೂ ಒಂದು ದುಸ್ತರವಾದ ಕಷ್ಟವಲ್ಲ. ಇನ್ನು ಆಕೆಯನ್ನು ಆಕರ್ಷಣೀಯವಲ್ಲದ ದುಸ್ಥಿತಿಗೂ ಕೆಳಗಿಳಿಸಬಹುದು. ತನ್ನನ್ನು ಒಂದು ಜಾತಿಗೆ ಒಳಪಡಿಸುವ ಇಚ್ಛೆಯ ಗುಂಪಿನಲ್ಲಿ ಹೆಚ್ಚುವರಿ ಹೆಣ್ಣಿನದಕ್ಕಿಂತ ಹೆಚ್ಚುವರಿ ಗಂಡಸಿನ, ಅಂದರೆ ವಿಧುರನ ಸಮಸ್ಯೆ ಇನ್ನೂ ಗಂಭೀರವಾದುದು ಮತ್ತು ಸಮಸ್ಯಾತ್ಮಕವಾದುದಾಗಿದೆ. ಅನಾದಿ ಕಾಲದಿಂದಲೂ ಹೆಣ್ಣಿಗೆ ಹೋಲಿಸಿದಾಗ ಗಂಡು ಮೇಲ್ಗೈ ಪಡೆಯುತ್ತಾನೆ. ಎಲ್ಲ ಗುಂಪಿನಲ್ಲೂ ಆತ ಪ್ರಧಾನ ವ್ಯಕ್ತಿ. ಎರಡು ಲಿಂಗಗಳಲ್ಲಿ ಆತನಿಗೆ ಅಧಿಕತರವಾದ ಪ್ರತಿಷ್ಠೆ ಇದೆ. ಸ್ತ್ರೀಯ ಮೇಲಿನ ಅವನ ಈ ಸಾಂಪ್ರದಾಯಿಕವಾದ ಶ್ರೇಷ್ಠತೆಯಿಂದಾಗಿ ಆತನ ಅಪೇಕ್ಷೆಗಳನ್ನು ಯಾವಾಗಲೂ ಪರಿಶೀಲಿಸಲಾಗುತ್ತಿದೆ. ಇನ್ನೊಂದು ಕಡೆ ಧಾರ್ಮಿಕ, ಸಾಮಾಜಿಕ ಅಥವಾ ಆರ್ಥಿಕ ಎಲ್ಲ ಬಗೆಯ ಪಕ್ಷಪಾತ ಕಟ್ಟಳೆಗಳಿಗೂ ಸ್ತ್ರೀ ಸುಲಭವಾಗಿ ಬಲಿಯಾಗುತ್ತಾಳೆ. ಆದರೆ ಗಂಡಸು ತಾನೇ ಕಟ್ಟಳೆಗಳನ್ನು ಮಾಡುವ ವ್ಯಕ್ತಿಯಾಗಿ ಅನೇಕ ಬಾರಿ ಅವುಗಳಿಗೆ ಅತೀತನಾಗಿದ್ದಾನೆ. ಪರಿಸ್ಥಿತಿ ಹೀಗಿರುವುದರಿಂದ ಒಂದು ಜಾತಿಯಲ್ಲಿ ಹೆಚ್ಚುವರಿ ಹೆಣ್ಣಿಗೆ ನೀವು ತೋರುವಂತಹ ವರ್ತನೆಯನ್ನು ಗಂಡಿಗೂ ತೋರಲಾರಿರಿ. ವಿಧುರನನ್ನು ಆತನ ಸತ್ತ ಹೆಂಡತಿಯೊಂದಿಗೆ ಸುಡುವುದು ಎರಡು ರೀತಿಗಳಲ್ಲಿ ಕಷ್ಟಸಾಧ್ಯವಾದುದು. ಎಲ್ಲಕ್ಕಿಂತಲೂ ಮೊದಲನೆಯದೆಂದರೆ ಆತ ಗಂಡಸು ಎಂಬುದೊಂದೇ ಸರಳ ಕಾರಣಕ್ಕಾಗಿ ಆತನನ್ನು ಚಿತೆಯೇರಿಸಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ, ಹಾಗೆ ಮಾಡಿದರೂ ಆ ಜಾತಿಗೆ ಒಬ್ಬ ಬಲಿಷ್ಠ ವ್ಯಕ್ತಿ ನಷ್ಟವಾಗುತ್ತಾನೆ. ಆದುದರಿಂದ ಅವನನ್ನು ಪ್ರಶಸ್ತವಾಗಿಯೇ ನಿವಾರಿಸಿಕೊಳ್ಳಲು ಇನ್ನೆರಡು ಪರಿಹಾರಗಳಿರುತ್ತವೆ. ಪ್ರಶಸ್ತವಾಗಿದೆ ಎಂದು ನಾನು ಹೇಳುತ್ತಿರುವುದು ಏಕೆಂದರೆ ಆತ ಗುಂಪಿನೊಂದಿಗೆ ಒಂದು ಆಸ್ತಿಯಾಗಿದ್ದಾನೆ. ಆತ ಗುಂಪಿಗೆ ಮುಖ್ಯನಾದುದರಿಂದಲೂ, ಸ್ವಜಾತಿ ವಿವಾಹ ಪದ್ಧತಿ ಇನ್ನೂ ಮುಖ್ಯವಾಗಿರುವುದರಿಂದಲೂ ಈ ಸಮಸ್ಯೆಯ ಪರಿಹಾರ ಎರಡು ಗುರಿಗಳಿಗೂ ಸಲ್ಲುವಂತಿರಬೇಕು. ಇಂಥ ಪರಿಸ್ಥಿತಿಗಳಲ್ಲಿ ನಾನು ತಿಳಿದಂತೆ ವಿಧವೆಗೆ ಇರುವ ರೀತಿಯಲ್ಲಿ ಆಜೀವ ಪರ್ಯಂತ ವಿಧುರನಾಗಿರುವಂತೆ ಆತನನ್ನು ಬಲಾತ್ಕರಿಸಬಹುದು ಅಥವಾ ಪ್ರೇರೇಪಿಸಲೂಬಹುದು. ಒಟ್ಟಾರೆ ಈ ಪರಿಹಾರ ಅಷ್ಟೇನು ಕಷ್ಟವಲ್ಲ. ಏಕೆಂದರೆ ಯಾವುದೇ ಒತ್ತಾಯಗಳಲ್ಲದೆಯೂ ಕೆಲವರು ಸ್ವ ಇಚ್ಛೆಯಿಂದಲೇ ಬ್ರಹ್ಮಚರ್ಯವನ್ನು ಆನಂದಿಸಬಲ್ಲರು. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ತಾವಾಗಿಯೇ ಜಗತ್ತನ್ನು ಅದರ ಸಂತೋಷವನ್ನು ತ್ಯಜಿಸಬಲ್ಲರು. ಆದರೆ
ಮನುಷ್ಯ ಸ್ವಭಾವದಿಂದಾಗಿ ಈ ಪರಿಹಾರವನ್ನು ನಿರೀಕ್ಷಿಸುವುದು ಕಷ್ಟಸಾಧ್ಯವೇ ಸರಿ. ವ್ಯತಿರಿಕ್ತವಾಗಿ ಹೆಚ್ಚುವರಿ ಮನುಷ್ಯ ಗುಂಪಿನಲ್ಲೇ ಉಳಿದು ಸಾಮೂಹಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದಾದರೆ ಆತ ಗುಂಪಿನ ನೀತಿಗಳಿಗೆ ಅಪಾಯವಾಗುತ್ತಾನೆ. ಭಿನ್ನ ದೃಷ್ಟಿಕೋನದಿಂದ ನೋಡಿದ್ದಾದರೆ ಬ್ರಹ್ಮಚರ್ಯ ಅದು ಯಶಸ್ವಿಯಾಗುವಡೆ ಸುಲಭವೇ, ಆದರೂ ಜಾತಿಯ ಭೌತಿಕ ಭವಿಷ್ಯಕ್ಕೆ ಅದು ಅನುಕೂಲಕರವಾದುದಲ್ಲ. ಆತ ನಿಷ್ಠುರ ಬ್ರಹ್ಮಚರ್ಯವನ್ನು ಪಾಲಿಸಿ ಪ್ರಪಂಚವನ್ನು ತ್ಯಜಿಸಿದಲ್ಲಿ ಜಾತಿ ಪದ್ಧತಿ ಅಥವಾ ಜಾತಿಗಳ ನೀತಿಗಳ ಸಂರಕ್ಷಣೆಗೆ ಅಡ್ಡಿಯಾಗಲಾರು. ಒಂದು ವೇಳೆ ಆತ ಜಾತ್ಯಾತೀತ ವ್ಯಕ್ತಿಯಾಗಿ ಉಳಿದದ್ದೇ ಆದರೆ ಆಗ ಆತ ಒಂದು ಪಿಡುಗಾಗುತ್ತಾನೆ. ಆದರೆ ತನ್ನ ಜಾತಿಯ ಲೌಕಿಕ ಸಂರಕ್ಷಣೆಯ ದೃಷ್ಟಿಯಿಂದ ಆತ ಎಲ್ಲವನ್ನೂ ತ್ಯಜಿಸಿದ ವ್ಯಕ್ತಿಯಾಗಿ ಪರಿವರ್ತನೆಗೊಂಡಲ್ಲಿ ಆತ ಹೆಚ್ಚು ಕಡಿಮೆ ಸುಡಲ್ಪಟ್ಟ ವ್ಯಕ್ತಿಯೇ. ಒಂದು ಜಾತಿ ಕಠಿಣವಾದ ಸಮುದಾಯ ವ್ಯವಸ್ಥೆ ಸಾಧ್ಯವಾಗುವಂತೆ ದೊಡ್ಡದಾಗಿರುವ ಒಂದು ಸಂಖ್ಯಾಬಲವನ್ನು ಉಳಿಸಿಕೊಂಡಿರಬೇಕಾಗುತ್ತದೆ. ಆದರೆ ಈ ಸಂಖ್ಯಾಬಲವನ್ನು ನಿರೀಕ್ಷಿಸುತ್ತಾ ಬ್ರಹ್ಮಚರ್ಯವನ್ನು ಸಾರುವುದು ಕ್ಷಯರೋಗವನ್ನು ರಕ್ತಸ್ರಾವದಿಂದ ಗುಣಪಡಿಸಿದಂತಾಗುತ್ತದೆ. ಆದುದರಿಂದ ಒಂದು ಗುಂಪಿನಲ್ಲಿ ಹೆಚ್ಚುವರಿ ಗಂಡಸಿನ ಮೇಲೆ ಬ್ರಹ್ಮಚರ್ಯವನ್ನು ಹೇರುವಿಕೆ ತಾತ್ವಿಕವಾಗಿಯೂ ಪ್ರಾಯೋಗಿಕವಾಗಿಯೂ ವಿಫಲಗೊಳ್ಳುತ್ತದೆ. ಬದಲಿಗೆ ಅವನನ್ನು ಒಬ್ಬ ಗೃಹಸ್ಥ, ಒಂದು ಕುಟುಂಬ ಪಾಲಕನನ್ನಾಗಿ ಇಡುವುದು ಜಾತಿ ಹಿತದೃಷ್ಟಿಯಿಂದಲೇ, ಆದರೆ ಜಾತಿಯೊಳಗೆ ಒಬ್ಬ ಹೆಂಡತಿಯನ್ನು ಅವನಿಗೆ ಒದಗಿಸುವುದೇ ಸಮಸ್ಯೆಯಾಗಿದೆ. ಹೊರನೋಟಕ್ಕೆ ಇದು ಅಸಾಧ್ಯ. ಏಕೆಂದರೆ ಒಂದು ಜಾತಿಯಲ್ಲಿರಬೇಕಾದ ಪ್ರಮಾಣವೆಂದರೆ ಒಂದು ಗಂಡಿಗೆ ಒಂದು ಹೆಣ್ಣು. ಎರಡು ಬಾರಿ ಮದುವೆಯಾಗುವ ಅವಕಾಶವನ್ನು ಯಾರೂ ಹೊಂದಲಾಗದು. ಬಿಗಿಯಾಗಿ ತಾನೇ ಬೇಲಿ ಹಾಕಿರುವ ಒಂದು ಜಾತಿಯೊಳಗೆ ಮಧುವಣಿಗರ ಬಳಿಗೆ ಹೋಗುವ ಮಧುವಣಗಿತ್ತಿಯರು ಯಾವಾಗಲೂ ಸಂಖ್ಯೆಯ ಆಧಾರಿತವಾಗಿ ತಕ್ಕಷ್ಟೇ ಇರುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಹೆಚ್ಚುವರಿ ಗಂಡಸಿಗೆ ಆತನನ್ನು ಒಂದು ಗುಂಪಿಗೆ ಕಟ್ಟಿಹಾಕುವ ಸಲುವಾಗಿ ಮದುವೆಯಾಗಬಲ್ಲ ಹಂತವನ್ನು ಇನ್ನೂ ತಲುಪಿರದ ವಧುವನ್ನು ಹೆಂಡತಿಯಾಗಿ ತುಂಬಿಸಬಹುದು. ಹೆಚ್ಚುವರಿ ಗಂಡಸಿನ ವಿಚಾರದಲ್ಲಿ ನಿಶ್ಚಯವಾಗಿದು ಅತ್ಯುತ್ತಮವಾದ ಸಾಧ್ಯತೆ. ಇದರಿಂದ ಆತನನ್ನು ಜಾತಿಯಲ್ಲಿಯೇ ಉಳಿಸಿದಂತಾಗುತ್ತದೆ. ಜಾತಿಯಿಂದ ನಿರಂತರವಾಗಿ ಹೊರಗೆ ಹರಿಯುವ ಸಂಖ್ಯಾಬಲವನ್ನು ಈ ವಿಧಾನದಿಂದ ಸಂರಕ್ಷಿಸಿದಂತಾಗುತ್ತದೆಯಲ್ಲದೆ ಸ್ವಜಾತಿ ಮತ್ತು ನೀತಿಗಳನ್ನು ಕಾಪಾಡಿದಂತಾಗುತ್ತದೆ. ಸ್ತ್ರೀ ಪುರುಷರ ನಡುವೆ ಇರುವ ಸಾಂಖ್ಯಿಕ ತಾರತಮ್ಯವನ್ನು ನಾಲ್ಕು ರೀತಿಗಳಿಂದ ಹೇಗೆ ಅನುಕೂಲಕರವಾಗಿ ಪಾಲಿಸಲಾಗುತ್ತದೆ ಎಂಬುದನ್ನು ಈಗ ನೋಡಬಹುದು. ಒಂದು, ತನ್ನ ಸತ್ತ ಗಂಡನೊಂದಿಗೆ ವಿಧವೆಯನ್ನು ಸುಡುವುದು. ಎರಡು, ಕಡ್ಡಾಯ ವೈಧವ್ಯ, ಸತೀ ಪದ್ಧತಿಗಿಂತ ಸೌಮ್ಯರೂಪ. ಮೂರು, ವಿಧರಣೆ ಮೇಲೆ ಬ್ರಹ್ಮಚರ್ಯವನ್ನು ಹೇರುವುದು. ಕೊನೆಯದಾಗಿ ನಾಲ್ಕು, ಅಪ್ರಾಪ್ತ ವಯಸ್ಕಗಳೊಂದಿಗೆ ಅವನ ವಿವಾಹ. ನಾನು ಮೇಲೆ ಹೇಳಿದಂತೆ ಸಾಮಾಜಿಕ ವಿಧಾನಗಳಾಗಿ ಆಚರಣೆಯಲ್ಲಿದ್ದರೂ ವಿಧವೆಯನ್ನು ಸುಡುವುದು ಮತ್ತು ವಿಧುರಣೆಗೆ ಬ್ರಹ್ಮಚರ್ಯ ಹೇರುವುದು ಇವು ಗುಂಪಿನ ಸ್ವಜಾತಿ ವಿವಾಹ ಪದ್ಧತಿ ಪರಿಪಾಲನೆಗೆ ನೇರವಾದ ಸೇವೆಯನ್ನು ಸಲ್ಲಿಸುತ್ತವೆ ಎಂಬುದು ಸಂದೇಹ. ಆದರೆ ವಿಧಾನಗಳನ್ನು ಕಡ್ಡಾಯಗೊಳಿಸಿದಾಗ ಅಂತಿಮ ಗುರಿ ತಲುಪಲು ಶಕ್ತವಾಗುತ್ತವೆ. ಹಾಗಾದರೆ ಈ ವಿಧಾನಗಳು ಸೃಷ್ಟಿಸುವ ಗುರಿಯಾದರೂ ಯಾವುದು? ಅವು ಸ್ವಜಾತಿ ಮದುವೆ ಪದ್ಧತಿಯನ್ನು ಸೃಷ್ಟಿಸುತ್ತವೆ ಮತ್ತು ಮುಂದುವರಿಸುತ್ತವೆ. ಜಾತಿ ಕುರಿತ ವಿವಿಧ ವ್ಯಾಖ್ಯೆಗಳಿಗೆ ಮಾಡಿದ ನಮ್ಮ ವಿಶ್ಲೇಷಣೆಯಂತೆ ಜಾತಿ ಮತ್ತು ಸ್ವಜಾತಿ ವಿವಾಹ ಪದ್ಧತಿ ಭಿನ್ನವಾಗಿವೆ. ಈ ವಿಧಾನಗಳ ಅಸ್ತಿತ್ವವು ಜಾತಿಗೆ ಸರಿಸಮಾನವಾಗಿದೆ ಮತ್ತು ಈ ಜಾತಿ ವಿಧಾನಗಳನ್ನು ಒಳಗೊಂಡಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಜಾತಿಗಳ ಒಂದು ವ್ಯವಸ್ಥೆಯಲ್ಲಿ ಇದು ಜಾತಿಯೊಂದರ ಸಾಮಾನ್ಯ ಕ್ರಿಯಾ ವಿಧಾನ. ಈಗ ನಾವು ಹೆಚ್ಚು ಸಮವಾಗಿ ಕಾಣುವ ಅಂಶಗಳಿಂದ ಹೊರಳಿ ಜಾತಿ ಮತ್ತು ಅದರ ಕಾರ್ಯವಿಧಾನಗಳ ಕಡೆ ನೋಡೋಣ. ಭಾರತದಲ್ಲಿ ಜಾತಿ ಅತ್ಯಂತ ಪ್ರಾಚೀನ ಏರ್ಪಾಡಾಗಿತ್ತು ಎನ್ನುವುದು ನಿಜವಾದರೂ ಜಾತಿ ವ್ಯವಸ್ಥೆಯ ಇತಿಹಾಸವನ್ನು ಅನಾವರಣಗೊಳಿಸಲು ಹೊರಡುವವರ ಹಾದಿಯಲ್ಲಿ ಅನೇಕಾನೇಕ ಹಳ್ಳ ತಗ್ಗುಗಳಿವೆ ಎಂಬುದನ್ನು ನಾನು ಬೇರೆ ಹೇಳಬೇಕಾಗಿಲ್ಲ. ಅದರಲ್ಲಿಯೂ ವಿಶೇಷವಾಗಿ ವಿಶ್ವಾಸಾರ್ಹವಾದ ಅಥವಾ ಲಿಖಿತ ದಾಖಲೆಗಳು ಲಭ್ಯವಿಲ್ಲದಾಗ ಅಥವಾ ಇಲ್ಲಿನ ಹಿಂದೂಗಳ ತರಹದ ಜನ ಜಗತ್ತೊಂದು ಭ್ರಮೆಯೆಂದು ಭಾವಿಸಿ ಅಂತೆಯೇ ಚರಿತ್ರೆಯನ್ನು

0: ದಾಖಲಿಸುವುದು ಒಂದು ಅವಿವೇಕದ ಕೆಲಸ ಎಂದು ಬಗೆದಿದ್ದಾಗಿ ಇದು ಅತ್ಯಂತ ನಿಜವೆನಿಸಿದೆ. ಆದರೆ ಜಾತಿ ಬಹುಕಾಲದಿಂದ ಜೀವಂತವಾಗಿದೆ. ಅಂತೆಯೇ ರೀತಿ ರಿವಾಜುಗಳು ಮತ್ತು ನೀತಿ ನಡವಳಿಕೆಗಳು ಅನೇಕ ವೇಳೆ ಈ ದಾಖಲಿಸಿದ ಇತಿಹಾಸವನ್ನು ತೆರೆದಿಡುವ ಪಳಿವಳಿಕೆಗಳಾಗಿರುತ್ತವೆ. ಇದು ನಿಜವಾದರೆ ಹೆಚ್ಚುವರಿ ಗಂಡಸು ಮತ್ತು ಹೆಚ್ಚುವರಿ ಹೆಂಗಸಿನ ಸಮಸ್ಯೆಗಳನ್ನು ಎದುರಿಸಲು ಹಿಂದೂಗಳು ಕಂಡುಕೊಂಡ ಪರಿಹಾರವನ್ನು ನಾವು ಪರಿಶೀಲಿಸಿದರೆ ಅಲ್ಲಿ ನಮ್ಮ ಪ್ರಯತ್ನಕ್ಕೆ ಸಾಕಷ್ಟು ಪ್ರತಿಫಲ ಸಿಕ್ಕಿದಂತಾಗುತ್ತದೆ. ಹಿಂದೂ ಸಮಾಜವು ತನ್ನ ನಡವಳಿಕೆಯಲ್ಲಿ ಸಂಕೀರ್ಣವೆನಿಸಿದರೂ ಮೇಲುನೋಟಕ್ಕೆ ಮೂರು ಅತಿರೇಕದ ಸಂಪ್ರದಾಯಗಳು ಎದ್ದು ಕಾಣಿಸುತ್ತವೆ. ಅವುಗಳೆಂದರೆ, ಮೊದಲನೆಯದಾಗಿ ಸತೀ ಪದ್ಧತಿ ಅಥವಾ ಮೃತ ಗಂಡನ ಚಿತಿಯಲ್ಲಿ ಜೀವಂತವಾಗಿ ಪತ್ನಿಯನ್ನು ಸುಡುವುದು; ಎರಡನೆಯದು ವಿಧವೆಗೆ ಮದುವೆಯಾಗಲು ಬಿಡದಂತೆಯೇ ವೈಧವ್ಯವನ್ನು ಹೇರುವುದು; ಕೊನೆಯದಾಗಿ ಮೂರನೆಯದು ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ. ಇದರೊಂದಿಗೆ ವಿದುರನು ಸನ್ಯಾಸ ಪರಿತ್ಯಜನೆ ಕೈಗೊಳ್ಳಬೇಕೆಂದು ಒಂದು ಬಲವಾದ ಒತ್ತಾಸೆಯನ್ನು ಪ್ರತಿಪಾದಿಸುವುದುಂಟು. ಆದರೆ ಇದು ಕೇವಲ ಮಾನಸಿಕ ಪ್ರವೃತ್ತಿಗೆ ಸಂಬಂಧಿಸಿದುದಾಗಿದೆ. ನಾನು ತಿಳಿದ ಮಟ್ಟಿಗೆ ಈ ಸಂಪ್ರದಾಯಗಳ ಹುಟ್ಟಿಗೆ ಯಾವ ವೈಜ್ಞಾನಿಕ ವಿವರಣೆಯೂ ಇಂದಿನ ತನಕ ಸಾಧ್ಯವಾಗಿಲ್ಲ. ಈ ಸಂಪ್ರದಾಯಗಳನ್ನು ಗೌರವಿಸಬೇಕೆಂದು ತಿಳಿಸಲು ನಮಗೆ ಸಮೃದ್ಧವಾದ ಸಿದ್ಧಾಂತಗಳಿದ್ದರೂ ಅವುಗಳ ಉಗಮ ಮತ್ತು ಅಸ್ತಿತ್ವದ ಕುರಿತಾಗಿ ಹೇಳಲು ಏನೂ ಇಲ್ಲ. ಗಂಡ ಹೆಂಡತಿಯರ ದೇಹ ಮತ್ತು ಆತ್ಮಗಳ ಪರಿಪೂರ್ಣ ಮಿಲನದ ಸಾಕ್ಷ್ಯವೆಂದು ಸತಿಪದ್ಧತಿಯನ್ನು ಪರಸ್ಕರಿಸಲಾಗಿದೆ. ಅದು ಸಮಾಧಿಯ ಆಚೆಗೂ ಇರುವ ಭಕ್ತಿ, ಯಾಕೆಂದರೆ ಪತ್ನಿತ್ವದ ಆದರ್ಶವನ್ನು ಇದು ಆವಿರ್ಭವಿಸಿದೆ. ಉಮೆ ಹೇಳುವ ಈ ಮಾತುಗಳಲ್ಲಿ ಇದು ಚೆನ್ನಾಗಿ ಒಡಮೂಡಿದೆ. ತನ್ನ ಈಶ್ವರನಿಗೆ ನಿಷ್ಠಳಾಗಿರುವುದು ಹೆಣ್ಣಿನ ಗೌರವ, ಅದು ಅವಳ ಅನಂತ ಸ್ವರ್ಗ. ಆಕೆ ಅತ್ಯಂತ ಹೃದಯ ಸ್ಪರ್ಶಿಯಾದ ಮಾನವೀಯ ದನಿಯಿಂದ ಕೂಗಿ ಹೇಳುತ್ತಾಳೆ, ಓ ಮಹೇಶ್ವರ, ನೀನು ನನ್ನಿಂದ ತೃಪ್ತಿ ಪಡೆಯದಿದ್ದಲ್ಲಿ ನಾನು ಸ್ವರ್ಗವನ್ನು ಕೂಡ ಆಸೆ ಪಡುವುದಿಲ್ಲ. ಕಡ್ಡಾಯ ವೈಧವ್ಯವನ್ನು ಗೌರವಿಸಬೇಕೆಂಬುದು ನನಗೆ ಗೊತ್ತಿಲ್ಲ. ಅದಕ್ಕೆ ಬದ್ಧರಾದವರು ಅನೇಕ ಜನರಿದ್ದರೂ ಅದನ್ನು ಹಾಡಿ ಹೊಗಳಿದ ಒಬ್ಬನನ್ನಾದರೂ ನಾನು ಭೇಟಿಯಾಗಿಲ್ಲ. ಡಾಕ್ಟರ್ ಕೇತ್ಕರ್ ಅವರು ಬಾಲ್ಯ ವಿವಾಹದ ಗೌರವವಾಗಿರುವ ಸ್ತೋತ್ರವನ್ನು ಮುಂದೆ ಈ ರೀತಿ ವರದಿ ಮಾಡುತ್ತಾರೆ. ಆಕೆ ಅಥವಾ ಆತ ತಾನು ಲಗ್ನವಾದವನೊಂದಿಗಲ್ಲದೆ ಇತರ ಪುರುಷತ್ವ ಸ್ತ್ರೀಯೊಂದಿಗೆ ಅನುರಾಗವನ್ನು ಹೊಂದಬಾರದು. ಇಂತಹ ಪರಿಶುದ್ಧತೆ ವಿವಾಹೋತ್ತರದಲ್ಲಿ ಅಲ್ಲದೆ ವಿವಾಹ ಪೂರ್ವದಲ್ಲೂ ಕಡ್ಡಾಯವಾಗಿರುತ್ತದೆ. ಏಕೆಂದರೆ ಅದೊಂದೇ ಆದರ್ಶ ಶೀಲವಂತಿಕೆ. ತಾನು ಮದುವೆಯಾಗಲಿರುವ ಗಂಡಸಿನ ಹೊರತು ಬೇರೆ ಪುರುಷನಲ್ಲಿ ಪ್ರೀತಿ ಪಡುವ ಯಾವ ಕನ್ನಿಯನ್ನು ಪರಿಶುದ್ಧಳೆಂದು ಪರಿಗಣಿಸಲಾಗುವುದಿಲ್ಲ. ತಾನು ಯಾರನ್ನು ಮದುವೆಯಾಗಲಿದ್ದೇನೆಂಬುದು ಆಕೆಗೆ ಗೊತ್ತಿಲ್ಲವಾದ್ದರಿಂದ ಮದುವೆಗೆ ಮೊದಲು ಆಕೆ ಯಾವ ವ್ಯಕ್ತಿಯಲ್ಲೂ ಅನುರಕ್ತಳಾಗಕೂಡದು. ಹಾಗೆ ಮಾಡಿದ್ದೇ ಆದರೆ ಅದೊಂದು ಪಾಪ. ಆದುದರಿಂದ ಕನ್ನಿಯು ಲೈಂಗಿಕ ಪ್ರಜ್ಞೆ ಜಾಗೃತಗೊಳ್ಳುವ ಮೊದಲೇ ತಾನು ಯಾರನ್ನು ಪ್ರೀತಿಸಬೇಕೆಂಬುದನ್ನು ತಿಳಿಯುವುದು ಒಳ್ಳೆಯದು. ಅದಕ್ಕೆಂದೇ ಬಾಲ್ಯ ವಿವಾಹ.
1: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಯ ಡಬ್ಬಗಳಲ್ಲಿ ಸಿಗುವಂತಹ ಈ ಸಣ್ಣ ಸಣ್ಣ ಆಹಾರ ಪದಾರ್ಥಗಳಲ್ಲಿ ಅಡಗಿದೆ ಆರೋಗ್ಯದ ದೊಡ್ಡ ದೊಡ್ಡ ಲಾಭ. ನಾನು ಸಾಕಷ್ಟು ಬಾರಿ ಈ ಆಹಾರ ಪದಾರ್ಥಗಳ ಬಗ್ಗೆ ಕೂಡ ತಿಳಿಸಿದ್ದೆ ಸ್ನೇಹಿತರೆ. ಸಾಸಿವೆ ಇರ್ಬೋದು, ಇಂಗು, ಕರಿಬೇವು, ಜೀರಿಗೆ, ಈ ರೀತಿಯ ಸಣ್ಣ ಸಣ್ಣ ಪದಾರ್ಥಗಳಲ್ಲಿ ಅಗಾಧವಾದ ಆರೋಗ್ಯಕರ ಲಾಭಗಳು ಅಡಗಿವೆ. ಅಂದಾಗೆ ಸ್ನೇಹಿತರೆ, ಇದೇ ರೀತಿಯಲ್ಲಿ ಮತ್ತಷ್ಟು ಅಡುಗೆ ಮನೆಯ ಪದಾರ್ಥಗಳ ವಿಷಯಕ್ಕೆ ಅಂತ ಬಂದರೆ,

ಯಥೇಚ್ಛವಾಗಿ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳ ವಿಷಯಕ್ಕೆ ಬಂದರೆ ಅದರಲ್ಲಿ ಅಗಸೆ ಬೀಜ ಇರ್ಬೋದು, ಕುರೆಶೆಣೆ ಇರ್ಬೋದು, ಜೊತೆಗೆ ಈ ಕಾಮಕಸ್ತೂರಿ ಬೀಜ ಅಥವಾ ತಂಪಿನ ಕಾಳು ಇರ್ಬೋದು, ಇದರೊಟ್ಟಿಗೆ ಅಳವಿ ಬೀಜ ಕೂಡ ಸ್ನೇಹಿತರೆ. ಅಳವಿ ಬೀಜ ಕೂಡ ಐರನ್, ಪ್ರೋಟೀನ್, ಕ್ಯಾಲ್ಶಿಯಂ ಇದೆಲ್ಲದರ ಪವರ್ ಹೌಸ್ ಅಂತಲೇ ಕರಿತೀವಿ ಅಳವಿ ಬೀಜವನ್ನು. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಹೆಚ್ಚಾಗಿ ಹೆಣ್ಮಕ್ಕಳು ಇದನ್ನು ಉಪಯೋಗ ಮಾಡ್ತಾರೆ. ಇದರಲ್ಲಿ ಐರನ್ ಮತ್ತು ಪಾಲಿಕಾಸಿಡ್ ಹೆಚ್ಚಾಗಿರುವ ಕಾರಣ ಅನಿಮಿಯ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲದೆ PCOSಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಇಂಗ್ಲೀಷ್ನಲ್ಲಿ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ಅಳವಿ ಬೀಜ ಅಥವಾ ಆಲಿವ್ ಬೀಜ ಅಥವಾ ಹಲೀಮ್ ಬೀಜ ಅಂತ ಕೂಡ ಕರೀತಾರೆ. ಮುಖ್ಯವಾಗಿ ರಕ್ತಹೀನತೆಯನ್ನು ತಡೆಗಟ್ಟುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಮೂಳೆಗಳನ್ನು ಕೂಡ ಗಟ್ಟಿಗೊಳಿಸುತ್ತೆ. ಇದನ್ನು ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಡಿತಾರೆ. ಇದು ನೋಡಲಿಕ್ಕೆ ಒಂದು ಟೈಪ್ ಈ ಅಗಸೆ ಬೀಜ ಕಾಮಕಸ್ತೂರಿ ಬೀಜ ಇರುತ್ತಲ್ವ ಅದೇ ರೀತಿ ಇರುತ್ತೆ. ನೀರಲ್ಲಿ ನೆನೆಸಿಟ್ಟಾಗ ಲೋಳೆ ಲೋಳೆ ಕೂಡ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಕಬ್ಬಿಣದ ಅಂಶ ಇರೋದ್ರಿಂದ ಹಿಮೋಗ್ಲೋಬಿನನ್ನು ಹೆಚ್ಚಿಸಿ ರಕ್ತಹೀನತೆ ದೂರ ಮಾಡುತ್ತೆ. ಮುಖ್ಯವಾಗಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಮೂಳೆ ಹಾಗೂ ಕೀಲುಗಳ ಆರೋಗ್ಯಕ್ಕೆ ಹೆಚ್ಚಿನ ಉಪಯೋಗ ಆಗುತ್ತೆ. ಕೂದಲಿನ ಬೆಳವಣಿಗೆಗೆ ಮತ್ತು ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಆರೋಗ್ಯದ ಕಣಜ ಅಂತ ಕೂಡ ಕರೀತಾರೆ. ಇದರಿಂದ ಪಾಯಸ ಕೂಡ ಮಾಡ್ತಾರೆ, ಲಾಡು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಡಯಟ್ ಮಾಡೋರು ಕೂಡ ಇದನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾನು ಆಗಲೇ ಹೇಳಿದಾಗೆ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯೋದು ಉಂಟು ಆ ಅಳವಿ ಬೀಜಗಳ ಸಮೇತ. ಈ ಅಳವಿ ಬೀಜವನ್ನು ಉಪಯೋಗ ಮಾಡಿಕೊಂಡು ಕೂಡ ಸಿಹಿ ಖಾದ್ಯವನ್ನು ತಯಾರು ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ಈ ಅಳವಿ ಬೀಜ ಅಥವಾ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಥವಾ ಹಲೀಮ್ ಬೀಜ ಅಂತ ಕರೆಯಲ್ಪಡುವಂತಹ ಈ ಸೀಡ್ಸ್ ಬಗ್ಗೆ ತಿಳಿಸ್ಲಿಕ್ಕೆ, ಜೊತೆಗೆ ಈ ಸೀಡ್ಸನ್ನು ಉಪಯೋಗ ಮಾಡಿಕೊಂಡು ಹೇಗೆ ಪಾಯಸ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಈ ದಿನ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಗಾರ್ಡನ್ ಕ್ರೆಸ್ ಸೀಡ್ಸ್ ಬಗ್ಗೆ ತಿಳಿತಾ ಹೋಗೋಣ. ಆ ಎಲ್ಲ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಆ ಸೀಡ್ಸ್ ಬಗ್ಗೆ ಅವರಿಂದ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟೋದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂತಹ ಅಳವಿ ಬೀಜದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಗಾರ್ಡನ್ ಕ್ರೆಸ್ ಸೀಡ್ಸ್ ಅಥವಾ ಅಳವಿ ಬೀಜಗಳ ಉಪಯೋಗದ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾಗೇಶ್ ಸರ್ ಅವರಿಂದ. ಒಂದಲ್ಲ ಎರಡಲ್ಲ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಅಳವಿ ಬೀಜದ ಸೇವನೆಯಿಂದ. ಹಾಗಂತ ಹೆಚ್ಚಾಗಿ ಕೂಡ ಇದನ್ನು ಸೇವನೆ ಮಾಡಬಾರ್ದು ಸ್ನೇಹಿತರೆ. ಜೊತೆಗೆ ಈ ಪ್ರೆಗ್ನೆಂಟ್ ವುಮೆನ್ಸು, ಹಾಗೆ ಥೈರಾಯ್ಡ್ ಇರೋರು, ಜೊತೆಗೆ ಲೋ ಬಿ ಪಿ ಇರೋರು ವೈದ್ಯರ ಸಲಹೆಗಳನ್ನು ಪಡ್ಕೊಂಡೇ ಈ ಸೀಡ್ಸನ್ನು ಉಪಯೋಗ ಮಾಡಿಕೊಳ್ಬೇಕು. ಸೊ ಹಾಗಾದರೆ ತಡ ಮಾಡೋದು ಬೇಡ, ಈ ಅಳವಿ ಬೀಜಗಳನ್ನು ಉಪಯೋಗ ಮಾಡಿಕೊಂಡು ಪಾಯಸವನ್ನು ಹೇಗೆ ಮಾಡ್ತಾರೆ ನಾಗೇಶ್ ಅವರು ಅನ್ನೋದನ್ನು ಅವರಿಂದ ಕೇಳೋಣ.
5: ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಮ್ಮ ಹಿರಿಯರು ಎಲ್ಲರೂ ಬಳಸ್ತಿದ್ದಂತಹ ಒಂದು ಸಾಂಪ್ರದಾಯಿಕ ಮನೆ ಮದ್ದುವನ್ನು ನಿಮಗೆ ತೋರಿಸ್ಕೊಡತ್ತಿದ್ದೀವಿ ರೀ. ಇದು ಎಷ್ಟು ಹೆಲ್ದಿ ಐತ್ರಲ್ಲ, ಇದರಿಂದ ಋತುಮತಿಯರಿಗೆ, ಬಾಣಂತಿಯರಿಗೆ ಹಂಗೆ ಮಂಡಿ ನೋವು, ಕೀಲ್ ನೋವು, ಆಮೇಲೆ ಬೆನ್ನು ನೋವು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದು ರಾಮಬಾಣ ಸಿಗ್ತೈತೆ ರೀ. ಇದಕ್ಕೆ ನಾವು ಆಳ್ವಿ ಬೀಜ ಅಂತ ಕರಿತೀವಿ ರೀ. ಇದಕ್ಕೆ ಇಂಗ್ಲೀಷ್ನಾಗ ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತಲೂ ಕರೀತಾರೆ, ಹಂಗೆ ಹಲೀಮ್ ಬೀಜ ಅಂತಲೂ ಕರೀತಾರೆ ರೀ. ಇವನ್ನ ನಾವಿಲ್ಲಿ 1/4 ಕಪ್ಪನ್ನು ತೊಗೊಂಡಿದ್ದೇವೆ, ಅಷ್ಟೇ ತೊಗೊಳ್ರಿ ಸ್ವಲ್ಪ. ಆಮೇಲೆ ತ ಅದಕ್ಕೆ ಒಂದು ಸಲ ನೀರು ಹಾಕಿ ಒಂದು ಈಟ್ ವಾಶ್ ಮಾಡಿದಂಗೆ ಮಾಡಿ ಆಮೇಲೆ ಅದಕ್ಕೆ ನೀರು ಹಾಕಿ ನೆನೆಯಕ್ಕೆ ಬಿಟ್ಟು ಬಿಡ್ರಿ. 10 ನಿಮಿಷ ಸಾಕ್ರಿ, ಬರೋಬ್ಬರಿಯಾಗಿ ನೆನೆದ ಹ್ಯಾಂಗ ಆಗ್ತಾವ ಅಂಥೇಳಿ ನಿಮಗೆ ಗೊತ್ತಾಗ್ತದೆ. ಚಲೋ ತಂಗಿ ನೀರಾಗಿ ಒಂದು ಸ್ವಲ್ಪ ಅವನ್ನ ಮಿಕ್ಸ್ ಮಾಡಿ ನೆನೆಯಕ್ಕೆ ಇಟ್ಟು ಬಿಡ್ರಿ. ಅದಾದ ನಂತರ ಒಂದು ಪಾತ್ರದಾಗಿರಲಿ ನಾವೊಂದು 2 ಕಪ್ ನೀರನ್ನು ತೊಗೊಂಡಿದ್ದೇವೆ. ಒಂದು 2 ಕಪ್ ನೀರನ್ನು ನೀವು ಕಾಯಕ್ಕೆ ಇಡಬೇಕು. ಅದಾದ್ಮೇಲೆ ತ ನಾವಿಲ್ಲಿ ಪುಡಿ ಬೆಲ್ಲ ತೊಗೊಂಡಿದ್ದೇವ್ರಿ. ಬೆಲ್ಲದ ಪುಡಿ 1/2 ಕಪ್ ಇಲ್ಲಿ ತೊಗೊಂಡಿದ್ದೀವಿ. ನೀವು ಅಂಗಡಿಯಾಗ ಹೋಗಿ ಕೇಳಿದ್ರೆ ಬೆಲ್ಲದ ಪುಡಿ ಸಿಗ್ತತಿ. ಈ ಬೆಲ್ಲದ ಪುಡಿ ಹಾಕೋದ್ರಿಂದ ಪಟ್ಟ ಆಗಿಬಿಡ್ತೈತೆ ರೀ. ಆಮೇಲೆ ತ ನೆಕ್ಸ್ಟ್ ನೋಡ್ಬೋದು ನೀವು ಆಳಿ ಆಳ್ವಿ ಬರಬ್ಬರಿಯಾಗಿ ನೆನೆದು ಬಿಟ್ಟಾವ್ರಿ. ಆಮೇಲೆ ನೀವೇನು ಮಾಡ್ಬೇಕ್ರಿ ಅಂತಂದ್ರೆ ಆ ಕುದಿ ನೀರು ಇರ್ತತಿಲ್ಲ, ಆ ಕುದಿ ನೀರೊಳಗೆ ಆಳ್ವಿ ಹಾಕಿ ಕರೆಕ್ಟಾಗಿ ಕುದಿಸ್ಬೇಕು. ಅಟ್ಟ ಐತ್ರಿ ಕೆಲಸ. ನಿಮಗೆ ಹೇಳಿದೇನ್ರಿ, ಋತುಮತಿಯರಿಗೆ ಕೊಡ್ಬೋದ್ರಿ, ಹಂಗೆ ಬಾಣಂತಿಯರಿಗೆ, ಲ್ಯಾಕ್ಟೇಟಿಂಗ್ ಮದರಿಗೆ ಕೊಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಹಂಗೆ ಬೆನ್ನು ನೋವು, ಸೊಂಟ ನೋವು, ಜಾಯಿಂಟ್ಸ್ ಪೇನ್ ಇವೆಲ್ಲ ಇರ್ತಾವ್ರಲ್ಲ, ಇವೆಲ್ಲ ಟೈಮ್ದಾಗೂ ಈ ಒಂದು ಆಳ್ವಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಕೆಲಸ ಮಾಡ್ತೈತ್ರಿ. ಹಂಗೆ ನೆಕ್ಸ್ಟ್ ಈಗ ಕುದಿಯತ್ತಿರ್ತಾವ್ರಲ್ಲ, ಇದ್ರಾಗ ನಾವು ಒಂದು 1/2 ಕಪ್ ಬೆಲ್ಲದ ಪುಡಿಯನ್ನು ಸೇರಿಸ್ಬಿಡೋಣ. ಬೆಲ್ಲದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕರಗಿಸಿ ನೀವು ಮತ್ತೊಂದು ಇಟ್ಟದನ್ನು ಕರೆಕ್ಟಾಗಿ ಕುದಿಸ್ಬೇಕು. ಇದ್ರಾಗಿರುವಂತಹ ಪೋಲಿಕ್ ಆ್ಯಸಿಡ್ ಆಗಿರ್ಬೋದು ರೀ, ಹಂಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು, ಎಲ್ಲನೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದ್ರಿ. ನೀವು ಇದ್ರಾಗ ಒಂದು ಈಟ್ ಅದ್ರಾಗ ಏನು ಮಾಡುವಂಥದ್ದು, ತುಪ್ಪ ನಾವಿಲ್ಲಿ ಸೇರ್ಸಾಕತ್ತೇವೆ ರೀ. ತುಪ್ಪ ಹಂಗೆ ನೀವು ಬೇಕಂತಂದ್ರೆ ಶುಂಠಿ ಪುಡಿಯನ್ನು ಸೇರಿಸ್ಬೋದು, ಬೇಕಂದ್ರೆ ಒಂದು ಈಟ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ಬಹುದು ರೀ. ತಿಳಿತಿರಲ್ಲ, ಅಷ್ಟಾದ ಮೇಲೆ ತ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡಿರಿ. ಆಮೇಲೆ ನೀವು ಇದನ್ನು ವಾರದಾಗ 2-3 ಸಲ ಕುಡಿದ್ರೂ ಸಾಕು. ಯಾಕಂತಂದ್ರೆ ಇದು ಹೀಟ್ ಮಾಡ್ತದ್ರಿ, ಗೊತ್ತಾದ್ರಲ್ಲ. ವಾರದಾಗ 1-3 ಮುಂಜಾನೆ ನೀವು ಮಾಡಿರಿ, ಆರಾಮ್ ಸರಿಯಾಗಿ ಕೊಡ್ರಿ. ತಿಳಿತಿರಲ್ಲ, ಈಗ ನೋಡ್ಬೋದು ಗ್ಯಾಸ್ ಆಫ್ ಮಾಡಿ ನಾವು ಕೆಳಗೆ ತೊಗೊಂಬಂದೀವಿ. ಸ್ವಲ್ಪನ ಆರಕ್ಬಿಡ್ನು, ಭಾಳದಕ್ಕೇನು ಸ್ವಲ್ಪ ಆರಕ್ಬಿಡ್ನು, ಹಂಗೆ ಮಿಕ್ಸ್ ಮಾಡ್ಕೋತ ನಾ ಇರೋಣ. ಅದಾದ ನಂತರ ನಾವಿಲ್ಲಿ ಹಾಲನ್ನು ಹಾಕೊಂಡು ಬಿಸಿ ಬಿಸಿ ಹಾಲನ್ನು ಹಾಕ್ರಿ, ಚಲೋ ತಂಗಿ ಮಿಕ್ಸ್ ಮಾಡ್ಕೋತೀರಿ. ಅದಕ್ಕೇನೂ ಆಗಂಗಿಲ್ಲ, ಬೆಲ್ಲದ ಪುಡಿ ಹಾಕಿದ್ದೀನವ ಬರಬ್ಬರಿಯಾಗಿ ಬರ್ತತಿ. ನೀವು ಹಾಲಿಲ್ದ ಡೈರೆಕ್ಟ್ ಹಂಗನ ನೀವು ಬೆಲ್ಲ ಅಥವಾ ಸ್ವಲ್ಪ ತುಪ್ಪ ಸೇರಿಸಿ ಕುಡಿತಂತಂದ್ರೂ ಅದಕ್ಕೂ ಬರಬ್ಬರಿಯಾಗಿನ ಒಂದು ಎಫೆಕ್ಟಿವ್ ಜ್ಯೂಸ್ ಅಥವಾ ಎಫೆಕ್ಟಿವ್ ಪಾಯಸ ಆಗ್ತೈತಿ ರೀ. ತಿಳಿತಿರಲ್ಲ, ಈಗ ನಾವನ್ನ ಹಾಲನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿದೀವಿ. ಚಮಚೆ ನೋಡ್ಬೋದು ನಿಮ್ಮ ಹಾಲು ಒಡೆಯಂಗಿಲ್ಲ, ಬರಬ್ಬರಿಯಾಗಿನ ಉಳಿದಿರ್ತಾವು ಚಲೋ ತೆಂಗಿನ ಇರ್ತತಿ. ಇಷ್ಟ ಮಾಡಿದ್ರಿ ಅಂದ್ರ ಸಾಕು. ಈ ಒಂದು ಸಾಂಪ್ರದಾಯಿಕವಾಗಿರುವಂತಹ ಎಲ್ಲ ಹಿರಿಯರು ಪಾಲಿಸಿದಂತಹ ಒಂದು ಈ ಒಂದು ಮನೆಯ ಮದ್ದು ಅಂತ ಏನು ಹೇಳಿದ್ರಲ್ಲ, ಇದು 100% ಎಫೆಕ್ಟಿವ್ ಐತಿ, ತಪ್ಪಲಾರ್ದ ಟ್ರೈ ಮಾಡ್ರಿ.
4: ಸ್ನೇಹಿತರೆ, ಅಳವಿ ಅಥವಾ ಗಾರ್ಡನ್ ಕ್ರಸ್ ಸೀಡ್ಸ್ ಇಂದ ಹೇಗೆ ಪಾಯಸ ಮಾಡ್ಕೊಳ್ಬೇಕು, ಜೊತೆಗೆ ವಾರದಲ್ಲಿ ಎಷ್ಟು ಬಾರಿ ಇದರ ಸೇವನೆ ಮಾಡಬೇಕು, ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ನಮ್ಮ ಹಿರಿಕರು ಬಳಸ್ತಾ ಇದ್ದಂತಹ ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಅಲ್ಲೇ ನಮಗೆ ಆರೋಗ್ಯದ ಗುಟ್ಟು ಏನು ಅನ್ನೋದು ಗೊತ್ತಾಗತ್ತೆ ಅಲ್ವಾ. ಇದೇ ರೀತಿಯಲ್ಲಿ ಮತ್ತೊಂದು ಸ್ಪೆಷಲ್ಲಾಗಿ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ಬಹುದಾದಂತಹ ವಿಶೇಷ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅದು ಯಾವುದು ಅನ್ನೋದನ್ನು ನಾಗೇಶ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲಿದೆ ನಮಗೆ ಮದುವೆ ಬೇಡ ಸ್ವಾಮಿ ಅರಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಮಾಮ ಮೀಯ ನಮಗೆ ಮದುವೆ ಬೇಡ ಸ್ವಾಮಿ ಸ್ವಾಮಿ ನಮಗೆ

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಗುಡ್ಡೇಕಲ್ಲಿನ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನಿಂದ ಆಗಸ್ಟ್ 6-7 ಆಡಿಕೃತಿಗೆ ಹರೋಹರ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ಟ್ರಸ್ಟ್ ಅಧ್ಯಕ್ಷ ಪಿ ರಘುಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮಿಳುನಾಡಿನ ಪಳನಿಯಲ್ಲಿ ನಡೆಯುವ ಜಾತ್ರೆಯಂತೆಯೇ ಗುಡ್ಡೆಕಲ್ಲಿನಲ್ಲೂ ವಿಜೃಂಭಣೆಯ ಜಾತ್ರೆ ನಡೆಯಲಿದೆ. ದೇವಸ್ಥಾನದಲ್ಲಿ ಆಗಸ್ಟ್ 6 ಭರಣಿ ಕೃತ್ತಿಕೆ, 7 ಆಡಿ ಕೃತ್ತಿಕೆ ಅದ್ಧೂರಿಯಾಗಿ ನಡೆಯಲಿದೆ ಎಂದರು. ಕಾವಡಿ ಹೊತ್ತು ವೇಲ್ ಚುಚ್ಚಿಕೊಂಡು ಬಂದು ಸಾವಿರಾರು ಭಕ್ತರು ಹರಕೆ ತೀರಿಸುತ್ತಾರೆ. ಜಾತ್ರೆಯ ಹಿನ್ನೆಲೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಮತ್ತು ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಾತ್ರೆ ನಡೆಯುವ ದಿನಗಳಂದು ಅನ್ನಸಂತರ್ಪಣೆ ಇರಲಿದೆ. ಮನೋರಂಜನೆಗಾಗಿ ಅಮ್ಯೂಸ್ಮೆಂಟ್ ಮಕ್ಕಳ ಆಟಿಕೆಗಳನ್ನು ಅಳವಡಿಸಲಾಗುವುದು ಎಂದರು. ಜಾತ್ರೆಯನ್ನು ಸುಸೂತ್ರವಾಗಿ ಆಯೋಜಿಸುವ ದೃಷ್ಟಿಯಿಂದ ದೇವಸ್ಥಾನದ ಟ್ರಸ್ಟ್, ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಸಾರ್ವಜನಿಕರ ಸಹಕಾರದಲ್ಲಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಹಕಾರ ನೀಡುವ ಜೊತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ದೇವಸ್ಥಾನದಲ್ಲಿ ಆಗಮಶಾಸ್ತ್ರ, ವೇದಶಾಸ್ತ್ರ ಪಾಠಶಾಲೆ ಆರಂಭಿಸುವ ಉದ್ದೇಶವಿದೆ. ಸರಕಾರಿ ಶಾಲೆ ದತ್ತು ಪಡೆಯುವ ಆಲೋಚನೆಯನ್ನು ಟ್ರಸ್ಟ್ ಮಾಡುತ್ತಿದೆ.

ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಬೃಹತ್ ಪ್ರತಿಮೆ ನಿರ್ಮಾಣ ಕಾಮಗಾರಿ ಆರಂಭವಾಗಿದ್ದು, ಜಾತ್ರೆ ಮುಗಿದ ಬಳಿಕ ಮುಂದಿನ ಕಾಮಗಾರಿ ನಡೆಯಲಿದೆ. ಸಂಸದ ಬಿವೈ ರಾಘವೇಂದ್ರ ಈ ಬಗ್ಗೆ ಶ್ರಮಿಸುತ್ತಿದ್ದಾರೆ ಎಂದರು. ಎಂ ರಾಜು, ಪಿ ಸುಬ್ರಹ್ಮಣಿ, ಎಂ ಲೋಕೇಶ್, ಸಿ ರವಿ ಮತ್ತಿತರರಿದ್ದರು. ಮುಂದಿನ ವಿವರ. ಪ್ರತಿಯೊಬ್ಬರೂ ನೀರಿನ ಮಹತ್ವವನ್ನು ಮನಗಂಡು ಅದನ್ನು ಮಿತವಾಗಿ ಮತ್ತು ಅಗತ್ಯಕ್ಕನುಗುಣವಾಗಿ ಬಳಸಬೇಕೆಂದು ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಜಲಾಶಯಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ ಅವರು ಬಾಗಿನ ಅರ್ಪಿಸಿ ಮಾತನಾಡಿ, ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ತುಂಗಾ ನದಿಯಿಂದ ಏತ ನೀರಾವರಿ ಮೂಲಕ ನೀರನ್ನು ಹರಿಸಿ ಕೆರೆಕಟ್ಟೆಗಳನ್ನು ತುಂಬಿಸುವ ಕಾರ್ಯ ಕೈಗೊಳ್ಳಲಾಗಿದೆ. ಈ ವರ್ಷ ಮಳೆ ತಡವಾಗಿ ಬಂದ ಹಿನ್ನೆಲೆಯಲ್ಲಿ ಜಲಾಶಯ ತಡವಾಗಿ ತುಂಬಿದರೂ ನೀರಿನ ಮೌಲ್ಯವನ್ನು ನಾವು ಈಗಾಗಲೇ ಅನುಭವದಿಂದ ಅರಿತಿದ್ದೇವೆ ಎಂದರು. ರೈತರು ಜವಾಬ್ದಾರಿಯುತವಾಗಿ ನಡೆದುಕೊಂಡು ನೀರನ್ನು ಕೇವಲ ಅವಶ್ಯಕತೆಗೆ ಮಾತ್ರ ಬಳಸಬೇಕು. ಸಾರ್ವಜನಿಕರು ಸಹ ನೀರಿನ ಬಳಕೆಯಲ್ಲಿ ಮಿತಿ ಪಾಲಿಸಬೇಕು ಎಂದು ಸಲಹೆ ನೀಡಿದರು. ನೀರಾವರಿ ಯೋಜನೆಗಳ ಪರಿಣಾಮವಾಗಿ ತಾಲೂಕಿನ ಕೆರೆಗಳು ಮಾತ್ರವಲ್ಲದೆ ಕೊಳವೆ ಬಾವಿಗಳಲ್ಲಿಯೂ ನೀರಿನ ಸಂಗ್ರಹ ಹೆಚ್ಚಾಗಿದೆ. ಇದರಿಂದ ಮುಂದಿನ 7-8 ತಿಂಗಳುಗಳವರೆಗೆ ಯಾವುದೇ ನೀರಿನ ತೊಂದರೆ ಎದುರಾಗುವುದಿಲ್ಲವೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಂದು ಕಾಲದಲ್ಲಿ ಕೇವಲ ಭತ್ತ ಬೆಳೆಗೆ ಸೀಮಿತವಾಗಿದ್ದ ಕೃಷಿ ಅಂಜನಾಪುರ ಜಲಾಶಯದ ನೀರಾವರಿ ಸೌಲಭ್ಯದಿಂದ ಇಂದು ಅಡಕೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ವಿಸ್ತರಿಸಿದ್ದು ರೈತರಿಗೆ ಸಮೃದ್ಧಿಯ ದಾರಿ ತೋರಿಸಿದೆ ಎಂದರು. ಈ ಸಂದರ್ಭದಲ್ಲಿ ಹಾರೋಗೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ, ಕೃಷಿಕ ಸಮಾಜದ ಅಧ್ಯಕ್ಷ ಹುಲ್ಮಾರ್ ಮಹೇಶ್, ಎಂಐಡಿಬಿ ಮಾಜಿ ಅಧ್ಯಕ್ಷ ಕೆಎಸ್ ಗುರುಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಂಗಾರಿ ನಾಯ್ಕ್, ಅರುಂಧತಿ ರಾಜೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ್, ಮುಖಂಡರಾದ ಅಂಗಡಿ ಅಶೋಕ್, ಚನ್ನವೀರಪ್ಪ, ಗಾಯತ್ರಿ ಮಲ್ಲಪ್ಪ, ನಿವೇದಿತ ರಾಜು ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಯಕ್ಷಗಾನ ಪರಂಪರೆ ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಕೆಲಸ ಆಗಬೇಕು ಎಂದು ನಿವೃತ್ತ ಕನ್ನಡ ಉಪನ್ಯಾಸಕ ಎಲ್ಎಂ ಹೆಗಡೆ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರದ ಕುಡುಪಲ್ಲಿ ಸದಾನಂದ ಸ್ವರಾಲಯದಲ್ಲಿ ಶ್ರೀ ರಾಜೇಶ್ವರಿ ಕೃಪಾಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆ ಆಯೋಜಿಸಿರುವ ಸರಣಿ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕುಟುಂಬವೊಂದು ಯಕ್ಷ ಪರಂಪರೆ ಸಂಘಟನೆ ಹೊಣೆಯನ್ನು ಹೊತ್ತು ಸಾಗುವುದು ಕಷ್ಟ ಎಂದು ತಿಳಿಸಿದರು. ಹಿರಿಯ ಕಲಾಪೋಷಕ ಸುಬ್ಬರಾವ್ ಕಟ್ಟಿನಕೆರೆ, ಸಂಸ್ಥೆಯ ಗೌರವಾಧ್ಯಕ್ಷ ಸುಬ್ರಾಯ್ ಹೆಗಡೆ ಗುಂಡುಮನೆ, ಕೆಳದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ರಮೇಶ್ ಹೆಗಡೆ ಗುಂಡುಮನೆ, ಶ್ರೀಧರ್ ಹೆಗಡೆ, ಅಶೋಕ್ ಹೆಗಡೆ, ಸಂಜನಾ ಹೆಗಡೆ ಇತರರಿದ್ದರು. ನಂತರ ವಿಭು ಗೋವಂಶಿ ಅವರಿಂದ ಭಾಗ 2ರ ತಾಳಮದ್ದಲೆ ನಡೆಯಿತು. ಭಾಗವತರಾಗಿ ಸೂರ್ಯನಾರಾಯಣ, ಸೃಜನ ಗಣೇಶ್ ಹೆಗಡೆ, ಮದ್ದಲೆಯಲ್ಲಿ ಶ್ರೀವತ್ಸ, ಚೆಂಡೆಯಲ್ಲಿ ಸ್ವರೂಪ ಪಾಲ್ಗೊಂಡಿದ್ದರು. ಅರ್ಥಧಾರಿಗಳಾಗಿ ಅರುಣ್, ರವಿಶಂಕರ್ ಭಟ್ ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. 2026 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಲು ಸಾಲ ಪಡೆದ ರೈತರಿಗೆ ಅಂತಿಮ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮಾ ನೋಂದಾಯಿಸಲು ಮುಕ್ತಾಯವಾಗಿದ್ದ ಜುಲೈ 31 ಗಡುವನ್ನ ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10 ವಿಸ್ತರಿಸಿದೆ. ಬೆಳೆ ಸಾಲ ಪಡೆದ ರೈತರನ್ನ ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮೊದಲು ತಮ್ಮ ಜಮೀನಿನ ಪಹಣಿ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಆಸಕ್ತ ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ http://samrakshane.kar.karnataka.gov.in ಇಲ್ಲಿಗೆ ಭೇಟಿ ನೀಡಬಹುದು. ಮುಂದಿನ ವಿವರ. ಬಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಮಲ್ನಾಡ್ ಓಪನ್ ಗ್ರೂಪ್ ಶಿವಮೊಗ್ಗ ಅರ್ಪಿಸುವ 13 ಆವೃತ್ತಿಯ ಗೀತ ಭಾರತಿ ತಾಯಿ ಭಾರತಿಗೆ ಗೀತೆಗಳ ಆರತಿ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 8 ಶನಿವಾರ ಸಂಜೆ 5 ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಗಿಲ್ ಯುದ್ಧದ ವೀರ ಯೋಧರಾದ ನಾಯಕ್ ದೀಪ್ ಚಂದ್ ಉದ್ಘಾಟಿಸಲಿದ್ದು, ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಉಪಾಧ್ಯಕ್ಷರು ಶಾಂತಲಾಸ್ ಪೆರೋಕಾಸ್ಟ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ ಇವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿಜಿಆರ್ ಸಿಂಧ್ಯಾ, ರಾಜ್ಯ ಮುಖ್ಯ ಆಯುಕ್ತರು, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಬೆಂಗಳೂರು ಹಾಗೂ ಶಿವಮೊಗ್ಗ ಮಾಚಿನಹಳ್ಳಿಯ ಫೆರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮಹೇಶಪ್ಪ ಕೆ ಹಾಗೂ ಶಿವಮೊಗ್ಗ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್, ಶಿವಮೊಗ್ಗ ಮಲ್ನಾಡ್ ಓಪನ್ ಗ್ರೂಪ್ ಪೋಷಕರು ಶ್ರೀ ಹೆಚ್ ಪರಮೇಶ್ವರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಶಿವಮೊಗ್ಗದ ರಾಷ್ಟ್ರಪತಿ ರೋವರ್ ಪದಕ ಪುರಸ್ಕೃತರು ಮಲ್ನಾಡ್ ಓಪನ್ ಗ್ರೂಪ್ ಕೇಂದ್ರ ಸ್ಥಾನಿಕ ಆಯುಕ್ತರು ಆದ ಶ್ರೀ ಆರ್ ರಾಘವೇಂದ್ರ, ಮಲ್ನಾಡ್ ಓಪನ್ ಗ್ರೂಪ್

1993 ವರ್ಷದ ರಾಷ್ಟ್ರಪತಿ ಗೈಡ್ ಪದಕ ಪುರಸ್ಕೃತರು ಮಲ್ನಾಡ್ ಓಪನ್ ಗ್ರೂಪ್ನ ಶ್ರೀಮತಿ ಸುಜಾತಾ ಎಂ, ಶಿವಮೊಗ್ಗದ ಅಶೋಕ ಸಂಜೀವಿನಿ ಆಸ್ಪತ್ರೆ ತಜ್ಞ ವೈದ್ಯರು, 94-95 ವರ್ಷದ ರಾಷ್ಟ್ರಪತಿ ಸ್ಕೌಟ್ಸ್ ಪದಕ ಪುರಸ್ಕೃತರಾದ ಡಾಕ್ಟರ್ ಅಮಿತ್ ಕುಮಾರ್ ಇವರ ಉಪಸ್ಥಿತಿ ಇರಲಿದೆ. ಶಿವಮೊಗ್ಗ ಮಲ್ನಾಡ್ ಓಪನ್ ಗ್ರೂಪ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ವರ್ಮಾ ಎಸ್ಟಿ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಂದಿನ ವಿವರ. ಆಧುನಿಕ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಏಕಾಗ್ರತೆ ಪ್ರಮಾಣ ಕುಸಿದಿದ್ದು ಅದು ಹೆಚ್ಚಾಗಬೇಕಾದರೆ ಪತ್ರಿಕೆಗಳು ಆಯುಧ ಎಂದು ಎನ್ಇಎಸ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಿಎಂ ನೃಪತುಂಗಾ ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನ ವಸತಿ ನಿಲಯದಲ್ಲಿ ಪತ್ರಿಕಾ ಸಹಯೋಗದಲ್ಲಿ ಸೋಮವಾರ ಸಂಜೆ ಆಯೋಜಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ವಿಕಾಸ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 20,000 ಮೌಲ್ಯದ ಸಲಕರಣೆ ಕಿಟ್ ಅಥವಾ ಫೈಬರ್ ಗ್ಲಾಸ್ ಹರಿಗೋಲು ಯೋಜನೆ, ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿ. ಈ ಯೋಜನೆಗೆ ಧನ ಸಹಾಯ ನೀಡಲಾಗುವುದು. ಅರ್ಹ ಆಸಕ್ತ ಜಿಲ್ಲಾ ಪಂಚಾಯತ್ ಯೋಜನೆಗಳಿಗೆ ಸಂಬಂಧಿಸಿದಂತೆ http://shivamogga.nic.in ಪೋರ್ಟಲ್ ಮುಖಾಂತರ ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿ ಸಲ್ಲಿಸಲು ದಿನಾಂಕ 14/8/2026 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಅಥವಾ ಮೊಬೈಲ್ ಸಂಖ್ಯೆ 9986040981 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮುಂದೆ ವಿವರ.
1: ಸಾಗರ, ಹೊಸನಗರ, ತೀರ್ಥಹಳ್ಳಿ ಸೇರಿ ಜಿಲ್ಲೆಯ ವಿವಿಧೆಡೆ ಆಶ್ಲೇಷ ಮಳೆಯು ಚುರುಕಾಗಿದೆ. ಹೊಸನಗರ ತಾಲೂಕಿನ ದೊಡ್ಡನಗದ್ದೆ ಪ್ರದೇಶದಲ್ಲಿ ಗುಡ್ಡ ಕುಸಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕಿನ ಅಂಗನವಾಡಿ, ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿತ್ತು. ಕಳೆದೆರಡು ದಿನಕ್ಕೆ ಹೋಲಿಸಿದರೆ ಸೋಮವಾರ ಮಳೆ ಕೊಂಚ ತಗ್ಗಿದರೂ ತುಂಗಾ ಮತ್ತು ಭದ್ರಾ ಜಲಾಶಯಗಳ ಒಳಹರಿವಿನ ಪ್ರಮಾಣ ಯಥಾಸ್ಥಿತಿಯಲ್ಲಿದೆ. ಲಿಂಗನಮಕ್ಕೆ ಜಲಾಶಯಕ್ಕೆ ನೀರಿನ ಒಳಹರಿವಿನಲ್ಲಿ ಇಳಿಕೆ ಕಂಡಿತ್ತು. 77,000 ಕ್ಯೂಸೆಕ್ ಗಡಿ ದಾಟಿದ್ದ ಲಿಂಗನಮಕ್ಕೆ ಜಲಾಶಯಕ್ಕೆ ನೀರಿನ ಒಳಹರಿವು 59,000 ಕ್ಯೂಸೆಕ್ಗೆ ಇಳಿದಿದೆ. ಲಿಂಗನಮಕ್ಕೆ ಜಲಾಶಯದ ನೀರಿನ ಮಟ್ಟ 1.70 ಅಡಿಗೆ ಏರಿಕೆಯಾಗಿದೆ. 24 ಗಂಟೆಯಲ್ಲಿ 2.85 ಅಡಿ ನೀರು ಸಂಗ್ರಹವಾಗಿದೆ. 10 ದಿನದಲ್ಲಿ ಲಿಂಗನಮಕ್ಕೆ ಜಲಾಶಯಕ್ಕೆ 13.95 ಅಡಿ ನೀರು ಬಂದಿದೆ. 4-5 ದಿನಗಳಂತೆ ಭದ್ರಾ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಕೊಂಚ ಏರಿಕೆಯಾಗಿದೆ. 31,874 ಕ್ಯೂಸೆಕ್ ನೀರಿನ ಒಳಹರಿವು ಇದ್ದ ಜಲಾಶಯದಲ್ಲಿ 24 ಗಂಟೆಯಲ್ಲಿ 36.103 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 189 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಗರಿಷ್ಠ ಮಟ್ಟ 186 ಅಡಿ ಸಾಮರ್ಥ್ಯ ಇದ್ದು ಜಲಾಶಯದಲ್ಲಿ ನೀರಿನ ಮಟ್ಟ 163.6 ಅಡಿಗೆ ತಲುಪಿದೆ. ಈ ಜಲಾಶಯಕ್ಕೆ 10 ದಿನದಲ್ಲಿ 13.5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಸೋಮವಾರ ಬೆಳಗ್ಗೆ 8 ಗಂಟೆಯವರೆಗೆ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯ ಮಾಣಿಯಲ್ಲಿ 168 ಮಿಲಿಮೀಟರ್, ಯಡೂರು 133, ಹುಲಿಕಲ್ 154, ಮಾಸ್ತಿಕಟ್ಟೆ 139, ಚಕ್ರ 117 ಹಾಗೂ ಸಾವೆಹಕ್ಲುವಿನಲ್ಲಿ 176 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಳ್ಳಲು ಸಾಲ ಪಡೆದ ರೈತರಿಗೆ 10 ಆಗಸ್ಟ್ವರೆಗೆ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮೆ ನೋಂದಾಯಿಸಲು ಜುಲೈ 31ಕ್ಕೆ ಗಡುವು ಮುಕ್ತಾಯವಾಗಿತ್ತು. ಆಯ್ದ ಹೋಬಳಿಗಳಲ್ಲಿ ರಾಗಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭತ್ತ, ಮುಸುಕಿನ ಜೋಳ ಮತ್ತು ರಾಗಿ ಬೆಳೆಗಳು ಈ ಯೋಜನೆಗೆ ಆಯ್ಕೆಯಾಗಿವೆ. ಸರ್ಕಾರದಿಂದ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಸಹಯೋಗದೊಂದಿಗೆ ಯೋಜನೆ ಅನುಷ್ಠಾನಗೊಳ್ಳಲಿದೆ. ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಹಾಗೂ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ 7 ಆಗಸ್ಟ್ ಬೆಳಗ್ಗೆ 10 ಗಂಟೆಗೆ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯು ಅಥವಾ ಯಾವುದೇ ಪದವಿ ತೇರ್ಗಡೆಯಾದ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಗುತ್ತೆಪ್ಪ ಕಾಲೋನಿಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಮುಂದಿನ ವಿವರ. ಮಾದಕ ದ್ರವ್ಯಗಳಿಂದ ಯುವಶಕ್ತಿಯನ್ನು ರಕ್ಷಿಸುವುದು ವಿಕಸಿತ ಭಾರತ ನಿರ್ಮಾಣದ ರಾಷ್ಟ್ರೀಯ ಸಂಕಲ್ಪ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೈ ಭಾರತ್ ಹಾಗೂ ಕೇಂದ್ರ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಆಶ್ರಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ನಶೆಮುಕ್ತ ಯುವ ಸಂಕಲ್ಪ ಅಭಿಯಾನದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಮಾತನಾಡಿ, ಮಾದಕ ದ್ರವ್ಯ ಮುಕ್ತ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿಯು ಸಂಕಲ್ಪ ಮಾಡಬೇಕಿದೆ ಎಂದು ತಿಳಿಸಿದರು. ಜಾಗೃತ ಯುವಜನತೆ, ಸದೃಢ ಸಮಾಜ ಮತ್ತು ಹೊಣೆಗಾರಿಕೆಯ ನಾಗರಿಕತೆಯೇ ದೇಶದ ಭವಿಷ್ಯವನ್ನು ಬಲಿಷ್ಠಗೊಳಿಸಲಿದೆ. ವ್ಯಸನಮುಕ್ತ, ಆರೋಗ್ಯಕರ ಹಾಗೂ ಶಕ್ತಿಶಾಲಿ ಯುವ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೈಜೋಡಿಸಬೇಕಿದೆ ಎಂದರು. ಇದರೊಂದಿಗೆ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
7: ನಮಸ್ಕಾರ, ಜಾಣಸುದ್ದಿಗೆ ಸ್ವಾಗತ. ಇದು ನಿಮ್ಮದೇ ವಿಜ್ಞಾನ ಧ್ವನಿ ಪತ್ರಿಕೆ. ಹೊಸ ವಾರ, ಹೊಸ ಜ್ಞಾನ.

0: ಈ ವಾರ ನೀವು ಕೇಳಲಿದ್ದೀರಿ ಆಕಳು ಮತ್ತು ನೆಲದ ಕಾರ್ಬನ್, ಪ್ಲಾಸ್ಟಿಕ್ ಪುರಾಣ, ಕೀಟಗಳನ್ನು ರಕ್ಷಿಸಿದ ಕರಿ ಪ್ಲಾಸ್ಟಿಕ್, ಬೀಗ್ರ ಸಾಹಸಯಾನ ಹಾಗೂ ವಾರದ ವಿಜ್ಞಾನಿ ಮಾರಿಯಾ ಮೊಲಿನಾ.
1: ಆಕಳು ಮತ್ತು ಮಣ್ಣಿನಲ್ಲಿನ ಕಾರ್ಬನ್. ಪುಣ್ಯಕೋಟಿಯ ಕಥೆ ಗೊತ್ತಲ್ಲ. ಕಾಡಿಗೆ ಮೇಯಲು ಹೋದ ಆಕಳನ್ನು ಹುಲಿ ಕೊಲ್ಲಲು ಹೋಗುತ್ತದೆ. ಆದರೆ ಆಕಳು ತನ್ನ ಕರುವಿಗೆ ಹಾಲು ಕೊಟ್ಟು ಮತ್ತೆ ಮರಳುವುದಾಗಿ ಹುಲಿಗೆ ಮಾತು ಕೊಟ್ಟು ಅದರಂತೆಯೇ ನಡೆದುಕೊಳ್ಳುತ್ತದೆ. ಪುಣ್ಯಕೋಟಿಯ ಸತ್ಯವಂತಿಕೆಯನ್ನು ಕಂಡು ನಿಬ್ಬೆರಗಾದ ಹುಲಿ ನಿನ್ನನ್ನು ಕೊಂದರೆ ನನಗೆ ಪಾಪ ಬರುತ್ತದೆ ಎಂದು ಹೇಳಿ ತಾನೇ ಸಾಯುತ್ತದೆ ಎನ್ನುವುದು ಕಥೆ. ಜಾನಪದ ಕಥೆಗಳಲ್ಲಿ ಬೆಳಗಾದರೆ ದನಗಳನ್ನು ಕಾಡಿಗೆ ಅಟ್ಟಿ ಸಂಜೆಯಾದಾಗ ಅವು ಮನೆಗೆ ಮರಳುವ ಕಥನಗಳನ್ನು ಕೇಳುತ್ತೇವೆ. ಸಂಜೆಯ ಹೊತ್ತು ಹೀಗೆ ಕಾಡಿನಿಂದ ಮರಳುವ ಆಕಳುಗಳು ಎಬ್ಬಿಸಿದ ಧೂಳಿನಿಂದಲೇ ಸಂಜೆಗೆ ಗೋಧೂಳಿ ಸಮಯ ಎನ್ನುವ ಹೆಸರೂ ಬಂದಿದೆ ಎಂದು ಕೇಳಿದ್ದೇವೆ. ಇವೆಲ್ಲ ಕಳೆದ ಕಾಲದ ಕಥೆಗಳು. ಇಂದು ಆಕಳುಗಳು ಹಾಗೂ ಆಡುಗಳನ್ನು ಕಾಡಿನೊಳಗೆ ಮೇಯಲು ಬಿಡುವುದನ್ನು ನಿಷೇಧಿಸಲಾಗಿದೆ. ಈ ನಿಷೇಧ ಸರಿ ಎನ್ನುವುದಕ್ಕೆ ಮತ್ತೊಂದು ಕಾರಣವನ್ನು ಇದೀಗ ಬೆಂಗಳೂರಿನ ಐಎಎಸ್ಸಿ ಅರ್ಥಾತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯ ವಿಜ್ಞಾನಿಗಳು ವರದಿ ಮಾಡಿದ್ದಾರೆ. ಕಾಡಿನಲ್ಲಿ ಮೇಯಲು ಬಿಟ್ಟ ಆಕಳುಗಳಿಂದಾಗಿ ಅಲ್ಲಿನ ಮಣ್ಣಿನ ಗುಣವೇ ಬದಲಾಗುತ್ತಿದೆಯಂತೆ. ಆಕಳಿನ ಕಾರಣದಿಂದಾಗಿ ಮಣ್ಣಿನಲ್ಲಿ ಆಂಟಿಬಯೋಟಿಕ್ಗಳು ಕೂಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕುಗ್ಗಿಸುತ್ತವೆ. ಈ ಕಾರಣದಿಂದಾಗಿ ಅಲ್ಲಿ ಹೊಸ ಕಾಡು ಮೊಳೆಯುವುದು ಕಷ್ಟ ಎಂದು ಐಐಎಸ್ಸಿಯಲ್ಲಿ ಪರಿಸರ ವಿಜ್ಞಾನಿಯಾಗಿರುವ ಸುಮಂತ್ ಬಾಗ್ಚಿ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಕಾಡಿನಲ್ಲಿ ಮೇಯಲು ಆಕಳು ಹಾಗೂ ಆಡುಗಳನ್ನು ಬಿಡದಂತೆ ನಿಷೇಧಿಸಲು ಕಾರಣ ಅವು ನಡೆದಾಡುವ ಹಾದಿಯಲ್ಲಿ ಮಣ್ಣು ಒತ್ತಾಗಿ ಗಿಡಗಳು ಮೊಳೆಯಲಾರವು. ಜೊತೆಗೆ ಆಡು ಆಕಳು ಇನ್ನೂ ಮೊಳೆಯುತ್ತಿರುವ ಗಿಡಗಳನ್ನು ತಿನ್ನುವುದರಿಂದ ಹೊಸ ಕಾಡು ಹುಟ್ಟುವುದು ಕಷ್ಟ ಎನ್ನುವುದು ಸಾಮಾನ್ಯ ಅಭಿಪ್ರಾಯ. ಆದರೆ ಇದನ್ನು ಎಲ್ಲರೂ ಒಪ್ಪುವುದಿಲ್ಲ. ಕಾಡಿನಲ್ಲಿಯೂ ಆಕಳು ಆಡಿನ ಜಾತಿಯ ಕಾಡೆಮ್ಮೆ ಜಿಂಕೆಗಳು ಹಿಂಡು ಹಿಂಡಾಗಿ ಅಲೆಯುತ್ತವೆಯಲ್ಲ, ಅವು ಕೂಡ ಕಾಡು ಹುಟ್ಟದಿರಲು ಕಾರಣವಿರಬಹುದಲ್ಲವೇ ಎನ್ನುವ ಪ್ರಶ್ನೆ ಇದೆ. ಜೊತೆಗೆ ಆಕಳು ಆಡು ಹಾಕಿದ ಸಗಣಿ ಅಥವಾ ಹಿಕ್ಕೆ ನೆಲವನ್ನು ಫಲವತ್ತಾಗಿಸಿ ಕಾಡು ಬೆಳೆಯಲು ನೆರವಾಗುತ್ತವೆ ಎನ್ನುವ ವಾದವೂ ಇದೆ. ಇವುಗಳಲ್ಲಿ ಯಾವುದು ನಿಜ? ಸುಮಂತ್ ಬಾಗ್ಚಿ ಅವರ ತಂಡ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹಿಮಾಲಯದ ತಪ್ಪಲಿನಲ್ಲಿರುವ ಹುಲ್ಲುಗಾವಲುಗಳಲ್ಲಿ 16 ವರ್ಷಗಳ ಕಾಲ ಸುದೀರ್ಘ ಅಧ್ಯಯನವನ್ನು ನಡೆಸಿದೆ. ಆಕಳು ಹಾಗೂ ಆಡುಗಳಂತಹ ಸಾಕುಪ್ರಾಣಿಗಳಿಂದಾಗಿ ವಾಯುಮಂಡಲದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರುವ ನೆಲದ ಗುಣ ಬದಲಾಗುತ್ತದೆ ಎನ್ನುವುದು ಇವರ ತರ್ಕ. ನೆಲದಲ್ಲಿನ ಕಾರ್ಬನ್ ಎಂದರೆ ಇನ್ನೇನಲ್ಲ, ಅಲ್ಲಿ ಬೆಳೆಯುವ ಹುಲ್ಲು ಕುರುಚಲು ಗಿಡ ಮರ ಎಲ್ಲವೂ. ಹಾಗೆಯೇ ಇವುಗಳು ಕೊಳೆತು ಮಣ್ಣು ಸೇರುವ ನೆಲಗೊಬ್ಬರ, ಅದರಲ್ಲಿ ಬೆಳೆಯುವ ಸೂಕ್ಷ್ಮಜೀವಿಗಳು ಇತ್ಯಾದಿ. ಇದು ಸಾಕಿದ ಪ್ರಾಣಿಗಳು ಮೇಯುವ ಕಡೆಯಲ್ಲಿ ಕಾಡು ಪ್ರಾಣಿಗಳಷ್ಟೇ ಮೇಯುವ ನೆಲದಲ್ಲಿ ಇರುವುದಕ್ಕಿಂತಲೂ ಕಡಿಮೆಯಂತೆ. ಬಾಗ್ಚಿ ಅವರ ತಂಡ ಇದಕ್ಕಾಗಿ ಕಾಡು ಪ್ರಾಣಿಗಳಷ್ಟೇ ಹೆಚ್ಚಿರುವ ಪ್ರದೇಶದ ನೆಲ ಹಾಗೂ ಆಕಳುಗಳು ಮೇಯುವ ಪ್ರದೇಶಗಳಲ್ಲಿ ಇರುವ ಪ್ರಾಣಿಗಳ ಸಂಖ್ಯೆ, ಮಣ್ಣಿನಲ್ಲಿರುವ ವಿವಿಧ ಸೂಕ್ಷ್ಮಜೀವಿಗಳ ಪ್ರಮಾಣ ಹಾಗೂ ವೈವಿಧ್ಯ, ಮಣ್ಣಿನಲ್ಲಿರುವ ಆಂಟಿಬಯೋಟಿಕ್ ಹಾಗೂ ಇತರೆ ರಾಸಾಯನಿಕಗಳ ಪ್ರಮಾಣ, ಕಾರ್ಬನ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯ ಮುಂತಾದವನ್ನು ಅಳೆದು ಹೋಲಿಸಿದ್ದಾರೆ. ಇಂತಹ ಬಹುತೇಕ ಗುಣಗಳಲ್ಲಿ ಹೆಚ್ಚು ಕಡಿಮೆ ಎರಡೂ ಪ್ರದೇಶಗಳ ನೆಲದಲ್ಲಿಯೂ ಹೆಚ್ಚಿನ ವ್ಯತ್ಯಾಸ ಕಂಡುಬರಲಿಲ್ಲ. ಕೇವಲ ಕಾರ್ಬನ್ ಅನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಆಕಳು ಮೇಯುವ ಪ್ರದೇಶಗಳಲ್ಲಿ ಕಡಿಮೆ ಇತ್ತು ಎಂದು ಬಾಗ್ಚಿ ಹೇಳಿದ್ದಾರೆ. ಸಾಮಾನ್ಯಕ್ಕಿಂತಲೂ ಇದು 19% ಕಡಿಮೆ, ಅಂದರೆ 5ರಲ್ಲಿ 1 ಪಾಲಿನಷ್ಟು ಕಡಿಮೆ ಇತ್ತು ಎಂದು ಗುರುತಿಸಿದ್ದಾರೆ. ಮಣ್ಣಿನಲ್ಲಿರುವ ಕಾರ್ಬನಿನ ಪ್ರಮಾಣ ಆಕಳುಗಳು ಮೇಯುತ್ತಿದ್ದ ಕಡೆ ಪ್ರತಿ ಚದರ ಮೀಟರ್ ನೆಲದಲ್ಲಿ ಕಾಡು ದನಗಳು ಮೇಯುತ್ತಿದ್ದ ಪ್ರದೇಶಕ್ಕಿಂತಲೂ 1.5 kg ಕಡಿಮೆ ಇತ್ತು. ಬಾಗ್ಚಿ ಇದಕ್ಕೆ ಕಾರಣವನ್ನು ಹುಡುಕಿದ್ದಾರೆ. ಮಣ್ಣಿನ ಇತರೆ ಅಂಶಗಳನ್ನು ಹೋಲಿಸಿದಾಗ ಸೂಕ್ಷ್ಮಜೀವಿಗಳ ವೈವಿಧ್ಯದಲ್ಲಿ ಹಾಗೂ ಮಣ್ಣಿನಲ್ಲಿರುವ ಆಂಟಿಬಯೋಟಿಕ್ಗಳ ಪ್ರಮಾಣದಲ್ಲಿಯೂ ಗಮನಾರ್ಹ ವ್ಯತ್ಯಾಸಗಳು ಕಂಡುಬಂದವು. ಯಾವ ಯಾವ ಕಡೆಯಲ್ಲಿ ಮಣ್ಣಿನಲ್ಲಿ ಆಂಟಿಬಯೋಟಿಕ್ಗಳ ಪ್ರಮಾಣ ಹೆಚ್ಚಿತ್ತೋ ಅಲ್ಲೆಲ್ಲ ಇದ್ದ ಸೂಕ್ಷ್ಮಜೀವಿಗಳ ಬಗೆಗಳು ಬೇರೆಯೇ ಇದ್ದುವು. ಹೀಗಾಗಿ ಅಲ್ಲಿನ ಮಣ್ಣಿನ ಕಾರ್ಬನ್ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕುಗ್ಗಿತ್ತು ಎನ್ನುವುದು ಇವರ ತರ್ಕ. ವಿಶೇಷ ಎಂದರೆ ನಾವು ಅಧ್ಯಯನ ಮಾಡಿದ ಹಿಮಾಲಯದ ಸ್ಪಿತಿ ಎನ್ನುವ ಜಿಲ್ಲೆಯಲ್ಲಿ ಆಂಟಿಬಯೋಟಿಕ್ಗಳ ಬಳಕೆ ವ್ಯಾಪಕವಾಗೇನಿಲ್ಲ. ಹಾಗಿದ್ದು ಅಲ್ಲಿನ ನೆಲದಲ್ಲಿ ಅವುಗಳ ಉಳಿಕೆಗಳಿದ್ದುವು. ದೇಶದ ಇತರ ಪ್ರದೇಶಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಕಳನ್ನು ಬೆಳೆಸುವುದಷ್ಟೇ ಅಲ್ಲ, ಅವುಗಳಿಗೆ ಬೇಕೋ ಬೇಡವೋ ಆಂಟಿಬಯೋಟಿಕ್ಗಳನ್ನು ನೀಡುವುದು ವಾಡಿಕೆ. ಅದರಲ್ಲಿಯೂ ವ್ಯಾಪಕವಾಗಿ ಬಳಸುವ ಟೆಟ್ರಾಸೈಕ್ಲಿನ್ನಂತಹ ಆಂಟಿಬಯೋಟಿಕ್ಗಳು ಬಲು ದೀರ್ಘಕಾಲ, ಕೆಲವೊಮ್ಮೆ ದಶಕಗಳ ಕಾಲ ನೆಲದಲ್ಲಿ ನಾಶವಾಗದೆ ಉಳಿದಿರುತ್ತವೆ. ಇಂತಹ ಕಡೆಗಳಲ್ಲಿ ಮಣ್ಣಿನ ಸಾಮರ್ಥ್ಯ ಇನ್ನೂ ಕಡಿಮೆ ಇರಬಹುದು ಎಂದು ಬಾಗ್ಚಿ ಅಂದಾಜಿಸಿದ್ದಾರೆ. ಒಟ್ಟಾರೆ ಪಶುಪಾಲನೆಯಿಂದ ಭೂಮಿಯ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚುತ್ತಿರುವುದು ಒಂದು ಕಡೆಯಾದರೆ, ಅದರಿಂದಾಗಿ ನೇರವಾಗಿ ಅಲ್ಲವಾದರೂ ಇರುವ ಕಾರ್ಬನ್ ಡೈಆಕ್ಸೈಡಿನ ಬಳಕೆಯ ಸಾಮರ್ಥ್ಯ ಕುಗ್ಗುತ್ತಿರುವುದಂತೂ ಆತಂಕದ ವಿಷಯ. ಕಾರ್ಬನ್ ಅನ್ನು ಹಿಡಿದಿಡುವ ಉಪಾಯಗಳ ಬಗ್ಗೆ ಹೆಚ್ಚೆಚ್ಚು ಸಂಶೋಧನೆಗಳು ನಡೆದಂತೆಯೇ ಹೀಗೆ ಕಾರ್ಬನ್ ಬಳಕೆಯ ಸಾಮರ್ಥ್ಯವನ್ನು ಕುಗ್ಗಿಸುವ ವಿದ್ಯಮಾನಗಳತ್ತಲೂ ಗಮನ ಹರಿಸಬೇಕಿದೆ ಎನ್ನುತ್ತದೆ ಈ ಸಂಶೋಧನೆ. ಈ ಸಂಶೋಧನೆಯ ವಿವರಗಳನ್ನು ಗ್ಲೋಬಲ್ ಚೇಂಜ್ ಬಯಾಲಜಿ ಪತ್ರಿಕೆ ಪ್ರಕಟಿಸಿದೆ.
0: ಪ್ರಪಂಚದಲ್ಲಿ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಉದ್ದವನ್ನು ಅಳೆಯಲು ಮೀಟರ್ ಮಾನಕವನ್ನ, ತೂಕವನ್ನು ಅಳೆಯಲು ಗ್ರಾಮ್ ಎನ್ನುವ ಮಾನಕವನ್ನ ಬಳಸುತ್ತಾರೆ. ಆದರೆ ಮೂರೇ ಮೂರು ದೇಶಗಳಲ್ಲಿ ಈ ಮಾನಕಗಳನ್ನು ಬಳಸದೆ ಅಳತೆಗೆ ಅಡಿ ಹಾಗೂ ತೂಕಕ್ಕೆ ಪೌಂಡ್ಗಳನ್ನ ಬಳಸುತ್ತಾರಂತೆ. ಆ ದೇಶಗಳು ಯಾವುವು ಗೊತ್ತಾ? ಲೈಬೀರಿಯಾ, ಮಯನ್ಮಾರ್ ಮತ್ತು ಅಮೆರಿಕ.
2: ಪ್ಲಾಸ್ಟಿಕ್ ಪುರಾಣ ಎರಡು. ಕೀಟಗಳನ್ನ ಕಾಪಾಡಿದ ಕರಿ ಪ್ಲಾಸ್ಟಿಕ್. ಶ್ರೀಲಂಕಾದ ಆನೆಗಳ ಕೊಲೆಯನ್ನ ಕಡಿಮೆ ಮಾಡಿದ್ದು ಸೆಲ್ಯುಲಾಯ್ಡ್ ಅನ್ನ ಮೊತ್ತ ಮೊದಲನೆಯ ಪ್ಲಾಸ್ಟಿಕ್ ಎಂದು ಪರಿಗಣಿಸುತ್ತಾರೆ. ಆದರೆ ಇದೂ ಕೂಡ ವಾಸ್ತವವಾಗಿ ನೈಸರ್ಗಿಕ ವಸ್ತುವಿನಿಂದಲೇ ಮಾಡಿದ್ದು ಎನ್ನುವ ಗುಣಗಾಟ ಇದ್ದೇ ಇತ್ತು. ಏಕೆಂದ್ರೆ ಸೆಲ್ಯುಲಾಯ್ಡ್ ಅನ್ನ ತಯಾರಿಸಲು ಬೇಕಿದ್ದ ಹತ್ತಿಯ ನಾರು ನಿಸರ್ಗದಿಂದ ಬಂದಿದ್ದಷ್ಟೇ. ಇನ್ನೂ ಒಂದು ಗುಣಗಾಟ ಅಲ್ಲಲ್ಲ ಅಪಾಯವೂ ಇತ್ತು. ಸೆಲ್ಯುಲಾಯ್ಡ್ ತಯಾರಿಕೆ ಬಹಳ ಅಪಾಯಕಾರಿ ಉದ್ಯಮವಾಗಿತ್ತು, ಇಂದಿನ ಪಟಾಕಿ ಉದ್ಯಮದ ಹಾಗೆ. ಕಾರಣ, ಸೆಲ್ಯುಲಾಯ್ಡ್ ತಯಾರಿಸುವಾಗ ಸುಲಭವಾಗಿ ಆವಿಯಾಗ್ತಾ ಇತ್ತು. ದಟ್ಟ ಆವಿ ಇದ್ದಾಗ ಸಣ್ಣ ಕಿಡಿ ಹಾರಿದ್ರೂ ಸ್ಫೋಟವಾಗಬಹುದಿತ್ತು. ಹೀಗಾಗಿ ಸೆಲ್ಯುಲಾಯ್ಡ್ ಕಾರ್ಖಾನೆಗಳಲ್ಲಿ ಅಪಘಾತಗಳು ತಪ್ಪಿದ್ದೇ ಅಲ್ಲ. ಸದಾ ನೀರನ್ನ ಹನಿಸುತ್ತಾ ಅದರಲ್ಲಿ ತೊಯ್ದುಕೊಂಡೇ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದ ಸಂದರ್ಭಗಳೂ ಇದ್ದುವಂತೆ. ಇಂತಹ ಸಂದರ್ಭದಲ್ಲಿ ಇನ್ನೊಂದು ಕೃತಕ ವಸ್ತು ಸಿದ್ಧವಾಯಿತು. ಮೊತ್ತ ಮೊದಲ ಕೃತಕ ವಸ್ತು ಅಥವಾ ಕೃತಕ ಪಾಲಿಮಾರ್ ಎಂದು ಇದನ್ನ ಹೇಳುತ್ತಾರೆ. ಅದುವೇ ಬೇಕಲೈಟ್. ಇದು ನಿಮಗೆ ಚಿರಪರಿಚಿತವಾದ ವಸ್ತು. ಇದು ಇಲ್ಲದಿದ್ರೆ ಕುಕ್ಕರ್ ಮೂತಿಯ ಮೇಲೆ ಕುಳಿತು ಹಬೆಯನ್ನ ಹೀರಿ ಅತಿ ಬಿಸಿಯಾದ ಆ ವೇಟ್ ಬಾರದ ವಸ್ತುವನ್ನ ಮುಟ್ಟುವ ಧೈರ್ಯ ಯಾರಿಗೂ ಇರ್ತಾ ಇರಲಿಲ್ಲ. ಹತ್ತಿಯ ಬಟ್ಟೆಯನ್ನ ಬಳಸಿದ್ರೂ ಬಿಸಿ ತಾಗಿಯೇ ತಾಗುತ್ತದಷ್ಟೇ. ಈ ಕುಕ್ಕರ್ನ ವೇಟಿಗೊಂದು ಕಪ್ಪಗಿನ ಕಿರೀಟವಿರ್ತದಲ್ಲ, ಅದು ಇನ್ನೇನಲ್ಲ ಬೇಕಲೈಟ್ ಕಿರೀಟ. ಗಟ್ಟಿಯಾದ ಶಾಖವನ್ನ ಹರಿಯಲು ಬಿಡದ ಆವಾಹಕ ವಸ್ತು ಇನ್ಸುಲೇಟರ್. ಕುಕ್ಕರ್ ವೇಟಿನ ಕಿರೀಟವಾಗಿರುವಂತೆಯೇ ಬಾಣಲೆ ತವಾಗಳ ಹಿಡಿಯಲ್ಲಿಯೂ ಇದು ಇದೆ. ಬಹಳ ಹಿಂದೆ ಬಹುತೇಕ ಮನೆಗಳಲ್ಲಿ ಕಪ್ಪಗಿನ ವಿದ್ಯುತ್ ಸ್ವಿಚ್ ಇದ್ದುದನ್ನ ನೀವು ಕಂಡಿರಬಹುದು. ಅದು ಈ ಬೇಕಲೈಟ್ ನಿಂದಲೇ ಮಾಡಿದ್ದು. ವಿದ್ಯುತ್ತಿಗೂ ಬೇಕಲೈಟ್ ಹುಟ್ಟಿದ್ದಕ್ಕೂ ಸಂಬಂಧವಿದೆ. 19ನೇ ಶತಮಾನದ ಕೊನೆಯಲ್ಲಿ ವಿದ್ಯುಚ್ಛಕ್ತಿಯ ದೀಪದ ಆವಿಷ್ಕಾರವಾಗಿದ್ದು ಗೊತ್ತಿರಬೇಕಲ್ವೇ? ಥಾಮಸ್ ಆಲ್ವಾ ಎಡಿಸನ್ ಹೀಗೊಂದು ಆವಿಷ್ಕಾರವನ್ನ ಮಾಡಿ ಇಡೀ ಜಗತ್ತಿಗೆ ಬೆಳಕನ್ನ ತೋರಿಸಿದ. ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ವಿದ್ಯುತ್ ಮೋಟಾರ್ಗಳು ಸಿದ್ಧವಾಗಿದ್ದವು. ವಿದ್ಯುತ್ತಿನ ಬಳಕೆ ಹೆಚ್ಚುತ್ತಲಿತ್ತು. ಇದರೊಟ್ಟಿಗೆ ಒಂದು ಸಮಸ್ಯೆಯು ಕಾಡತೊಡಗಿತ್ತು. ವಿದ್ಯುತ್ ಹರಿತಾ ಇದ್ದ ಆ ತಂತಿಗಳನ್ನ ಬೆಸೆದ ಕಡೆ ಅವನ್ನ ಮುಚ್ಚಲು ಆವಾಹಕ ಅಥವಾ ವಿದ್ಯುತ್ ಇನ್ಸುಲೇಟರ್ನ ಅವಶ್ಯಕತೆ ಇತ್ತು. ಅದಕ್ಕೊಂದು ವಸ್ತು ಇತ್ತೆನ್ನಿ, ಅದನ್ನ ಶೆಲಾಕ್ ಎನ್ನುತ್ತಾರೆ. ಇದು ಲ್ಯಾಕ್ ದುಂಬಿ ಎನ್ನುವ ಕೀಟದ ಮೈಯಿಂದ ಪಡೆದ ಮೇಣದಂತಹ ವಸ್ತು. ಶೆಲಾಕನ್ನ ಮುಲಾಮಿನಂತೆ, ತೆಳುವಾದ ಪೊರೆಯಂತೆ ಇಲ್ಲವೇ ಗಟ್ಟಿ ಮೇಣದಂತೆ ವಿದ್ಯುತ್ತಿನ ಹರಿವನ್ನ ತಡೆಯಲು ಬಳಸಲಾಗ್ತಾ ಇತ್ತು. ಅಂದ ಹಾಗೆ ಈ ಕೆರಿಕಾಲಾಕ್ ಎನ್ನುವ ಕೀಟ ಇದ್ದಿದ್ದು ನಮ್ಮ ಭಾರತದಲ್ಲಿ. ಉತ್ತರ ಭಾರತದ ಕಾಡುಗಳಲ್ಲಿ ಬೆಳೀತಾ ಇದ್ದ ಕೆಲವು ಮರಗಳ ತೊಗಟೆಯ ಮೇಲೆ ಇವು ಬೆಳೀತಾ ಇದ್ವು. ಇವುಗಳ ಸ್ರಾವದಿಂದ ಶೆಲಾಕನ್ನ ತಯಾರಿಸ್ತಾ ಇದ್ರು. 1 ಕಿಲೋ ಶೆಲಾಕ್ ತಯಾರಿಸಲು ಏನಿಲ್ಲವೆಂದ್ರು 30-40 ಸಾವಿರ ದುಂಬಿಗಳನ್ನ ಕೊಲ್ಲಬೇಕಿತ್ತು, ಅದು ಹೆಣ್ಣು ದುಂಬಿಗಳನ್ನ. ನಮ್ಮ ಮನುಷ್ಯರಿಗೆ ಈ ಕೊಲೆ ಕಷ್ಟವೆಂದೇನು ಅನಿಸ್ಲಿಲ್ಲ ಅಂದಿಟ್ಟುಕೊಳ್ಳಿ. ಆದ್ರೆ ಎಷ್ಟೇ ಕ್ರೂರಿಯಾಗಿದ್ರು ಶೀಘ್ರವಾಗಿ ಬೆಳೀತಾ ಇದ್ದ ವಿದ್ಯುತ್ ಉದ್ಯಮಕ್ಕೆ ಅಗತ್ಯವಾದಷ್ಟು ಆವಾಹಕವನ್ನ ತಯಾರಿಸಲು ಬೇಕಾದಷ್ಟು ಕೀಟಗಳು ಸಿಗ್ತಾ ಇರಲಿಲ್ಲ. ಹೀಗಾಗಿ ಶೆಲಾಕಿಗೆ ಪರ್ಯಾಯ ಒಂದು ವಸ್ತು ಬೇಕಿತ್ತು. ಅದರಲ್ಲೂ ಎಡಿಸನ್ ಮತ್ತು ಟೆಸ್ಲಾ ಮತ್ತಿತರ ಆವಿಷ್ಕಾರಿಗಳ ಹೊಸ ಆವಿಷ್ಕಾರಗಳು ವಿದ್ಯುತ್ ಬೇಡಿಕೆಯನ್ನು ಹೆಚ್ಚಿಸಿದವು. ಫಲವಾಗಿ 20ನೇ ಶತಮಾನದ ಆರಂಭದಲ್ಲಿ ಶೆಲಾಕಿಗೆ ಪರ್ಯಾಯವನ್ನು ಹುಡುಕುವ ಯತ್ನ ನಡೆಯಿತು. ಈ ಯತ್ನದಲ್ಲಿ ಮೊದಲು ಸಫಲನಾದವನ ಹೆಸರು ಲಿಯೋ ಬೇಕಲ್ಯಾಂಡ್. ಮೂಲತಃ ಬೆಲ್ಜಿಯಂನವನಾಗಿದ್ದ ಬೇಕಲ್ಯಾಂಡ್ ಯುರೋಪಿನಲ್ಲಿಯೇ ಬೆಳೆದು ಅಲ್ಲಿಯೇ ರಸಾಯನ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದ. ಅವನ ಗುರು ಬೆಂಜಿನ್ ಎನ್ನುವ ರಾಸಾಯನಿಕದಲ್ಲಿ ಅಣುಗಳು ಹೇಗೆ ಜೋಡಿಸಿಕೊಂಡಿರುತ್ತವೆ ಎನ್ನುವುದನ್ನು ಮೊದಲು ಕನಸು ಕಂಡು ಆನಂತರ ಸಾಬೀತುಪಡಿಸಿದ ಆಗಸ್ಟ್ ಕೆಕುಲೆಯ ಶಿಷ್ಯ. ಬಹುಶಃ ಈ ಸಂಬಂಧದಿಂದಲೇ ಇರಬೇಕು ಬೇಕಲ್ಯಾಂಡ್ ಬೆಂಜಿನ್ನಿಂದಲೇ ತಯಾರಿಸುವ ಪಿನಾಯ್ಲ್ನಂತಹ ವಸ್ತುಗಳ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡಿದ್ದ. ಆತ ಆವಿಷ್ಕರಿಸಿದ ವಸ್ತುವೇ ಬೇಕಲ್ಯಾಂಡ್. ಬೇಕಲ್ಯಾಂಡ್ ಬೇಕಲ್ಯಾಂಡ್ನ ಹೆಸರನ್ನ ಈ ಜಗತ್ತಿನಲ್ಲಿ ಅಜರಾಮರವಾಗಿಸಿದ ವಸ್ತು. ಬೇಕಲ್ಯಾಂಡ್ ಇದನ್ನ ಆವಿಷ್ಕರಿಸಿದಾಗ ಪೆಟ್ರೋಲಿಯಂ ಇನ್ನೂ ವ್ಯಾಪಕವಾಗಿ ಬಳಕೆಯಲ್ಲಿ ಇರಲಿಲ್ಲ. ಕಲ್ಲಿದ್ದಲೇ ಅಂದಿನ ಚಿನ್ನದ ಇಂಧನವಾಗಿತ್ತು. ಕಲ್ಲಿದ್ದಲನ್ನ ಸಂಸ್ಕರಿಸಿದಾಗ ಉಳಿದ ಕಿಟ್ಟ ಅಥವಾ ಟಾರಿನಿಂದ ಪಡೆದ ವಸ್ತುವನ್ನ ಫಾರ್ಮಾಲ್ಡಿಹೈಡ್ ಎನ್ನುವ ದ್ರಾವಣದಲ್ಲಿ ಕುದಿಸಿದಾಗ ಗಟ್ಟಿಯಾದ ಮಾಡದಂತದ್ದೊಂದು ವಸ್ತು ಸಿಕ್ಕಿತ್ತು. ಬಣ್ಣ ಕಪ್ಪಗಿತ್ತು ಎನ್ನುವುದನ್ನ ಮರೆತರೆ ಅದೊಂದು ಹೊಸ ವಸ್ತು. ಅಧ್ಯಯನಗಳ ಪ್ರಕಾರ ಅದರಲ್ಲಿದ್ದ ಅಣುಗಳು ಪ್ರಪಂಚದಲ್ಲಿ ಇರಲೇ ಇಲ್ಲ. ಹೀಗಾಗಿ ಮೊತ್ತ ಮೊದಲ ಕೃತಕ ವಸ್ತುವನ್ನು ಸೃಷ್ಟಿಸಿದ ಕೀರ್ತಿ ಬೇಕಲ್ಯಾಂಡ್ನ ಪಾಲಾಯಿತು. ಬೇಕಲ್ಯಾಂಡ್ ಮುಂದಿನ 2 ದಶಕಗಳ ಕಾಲ ಕೈಗಾರಿಕಾ ಕ್ಷೇತ್ರದಲ್ಲಿ ರಾರಾಜಿಸಿತು. ಬೇಕಲ್ಯಾಂಡ್ ಅನ್ನು ತಾನು ಪತ್ತೆ ಮಾಡಲು ಕಾರಣ ಅದು ತರಬಹುದಾಗಿದ್ದ ಹಣ ಎಂದು ಬೇಕಲ್ಯಾಂಡ್ ಒಂದೆಡೆ ಹೇಳಿದ್ದಾನೆ. ಏಕೆಂದರೆ ಅದಕ್ಕೆ ಮುನ್ನ ಫೋಟೋಗ್ರಫಿ ತಂತ್ರವೊಂದನ್ನ ಆವಿಷ್ಕರಿಸಿ ದಿವಾಳಿಯಾಗಿದ್ದ. ಕೊನೆಗೆ ಅದಕ್ಕಾಗಿ ತಾನು ಪಡೆದಿದ್ದ ಪೇಟೆಂಟ್ ಅನ್ನ ಸುಪ್ರಸಿದ್ಧ ಕೊಡ್ಯಾಕ್ ಕಂಪನಿಗೆ ಮಾರಿ ಆ ಹಣದಿಂದ ತನ್ನದೇ ರಾಸಾಯನಿಕ ಕಂಪನಿಯನ್ನ ಬೇಕಲ್ಯಾಂಡ್ ಕಟ್ಟಿದ್ದ. ಬೇಕಲ್ಯಾಂಡ್ ಅನ್ನ ಆವಿಷ್ಕರಿಸಿದ ನಂತರ ಬೇಕಲ್ಯಾಂಡ್ ಕಾರ್ಪೊರೇಷನ್ ಎನ್ನುವ ಉದ್ದಿಮೆಯನ್ನ ಸ್ಥಾಪಿಸಿದ. ಈ ವಸ್ತು ಸೆಲ್ಯುಲಾಯ್ಡ್ಗಿಂತಲೂ ಹೆಚ್ಚು ಉಪಯುಕ್ತವೆನಿಸಿತ್ತು. ಸಾಸಿವೆ ಕಾಳಿನಷ್ಟು ಪುಟ್ಟ ಬಳೆಯಿಂದ ಅತಿ ದೊಡ್ಡ ಪೆಟ್ಟಿಗೆಯವರೆಗೆ ಏನನ್ನು ಬೇಕಾದರೂ ಈ ವಸ್ತುವಿನಿಂದ ತಯಾರಿಸಬಹುದಿತ್ತು. ಸೆಲ್ಯುಲಾಯ್ಡ್ ಅನ್ನ ಅಚ್ಚುತ್ತಲು ಬಳಸುತ್ತಿದ್ದ ಯಂತ್ರಗಳನ್ನ ಬಳಸಿ ಈ ವಸ್ತುವನ್ನು ಅಚ್ಚೊತ್ತಿ ಅಸಂಖ್ಯ ಪ್ರಮಾಣದಲ್ಲಿ ಒಂದೇ ತೆರನ ವಸ್ತುಗಳನ್ನ ತಯಾರಿಸಬಹುದಾಗಿತ್ತು. ಬೇಕಲ್ಯಾಂಡ್ನ ಆಧಿಪತ್ಯದೊಂದಿಗೆ ಪ್ಲಾಸ್ಟಿಕ್ ಎನ್ನುವ ವಸ್ತುವಿನ ಯುಗ ಆರಂಭವಾಯಿತೆನ್ನಬಹುದು. ಬೇಕಲ್ಯಾಂಡ್ನ ಬಳಕೆ ವ್ಯಾಪಕವಾಗಿ ಬೆಳೆಯಿತು. ಅದೇ ಸಮಯದಲ್ಲಿ ಅಮೆರಿಕದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳು ಗ್ರಾಮ್ ಬೆಲ್ ಆವಿಷ್ಕರಿಸಿದ ಟೆಲಿಫೋನ್ಗಳು ಬಳಕೆಗೆ ಬಂದವು. ಇವುಗಳಲ್ಲಿ ವಿದ್ಯುತ್ ರೋಧಕವಾಗಿ ಇನ್ಸುಲೇಟರ್ ಆಗಿ ಬೇಕಲ್ಯಾಂಡ್ ಬಳಕೆಗೆ ಬಂದಿತ್ತು. ಇಂದಿಗೂ ಎತ್ತರೆತ್ತರದ ವಿದ್ಯುತ್ ಕಂಬಗಳ ಮೇಲೆ ತಂತಿಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಲು ಕಪ್ಪು ಬಣ್ಣದ ವಸ್ತುವನ್ನ ನೀವು ನೋಡಿರಬಹುದು. ಅದು ಬೇಕಲ್ಯಾಂಡ್ನದ್ದು. ಹೀಗೆ ಎಡಿಸನ್ ಬೆಳಕಿನ ದೀಪವನ್ನ ಪತ್ತೆ ಮಾಡಿದನಾದರೂ ಅದು ದೂರ ದೂರದವರೆಗೆ ಪಸರಿಸಲು ವಿದ್ಯುತ್ ಸರಬರಾಜಿನ ವ್ಯವಸ್ಥೆ ಬೇಕಿತ್ತಷ್ಟೇ. ಬೇಕಲ್ಯಾಂಡ್ ಅದರ ಅನಿವಾರ್ಯ ಅಂಗವಾಗಿತ್ತು. ಹಾಗೆ ಬೆಲ್ ರೂಪಿಸಿದ ಮೊತ್ತ ಮೊದಲ ಟೆಲಿಫೋನ್ಗಳು ಬೇಕಲ್ಯಾಂಡ್ನಿಂದಲೇ ಮಾಡಿದವುಗಳು. ಬಣ್ಣ ಕಪ್ಪೆ ಇದ್ರೂ ಬೇಕಲ್ಯಾಂಡ್ ಅಪರೂಪದ ಕೀಟವೊಂದು ಬದುಕಿ ಉಳಿಯಲು ನೆರವಾಯಿತು ಎನ್ನುವುದು ವಿಚಿತ್ರವಾದರೂ ಸತ್ಯ.
0: ವಾರದ ವಿಜ್ಞಾನಿ ಮಾರಿಯೋ ಮೊಲಿನಾ. ಓಜೋನ್ ರಂಧ್ರವನ್ನು ಪತ್ತೆ ಮಾಡಿದ ವಿಜ್ಞಾನಿಗಳಲ್ಲಿ ಪ್ರಮುಖ, ನೊಬೆಲ್ ಪ್ರಶಸ್ತಿ ವಿಜೇತ ಮಾರಿಯೋ ಮೊಲಿನಾ ಮೂಲತಃ ಮೆಕ್ಸಿಕೋದಲ್ಲಿ March 19, 1943 ಅಲ್ಲಿನ ರಾಜತಾಂತ್ರಿಕ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಸ್ವೀಡಿಶ್ ಪ್ರಜೆಯ ಮಗನಾಗಿ ಹುಟ್ಟಿದ. ಬಾಲ್ಯದ ಶಿಕ್ಷಣವನ್ನೆಲ್ಲ ತಂದೆಯ ತವರಾದ ಸ್ವಿಟ್ಜರ್ಲೆಂಡಿನ ಬೋರ್ಡಿಂಗ್ ಶಾಲೆಯಲ್ಲಿ ಮುಗಿಸಿದ ಮೊಲಿನಾ ಮೆಕ್ಸಿಕೋಗೆ ಮರಳಿ ಬಂದು ರಾಸಾಯನಿಕ ಇಂಜಿನಿಯರಿಂಗ್ ಪದವಿ ಪಡೆದ. ಅನಂತರ ಜರ್ಮನಿಯಲ್ಲಿ ಅನ್ವಯಿಕ ರಸಾಯನ ವಿಜ್ಞಾನದಲ್ಲಿ ಪದವಿ ಪಡೆದು ಅಮೆರಿಕೆಯ ಬರ್ಕ್ಲಿಯಲ್ಲಿದ್ದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯವನ್ನು ಸೇರಿದ. ಅಲ್ಲಿಯೇ ತನ್ನ ಉಳಿದ ಜೀವನವನ್ನೆಲ್ಲ ಕಳೆದ. ಈ ಮಧ್ಯೆ 1974 ತನ್ನ ಸಹೋದ್ಯೋಗಿ ಶೆರ್ವುಡ್ ರೋಲ್ಯಾಂಡ್ ಜೊತೆಗೂಡಿ ವಾತಾವರಣದಲ್ಲಿ ನಾವು CFC ಎನ್ನುವಂತಹ ಕ್ಲೋರೋಫ್ಲೋರೋಕಾರ್ಬನ್ ಎನ್ನುವ ರಾಸಾಯನಿಕಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿದ. ಈ ಸಂದರ್ಭದಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿಯೂ ಭಾಗವಹಿಸದೆ ತಟಸ್ಥವಾಗಿರುತ್ತವೆ ಎಂದು ನಂಬಿದ್ದ ಈ ಸಿಎಫ್ಸಿಗಳು ವಾಯುಮಂಡಲದಲ್ಲಿ ಸಾಮಾನ್ಯವಾಗಿ ನಡೆಯುವಂತಹ ಆಕ್ಸಿಡೀಕರಣ ಕ್ರಿಯೆಯನ್ನು ಅಡ್ಡಗಟ್ಟುತ್ತದೆ ಎಂದು ಪತ್ತೆ ಮಾಡಿದ. ಇದರಿಂದಾಗಿ ವಾಯುಮಂಡಲದಲ್ಲಿ ಕ್ಲೋರಿನ್ ಬಿಡುಗಡೆಯಾಗಿ ಅಲ್ಲಿರುವ ಓಜೋನ್ ಅಣುಗಳನ್ನು ಹಿಡಿದಿರುತ್ತದೆ. ಈ ಓಜೋನ್ ಮರಳಿ ರೂಪುಗೊಳ್ಳದಂತೆ ಮಾಡುತ್ತದೆ ಎಂದು ತಿಳಿಸಿದ. ಇದರಿಂದಾಗಿ ಓಜೋನಿನ ಪ್ರಮಾಣ ಕಡಿಮೆ ಆಗಬಹುದೆಂದು ಕೂಡ ವರದಿ ಮಾಡಿದ. ತದನಂತರ ಈ ಓಜೋನ್ ಪ್ರಮಾಣ ಕಡಿಮೆಯಾಗುವುದು ನಿಜ ಎಂದು ತಿಳಿದಾಗ ಆ ಬಗ್ಗೆ ಮುಕ್ತವಾಗಿ ಜನರಿಗೆ ಜಾಗೃತಿ ನೀಡಲಾರಂಭಿಸಿದ. ಜನರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಸರ್ಕಾರಗಳ ಮೇಲೆ ಒತ್ತಡ ತಂದು ತತ್ಫಲವಾಗಿ ಮಾಂಟ್ರಿಯಲ್ ಒಪ್ಪಂದ ಎನ್ನುವ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಎಲ್ಲ ರಾಷ್ಟ್ರಗಳು ಸಹಿ ಹಾಕುವಂತೆ ಆಯಿತು. ಸಿಎಫ್ಸಿಗಳ ಬಳಕೆಯನ್ನು ಕ್ರಮೇಣ ಕಡಿಮೆ ಮಾಡಿ ನಿಲ್ಲಿಸಲಾಯಿತು. 2003 ಇಸವಿಯ ವೇಳೆಗೆ ಈ ಎಲ್ಲ ಕ್ರಮಗಳ ಫಲವಾಗಿ ಓಜೋನಿನ ತೆಳುವಾಗಿದ್ದ ಪದರ ಮರಳಿ ದಪ್ಪಲಾಗಲು ಆರಂಭಿಸಿದೆ ಎಂಬುದು ಸ್ಪಷ್ಟವಾಯಿತು. ಹಾಗೆಯೇ ಕ್ಯಾಲಿಫೋರ್ನಿಯಾದ ಪಟ್ಟಣಗಳು ಹಾಗೂ ನಮ್ಮ ದೇಶದ ರಾಜಧಾನಿಯನ್ನೂ ಒಳಗೊಂಡಂತೆ ಪ್ರಪಂಚದ ಹಲವಾರು ಪ್ರಮುಖ ನಗರಗಳಲ್ಲಿನ ಗಾಳಿಯ ಗುಣಮಟ್ಟದ ಮೇಲೆ ಮೊಲಿನ ಸತತವಾಗಿ ಕಣ್ಗಾವಲಿಟ್ಟು ಮಾಲಿನ್ಯವನ್ನು ತಡೆಯುವ ಕಾರ್ಯಕ್ರಮಗಳು ಆರಂಭವಾಗಲು ಕಾರಣವಾದ. ಈ ಎಲ್ಲ ಕಾರಣಗಳಿಂದಾಗಿ ಈತನಿಗೆ ರೋಲ್ಯಾಂಡ್ ಹಾಗೂ ಡಚ್ ವಿಜ್ಞಾನಿ ಪಾಲ್ ಕ್ರೂಡ್ಸೆನ್ ಜೊತೆಗೆ 1995 ನೋಬೆಲ್ ಪಾರಿತೋಷಕವೂ ಕೂಡ ಸಿಕ್ಕಿತ್ತು. ಓಜೋನ್ ರಂಧ್ರವನ್ನು ಪತ್ತೆ ಮಾಡಿದ ವಿಜ್ಞಾನಿ ಎಂದೇ ಸುಪ್ರಸಿದ್ಧರಾಗಿದ್ದ ಮೊಲಿನ ಕೇವಲ ವಿಜ್ಞಾನಿಯಾಗಿರಲಿಲ್ಲ, ಅದ್ಭುತ ವಿಜ್ಞಾನ ಸಂವಾಹಕನೂ ಕೂಡ ಆಗಿದ್ದ. ತನ್ನ ಪ್ರಯೋಗಾಲಯದೊಳಗೆ ಮಕ್ಕಳನ್ನು ಕರೆದೊಯ್ದು ತಾನು ನಡೆಸುತ್ತಿದ್ದ ಸಂಶೋಧನೆಗಳ ಬಗ್ಗೆ, ವಾಯುಮಂಡಲದ ಮಾಲಿನ್ಯ, ಗಾಳಿಯ ಗುಣಮಟ್ಟದ ಬಗ್ಗೆ ಬಹಳ ಆಪ್ತವಾಗಿ ತಿಳಿಸಿಕೊಡುತ್ತಿದ್ದ.
3: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ, ಸಂಚಿಕೆ 120. ಆದರೆ ಈ ರಚನೆಗಳಲ್ಲಿರುವ ಅತ್ಯಂತ ಸ್ವಾರಸ್ಯಕರವಾದ ಸ್ವರೂಪವೇನೆಂದರೆ, ಆರಂಭದಲ್ಲಿ ಅವು ಹಲವಾರು ಮೈಲಿಗಳಷ್ಟು ಅಗಲವಾಗಿದ್ದರೂ ನದಿಯ ಮೂತಿಯ ಬಳಿ ಎಷ್ಟೊಂದು ಕಿರಿದಾಗಿರುತ್ತವೆ ಎಂದರೆ ಅದನ್ನು ದಾಟಲಾಗುವುದೇ ಇಲ್ಲ. ಗ್ರೋಸ್ ನದಿಯ ಬುಡದಿಂದ ಬೆಟ್ಟದ ಮೇಲೇರಲು ಸರ್ ಟಿ ಮಿಷೆಲ್ ಎನ್ನುವ ಸರ್ವೇಯರ್ ಜನರಲ್ ವಿಫಲ ಪ್ರಯತ್ನ ನಡೆಸಿದ್ದ. ಗ್ರೋಸ್ ನದಿಯು ನೇಪಿಯನ್ ನದಿಯನ್ನು ಸೇರುವ ಜಲಪಾತದ ಬಳಿಯಿಂದ ಮೇಲೇರಲು ಪ್ರಯತ್ನಿಸಿದಾಗ ಆರಂಭದಲ್ಲಿ ಕೆಳಗೆ ಬಿದ್ದಿದ್ದ ಬಳಪದ ಕಲ್ಲುಗಳ ಚೂರುಗಳ ನಡುವಿನಿಂದ ನಡೆಯಬೇಕಿತ್ತಂತೆ. ನಂತರ ತೆವಳುತ್ತಾ ಮೇಲೇರಬೇಕಾಗಿ ಬಂದಿತ್ತು. ಹೀಗಿದ್ದರೂ ಗ್ರೋಸ್ ನದಿಯ ಕಣಿವೆ ನದಿಯ ಆರಂಭದಲ್ಲಿ ಎರಡೂ ಬದಿಯಲ್ಲಿಯೂ ಎತ್ತರೆತ್ತರಕ್ಕೆ ಎದ್ದು ನಿಂತ ಕೋಡುಗಲ್ಲುಗಳ ನಡುವೆ ಹಲವಾರು ಮೈಲಿಗಳಷ್ಟು ಅಗಲದ ಸಪಾಟಾದ ಕಣಿವೆಯಾಗಿದೆ. ಇದರ ತುದಿಯು ಸಮುದ್ರ ಮಟ್ಟದಿಂದ ಕನಿಷ್ಠ 3,000 ಅಡಿಗಳಷ್ಟು ಎತ್ತರವಿರುವಂಥದ್ದು. ವೋಲ್ಗಾನ್ ಕಣಿವೆಯೊಳಗೆ ಇಳಿಯುವ ಒಂದಿಷ್ಟು ಸಹಜವೂ ಒಂದಿಷ್ಟು ಮಾಡಿದ್ದು ಆದ ರಸ್ತೆ ಗುಂಟ ನಡೆಸುವಾಗ ಆಕಳು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಕಣಿವೆಯ ಎಲ್ಲ ಕಡೆಯೂ ಕಡಿದಾದ ನೇರವಾಗಿ ಎದ್ದು ನಿಂತ ಕೋಡುಗಲ್ಲುಗಳಿವೆ. ಮೇಲ್ಭಾಗದಲ್ಲಿ ಸುಮಾರು 1/4 ಮೈಲಿಯಷ್ಟು ಅಗಲವಿರುವ ಈ ರಸ್ತೆ ಕೋಡುಗಲ್ಲುಗಳ ಬುಡದಲ್ಲಿ ಸುಮಾರು 8 ಮೈಲಿಗಳಷ್ಟು ಕೆಳಗೆ ಸಾಗಿದಂತೆ ಮನುಷ್ಯನಿಗೂ ಆಡಿಗೂ ನುಸುಳಲು ಆಗದ ಕಿರಿದಾದ ಸಂಧಿಯಾಗಿ ಬಿಡುತ್ತದೆ. ಸರ್ ಮಿಷೆಲ್ ಇ ಕಾಕ್ಸ್ ನದಿಯ ಮಹಾಕಣಿವೆಯು ನೇಪಿಯನ್ ನದಿಯನ್ನು ಕೂಡುವೆಡೆಯಲ್ಲಿ ಸುಮಾರು 2,200 ಗಜ ಅಗಲವಿರುವ ಹಾಗೂ 1,000 ಅಡಿ ಆಳದ ಓಣಿಯಾಗಿ ಬಿಡುತ್ತದೆ. ಇಂತಹುದೇ ಇನ್ನು ಹಲವು ಉದಾಹರಣೆಗಳನ್ನು ಕೊಡಬಹುದು. ಕಣಿವೆಯ ಇಬ್ಬದಿಯಲ್ಲಿಯೂ ಇರುವ ವಿಶಾಲವಾದ ಹರವು ಹಾಗೂ ಮುಂದೆ ಅದುವೇ ದೊಡ್ಡ ಬಯಲು ರಂಗಮಂದಿರದಂತೆ ಹಳ್ಳವಾಗಿರುವುದನ್ನು ಕಂಡಾಗ ಮೊತ್ತ ಮೊದಲಿಗೆ ಇದು ಕೂಡ ಬೇರೆ ಕಣಿವೆಗಳಂತೆಯೇ ನೀರಿನಿಂದ ಕೊರೆದು ಮಾಡಲ್ಪಟ್ಟಿರಬೇಕು ಎನಿಸುತ್ತದೆ. ಆದರೆ ಇಷ್ಟು ವಿಶಾಲವಾದ ಶಿಲೆಯನ್ನು ಕಿತ್ತೊಗೆಯಲು ಈ ಕಿರಿದಾದ ಓಣಿಗಳಿಂದ ಹರಿದಿರಬಹುದಾದ ನೀರಿನ ಪ್ರಮಾಣವನ್ನು ಕಲ್ಪಿಸಿಕೊಂಡಾಗ ಈ ತಾಣಗಳು ಕೆಳಗೆ ಕುಸಿದಿರುವ ನೆಲವಿರಬಹುದೇ ಎನಿಸದಿರದು. ಆದರೆ ಕಣಿವೆಗಳು ಅಡ್ಡಾದಿಡ್ಡಿ ಟಿಸಿಲುಡಿದಿರುವುದನ್ನು, ಎತ್ತರದ ಪ್ರಸ್ಥಭೂಮಿಯಿಂದ ತುದಿಯಲ್ಲಿ ಚಾಚಿಕೊಂಡಿರುವ ಸೂರುಗಲ್ಲುಗಳು ಕಿರಿದಾಗಿರುವುದನ್ನೂ ಗಮನಿಸಿದರೆ ಭೂಮಿ ಕುಸಿದು ಹೀಗಾಗಿದೆ ಎನ್ನುವ ತರ್ಕವನ್ನು ಕೈಬಿಡಬೇಕಾಗುತ್ತದೆ. ಈ ಕೊರೆತಗಳನ್ನು ಇಂದಿರುವ ಮೆಕ್ಕಲು ಮಣ್ಣು ಕೊರೆದಿರಲಿಕ್ಕಿಲ್ಲ. ಅಥವಾ ಶಿಖರದಿಂದ ಧುಮ್ಮಿಕ್ಕುವ ನೀರು ಯಾವಾಗಲೂ ಕಣಿವೆಯ ಮೂತಿಯಿಂದ ಕೆಳಗೆ ಬೀಳುವುದಿಲ್ಲ. ಬದಲಿಗೆ ವೆದರ್ ಬೋರ್ಡಿನ ಬಳಿ ಕಂಡಂತೆ ಬದಿಯಲ್ಲಿರುವ ಕೊಲ್ಲಿಯಂತಹ ಎಡೆಗೆ ಸುರಿಯುತ್ತವೆ. ಇಲ್ಲಿದ್ದ ಕೆಲವು ನಿವಾಸಿಗಳು ನನಗೆ ಕಂಡಂತಹ ಮುಖಜ ಭೂಮಿಯು ಎರಡೂ ಬದಿಗಳಲ್ಲಿ ಕಿರಿದಾಗುತ್ತಾ ಕೊಲ್ಲಿಯಂತಹ ಕಣಿವೆಯಲ್ಲಿ ಕೊನೆಯಾಗುವುದನ್ನು ಕಂಡಾಗೆಲ್ಲ ಸಮುದ್ರ ತೀರವನ್ನು ಕಂಡಂತೆಯೇ ಅನಿಸುತ್ತಿತ್ತು ಎಂದಿದ್ದಾರೆ. ಅದು ಇರುವುದು ನಿಜಕ್ಕೂ ಹಾಗೆಯೇ. ನ್ಯೂ ಸೌತ್ ವೇಲ್ಸ್ನ ಕಡಲ ತೀರದಲ್ಲಿರುವ ಅಸಂಖ್ಯ ಕವಲೊಡೆದ ಬಂದರುಗಳು ಸಮುದ್ರವನ್ನು ಕೂಡುವೆಡೆ ಕಾಲು ಮೈಲಿಯಿಂದ ಒಂದು ಮೈಲಿ ಅಗಲವಿರುವ ಸುಣ್ಣದ ಕೋಡುಗಲ್ಲುಗಳ ಕೊರೆತದಿಂದ ಕಿರಿದಾದ ಬಾಯಿ ಇರುತ್ತವೆ. ಇವು ಒಳಾಂಗಣದಲ್ಲಿನ ಬೃಹತ್ ಕಣಿವೆಗಳ ಪುಟ್ಟ ಮಾದರಿಗಳಂತೆ ತೋರುತ್ತವೆ. ಆದರೆ ಅಗಲವಾದ ಕಟ್ಟೆಯ ಮೇಲೆ ಹಳ್ಳವನ್ನು ಕೆತ್ತಿದ ಸಮುದ್ರದ ನೀರು ಒಂದು ತುದಿಯಲ್ಲಿರುವ ದ್ವಾರದ ಬಳಿ ಮಾತ್ರ ಎತ್ತರದ ಕೋಡುಗಲ್ಲುಗಳನ್ನು ಉಳಿಸಿಬಿಟ್ಟಿತು ಎನ್ನುವ ಪ್ರಶ್ನೆ ಕಾಡುತ್ತದೆ. ಅದರೊಳಗಿಂದ ಬೃಹತ್ ಪ್ರಮಾಣದಲ್ಲಿ ನೀರು ಹರಿದಿರಬೇಕಲ್ಲವೇ? ಹಾಗಿದ್ದು ಅದು ಎತ್ತರಕ್ಕೆ ಉಳಿಯಿತೇಕೆ? ಈ ಸಂದಿಗ್ಧದ ಮೇಲೆ ನಾನು ಚೆಲ್ಲಬಹುದಾದ ಬೆಳಕು ಇಷ್ಟೆ. ಅಡ್ಡಾದಿಡ್ಡಿ ಆಕಾರದಲ್ಲಿರುವ ಹಾಗೂ ಅತ್ಯಂತ ಕಡಿದಾದ ಈ ದಡಗಳು ವೆಸ್ಟ್ ಇಂಡೀಸ್ ಮತ್ತು ಕೆಂಪು ಸಮುದ್ರಗಳಲ್ಲಿ ಆಗುತ್ತಿರುವಂತೆ ಈಗ ರೂಪುಗೊಳ್ಳುತ್ತಿರಬೇಕು. ಪ್ರಬಲವಾದ ನೀರಿನ ಪ್ರವಾಹಗಳು ಉಪ್ಪು ತಗ್ಗುಗಳಿರುವ ಸಮುದ್ರದ ತಳದ ಮೇಲೆ ಮೆಕ್ಕಲನ್ನು ಹೊತ್ತು ತಂದು ಗುಡ್ಡೆ ಹಾಕಿದ್ದರಿಂದ ಹೀಗಾಗಿರಬೇಕು ಎಂದು ನನಗೆ ಅನಿಸಿದ್ದುಂಟು. ಕೆಲವೆಡೆಗಳಲ್ಲಿ ಈ ಮೆಕ್ಕಲನ್ನು ಸಮನಾಗಿ ಏಕರೂಪದ ಹಾಳೆಯಂತೆ ಹರಡುವ ಬದಲಿಗೆ ಅದನ್ನು ಸಮುದ್ರ ತಳದಲ್ಲಿರುವ ಕಲ್ಲು ಇಲ್ಲದವೇ ದ್ವೀಪಗಳ ಸುತ್ತಲೂ ಗುಡ್ಡೆ ಹಾಕಿರಬೇಕು. ವೆಸ್ಟ್ ಇಂಡೀಸ್ನ ನಕ್ಷೆಗಳನ್ನು ಪರೀಕ್ಷಿಸಿದಾಗ ಹೀಗಾಗಿಲ್ಲ ಎಂದು ಅನುಮಾನಿಸಲಾಗದು. ಅಲ್ಲದೆ ದಕ್ಷಿಣ ಅಮೆರಿಕದಲ್ಲಿ ನಾನು ಇಂತಹ ಪ್ರಬಲವಾದ ಅಲೆಗಳು ಸುತ್ತಲೂ ನೆಲವಿರುವಂತಹ ಬಂದರುಗಳಲ್ಲಿ ಅತಿ ಎತ್ತರವಾದ ಹಾಗೂ ಕಡಿದಾದ ಗೋಡೆಗಳನ್ನು ಕಟ್ಟಿರುವುದನ್ನು ಕಂಡಿದ್ದೇನೆ. ನ್ಯೂ ಸೌತ್ ವೇಲ್ಸ್ನಲ್ಲಿರುವ ಬಳಪದ ಕಲ್ಲುಗಳ ಈ ಪ್ರಸ್ಥ ಭೂಮಿಗೂ ಇದೇ ತರ್ಕವನ್ನು ಅನ್ವಯಿಸಬಹುದು. ಇಲ್ಲಿನ ಶಿಲೆಗಳಲ್ಲಿನ ಪದರಗಳು ಪ್ರಬಲವಾದ ಅಲೆಗಳು ರಾಶಿ ಹಾಕಿದ್ದರಿಂದ ಆಗಿರುವಂಥವು. ಹಾಗೂ ತೆರೆದ ಸಮುದ್ರದಲ್ಲಿರುವ ಏರುಪೇರುಗಳು ತಳವೂ ಏರುಪೇರಾಗಿರುವುದರಿಂದ ಆಗಿರಬೇಕು. ಕಣಿವೆಯಂತೆ ತೋರುವವೆಲ್ಲ ಹೀಗೆ ಮೆಕ್ಕಲು ತುಂಬದೇ ಉಳಿದ ಜಾಗಗಳು. ಇವುಗಳ ಇಳಿಜಾರಾದ ಬದಿಗಳು ನಿಧಾನವಾಗಿ ನೆಲವು ನಿರ್ಮಾಣವಾಗುತ್ತಿದ್ದಾಗ ಸವೆದದ್ದರಿಂದ ಆದಂಥವು. ಹೀಗೆ ಸವೆದ ಬಳಪದ ಕಲ್ಲುಗಳನ್ನು ಹಿಂಜರಿಯುತ್ತಿದ್ದ ಸಮುದ್ರದ ಅಲೆಗಳು ಹೊತ್ತೊಯ್ದೋ ಅಥವಾ ಅನಂತರ ಮೆಕ್ಕಲು ಬಂದು ಸ್ಥಾಪನೆಯಾಗಿಯೋ ಈ ಕಣಿವೆಯ ಕಿರಿದಾದ ಬಾಯಿಗಳು ಉಂಟಾಗಿರಬೇಕು ಎನ್ನುವುದು ನನ್ನ ಕಲ್ಪನೆ. ಬ್ಲಾಕ್ ಹೀತ್ನಿಂದ ಹೊರಟ ನಾವು ಮೌಂಟ್ ವಿಕ್ಟೋರಿಯಾ ಕಣಿವೆಯ ಹಾದಿಯಾಗಿ ಆ ಬಳಪದ ಕಲ್ಲಿನ ಪ್ರಸ್ಥ ಭೂಮಿಯಿಂದ ಕೆಳಗೆ ಇಳಿದೆವು. ಈ ಕಣಿವೆಯನ್ನು ಮಾಡಲು ಬೃಹತ್ ಪ್ರಮಾಣದಲ್ಲಿ ಶಿಲೆಗಳನ್ನು ಕೊರೆಯಲಾಗಿದೆ. ಇಂಗ್ಲೆಂಡ್ನಲ್ಲಿ ನಿರ್ಮಿಸಿರುವ ಯಾವುದೇ ರಸ್ತೆಯ ವಿನ್ಯಾಸ ಹಾಗೂ ಕಟ್ಟೋಣಕ್ಕಿಂತ ಇದು ಕಡಿಮೆಯೇನಲ್ಲ. ನಾವೀಗ ಸುಮಾರು 1,000 ಅಡಿ ಎತ್ತರ ಕಡಿಮೆ ಇರುವ ಗ್ರಾನೈಟ್ ಶಿಲೆಗಳಿಂದಾದ ಪ್ರದೇಶವನ್ನು ಪ್ರವೇಶಿಸಿದ್ದೆವು. ಶಿಲೆಯ ಸ್ವರೂಪ ಬದಲಾದಂತೆ ಸಸ್ಯರಾಶಿಯು ಸುಧಾರಿಸಿತು. ಮರಗಳು ತೆಳ್ಳಗೂ ದೂರ ದೂರವೂ ಇದ್ದುವು. ಮರಗಳ ನಡುವಿನ ಹುಲ್ಲುಹಾಸು ಇನ್ನಷ್ಟು ಹಸಿರಾಗಿ ಸಮೃದ್ಧವಾಗಿತ್ತು. ಹಸನ್ಸ್ ವಾಲ್ಸ್ ಎಂಬಲ್ಲಿ ನಾನು ಹೆದ್ದಾರಿಯನ್ನು ತೊರೆದು ಅಡ್ಡಹಾದಿಯೊಂದರಲ್ಲಿ ಸಾಗಿ ವಲೆರಾವಾಂಗ್ ಎನ್ನುವ ತೋಟವನ್ನು ತಲುಪಿದೆ. ಸಿಡ್ನಿಯಲ್ಲಿದ್ದ ಅದರ ಒಡೆಯ ಅಲ್ಲಿನ ಮ್ಯಾನೇಜರಿಗೆ ಪರಿಚಯ ಪತ್ರವನ್ನು ಕೊಟ್ಟಿದ್ದ. ಮಿಸ್ಟರ್ ಬ್ರೌನ್ ನನ್ನನ್ನು ಅಲ್ಲಿಯೇ ಆ ರಾತ್ರಿ ಉಳಿಯಿರೆಂದು ಉದಾರತೆಯಿಂದ ವಿನಂತಿಸಿದ. ಅಷ್ಟೇ ಸಾಕು ಎನ್ನುವಂತೆ ನಾನು ಆ ರಾತ್ರಿಯನ್ನು ಮರುದಿನವನ್ನು ಖುಷಿಯಿಂದ ಅಲ್ಲಿಯೇ ಕಳೆದೆ. ಈ ಸ್ಥಳವು ದೊಡ್ಡದೊಂದು ತೋಟ ಅಥವಾ ಕುರಿಗಳಿಗೆ ಮೇವಿನ ಮಾಳವಾಗಲು ಒಳ್ಳೆಯದೆನ್ನಿಸಿತು. ಆಕಳು ಹಾಗೂ ಕುದುರೆಗಳು ಇಲ್ಲಿ ಬೇಕಿದ್ದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂತೆ ತೋರಿತು. ಬಹುಶಃ ಇಲ್ಲಿನ ಕೆಲವು ಕಣಿವೆಗಳು ಜೌಗುಗಳಾಗಿದ್ದು ಒರಟಾದ ಹುಲ್ಲುಗಾವಲುಗಳಾಗಿರುವುದರಿಂದ ಇರಬಹುದು. ಮನೆಯ ಬಳಿ ಒಂದೆರಡು ಕಡೆ ಸಪಾಟಾಗಿದ್ದ ನೆಲವನ್ನು ತೆರವುಗೊಳಿಸಿ ಅಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲಾಗಿತ್ತು. ಅದರ ಬೆಳೆಯನ್ನು ಜನರು ಈಗ ಕೊಯ್ಲು ಮಾಡುತ್ತಿದ್ದರು. ಆದರೆ ಇಲ್ಲಿ ನೇಮಕವಾದ ಕೂಲಿಗಳಿಗೆ ವರ್ಷಕ್ಕೆ ಅಗತ್ಯವಾದದಕ್ಕಿಂತ ಹೆಚ್ಚು ಗೋಧಿಯನ್ನು ಬೆಳೆಯುವುದಿಲ್ಲ. ಅಪರಾಧ ಮಾಡಿದ್ದರಿಂದ ಇಲ್ಲಿಗೆ ಬಹಿಷ್ಕೃತರಾಗಿ ಸೇವಕರಂತೆ ನೇಮಕರಾದವರ ಸಂಖ್ಯೆ 40ರಷ್ಟಿದ್ದರೂ ಈಗ ಇಲ್ಲಿ ಇನ್ನೂ ಹೆಚ್ಚಿನ ಮಂದಿ ಇದ್ದರು. ಈ ತೋಟದಲ್ಲಿ ಅವಶ್ಯಕ ಸಾಮಗ್ರಿಗಳೆಲ್ಲವೂ ದೊರಕಿದ್ದರೂ ಆರಾಮದ ಕೊರತೆ ಇತ್ತು ಎನಿಸಿತು. ಒಬ್ಬಳೇ ಒಬ್ಬ ಹೆಂಗಸು ಇಲ್ಲಿ ಇರಲಿಲ್ಲ. ಎಲ್ಲಿಯೇ ಆದರೂ ಸೂರ್ಯಾಸ್ತವೆನ್ನುವುದು ದಿನವೆಲ್ಲವೂ ತೃಪ್ತಿಯಿಂದ ಕೊನೆಯಾಯಿತೆನ್ನುವ ಭಾವನೆಯನ್ನು ಮೂಡಿಸುತ್ತದಷ್ಟೆ. ಆದರೆ ಇಲ್ಲಿ ಈ ದೂರದ ತೋಟದ ಮನೆಯಲ್ಲಿ 40 ಗಟ್ಟಿಮುಟ್ಟಾದ ಮಂದಿ ಆಫ್ರಿಕಾದ ಗುಲಾಮರಂತೆಯೇ ಇಡೀ ದಿನ ಶ್ರಮಪಟ್ಟ ಮೇಲೂ ಸಾಂತ್ವನಗೊಳಿಸುವ ಜೀವಗಳಿಲ್ಲದೆಯೇ ಬದುಕುತ್ತಿದ್ದರು ಎನ್ನುವ ಅಂಶವನ್ನು ಸುತ್ತಲಿನ ಕಾಡಿನಲ್ಲಿದ್ದ ಸೌಂದರ್ಯ ಮರೆಸಲಿಲ್ಲ.
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ಹಾಗೂ
4: ಅಮೃತೇಶ್ವರಿ.
0: ಜಾಣಸುದ್ದಿಯ ಬಗ್ಗೆ ನಿಮ್ಮ

ಚುರುಕುಗೊಳಿಸುವ ವಸ್ತುವಿಗೆ ಆಕ್ಟಿವೇಟರ್ ಅಥವಾ ಪಟುಕಾರಕ ಎಂದು ಕರೆಯಬಹುದು. ಉದಾಹರಣೆಗೆ, ಒಂದು ಲೋಹದ ಅಯಾನ್ ಎನ್ಝೈಮ್ನೊಂದಿಗೆ ಸೇರಿದೊಡನೆ ಅಥವಾ ಆ ಎನ್ಝೈಮ್ನ ಇಡಿ ಸಬ್ಸ್ಟ್ರೇಟ್ನೊಂದಿಗೆ ಸಂಯೋಗಗೊಂಡಾಗ ಕ್ರಿಯೆಯು ಚುರುಕುಗೊಳಿಸುತ್ತದೆ. ಆಕ್ಸಿಜನ್ ತಯಾರು ಮಾಡುವಾಗ ಅಥವಾ ಆಮ್ಲಜನಕವನ್ನು ತಯಾರು ಮಾಡುವಾಗ ಅಲ್ಲಿ ಕೆಲವು ಕ್ಯಾಟಲಿಸ್ಟ್ಗಳನ್ನು ಬಳಸುತ್ತಾರೆ, ಅವನ್ನು ಆಕ್ಟಿವೇಟರ್ ಎಂದು ಕರೆಯಬಹುದು. ಇದರಿಂದಾಗಿ ಕ್ರಿಯೆಯು ಬೇಗ ನಡೆದು ಹೆಚ್ಚಿನ ಆಮ್ಲಜನಕವು ಬಿಡುಗಡೆಯಾಗಲು ಸಹಾಯಕವಾಗುತ್ತದೆ. ಆಕ್ಟಿವ್ ಇಮ್ಯುನಿಟಿ, ಇಮ್ಯುನಿಟಿ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಯಾವುದೇ ಕಾಯಿಲೆಗೆ ಮನುಷ್ಯನ ಪ್ರತಿರೋಧಕ ಶಕ್ತಿಯನ್ನು ಇಮ್ಯುನಿಟಿ ಎಂದು ಕರೆಯುತ್ತಾರೆ. ಆಕ್ಟಿವ್ ಇಮ್ಯುನಿಟಿ ಎಂದರೆ ಸಕ್ರಿಯ ರಕ್ಷೆ, ಪ್ರತಿಕಾಯಗಳಿಂದ ಉಂಟಾಗುವ ರೋಗ ನಿರೋಧಕತೆ. ರೋಗಗಳು ದೇಹವನ್ನು ಪ್ರವೇಶಿಸಿ ಪ್ರತಿಜನಕಗಳನ್ನು ಉತ್ಪಾದಿಸುತ್ತವೆ, ಅದಕ್ಕೆ ಪ್ರತಿಯಾಗಿ ದೇಹವು ಪ್ರತಿಕಾಯವನ್ನು ಉತ್ಪಾದಿಸಿ ರೋಗ ಉಂಟಾಗದಂತೆ ತಡೆಯುತ್ತದೆ. ಇದಕ್ಕೆ ಆಕ್ಟಿವ್ ಇಮ್ಯುನಿಟಿ ಅಥವಾ ಸಕ್ರಿಯ ರಕ್ಷೆ ಎಂದು ನಾವು ಹೇಳಬಹುದಾಗಿದೆ. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಥವಾ ಸಕ್ರಿಯ ಸಾಗಣೆ, ಜೀವಶಾಸ್ತ್ರದಲ್ಲಿ ಬಯಾಲಜಿನಲ್ಲಿ ಕೋಶ ಪೊರೆಯ ಮುಖಾಂತರ ಅಣುಗಳು ಚಲಿಸುವ ಪ್ರಕ್ರಿಯೆ. ಇದು ಸಾರತೆಯ ಪ್ರವಣತೆ, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಎಂದು ಹೇಳುತ್ತಾರೆ. ಈ ಪ್ರವಣತೆಗೆ ಎದುರಾಗಿ ನಡೆಯುತ್ತದೆ, ಅಂದರೆ ಅಣುಗಳು ಸಾರತೆ ಕಡಿಮೆ ಇರುವ ಕಡೆಯಿಂದ ಹೆಚ್ಚಾಗಿರುವ ಕಡೆ ಅವು ಸಾಗುತ್ತವೆ. ಹೀಗಾಗಿ ಈ ಕ್ರಿಯೆಗೆ ಶಕ್ತಿಯ ಅವಶ್ಯಕತೆ ಇದೆ. ಎಟಿಪಿ, ಅಡಿನೋಸಿನ್ ಟ್ರೈಫಾಸ್ಫೇಟ್, ಈ ಶಕ್ತಿಯನ್ನು ಒದಗಿಸುತ್ತದೆ, ನರಕೋಶಗಳಿಗೆ ಸಗ್ನೆಯನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುವ ಸೋಡಿಯಂ ಪೊಟ್ಯಾಸಿಯಂ ಪಂಪ್ ಇದಕ್ಕೆ ಉದಾಹರಣೆ. ಇದಕ್ಕೆ ವಿರುದ್ಧವಾಗಿ ಪ್ರಕ್ರಿಯೆಯೇ ನಿಷ್ಕ್ರಿಯ ಸಾಗಾಣಿಕೆ ಅಥವಾ ಪ್ಯಾಸಿವ್ ಟ್ರಾನ್ಸ್ಪೋರ್ಟ್, ವಿಸರಣೆ ಇದಕ್ಕೆ ಉದಾಹರಣೆಯಾಗಿದೆ. ವಿತರಣಾ ಶಕ್ತಿಗೆ ವಿಸರಣೆಗೆ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ. ಅಡಾಪ್ಟೇಷನ್ ಅಥವಾ ಹೊಂದಾಣಿಕೆ, ಜೀವಶಾಸ್ತ್ರದಲ್ಲಿ ಜೀವಿಗಳು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳುವುದು. ಜೀವಿವೆಂದು ತನ್ನ ಪರಿಸರದಲ್ಲಿ ಬದುಕಿ ಸಮರ್ಥವಾಗಿ ವಂಶಾಭಿವೃದ್ಧಿ ಮಾಡಲು ಶಾರೀರಿಕವಾಗಿ ಮತ್ತು ನಡವಳಿಕೆಯನ್ನು ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತದೆ. ಹೊಂದಾಣಿಕೆ ಜೀವಿಯ ಅನುವಂಶೀಯ ಗುಣ ಲಕ್ಷಣವಾಗಿರಬಹುದು. ಇದು ಹಲವು ಪೂರ್ವ ಸಂತತಿಗಳಿಂದ ನೈಸರ್ಗಿಕವಾಗಿ ಆಯ್ಕೆಯ ಫಲವಾಗಿ ವಿಕಾಸವಾಗಿರಲೂಬಹುದು, ಅಥವಾ ಹೊಂದಾಣಿಕೆಯು ಪ್ರಸ್ತುತ ಜೀವಿಯು ಮಾಡಿಕೊಂಡ ಶಾರೀರಿಕ ಅಥವಾ ನಡವಳಿಕಾ ಬದಲಾವಣೆಗಳಾಗಿರಬಹುದು. ಅನುವಂಶೀಯ ಹೊಂದಾಣಿಕೆಗಳು ಹಾಗೂ ಪ್ರಸ್ತುತ ಜೀವಿಯ ಶಾರೀರಿಕ ಹೊಂದಾಣಿಕೆಗಳು ಪರಿಸರದೊಂದಿಗೆ ಜೀವಿಯ ಸಂಬಂಧವನ್ನು ಉತ್ತಮಪಡಿಸುತ್ತವೆ. ಹೊಂದಾಣಿಕೆ ನಿಧಾನವಾದ ಕ್ರಿಯೆ, ಇದು ಜೀವಿಗಳಿಗೆ ಜೀವಜಾಲದಲ್ಲಿ ವಿಶಿಷ್ಟ ಸ್ಥಾನವನ್ನು ದೊರಕಿಸಿಕೊಡುತ್ತದೆ. ಹೊಂದಾಣಿಕೆಯಿಂದ ಕೆಲವೊಮ್ಮೆ ಅಭಿಸರಣ ಕನ್ವರ್ಜೆನ್ಸ್ ಉಂಟಾಗಬಹುದು, ಅಂದರೆ ಒಂದೇ ರೀತಿಯ ಪ್ರಜನನ ಆಹಾರಾಭ್ಯಾಸವುಳ್ಳ ಜೀವಜಾತಿಗಳು ಒಂದೇ ರೀತಿ ಕಾಣಬಹುದು. ಇದಕ್ಕೆ ಉದಾಹರಣೆ ಎಂದರೆ ಶಾರ್ಕ್ ಮತ್ತು ಡಾಲ್ಫಿನ್ಗಳು. ಈ ಎರಡೂ ಪ್ರಾಣಿಗಳು ವರ್ಗಗಳು ಬೇರೆ ಬೇರೆಯಾದರೂ ಇವು ಒಂದೇ ರೀತಿ ಕಾಣುತ್ತವೆ. ಹೊಂದಾಣಿಕೆಯು ಕೆಲವೊಮ್ಮೆ ವಿಶಿಷ್ಟ ಸ್ಥಿತಿಗತಿಯಲ್ಲಿ ಮಾತ್ರ ಬದುಕಬಲ್ಲ ಜಾತಿಯನ್ನುಂಟು ಮಾಡುತ್ತವೆ. ಹೊಂದಾಣಿಕೆ ಮತ್ತು ನೈಸರ್ಗಿಕ ಆಯ್ಕೆಗಳು ವಿಕಾಸವಾದದ ತಳಹದಿ. ಕೆಲವು ಸಸ್ಯಗಳು ಸಸ್ಯಹಾರಿಗಳೆಂದು ರಕ್ಷಿಸಿಕೊಳ್ಳಲು ಮುಳ್ಳುಗಳನ್ನು ಮತ್ತು ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತವೆ. ನೀರು ಹೆಚ್ಚಾಗಿ ದೊರಕದಿರುವ ಶುಷ್ಕ ಪ್ರದೇಶದಲ್ಲಿ ಮರಳುಗಾಡಿನಲ್ಲಿ ಬೆಳೆಯುವ ಸಸ್ಯಗಳು ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಿಕೊಳ್ಳಲು ತಮ್ಮ ಎಲೆಗಳನ್ನು ಅಗಲವನ್ನು ಕಡಿಮೆ ಮಾಡಿ ದಪ್ಪವಾಗಿರುತ್ತವೆ.

0: ಉದಾಹರಣೆಯಾಗಿ ಈ ಶುಷ್ಕ ವಾತಾವರಣದಲ್ಲಿ ಬೆಳೆಯುವ ಈ ಪಾಪಸ್ ಕಳ್ಳಿ ಗಿಡಗಳು. ಸೊ ಅದರ ಎಲೆಗಳು ಅತ್ಯಂತ ದಪ್ಪವಾಗಿಯೂ ಇರುತ್ತವೆ, ಹಾಗೂ ಆ ದಪ್ಪ ಎಲೆಗಳಿಂದ ನೀರು ಬಾಷ್ಪದ ರೂಪದಲ್ಲಿ ಹೊರ ಹೋಗುವುದಿಲ್ಲ, ಅವುಗಳನ್ನು ಹಿಡಿದಿಡುತ್ತವೆ. ಇನ್ನು ಹಿಮಾಲಯದ ಪಾಂಡ ಎಂಬ ಸಸ್ತನಿಯು ಪ್ರಾಣಿಯು ಅಲ್ಲಿ ಬೆಳೆಯುವ ಬಿದಿರನ್ನು ಹಿಡಿದು ತಿನ್ನಲು ಮುಂಗಾಲಿನಲ್ಲಿ ಹೆಬ್ಬೆಟ್ಟಿನಂಥ ಆರನೇ ಬೆರಳನ್ನು ಪಡೆದಿರುತ್ತದೆ. ಭಕ್ಷಕ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಭಕ್ಷ್ಯ ಪ್ರಾಣಿಗಳು ತೋರುವ ವಿವಿಧ ಬಣ್ಣ ಬದಲಾವಣೆಗಳು ಮುಂತಾದ ಹೊಂದಾಣಿಕೆಯನ್ನು ಕೆಲವು ಉದಾಹರಣೆಗಳು ಇದ್ದಾವೆ. ಸೊ ಕ್ಯಾಮೆಲಿಯನ್ ಎಂಬ ಒಂದು ಜೀವಿಯು ತನ್ನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಅದರ ಬಣ್ಣವನ್ನು ಪದೇ ಪದೇ ಬದಲು ಮಾಡುತ್ತಿರುತ್ತದೆ. ಅಡಾಪ್ಟಿವ್ ರೇಡಿಯೇಷನ್ ಅಥವಾ ಹೊಂದಾಣಿಕಾ ಪ್ರಸಾರ ಅಂತ ಕರೆಯಬಹುದು. ಜೀವ ವಿಕಾಸಕ್ಕೆ ಇದು ಸಂಬಂಧಪಟ್ಟ ಒಂದು ಶಬ್ದವಾಗಿದೆ. ಒಂದು ಪೂರ್ವ ಜೀವಿಯಿಂದ ಬಹು ಬಗೆಯ ಜೀವಿಗಳು ವಿಕಾಸವಾಗಬಹುದು. ಒಂದು ಜಾತಿಯ ಕೆಲವು ಜೀವಿಗಳು ಅದೇ ಜಾತಿಯ ಇತರೆ ಜೀವಿಗಳು ಆಕ್ರಮಿಸಿರುವ ಆವಾಸಗಳಿಗೆ ವಲಸೆ ಹೋಗುವುದರಿಂದ ಇಂಥ ವಿಕಾಸ ಉಂಟಾಗುತ್ತದೆ. ಹೊಸ ಆವಾಸಗಳಲ್ಲಿ ಸ್ಪರ್ಧೆ ಇರುವುದಿಲ್ಲ, ಹೀಗಾಗಿ ವಲಸೆ ಬಂದ ಜೀವಿಗಳು ಆವಾಸಕ್ಕೆ ಅಗತ್ಯವಾದ ಹೊಂದಾಣಿಕೆಗಳನ್ನು ಮಾಡಿಕೊಂಡು ಹೊಸ ಜಾತಿಯ ವಿಕಾಸ ಅನುವು ಮಾಡಿಕೊಡುತ್ತವೆ. ಹೊಸದಾಗಿ ರೂಪುಗೊಂಡ ಅಗ್ನಿಪರ್ವತ ದ್ವೀಪವಾಸಿಗಳು ಹೊಸ ಜಾತಿಗಳ ವಿಕಾಸಕ್ಕೆ ಕಾರಣವಾಗಿವೆ. ಗಲಪ್ಗಾಸ್ ದ್ವೀಪದಲ್ಲಿ ಕಂಡುಬರುವ ಡಾರ್ವಿನ್ ಪಿಂಚ್ ಹಕ್ಕಿಯ 14 ಜಾತಿಗಳು ದಕ್ಷಿಣ ಅಮೆರಿಕದ ಒಂದೇ ಜಾತಿಯಿಂದ ವಿಕಾಸಗೊಂಡ ಹಕ್ಕಿಗಳಾಗಿವೆ. ಜೀವ ವಿಕಾಸದಲ್ಲಿ ಕ್ಲಾಡೋಜೆನಿಸಿಸ್ಗೆ ಕೆಲವೊಮ್ಮೆ ಈ ಪದವನ್ನು ಬಳಸುತ್ತಾರೆ. ಕ್ಲಾಡೋಜೆನಿಸಿಸ್ ಅಂದರೆ ಜೀವಿಯೊಂದರ ಒಂದು ಗುಂಪು ಎರಡು ಸಮ ಉಪಗುಂಪುಗಳಾಗಿ ವಿಭಾಗವಾಗಿ ಅವುಗಳಿಂದ ಹೊಸ ಜಾತಿಗಳು ಉಂಟಾಗುತ್ತವೆ. ಆದರೆ ಹೊಂದಾಣಿಕೆಯ ಪ್ರಸಾರದಲ್ಲಿ ಸಮ ಉಪಗುಂಪುಗಳುಂಟಾಗಬೇಕೆಂದೇನಿಲ್ಲ. ಹೀಗಾಗಿ ಕ್ಲಾಡೋಜೆನಿಸಿಸ್ ಮತ್ತು ಹೊಂದಾಣಿಕೆಯ ಪ್ರಸಾರ ಅಥವಾ ಅಡಾಪ್ಟಿವ್ ರೇಡಿಯೇಷನ್ ಹೀಗೆ ಬೇರೆ ಅರ್ಥ ಕೊಡುವ ಪದಗಳೆಂದರೆ ಕೆಲವು ಅಭಿಪ್ರಾಯಗಳು ಹೇಳುತ್ತಾರೆ. ಅಡಾಪ್ಟಿವ್ ಥ್ರೆಶೋಲ್ಡ್ ಅಂದರೆ ಹೊಂದಾಣಿಕೆಯ ಮಿತಿ. ಒಂದು ಹೊಂದಾಣಿಕಾ ವಲಯದಲ್ಲಿ ಒಂದು ಗುಂಪಿನ ಜೀವಿಗಳು ಹೊಂದಾಣಿಕೆಗಿರುವ ಮಿತಿ. ಹಾರುವ ಮೀನುಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ ಇದರ ಈಜು ರೆಕ್ಕೆಗಳು ಹಾರಲು ಬೇಕಾದ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ. ಆದರೆ ಈಜು ರೆಕ್ಕೆಗಳಲ್ಲಿ ಹೆಚ್ಚಿನ ಬಲವಿಲ್ಲದ ಕಾರಣ ಈ ಮೀನು ದೀರ್ಘಕಾಲದವರೆಗೆ ಗಾಳಿಯಲ್ಲಿ ಹಾರಲು ಸಾಧ್ಯವಿಲ್ಲ. ಇದನ್ನೇ ಹೊಂದಾಣಿಕೆ ಮಿತಿ ಎಂದು ಕರೆಯುತ್ತಾರೆ. ಅಡಾಪ್ಟಿವ್ ವ್ಯಾಲ್ಯೂ ಹೊಂದಾಣಿಕಾ ಮೌಲ್ಯ. ಒಂದು ಪರಿಸರದಲ್ಲಿ ಜೀವಿಯು ಬದುಕಿ ವಂಶಾಭಿವೃದ್ಧಿ ಮಾಡುವ ಸಾಮರ್ಥ್ಯವನ್ನು ನಿರ್ಧರಿಸುವ ಅನುವಂಶಿಕ ಅನುಕೂಲತೆ ಹಾಗೂ ಅನಾನುಕೂಲತೆಗಳ ಸಮತೋಲನವನ್ನೇ ಅಡಾಪ್ಟಿವ್ ವ್ಯಾಲ್ಯೂ ಎಂದು ಕರೆಯುತ್ತಾರೆ. ಪರಿಸರದಲ್ಲಿ ನಡೆಯುವ ಸ್ಪರ್ಧೆ ಮತ್ತು ಹೊಂದಾಣಿಕೆಗಳು ಯಾವ ಜೀವಿ ಈ ಸಮತೋಲನವನ್ನು ಪಡೆಯಲು ಅರ್ಹವಾಗಿದೆ ಎಂಬುದನ್ನು ನಿರ್ಧರಿಸುತ್ತವೆ. ಅರ್ಹ ಜೀವಿ ಎಂದರೆ ಸಂತಾನೋತ್ಪತ್ತಿ ಮಾಡುವ ಹಂತವನ್ನು ತಲುಪಿ ಸಂತಾನೋತ್ಪತ್ತಿ ಮಾಡುವ ಸಮರ್ಥವಿರುವಂತಹ ಮರಿಗಳನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸುವ ಜೀವಿ. ಈ ನೈಸರ್ಗಿಕ ಆಯ್ಕೆಯನ್ನು ಅರ್ಹ ಜೀವಿಗಳ ಉಳಿಯುವಿಕೆ ಅಥವಾ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಎಂದು ಕರೆಯಬಹುದು. ಅಡಾಪ್ಟಿವ್ ಝೋನ್ ಹೊಂದಾಣಿಕೆ ವಲಯ. ಜೀವಿಗಳ ಗುಂಪೊಂದು ಹೊಂದಾಣಿಕೆಗಳ ಸಾಮರ್ಥ್ಯದಿಂದ ಆಕ್ರಮಿಸುವ ಪ್ರದೇಶ. ಈ ವಲಯವು ಬಿದಿರೆ ಪ್ರಧಾನ ಆಹಾರವಾಗಿರುವ ಹಿಮಾಲಯದ ಪಾಂಡ ಪ್ರಾಣಿಗಳು ಹೊಂದಾಣಿಕೆಯ ವಲಯದಂತೆ ಕಿರಿದಾಗಿರಬಹುದು, ಇಲ್ಲವೇ ವಿವಿಧ ಆಹಾರಗಳನ್ನು ತಿನ್ನುವ ಮಿಶ್ರ ಆಹಾರಿಗಳಾದ ಕಂದು ಕರಡಿಗಳು ಹೊಂದಾಣಿಕೆಯ ವಲಯದಂತೆ ವಿಶಾಲವಾಗಿಯೂ ಸಹ ಇರಬಹುದು. ಅಡಿಟಿವ್ ಮಾರ್ಟ್ಯಾಲಿಟಿ. ಸೊ ಸಂಕಲನ ಮರಣ. ಸಹಜ ಪ್ರಮಾಣಕ್ಕಿಂತ ಹೆಚ್ಚಾಗಿರುವ ಮರಣ ಪ್ರಮಾಣ. ಮಾನವರು ತಮ್ಮ ವಿಲಾಸ ಭಕ್ಷಣೆಗಾಗಿ ಪ್ರಾಣಿಗಳನ್ನು ಅತಿಯಾಗಿ ಕೊಲ್ಲುವುದರಿಂದ ಉಂಟಾಗುವ ಆ ಪ್ರಾಣಿ ಮರಣಕ್ಕೆ ಸಂಬಂಧಿಸಿದಂತೆ ಈ ಪದವನ್ನು ಬಳಸುತ್ತಾರೆ. ಉದಾಹರಣೆಗೆ ಮೀನುಗಾರಿಕೆ. ಮೀನುಗಾರಿಕೆಯನ್ನು ಡೂಡೋ ಎಂಬ ಪಕ್ಷಿಗಳು ಹಿಂದೆ ಒಮ್ಮೆ ಹೇರಳವಾಗಿದ್ದವು. ಅವುಗಳು ಹಾರಲಾರದ ಪಕ್ಷಿಗಳಾಗಿದ್ದವು. ಹಾಗಾಗಿ ಬೇಟೆಗಾರರು ಈ ಪಕ್ಷಿಗಳನ್ನು ಹಿಡಿದು ಆಹಾರವಾಗಿ ಬಳಸಿದರು. ಅಲ್ಲದೆ ಈ ಬೇಟೆಗಾರರ ಜೊತೆಯಲ್ಲಿ ಇರುವ ನಾಯಿಗಳು ಈ ಡೂಡೋ ಪಕ್ಷಿಯ ಮೊಟ್ಟೆಗಳನ್ನು ನಾಶ ಮಾಡಿದರು. ಇದರಿಂದಾಗಿ ಡೂಡೋ ಪಕ್ಷಿಯ ಸಂತತಿಯು ನಾಶವಾಗಿ ಹೋಗಿದೆ. ಅಲ್ಲದೆ ಭಾರತದಲ್ಲಿ ಎರಡು ತಲೆಯ ಹಕ್ಕಿ ಗಂಡು ಬೇರೆಂಡವನ್ನು ಹಲವಾರು ಮಂದಿರಗಳಲ್ಲಿ ಕಲ್ಲಿನ ಮೇಲೆ ಚಿತ್ರಿಸಿದ್ದಾರೆ. ಅಂದರೆ ಈ ಥರದ ಎರಡು ತಲೆಯ ಪಕ್ಷಿಯು ಹಿಂದೊಮ್ಮೆ ಇದ್ದಿರಬೇಕೆಂದು ಊಹಿಸಬಹುದು. ಆದರೆ ಈಗ ಅವುಗಳು ಇಲ್ಲ. ನಂತರ ಶಾರ್ದೂಲ ಎನ್ನುವ ಒಂದು ಸಿಂಹದ ರೂಪ ಮತ್ತು ಆನೆಯ ರೂಪ ಎರಡನ್ನೂ ಸೇರಿದ ಶಾರ್ದೂಲ ಎಂಬ ಒಂದು ಪ್ರಾಣಿಯನ್ನು ಚಿತ್ರವನ್ನು ಸಹ ನಾವು ನೋಡಬಹುದು. ಆದರೆ ಸಿಂಹಕ್ಕೆ ಆನೆಯ ಸೊಂಡಲಿರುವ ಈ ಶಾರ್ದೂಲವು ಈಗ ಅದು ಅಸ್ತಿತ್ವದಲ್ಲಿಲ್ಲ. ಆದರೆ ಇದರ ಚಿತ್ರಗಳು ಹಲವಾರು ದೇವಸ್ಥಾನಗಳ ಮೇಲೆ ಕೆತ್ತಲಾಗಿದೆ. ಇವು ನಶಿಸಲು ಯಾವ ಕಾರಣವನ್ನು ಅವರು ಕೊಟ್ಟಿಲ್ಲ. ಅಲ್ಲದೆ ಡೈನೋಸರ್ಸ್ಗಳು ಸಹ ಈಗ ನಶಿಸಿ ಹೋಗಿವೆ. ಆದರೆ ಈ ಡೈನೋಸರ್ಸ್ಗಳು ನಶಿಸಿ ಹೋಗಲು ಆಕಾಶದ ಉಲ್ಕೆಯ ಒಂದು ಕಾರಣವೆಂದು ವಿಜ್ಞಾನವು ಹೇಳುತ್ತದೆ. ಆಕಾಶದ ಉಲ್ಕೆಯು ಬಿದ್ದು ಅಲ್ಲಿ ಹೆಚ್ಚಿನ ಧೂಳಿನ ವಾತಾವರಣವಾಗಿ ಆ ಪ್ರದೇಶವು ಹೆಚ್ಚು ಥಂಡಿಯಾಗಿ ಈ ಥಂಡಿಯನ್ನು ಸಹಿಸಲಾರದೆ ಈ ಡೈನೋಸರ್ಸ್ಗಳು ನಶಿಸಿ ಹೋಗಿದ್ದಾವೆ ಎಂದು ಸಹ ಈ ಒಂದು ವಿಜ್ಞಾನವು ಹೇಳುತ್ತದೆ. ಸೊ ಈ ಅಡಿಟಿವ್ ಮಾರ್ಟಾಲಿಟಿಯಲ್ಲಿ ಮಾನವನ ಕೈಕೆಲಸದಿಂದಾಗಿ, ಮಾನವನ ಇಂಟರ್ಫೇರಿಂದಾಗಿ ಹಲವಾರು ಜಾತಿಯ ಪ್ರಾಣಿಗಳು ಇತ್ತೀಚಿನ ದಿನಗಳಲ್ಲಿ ಅವುಗಳ ಸಂತತಿಯು ನಶಿಸುತ್ತಾ ಹೋಗುತ್ತಿದೆ. ಇದನ್ನು ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಹುಲಿಯ ಸಂತತಿಯನ್ನು ಕಾಪಾಡಲು, ಆನೆಗಳ ಸಂತತಿಯನ್ನು ಕಾಪಾಡಲು ಹಾಗೂ ಇತರ ಕಾಡು ಪ್ರಾಣಿಗಳನ್ನು ಕಾಪಾಡಲು ಅನೇಕ ಯೋಜನೆಗಳನ್ನು ಭಾರತ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳು ಬೇರೆ ಬೇರೆ ವಿಧವಾದ ನಿಯಮಗಳನ್ನು ರೂಪಿಸಿ ಅವುಗಳನ್ನು ಜಾರಿಗೊಳಿಸುತ್ತಿವೆ. ಇಲ್ಲಿಗೆ ಒಂಬತ್ತನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 74ನೆಯ ಪದ್ಯ. ಈ ಪದ್ಯ ಹೀಗಿದೆ. ಆ ದೂರ್ವಾಂಕುರವರ್ಣದೊಳಾದಂ ಒಡಂಬಟ್ಟ ಕನಕ ಕವಚಂ ರಾಜತ್ಕೋದಂಡ ಮಮರ್ದ ದೊಣೆ ಕಣ್ಗಾದಮೆ ಬರೆ ಬಂದು ಮುಂದೆ ನಿಂದಂ ಹರಿಗಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಆ ದೂರ್ವಾಂಕುರವರ್ಣದೊಳ್ ಆದಂ ಒಡಂಬಟ್ಟ ಕನಕ ಕವಚಂ ರಾಜತ್ಕೋದಂಡಂ ಅಮರ್ದ ದೊಣೆ ಕಣ್ಗಾದಮೆ ಬರೆ ಬಂದು ಮುಂದೆ ನಿಂದಂ ಹರಿಗಂ. ಇದನ್ನು ಹಿಂದಿನಿಂದಲೂ ಕೂಡ ಅನ್ವಯಿಸಿ ಹೇಳ್ಬೋದು. ಕಣ್ಗಾದಮೆ ಬರೆ ಬಂದು ಮುಂದೆ ನಿಂದಂ ಹರಿಗಂ. ಆ ದೂರಾಂಕುರ ವರ್ಣದೊಳ್ ಆದಂ ಒಡಬಟ್ಟ ಕನಕ ಕವಚಂ ರಜತ್ ಕೋದಂಡಂ ಅಮರ್ದ ದೊಣೆ ಕಣ್ಗಾದಮೆ ಬರೆ. ಹೀಗೆ ಅದನ್ನು ಅನ್ವಯಿಸಿ ಕೂಡ ಓದ್ಬೋದು. ಈ ಪದ್ಯ ಬಹಳ ವಿಶೇಷವಾಗಿದೆ ಮತ್ತು ಪಂಪನಿಗೆ ಬಹಳ ಇಷ್ಟವಾದಂಥ ಪದ್ಯ ಅಂತಲೂ ಅನ್ನಿಸ್ತದೆ. ಯಾಕೆಂತಂದರೆ ಇಲ್ಲಿ ಹರಿಗನ ಹರಿಕೇಸರಿಯ ಪ್ರವೇಶ ಆಗ್ತದೆ. ಹರಿಗ, ಹರಿಕೇಸರಿ ಮತ್ತು ಅರ್ಜುನ ಅಂದರೆ ಒಂದೇ ಅದು. ಈ ಅರ್ಜುನನ ಪ್ರವೇಶ ಆಗ್ತದೆ. ಹಾಗರಿಂದಾಗಿ ಪಂಪ ತನ್ನ ಕಾವ್ಯಶಕ್ತಿ ಎಲ್ಲವನ್ನು ಕೂಡ ಈ ಪದ್ಯದಲ್ಲಿ ಆವಾಹಿಸಿ ವರ್ಣನೆ ಮಾಡ್ತಾನೆ. ಆ ಪದ್ಯ ಹೀಗಿದೆ ಅಂದರೆ ಅದರ ವರ್ಣನೆ, ಅದರ ಸತ್ವವನ್ನು ಹೀಗೆ ನಾವು ಹೇಳ್ಬೋದು. ಆ ದೂರ್ವಾಂಕುರ ವರ್ಣದುಳ್ಳು, ದೂರ್ವ ಅಂದರೆ ಎಳೆಯ ಗರಿಕೆ, ದೂರ್ವಾಂಕುರ ಅಂದರೆ ಎಳೆ, ಅಂಕುರ ಅಂದರೆ ಎಳೆಯದು ಅಥವಾ ಅದರ ಚಿಗುರು ಎನ್ನುವಂಥ ಅರ್ಥಲ್ಲ. ಇಲ್ಲಿ ನಾವು ದೂರ್ವಾಂಕುರ ಅಂದರೆ ಎಳೆಯ ಗರಿಕೆ. ಆ ದೂರ್ವಾಂಕುರ ವರ್ಣದುಳ್ಳು ಎಳೆಯ ಗರಿಕೆಯ ಬಣ್ಣದಲ್ಲಿ ಆದಂ ಒಡಭಟ್ಟ ವಿಶೇಷವಾಗಿ ಒಪ್ಪಿದ, ಒಡಂಬಟ್ಟ ಒಪ್ಪಿದ ಕನಕ ಕವಚಂ ಅಂದರೆ ಚಿನ್ನದ ಕವಚವನ್ನು ಧರಿಸಿ ರಾಜತ್ ಕೋದಂಡಂ ಅಮರ್ದ, ರಾಜತ್ ಪ್ರಕಾಶಮಾನವಾದಂತಹ ಬಿಲ್ಲು, ಕೋದಂಡ ಬಿಲ್ಲು, ಅಮರ್ದ ದೊಣೆ ಬೆನ್ನಿಗೆ ಆತುಕೊಂಡಂತಹ ಬತ್ತಳಿಕೆ, ದೊಣೆ ಬತ್ತಳಿಕೆ, ಕಣ್ಗಾದಮೇ ಬರೆ ಕಣ್ಣಿಗೆ ವಿಶೇಷವಾಗಿ ಕಂಡು ಬರಲು ಬಂದು ಮುಂದೆ ನಿಂದಂ ಹರಿಗಂ, ಹರಿಕೇಸರಿ ಮುಂದೆ ಬಂದು ಅಂದರೆ ರಣರಂಗ ಪರೀಕ್ಷಾ ರಂಗವನ್ನು ಪ್ರವೇಶ ಮಾಡಿದ. ಇಲ್ಲಿ ನಾವು ಗಮನಿಸಬೇಕು, ಎಳೆಯ ಗರಿಕೆಯ ಬಣ್ಣ ಅಂದರೆ ಒಂದು ರೀತಿಯ ಶ್ಯಾಮ ಬಣ್ಣ ಅಂತ ನಾವು ಹೇಳ್ಬೋದು. ಪಂಪ ಉದ್ದಕ್ಕೂ ಕೂಡ ಈ ಒಂದು ಈ ಕಪ್ಪು ಬಣ್ಣವನ್ನು ಅಥವಾ ಶ್ಯಾಮ ಪೂರ್ಣ ಬಣ್ಣದಲ್ಲಿ ಕಪ್ಪು ಅಲ್ಲ, ತನ್ನ ಬಣ್ಣ ಮೈ ಬಣ್ಣವನ್ನು ಕೂಡ ಹೇಳುವಾಗಲೂ ಕೂಡ ಈ ಪಂಪ ಈ ಬಣ್ಣವನ್ನು ಹೇಳ್ತಾನೆ. ಅಂದರೆ ಬಾಳೆಯ ಮೋತೆಯ ಹಾಗೆ ಇರುವ ಬಣ್ಣ ನನ್ನದು ಎನ್ನುವ ರೀತಿಯಲ್ಲಿ ಆತ ಹೇಳ್ತಾನೆ. ಅದೇ ಬಣ್ಣವನ್ನು ಹರಿಕೇಸರಿಗೂ ಕೂಡ ಆತ ಇಲ್ಲಿ ಹೇಳಿದ್ದಾನೆ. ಆದೂರ್ವಾಂಕುರ ವರ್ಣದೊಳು ಎಳೆಯ ಗರಿಕೆಯ ಬಣ್ಣದಲ್ಲಿ ಆದಂ ಒಡಭಟ್ಟ ವಿಶೇಷವಾಗಿ ಒಡಂಬಟ್ಟ ಕನಕ ಕವಚಂ ರತ್ನ ಚಿನ್ನದ ಕವಚವನ್ನು ಧರಿಸಿ ರಜತ್ ಕೋದಂಡಂ ಪ್ರಕಾಶಮಾನವಾದಂತಹ ಬಿಲ್ಲು ಅಮರ್ಧ ದೊಣೆ ಬೆನ್ನಿಗೆ ಆತುಕೊಂಡಂತಹ ಬತ್ತಳಿಕೆ ಒಪ್ಪಿರಲು ಕಣ್ಗಾದ ಮೈಬರೆ ಕಣ್ಣಿಗೆ ವಿಶೇಷವಾಗಿ ಕಂಡು ಬರಲು ಮುಂದೆ ಬಂದು ನಿಂದಂ ಹರಿಗಂ. ಇಲ್ಲಿ ಬಹುಮಟ್ಟಿಗೆ ಎಲ್ಲ ಪದಗಳು ಕೂಡ ಕನ್ನಡ ಪದಗಳೇ ಇವೆ. ಆದಂ ಒಡಭಟ್ಟ, ಅಮರ್ಧ, ದೊಣೆ, ಕಣ್ಗೆ ಆದ ಮೈ ಬರೆ ಇದೆಲ್ಲ ಅಂದರೆ ಸಂಸ್ಕೃತ ಪದಗಳು ಇಲ್ಲ ಅಂತಲ್ಲ, ಆದರೆ ವಿಶೇಷವಾಗಿ ಕಣ್ಣಿಗೆ ವಿಶೇಷವಾಗಿ ಕನ್ನಡ ಪದಗಳ ಬಳಕೆ ಆಗಿದೆ. ಅದರಲ್ಲಿ ಒಂದು ಪದದ ಕಡೆಗೆ ನಾನು ಗಮನ ಕೊಡಬೇಕು. ಅದು ಅಂದರೆ ಆದಂ ಒಡಭಟ್ಟ. ಈ ಆದಂ ಎನ್ನುವಂಥ ಒಂದು ಪದ ಹಳೆಗನ್ನಡದಲ್ಲಿ ಪಂಪನಲ್ಲಿ ಮತ್ತು ಹಳೆಗನ್ನಡದ ಎಲ್ಲ ಕವಿಗಳಲ್ಲಿ ಮತ್ತೆ ಮತ್ತೆ ಬಳಕೆ ಆಗ್ತದೆ ಆದಂ. ಅದನ್ನು ಕನ್ನಡದಲ್ಲಿ ಅರ್ಥ ಹೇಳಿರುವಂತಹ ಆಚಾರ್ಯರು ಅಂದರೆ ಡಿ ಎಲ್ ನರಸಿಂಹಾಚಾರ್ಯರು ಮೊದಲಾಗಿ ಆದಂ ಅಂದರೆ ವಿಶೇಷವಾಗಿ ಎನ್ನುವಂಥ ಅರ್ಥದಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ. ಈ ಪದಗಳು ಕೆಲವರಿಗೆ ಅನುಮಾನ ಬರ್ಬೋದು, ಈ ಪದಗಳು ಎಲ್ಲಿದ್ದಾವೆ ಮತ್ತು ಈ ಪದಗಳಿಗೆ ಹೀಗೆ ಅರ್ಥ ಹೇಳೋದಕ್ಕೆ ಹೇಗೆ ಸಾಧ್ಯ, ಎಲ್ಲಿಂದ ನೀವು ಅರ್ಥವನ್ನೆಲ್ಲ ಹೇಳ್ತಿದ್ದೀರಿ, ಇದನ್ನು ಕಲ್ಪನೆಯೋ ಅಥವಾ ಏನು ಅಂತೇಳಿ. ಆದರೆ ಹಾಗಲ್ಲ, ಅದು ಈ ಪದ ಈಗಲೂ ಕೂಡ ಕನ್ನಡದಲ್ಲಿ ಬಳಕೆ ಇದೆ. ಉದಾಹರಣೆಗೆ ಈ ಕಾಸರಗೋಡು ಕಡೆಯಲ್ಲಿ ಸೇರೆಗಾರರು ಅಂತ ತುಳುವಿನಲ್ಲಿ ಹೇಳುವಂಥ ಮಹಾರಾಷ್ಟ್ರದ ಕಡೆಯಿಂದ ಬಂದ ಕೆಲವು ಸಮುದಾಯದವರು ವಿಶೇಷವಾದ ಒಂದು ಕನ್ನಡವನ್ನು ಬಳಸ್ತಾರೆ. ಅಲ್ಲಿ ಈ ಪದ ಬಳಕೆ ಆಗ್ತದೆ. ಆದಚ್ಚ, ನಿನ್ನಲ್ಲಿ ಆದಚ್ಚ ನೋಡ್ತಿದ್ದೀಯ ಅಂತಂದರೆ ನಿನ್ನಲ್ಲಿ ಸೌಂದರ್ಯವನ್ನು ನೋಡ್ತಿದ್ದೀಯೋ ಎನ್ನುವಂಥ ಅದಕ್ಕೆ ಅರ್ಥ. ನಿನ್ನಲ್ಲಿ ಆದಚ್ಚ ನೋಡ್ತಿದ್ದೀಯ ಅಂತ ಕೇಳ್ತಾರೆ. ಅಂದರೆ ಈ ಪದ ಆದಚ್ಚ ಆದಂ ಎನ್ನುವ ಅರ್ಥದಲ್ಲಿ ಆದಚ್ಚ ಆದ ವಿಶೇಷವಾಗಿ ಅಂತ ನಾವು ಏನು ಅರ್ಥ ಹೇಳ್ತಿದ್ದೀವಲ್ಲ, ಆ ಅರ್ಥದಲ್ಲಿ ಕಾಸರಗೋಡು ಕಡೆಯ ಕನ್ನಡಿಗರಲ್ಲಿ ಅದು ಬಳಕೆ ಆಗ್ತಿದೆ. ಅದರಿಂದಾಗಿ ಒಂದು ಪದಕ್ಕೆ ನಾವು ಅರ್ಥವನ್ನು ಹೇಳಿದರೆ ಅದು ಕಲ್ಪಿಸಿದ ಅರ್ಥ ಅಲ್ಲ, ಅದು ಹಳೆಗನ್ನಡದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಬೇಕಾಬಿಟ್ಟು ಹೇಳುವಂಥ ಅರ್ಥ ಅಲ್ಲ, ಅದು ಕರ್ನಾಟಕದ ಯಾವುದೋ ಮೂಲೆಯಲ್ಲಿ ಆ ಪದ ಬಳಕೆ ಆಗ್ತದೆ ಮತ್ತು ಅದಕ್ಕೆ ಪ್ರಯೋಗದ ಒಂದು ಆಧಾರವೂ ಕೂಡ ಇದೆ ಎನ್ನುವುದನ್ನು ವೀಕ್ಷಕರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಹಾಗಾಗಿ ಈ ಪದಗಳಿಗೆ ಅರ್ಥ ಹೇಳುವಾಗ ಒಂದು ಪ್ರಾಯೋಗಿಕತೆ ಮತ್ತು ಒಂದು ರೀತಿಯ ಬಳಕೆಯ ಸಂದರ್ಭ ಮತ್ತು ಕನ್ನಡಕ್ಕೆ ಇದ್ದಂಥ ಐತಿಹಾಸಿಕತೆ ಇವೆಲ್ಲವೂ ಕೂಡ ಕಾರಣವಾಗಿರ್ತವೆ. ಬೇಕಾಬಿಟ್ಟಿಯಾಗಿ ಏನೇನೋ ಹೇಳೋದು ಅಂತ ಯಾರೂ ಕೂಡ ಭಾವಿಸಬಾರದು ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಪ್ರತಿನಿತ್ಯ ನಾವು ಬಳಸುವಂತಹ ಆರ್ಡರ್ ಮಾಡುವಂತಹ ವಾಕ್ಯಗಳ ರಚನೆನ ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಒಂದ್ ಪದಕ್ಕೆ ಪ್ರಪೋಸಿಷನ್ ಸೇರಿದಾಗ ಅದು ಹೇಗೆ ಬೇರೆ ಬೇರೆ ಅರ್ಥನ ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದಲ್ದಲೆ ಎನ್ಕರೇಜ್ಮೆಂಟ್, ಒಬ್ಬರಿಗೆ ಪ್ರೋತ್ಸಾಹ ಕೊಡುವಂತಹ ಪದಗಳಿಗೇನೆಲ್ಲ ನಾವು ಬಳಸ್ತೀವಿ ಅದರ ಮೂಲಕ ವಾಕ್ಯಗಳ ರಚನೆ ಮಾಡಿದ್ವಿ. ಇವತ್ತು ನಾವು ಸಮಾಧಾನ ಮಾಡೋಣ, ಎಲ್ರಿಗೆ ಸಾಂತ್ವನ ಮಾಡೋಣ, ಅಂದರೆ ಕಾನ್ಸಲೇಷನ್ನ ಪದಗಳನ್ನು ಬಳಸಿ ವಾಕ್ಯ ರಚನೆ ಮಾಡೋಣ. ಬಹಳ ಸಿಂಪಲ್ ಸಿಂಪಲ್ ಆಗಿರುವಂಥದ್ದು, ನನ್ನ ಜೊತೇಲಿ ನೀವು ಸಹ ಪ್ರಯತ್ನ ಪಡಬೇಕು. ಸಮಾಧಾನ ನಾವು ಯಾರಿಗೆ ಮಾಡ್ತೀವಿ? ಸ್ವಲ್ಪ ಬೇಸರದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ ಅಂಥವ್ರಿಗಲ್ವಾ? ಇದು ಬಹಳ ದುಃಖದ ಸಂಗತಿ. ಇಟ್ಸ್ ಅ ಪಿಟಿ, ಇಟ್ಸ್ ವೆರಿ ಸ್ಯಾಡ್. ಇದು ಬಹಳ ದುಃಖದ ಸಂಗತಿ ಅನ್ನೋದಕ್ಕೆ ಇಟ್ಸ್ ಅ ಪಿಟಿ ಅಥವಾ ಇಟ್ಸ್ ವೆರಿ ಸ್ಯಾಡ್. ಅವನನ್ನು ಸಮಾಧಾನ ಮಾಡು, ಕನ್ಸೋಲ್ ಹಿಮ್. ಅವನನ್ನು ಸಮಾಧಾನ ಮಾಡು, ಕನ್ಸೋಲ್ ಹಿಮ್. ಇದೇ ಪ್ರಪಂಚದ ನಡವಳಿಕೆ. ದ್ಯಾಟ್ಸ್ ದ ವೇ ಥಿಂಗ್ಸ್ ಆರ್. ಇದೇ ಪ್ರಪಂಚದ ನಡವಳಿಕೆ ಆಗಿದೆ. ದ್ಯಾಟ್ಸ್ ದ ವೇ ಥಿಂಗ್ಸ್ ಆರ್. ದೈವಿಚ್ಛೆನೇ ಆಗಿತ್ತು. ಇಟ್ ವಾಸ್ ಗಾಡ್ಸ್ ವಿಲ್. ದೈವಿಚ್ಛೆಯೇ ಆಗಿತ್ತು ಅನ್ನೋದಕ್ಕೆ ಇಟ್ ವಾಸ್ ಗಾಡ್ಸ್ ವಿಲ್. ಪರಿಹರಿಸೋದಕ್ಕೆ ಆಗದೆ ಇರೋದನ್ನು ನಾವು ಭರಿಸಲೇಬೇಕಾಗತ್ತೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್. ENDURED. ಪರಿಹಾರದಕ್ಕೆ ಮಾಡೋದಕ್ಕೆ ಆಗದೆ ಇರೋದನ್ನು ನಾವು ಭರಿಸಲೇಬೇಕಾಗತ್ತೆ. ದೇವರನ್ನು ನಂಬು, ಕಷ್ಟ ಪರಿಹಾರ ಆಗತ್ತೆ. ಹ್ಯಾವ್ ಫೇತ್ ಇನ್ ಗಾಡ್, ಮಿಸ್ ಫಾರ್ಚೂನ್ ವಿಲ್ ಪಾಸ್. ಹ್ಯಾವ್ ಫೇತ್ ಇನ್ ಗಾಡ್, ಮಿಸ್ ಫಾರ್ಚೂನ್ ವಿಲ್ ಪಾಸ್. ದೇವರನ್ನು ನಂಬು, ಕಷ್ಟ ಪರಿಹಾರ ಆಗತ್ತೆ. ಈ ದೊಡ್ಡ ಆಘಾತನ ಸಹಿಸಿಕೊಳ್ಳೋ ಶಕ್ತಿ ದೇವ್ರು ನಿನಗೆ ಕೊಡಲಿ. ಮೇ ಗಾಡ್ ಗಿವ್ ಯು ಸ್ಟ್ರೆಂತ್ ಟು ಬೇರ್ ದ ಟೆರಿಬಲ್ ಬ್ಲೋ. ಮೇ ಗಾಡ್ ಗಿವ್ ಯು ಸ್ಟ್ರೆಂತ್ ಟು ಬೇರ್ ದಿಸ್ ಟೆರಿಬಲ್ ಬ್ಲೋ. ಈ ದೊಡ್ಡ ಆಘಾತನ ಸಹಿಸಿಕೊಳ್ಳೋ ಶಕ್ತಿ ದೇವ್ರು ನಿನಗೆ ಕೊಡಲಿ. ನಾವು ನಮ್ಮ ಸಂತಾಪನ ಸೂಚಿಸ್ತೀವಿ. ವಿ ಆಫರ್ ಅವರ್ ಕಂಡೋಲೆನ್ಸ್. ನಾವು ನಮ್ಮ ಸಂತಾಪನ ಸೂಚಿಸ್ತೀವಿ ಅನ್ನೋದಕ್ಕೆ ವಿ ಆಫರ್ ಅವರ್ ಕಂಡೋಲೆನ್ಸಸ್. ಅವಳ ತಂದೆಯವರ ನಿಧನದ ಸುದ್ದಿ ಕೇಳಿ ನಮಗೆ ಬಹಳ ದುಃಖ ಆಯಿತು. ವಿ ಆರ್ ಡೀಪ್ಲಿ ಗ್ರೀವ್ಡ್ ಎಟ್ ದ ಡೆತ್ ಆಫ್ ಹರ್ ಫಾದರ್. ಅವಳ ತಂದೆಯವರ ನಿಧನದ ಸುದ್ದಿ ಕೇಳಿ ನಮಗೆ ಬಹಳ ದುಃಖ ಆಯಿತು. ವಿ ಆರ್ ಡೀಪ್ಲಿ ಗ್ರೀವ್ಡ್ GRIEVED ಗ್ರೀವ್ಡ್ ಎಟ್ ದ ಡೆತ್ ಆಫ್ ಹರ್ ಫಾದರ್. ವಿ ಆರ್ ಡೀಪ್ಲಿ ಗ್ರೀವ್ಡ್ ಎಟ್ ದ ಡೆತ್ ಆಫ್ ಹರ್ ಫಾದರ್. ಇಷ್ಟು ವಾಕ್ಯಗಳು ಬೇಕಷ್ಟಾಯ್ತಲ್ವಾ ನಾವು ಯಾರಿಗಾದ್ರೆ ಕನ್ಸೋಲ್ ಮಾಡೋದಿದ್ರೆ. ಈಗ ಕೋಪ ಮಾಡ್ಕೊಂಡಿರ್ತಾರೆ ಅಂಥವ್ರ ಬಗ್ಗೆ ಮಾತಾಡೋಣ. ಅನೋಯನ್ಸ್ ಬಗ್ಗೆ. ನೀವು ಯಾಕೆ ನಿಮ್ಮ ಕೆಲಸ ಇನ್ನೂ ಪ್ರಾರಂಭ ಮಾಡಿಲ್ಲ? ವೈ ಹ್ಯಾವಂಟ್ ಯು ಬಿಗನ್ ದ ವರ್ಕ್ ಎಟ್, ಅಥವಾ ಇಲ್ಲಿ ಸ್ಟಾರ್ಟೆಡ್ ಬಿಗನ್ ಇದೆಯಲ್ಲ ಅದ್ರ ಬದಲು ಸ್ಟಾರ್ಟೆಡ್ ಅಂತ ಕೂಡ ಬಳಸ್ಬೋದು. ವೈ ಹ್ಯಾವಂಟ್ ಯು ಸ್ಟಾರ್ಟೆಡ್ ದ ವರ್ಕ್ ಎಟ್. ನೀವು ಯಾಕಿನ್ನು ನಿಮ್ಮ ಕೆಲಸನ ಶುರು ಮಾಡಿಲ್ಲ? ನೀವು ನನ್ನ ಮಾತನ್ನ ಯಾಕೆ ಮೊಟಕುಗೊಳಿಸ್ತೀರಾ? ಕೆಲವ್ರು ಮಾತಾಡ್ತಾ ಅದನ್ನು ಅರ್ಧಕ್ಕೆ ನಿಲ್ಲಿಸೋದು ಜಾಸ್ತಿ ಅಲ್ವಾ? ವೈ ಡು ಯು ಕಾಂಟ್ರಡಿಕ್ಟ್ ಮೀ? ವೈ ಡು ಯು ಕಾಂಟ್ರಡಿಕ್ಟ್ ಮೀ? ನನ್ನ ಮಾತನ್ನ ಯಾಕೆ ಮೊಟಕುಗೊಳಿಸ್ತೀರಾ? ವೈ ಡು ಯು ಕಾಂಟ್ರಡಿಕ್ಟ್ ಮೀ? CONTRADICT ಆಯಿತಾ? ಮೊಟಕುಗೊಳಿಸೋದಕ್ಕೆ ಈ ಪದ ಬಳಸ್ತೀವಿ. ನನ್ನನ್ನು ಯಾಕೆ ದುರ್ಗುಟ್ ನೋಡ್ತಾ ಇದ್ದೀರಾ? ಕಣ್ಣು ಮೆಟಕಿಸ್ದಾಗೆ ದುರ್ಗುಟ್ ನೋಡ್ತಿರ್ತಾರಲ್ಲ, ಅವ್ರಿಗೆ ಹೇಗೆ ಹೇಳ್ತೀರಾ? ವೈ ಡು ಯು ಸ್ಟೇರ್ ಅಟ್ ಮೀ? ಗುರಾಯಿಸ್ತೀರಾ ಅಂತಾರಲ್ವಾ ನಮ್ಮ ಶಿವಮೊಗ್ಗ ಭಾಷೆಯಲ್ಲಿ. ವೈ ಡು ಯು ಸ್ಟೇರ್ ಅಟ್ ಮೀ? ನನ್ನನ್ನು ಯಾಕೆ ಈ ಥರ ದುರ್ಗುಟ್ಕೊಂಡು ನೋಡ್ತಿದ್ದೀರಾ? ವೈ ಡು ಯು ಸ್ಟೇರ್ ಅಟ್ ಮೀ? ನೀವು ವಿನಾಕಾರಣ ಕೋಪ ಮಾಡ್ಕೊಂಡಿದ್ದೀರಾ. ಯು ಆರ್ ಆ್ಯಂಗ್ರಿ ಫಾರ್ ನಥಿಂಗ್. ಇನ್ನು ಬೇರೆ ಥರ ಹೇಗೆ ಹೇಳ್ಬೋದು? ಟ್ರೈ ಮಾಡಿ. ನೀವು ವಿನಾಕಾರಣ ಕೋಪಿಸ್ಕೊಂಡಿದ್ದೀರಾ ಅನ್ನೋದಕ್ಕೆ ಹಿಂದೊಂದು ಸಲ ಹೇಳಿದ್ದೀನಿ, ಹಿಂದಿನ ಸಂಚಿಕೆಯಲ್ಲಿ ಈ ಪದ ಬಳಕೆ ಆಗಿದೆ. ಬರೀ ನಾನು ಹೇಳೋದು ನೀವು ಕೇಳೋದು ಆಗಬಾರ್ದು, ನೀವು ಸಹ ಪ್ರಯತ್ನ ಪಡಬೇಕಲ್ವಾ? ಟ್ರೈ ಮಾಡಿ ನೋಡೋಣ. ಯು ಆರ್ ಅನ್ನೆಸೆಸರಿಲಿ ಗೆಟಿಂಗ್ ಅನಾಯ್ಡ್. ಯು ಆರ್ ಅನ್ನೆಸೆಸರಿಲಿ ಗೆಟಿಂಗ್ ಅನಾಯ್ಡ್ ಅಂದರೆ ನೀವು ವಿನಾಕಾರಣ ಕೋಪ ಮಾಡ್ಕೊಂಡಿದ್ದೀರಾ. ನೀವು ವೃಥಾ ಕಾಲ ಕಳೀತಾ ಇದ್ದೀರ, ಸುಮ್ಮನೆ ಹೊತ್ತು ಕಳೀತಾ ಇರ್ತಾರೆ. ಯು ಜಸ್ಟ್ ವೇಸ್ಟ್ ಯುವರ್ ಟೈಮ್. ಯು ಸಿಂಪ್ಲಿ ವೇಸ್ಟ್ ಯುವರ್ ಟೈಮ್. ನೀವು ಹೀಗೆ ಹೊತ್ತು ಕಳೀತಾ ಇರ್ತೀರಾ, ಸಮಯನ ಹಾಳು ಮಾಡ್ತಿದ್ದೀರಾ ಅನ್ನೋದಕ್ಕೆ ಯು ಸಿಂಪ್ಲಿ ವೇಸ್ಟ್ ಯುವರ್ ಟೈಮ್ ಅಥವಾ ಯು ಜಸ್ಟ್ ವೇಸ್ಟ್ ಯುವರ್ ಟೈಮ್. ಇಲ್ಲಿ ದೂಷಣ ಯಾರಿಗೆ ಮಾಡಬೇಕು? ಹೂ ಇಸ್ ಟು ಬ್ಲೇಮ್? ಯಾರನ್ನು ದೂಷಣೆ ಮಾಡಬೇಕು? ಹೂ ಇಸ್ ಟು ಬ್ಲೇಮ್? ನಾನು ನಿನ್ನ ಮನಸ್ಸನ್ನು ನೋಯಿಸಿದ್ನಾ? ಹ್ಯಾವ್ ಐ ಹರ್ಟ್ ಯು? ಕೆಲವ್ರಿಗೆ ಗೊತ್ತಿಲ್ಲದೆ ನಾವೇನೋ ನಮ್ಮ ಯಾವುದೋ ಮಾತು, ಯಾವುದೋ ನಡವಳಿಕೆ ಅವ್ರಿಗೆ ಬೇಸರ ಮಾಡಿಸಿರುತ್ತೆ, ಅದನ್ನು ನಾವು ಗಮನಿಸಿರ್ತೀವಿ. ಅಥವಾ ಏನೋ ಬೇಸರ ಮಾಡ್ಕೊಂಡಿದ್ದಕ್ಕೆ ನಾನೇನಾದರೂ ಕಾರಣ ಆಗಿದ್ದೀನಿ ಅಂತ ನಾವು ಕೇಳೋದಿದೆ ಅಲ್ವಾ. ನಾನು ನಿನ್ನ ಮನಸ್ಸನ್ನು ನೋಯಿಸಿದ್ನಾ? ಹ್ಯಾವ್ ಐ ಹರ್ಟ್ ಯು? ಏನೋ ಮಾಡಬಾರ್ದು ಕೆಲಸ ಮಾಡಿರ್ತಾರೆ, ಬೇಡದ ಭಾಷೆ ಬಳಸಿರ್ತಾರೆ, ಬೈತಿರ್ತಾರೆ ಅಂತವರಿಗೆ ಇಂಥ ನಾಚಿಕೆಗೇಡು. ವಾಟ್ ಎ ಶೇಮ್ ಅಂತೀವಲ್ಲ, ಇಂಥ ನಾಚಿಕೆಗೇಡು. ವಾಟ್ ಎ ಶೇಮ್! ನೀನು ಅಪ್ರಾಮಾಣಿಕ ವ್ಯಕ್ತಿ ಅಂತ ನಾನು ನಂಬೋದಕ್ಕೆ ಸಹ ಸಾಧ್ಯ ಆಗ್ತಾ ಇಲ್ಲ. ಇಂಥ ವ್ಯಕ್ತಿಯನ್ನು ನಮಗೆ ಅಂದ್ಕೊಂಡೇ ಇರಲ್ಲ, ಭಾಳ ಒಳ್ಳೆಯವರು ಪ್ರಾಮಾಣಿಕರು ಅಂದ್ಕೊಂಡಿರ್ತೀವಿ, ಆದರೆ ಅವರು ಅದರ ವಿರುದ್ಧವಾಗಿ ಕಂಡಿರ್ತಾರೆ. ಹಾಗೇನು ಹೇಳ್ತೀವಿ? ಐ ಕುಡಂಟ್ ಬಿಲೀವ್ ದ್ಯಾಟ್ ಯು ಆರ್ ನಾಟ್ ಎನ್ ಆನೆಸ್ಟ್ ಪರ್ಸನ್. ಐ ಕುಡಂಟ್ ಬಿಲೀವ್ ದ್ಯಾಟ್ ಯು ಆರ್ ನಾಟ್ ಎನ್ ಆನೆಸ್ಟ್ ಪರ್ಸನ್. ನೀನು ಅಪ್ರಾಮಾಣಿಕ ವ್ಯಕ್ತಿ ಅಂತ ನನಗೆ ನಂಬೋದಕ್ಕೆ ಆಗಲಿಲ್ಲ. ನಾನು ಯಾರನ್ನು ನಂಬಬೇಕು? ಹೂಮ್ ಕ್ಯಾನ್ ಐ ಟ್ರಸ್ಟ್? ನಾನು ಯಾರನ್ನು ನಂಬಲಿ? ಹೂಮ್ ಕ್ಯಾನ್ ಐ ಟ್ರಸ್ಟ್? ತಪ್ಪು ನಂದಲ್ಲ, ಇಟ್ ವಾಸ್ ನಾಟ್ ಮೈ ಫಾಲ್ಟ್. ತಪ್ಪು ನಂದಲ್ಲ, ಇಟ್ ವಾಸ್ ನಾಟ್ ಮೈ ಫಾಲ್ಟ್. ನಿಜವಾಗಿ ಅದು ಆಕಸ್ಮಿಕವಾಗಿ ಹಾಗಾಯಿತು. ಆ್ಯಕ್ಚುಲಿ ಇಟ್ ವಾಸ್ ಡನ್ ಬೈ ಮಿಸ್ಟೇಕ್. ಆ್ಯಕ್ಚುಲಿ ಇಟ್ ವಾಸ್ ಡನ್ ಬೈ ಮಿಸ್ಟೇಕ್. ನಿಜವಾಗಿ ಅದು ಆಕಸ್ಮಿಕವಾಗಿ ಹಾಗಾದದ್ದು. ಕೆಲವೊಬ್ರು ಭಾಳ ಕಾಟ ಕೊಡೋದಿದೆ ಅಲ್ವಾ. ಒಂದು ಪದ ಹೇಳ್ತೀವಿ ಅಂತವ್ರಿಗೆ, ಏನು, ಅವನೊಬ್ಬ ಪೀಡೆ, ಹೀಸ್ ಅ ನ್ಯೂಸೆನ್ಸ್, ಹೀಸ್ ಅ ನ್ಯೂಸೆನ್ಸ್ ಅಂತ. ಅವನು ನನ್ನ ಕೈ ಬಿಟ್ಟಿದ್ದಾನೆ, ಹೀ ಹ್ಯಾಸ್ ಲೆಟ್ ಮೀ ಡೌನ್. ಕೈ ಬಿಟ್ಟಿದ್ದಾನೆ ಅಂದರೆ ನನ್ನ ಪಾಡಿ ಬಿಟ್ಬಿಟ್ಟ, ಏನೋ ಸಹಾಯ ಮಾಡ್ತಾನೆ ಅಂದ್ಕೊಂಡಿರ್ತೀವಿ, ಆದರೆ ಮಾಡಿರೋದೇ ಇಲ್ಲ. ಡೌನ್, ಕೈ ಬಿಟ್ಟಿದ್ದಾನೆ ಅಂದರೆ ನನ್ನ ಪಾಡಿ ಬಿಟ್ಬಿಟ್ಟ, ಏನೋ ಸಹಾಯ ಮಾಡ್ತಾನೆ ಅಂದ್ಕೊಂಡಿರ್ತೀವಿ, ಆದರೆ ಮಾಡಿರೋದೇ ಇಲ್ಲ. ಒಳ್ಳೆ ಟೈಮಲ್ಲಿ ಕೈ ಕೊಟ್ಬಿಟ್ಟ ಅಂತೀವಲ್ಲ, ಹೀ ಹ್ಯಾಸ್ ಲೆಟ್ ಮೀ ಡೌನ್. ಅವನು ನನ್ನ ಕಿರುಕುಳ ಕೊಡ್ತಾನೆ, ಹೀ ಇರಿಟೇಟ್ಸ್ ಮೀ. ಅವನು ನನಗೆ ಕಿರುಕುಳ ಕೊಡ್ತಾನೆ, ಹೀ ಇರಿಟೇಟ್ಸ್ ಮೀ. ಅವನು ನನ್ನನ್ನು ವಂಚಿಸಿದ್ದಾನೆ, ಮೋಸ ಮಾಡಿದ್ದಾನೆ, ಹೀ ಹ್ಯಾಸ್ ಬಿಟ್ರೇಡ್ ಅಥವಾ ಹೀ ಹ್ಯಾಸ್ ಚೀಟೆಡ್ ಮೀ. ಅವನು ಮೋಸ ಮಾಡಿದ್ದಾನೆ, ವಂಚನೆ ಮಾಡಿದ್ದಾನೆ ನನಗೆ ಅನ್ನೋದಕ್ಕೆ ಹೀ ಹ್ಯಾಸ್ ಚೀಟೆಡ್ ಮೀ ಅನ್ಬೋದು, ಅಥವಾ ಹೀ ಹ್ಯಾಸ್ ಬಿಟ್ರೇಡ್. ಕೋಪಗೊಂಡಿರೋರಿಗೆ, ಕೋಪ ಮಾಡ್ಕೊಳ್ತಾ ಇರೋರ ಬಗ್ಗೆ ಬಳಸೋ ವಾಕ್ಯಗಳ ರಚನೆ ಆಯಿತು. ಈಗ ಪ್ರೀತಿ ಪ್ರಶಂಸೆ ವಾಕ್ಯ ನೋಡೋಣವಾ, ಅಫೆಕ್ಷನ್ ರಿಲೇಟೆಡ್ ವಾಕ್ಯಗಳನ್ನು. ನೀನು ದೊಡ್ಡ ಸಾಹಸದ ಕೆಲಸ ಮಾಡಿದೀಯಾ? ದಟ್ ವಾಸ್ ವೆರಿ ಬ್ರೇವ್ ಆಫ್ ಯು. ನೀನು ದೊಡ್ಡ ಸಾಹಸದ ಕೆಲಸ ಮಾಡಿದೀಯಾ? ದಟ್ ವಾಸ್ ವೆರಿ ಬ್ರೇವ್ ಆಫ್ ಯು. ಶಾಬಾಶ್ ಅಂತೀವಲ್ಲ, ವೆಲ್ ಡನ್, ಗುಡ್ ಶೋ, ಕೀಪ್ ಇಟ್ ಅಪ್. ಯಾರಿಗಾದ್ರೆ ನಾವು ಶಾಬಾಸ್ ಅಂತ ಹೇಳಬೇಕಿದ್ರೆ ವೆಲ್ ಡನ್, ಕೀಪ್ ಇಟ್ ಅಪ್, ಗುಡ್ ಶೋ ಅಂತ ಹೇಳ್ಬೋದು. ಅದ್ಭುತವಾದ ಕೆಲಸ ಮಾಡಿದೆ, ದ್ಯಾಟ್ಸ್ ವಂಡರ್ಫುಲ್. ಅದ್ಭುತವಾದ ಕೆಲಸ ಮಾಡಿದೀಯಾ, ದ್ಯಾಟ್ಸ್ ವಂಡರ್ಫುಲ್. ನೀನು ಪ್ರಶಂಸಾರ್ಹ ಕಾರ್ಯ ಮಾಡಿದೀಯಾ, ಯು ವರ್ಕ್ ಇಸ್ ಪ್ರೇಸ್ ವರ್ತಿ. ಯುವರ್ ವರ್ಕ್ ಇಸ್ ಪ್ರೇಸ್ ವರ್ತಿ. ನೀನು ಪ್ರಶಂಸಾರ್ಹ ಕೆಲಸ ಮಾಡಿದೀಯಾ. ನೀನೆಷ್ಟು ಒಳ್ಳೆಯವನು, ಯು ಆರ್ ಸೋ ನೈಸ್ ಅಥವಾ ಹೌ ನೈಸ್ ಯು ಆರ್. ನೀನು ಎಷ್ಟು ಒಳ್ಳೆಯವನು ಅನ್ನೋದಕ್ಕೆ ಹೌ ನೈಸ್ ಯು ಆರ್ ಅನ್ಬೋದು, ಅಥವಾ ಯು ಆರ್ ಸೋ ನೈಸ್ ಅಂತ ಹೇಳ್ಬೋದು. ನೀವು ನನಗೆ ಬಹಳ ಸಹಾಯ ಮಾಡಿದ್ದೀರಾ, ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್ ಟು ಮೀ. ನೀವು ನನಗೆ ಬಹಳ ಸಹಾಯ ಮಾಡಿದ್ದೀರಾ, ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್ ಟು ಮೀ. ನೋಡಿ, ಪ್ರೀತಿಗೆ ಪ್ರಶಂಸೆಗೆ ಎಫೆಕ್ಷನ್ಗೆ ಇಷ್ಟು ವಾಕ್ಯಗಳು ಸಾಕಾಗತ್ತಲ್ವಾ. ಇದರಲ್ಲೇ ಆಚೆ ಈಚೆ ಮಾಡಿಕೊಂಡು ನಾವು ಇನ್ನೊಂದಷ್ಟು ವಾಕ್ಯ ರಚನೆನ ಮಾಡ್ಬೋದು. ಈಗ ನೀವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿರೋ ಅಂಶಗಳನ್ನು ನಾನು ಹೇಳ್ತೀನಿ ಕೇಳಿ. ಡೋಂಟ್ ಬಿ ಅಫ್ರೈಡ್ ಅಂತ ಹೇಳ್ತೀವಲ್ವಾ, ಹಾಗಂದರೆ ಹೆದರ್ಕೊಳ್ಬೇಡ ಅಂತ. ಡೋಂಟ್ ಅಂದರೆ ಎರಡು ಶಬ್ದಗಳು ಕೂಡಿ ಆಗಿರೋ ಶಬ್ದ. ಡೋಂಟಲ್ಲಿ ಡೂ ನಾಟ್, ಡೂ ನಾಟಲ್ಲಿ ಡಿ ಒ ಎನ್ ಬರೆದು ಮೇಲೊಂದು ಅಪಾಸ್ಟ್ರಫಿ ಹಾಕಿ ಟಿ ಮಾಡಿ ಅದನ್ನು ಡೋಂಟ್ ಅಂತ ಹೇಳ್ತೀವಿ. ಅದೇ ಥರ ವೋಂಟ್ ಅಂತ ಹೇಳ್ತೀವಿ. ವಿಲ್ ಮತ್ತು ನಾಟ್, ವಿಲ್ ನಾಟ್ ಹೋಗಿ ವೋಂಟ್ ಆಗಿದೆ, ಅಲ್ಲಿ ಡಬ್ಲ್ಯೂ ಒ ಎನ್ ಬರೆದು ಮೇಲೆ ಅಪಾಸ್ಟ್ರಫಿ ಹಾಕಿ ಟಿ ಹೇಳ್ತೀವಿ, ಇದು ವೋಂಟ್ ಆಗುತ್ತೆ. ಈ ಪ್ರಕಾರ ಈ ಶಬ್ದಗಳ ರಚನೆಗೆ ಯಾವುದೇ ಒಂದು ನಿಯಮ ಅನ್ನೋದಿಲ್ಲ. ನಾಟ್ಗೆ ಯಾವಾಗಲೂ ಎನ್ ಅಪೋಸ್ಟ್ರಫಿ ಟಿ ಅಂತಲೇ ಬರಿತೀವಿ. ಇದೇ ರೀತಿ ನೋಡಿ, ಕಾಂಟ್ ಸಿ ಎ ಎನ್ ಅಪೋಸ್ಟ್ರಫಿ ಟಿ, ಕಾಂಟ್ ಕೆನಾಟ್ನ ಕಾಂಟ್ ಅಂತ ಬರಿತೀವಿ. ಈ ಥರದ ಇನ್ನೊಂದು

0: ಪದ ಹೇಳ್ತೀನಿ ನೋಡಿ. ಡಸ್ ಮತ್ತು ನಾಟ್ ಇದು ಡಸಂಟ್ ಆಗುತ್ತೆ. ಶಲ್ ಮತ್ತು ನಾಟ್ ಶಾಂಟ್ ಆಗುತ್ತೆ. ವುಡ್ ಪ್ಲಸ್ ನಾಟ್ ವುಡಂಟ್. ಆರ್ ನಾಟ್ ಆರಂಟ್. ವರ್ ನಾಟ್ ವರಂಟ್. ಕುಡ್ ನಾಟ್ ಕುಡಂಟ್. ಶುಡ್ ನಾಟ್ ಶುಡಂಟ್. ನೀಡ್ ನಾಟ್ ನೀಡಂಟ್. ಡಿಡ್ ನಾಟ್ ಡಿಡಂಟ್. ಇವುಗಳ ಉಚ್ಚಾರಣೆ ಹೇಗಿದೆ ಅಂದರೆ, ಮೊದಲು ಶಬ್ದನ ಪೂರ್ತಿಯಾಗಿ ಉಚ್ಚರಿಸಿ ಆಮೇಲೆ ಉಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಉಡಂಟ್ ಕುಡಂಟ್ ಶುಡಂಟ್ ನೀಡಂಟ್. ನೋಡಿ ಎಷ್ಟು ಮಜವಾಗಿದೆ ಅಲ್ವಾ ಇಂಗ್ಲೀಷ್ ಕಲಿಕೆ. ಕೇಳೋಕೆ ಕಲಿಯೋಕೆ ಇನ್ನೂ ತುಂಬ ಇದೆ, ಆದರೆ ಅದಕ್ಕಾಗಿ ನಾವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ
3: ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736455ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ರು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸೊ ಹಾಗೆ ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ಅಂತೂ ಸ್ಟಾರ್ಟ್ ಆಗಿದೆ. ಏನಪ್ಪ ಇವತ್ತು ವಿಷಯ, ಯಾವ ವಿಷಯ ತಂದಿದ್ದಾರೆ ರಕ್ಷಿತಾ ಹೊಳ್ಳ, ಯಾವ ವಿಷಯವಾಗಿ ಇವತ್ತು ಮಾತನಾಡಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ದುಡ್ಡಿಂದಾನೇ ದುನಿಯಾ ಅನ್ನೋ ಮಾತಿದೆ ಅಲ್ವಾ. ಸೊ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೂಡ ಡಿಜಿಟಲೀಕರಣ ಆಗಿದೆ. ಅಂದರೆ ಏನೇ ಇದ್ದರೂ ಕೂಡ, ಏನೇ ಇದ್ದರೂ ನಾವು ಫೋನಲ್ಲೇ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ. ಏನು ಎಷ್ಟೇ ದುಡ್ಡು ಬೇಕು ಅಂದ್ರೂ, ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಏನೋ ತಗೋತೀವಿ ಅಂದ್ರೂ ಕೂಡ ನಾವು ಫೋನ್ಪೇ ಮಾಡಿ, ಗೂಗಲ್ ಪೇ ಮಾಡಿ ಟ್ರಾನ್ಸಾಕ್ಷನ್ನ ಮಾಡ್ತೀವಿ. ಬಟ್ ಮೊದಲೆಲ್ಲ ಹೀಗಿರಲಿಲ್ಲ. ಏನೇ ತೊಗೋಬೇಕು ಅಂದ್ರೂ ದುಡ್ಡು ಇಟ್ಕೊಂಡು ಹೋಗ್ತಾ ಇದ್ವಿ. ಒಂದಷ್ಟು ಪರ್ಸಲ್ಲಂತೂ ಒಂದಷ್ಟು ದುಡ್ಡು ಇರ್ತಾನೆ ಇತ್ತು, ದುಡ್ಡನ್ನ ತೆಗೆದು ಕೊಡ್ತಿದ್ವಿ. ಈ ರೀತಿ ಇರ್ತಾ ಇತ್ತು. ಸೊ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು ಅಂತ ಹೇಳಿ. ಈಗ ಹೇಗಾಗುತ್ತಪ್ಪ ಅಂತ ಹೇಳಿದ್ರೆ, ಕೈಯಲ್ಲಿ ಹಣ ಇದ್ದರೆ ಅದೊಂದು ಫೀಲ್ ಇರುತ್ತಲ್ವ, ಕೆಲವರಿಗೆ ಕೈಯಲ್ಲಿ ಇರಬೇಕು ಕ್ಯಾಶ್ ಅಂತ ಹೇಳಿ ಒಂದಷ್ಟು ಇರಬೇಕು, ಅದೊಂದು ಫೀಲೇ ಬೇರೆ, ನಮ್ಮ ಹತ್ರ ದುಡ್ಡಿದೆ ಅನ್ನೋ ಫೀಲ್ ಇರುತ್ತೆ ಅನ್ನೋದಿರುತ್ತೆ. ಇನ್ನು ಕೆಲವರಿಗೆ ಇಲ್ಲ, ಈ ಥರ ನೀನು ಡಿಜಿಟಲೀಕರಣ ಏನಿದೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಇರ್ಬೋದು, ಡಿಜಿಟಲ್ ಮನಿನೇ ಬೆಸ್ಟ್ ಅಂತ ಹೇಳಿ ಹೇಳಬಹುದು. ಸೊ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು ಏನು ಅಂತ ಹೇಳಿ ಮಾತಾಡ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಬದಲಾಗಬೇಕು, ಹಾಗೆ ಏನು ಕರಪ್ಷನ್ ಎಲ್ಲ ಕಮ್ಮಿ ಆಗಬೇಕು ಅಂದರೆ ಡಿಜಿಟಲ್ ಮನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಒಂದು ಫೀಲಿಂಗ್ ಇರುತ್ತಲ್ವಾ, ಕ್ಯಾಶ್ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಅದನ್ನೇ, ಅದ್ರ ಮೂಲಕವೇ ಕ್ಯಾಶ್ ಮೂಲಕವೇ ಟ್ರಾನ್ಸಾಕ್ಷನ್ ಮಾಡುವಂತಹ ಕಾಲ ಆಯ್ತಲ್ವ. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅಂತ ಹೇಳಿ ಇವತ್ತು ಮಾತಾಡಬಹುದು. ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 9679 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ ಹಲೋ
1: ಹಲೋ,
0: ನಮಸ್ತೆ.
1: ಸೌಂಡ್ ಕೇಳಿಸ್ತಾ ಇಲ್ಲ, ಸ್ವಲ್ಪ ಕೊಡಿ.
0: ಓಕೆ, ಕೇಳಿಸ್ತಾ ಇದೆಯಾ ಇವಾಗ?
1: ರಕ್ಷಿತಾ ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ ಮೋನಿಕಾ ಮ್ಯಾಮ್, ನೀವು ಹೇಗಿದ್ದೀರಾ?
1: ಫೈನ್.
0: ಓಕೆ, ಕಾಫಿ ಆಯ್ತಾ? ಊಟ ಆಯ್ತು ನಂದು ಕೂಡ. ನಿಮ್ದಾಯ್ತಾ?
1: ಊಟ ಆಯ್ತು, ಕಾಫಿ ಆಗಿಲ್ಲ.
0: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಇಲ್ಲ ಹೇಳಿ.
0: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಆಗೆಲ್ಲ ನಾವು ಕ್ಯಾಶ್ ಇಟ್ಕೊಂಡಿರ್ತಿದ್ವಿ ಅಲ್ಲ ಹಣನ, ಇತ್ತೀಚಿನ ದಿನಗಳಲ್ಲಿ ನಾವು ಡಿಜಿಟಲ್ ಮನಿನ ಯೂಸ್ ಮಾಡ್ತೀವಿ, ಗೂಗಲ್ ಪೇ, ಫೋನ್ ಪೇ ಮೂಲಕ. ಹೌದು, ಈ ರೀತಿ ಯೂಸ್ ಮಾಡ್ತೀವಿ. ನಿಮ್ ಪ್ರಕಾರ ನಿಮ್ಗೆ ಯಾವ್ದು ಬೆಸ್ಟ್, ನಿಮ್ಗೆ ಯಾವ್ದು ಇಷ್ಟ ಆಗ್ತಿತ್ತು, ಕ್ಯಾಶ್ ಇಟ್ಕೊಳ್ಳೋದು ಇಷ್ಟ ಆಗುತ್ತೋ ಅಥವಾ ಈ ಒಂದು ಡಿಜಿಟಲ್ ಮನಿ ಇಷ್ಟ ಆಗ್ತಿದೆಯೋ, ಯಾವ್ದು ಇಷ್ಟ ಆಗುತ್ತೆ? ಹಾಗೆ ಸೇವಿಂಗ್ ಅಂತ ಬಂದಾಗ ಯಾವ್ದ್ರಲ್ಲಿ ಸ್ವಲ್ಪ ಸೇವಿಂಗ್ ಮಾಡ್ಬೋದು ಅನ್ಸುತ್ತೆ?
1: ಸೇವಿಂಗ್ ಹಣ ಎರಡು ಬ್ಯಾಂಕ್ ಇದ್ದಂಗೆನೆ ಸೇವಿಂಗ್ ಮಾಡೋದು ನಮ್ ಕೈಲಿರುತ್ತೆ ರಕ್ಷಿತಾ. ಬಹಳ ವರ್ಷಗಳು ನಾವು ಕರೆನ್ಸಿಯಿಂದಾನೆ ವ್ಯವಹಾರ ಮಾಡ್ತಾ ಇದ್ವಿ. ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಚೇಂಜ್ ಸಿಗ್ತಾ ಇರ್ಲಿಲ್ಲ ಎಲ್ಲೇ ಹೋದ್ರು. ಈಗ 100 ರೂಪೀಸ್ ಕೊಟ್ರೆ ಚೇಂಜ್ ಇಲ್ಲ ಅನ್ನೋರು, ಅಥವಾ ನಾವು ಚೇಂಜ್ಗೆ ಪರದಾಡ್ಬೇಕಾಗಿತ್ತು.

0: ಗೂಗಲ್ ಪೇ ಫೋನ್ ಪೇ ಇದೆಲ್ಲ ಇರೋದ್ರಿಂದ ಎರಡು ರೂಪಾಯಿ ಒಂದ್ ರೂಪಾಯಿಂದನು ಆಗ್ಬೋದಲ್ವಾ, ಹಂಗಾಗಿ ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ಈಗ ದುಡ್ಡು ಎಲ್ಲ ಇಟ್ಕೊಂಡು ನಾವು ಜಾಸ್ತಿ ಓಡಾಡಕ್ಕೆ ಭಯ ಆಗೋದು, ಯಾಕಂದ್ರೆ ಈ ಪಿಕ್ ಪಾಕೆಟ್ ಅಥವಾ ಆದ್ರೂ ನಾವು ಲೇಡೀಸ್ ಪರ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬಾನೇ ಅಪಾಯ ಇರ್ತಾ ಇತ್ತು. ಬಸ್ ಅಲ್ಲಿ ಹೋಗುವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇಂತ ಕಡೆ ಎಲ್ಲ ಸ್ವಲ್ಪ ಭಯ ಅನ್ಸೋದು ಜಾಸ್ತಿ ಅಮೌಂಟ್ ಇದ್ರೆ. ಅದೇ ಫೋನ್ ಪೇ ಇರೋದ್ರಿಂದ ಅದೊಂದ್ ಸ್ವಲ್ಪ ಸೇಫ್ಟಿ ಆಯ್ತಾ. ಆಮೇಲೆ ಮತ್ತಿನ್ನೊಂದು ಏನಪ್ಪಾ ಅಂದ್ರೆ ಒಂದ್ ಕಾನ್ಫಿಡೆಂಟ್, ಈಗ ನಮ್ಮ ಹತ್ರ ಯಾವಾಗ್ಲೂ ಕ್ಯಾಶ್ ಆದ್ರೆ ಇರಲ್ಲ, ಅಂದ್ರೆ ಇದ್ರೂ ಏನೋ ಖರ್ಚು ಮಾಡ್ಬಿಡ್ತೀವಿ ಅಥವಾ ಹೊರಗಡೆ ಹೋಗುವಾಗ ಮರ್ತು ಹೋಗಿರೋದು ಉಂಟು ಎಷ್ಟೋ ಸಲ ತಗೊಳ್ಳೋದೇನೆ. ಆದ್ರೆ ಫೋನ್ ಪೇ ಇರೋದ್ರಿಂದ ಮರಿ ಚಾನ್ಸಸ್ ತುಂಬಾ ಕಡಿಮೆ.
1: ಹಣ ಇಲ್ಲ ಅಂದ್ರೂ ತಕ್ಷಣ ಬೇರೆಯವ್ರ ಹತ್ರ ಟ್ರಾನ್ಸಾಕ್ಷನ್ ಮಾಡಿಸ್ಕೋಬಹುದು.
0: ಅಕಸ್ಮಾತ್ ಈಗ ನೋಡಿ, ಈಗ ಯಾರ ಹತ್ರ ಸಾಲ ಬೇಕು ಒಂದ್ 5,000 ಆತರ ಎಲ್ಲ 2,000 5,000 ಅಂದ್ರೆ ಅವ್ರ ಮನೆಗೆ ಹೋಗಿ ಇಸ್ಕೊಂಡ್ ಬರ್ಬೇಕಾಗಿತ್ತು ಅಥವಾ ಅವರೇ ಬಂದ್ ಕೊಡ್ಬೇಕಾಗಿತ್ತು. ಈಗ ನಾವೇನಾದ್ರು ಅರ್ಜೆಂಟ್ ಹೊರಗಡೆ ಶಾಪಿಂಗ್ ಮಾಡ್ತಾ ಇರ್ತೀವಿ ಶಾರ್ಟೇಜ್ ಬರುತ್ತೆ, ಮತ್ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಯಾರ ಫ್ರೆಂಡ್ ಫೋನ್ ಮಾಡಿ ಒಂದ್ 5,000 ನನ್ಗೆ ಹಾಕಿರಿ ಅಕೌಂಟ್ಗೆ, ಆಮೇಲೆ ನಾನು ನಿಮಗೆ ಕೊಡ್ತೀನಿ ಅಂದ್ರೆ ಅದ್ ತುಂಬಾ ಈಸಿ ಟ್ರಾನ್ಸಾಕ್ಷನ್ ಫೋನ್ ಪೇ ನಲ್ಲಿ. ನಾವ್ ಮತ್ತೆ ಯಾವ್ದೋ ಊರಲ್ಲಿರೋರ್ಗೂ ಹಾಗೆ ಅಲ್ವಾ, ನಾವೇನೋ ಒಂದ್ ವ್ಯವಹಾರ ಮಾಡಿರ್ತೀವಿ. ಈಗ ಶಾಪಿಂಗ್, ಈಗ ಆನ್ಲೈನ್ ಶಾಪಿಂಗ್ ಎಲ್ಲ ಈ ಕ್ಯಾಶ್ ಆನ್ ಡೆಲಿವರಿ ಮಾಡೋದ್ ಕಷ್ಟ ಆಗತ್ತೆ ಎಲ್ಲಾ ಕಡೆನು ಆಯ್ತಾ. ಈಗ ಈ ತರ ಮಾಡೋದ್ರಿಂದ ಮತ್ ಯಾವ್ದೋ ಬೇರೆ ಊರಲ್ಲಿರೋ, ಈಗ ನಮ್ಮ ಮಕ್ಕಳೆಲ್ಲ ಬೇರೆ ಊರಲ್ಲಿ ಓದ್ತಾ ಇದಾರೆ, ಈಗ ನಾವ್ ಅವ್ರಿಗೆ ಏನಾದ್ರು ಅಮೌಂಟ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಅಮೌಂಟ್ ಬೇಕೇ ಬೇಕು. ನಾವ್ ಬ್ಯಾಂಕ್ ಹೋಗಿ ಅವ್ರಿಗ ಅಕೌಂಟ್ ಹಾಕಿ ಬಂದು ಅವ್ರು ತಗೊಳ್ಳೋ ಅಷ್ಟೊಳಗೆ 2-3 ದಿನ ಹಿಡಿತಿತ್ತು. ಈಗ ಪಟ್ ಅಂತ 5-10 ನಿಮಿಷದಲ್ಲಿ ಅವ್ರಿಂದ ಇಷ್ಟ ಹಣ ಬೇಕು ಅಂದ್ರೆ ನಾವ್ ಅಷ್ಟ ಹಣನ ಫೋನ್ ಪೇ ಮಾಡ್ಬೋದು. ಯಾವ್ದೇ ಊರಲ್ಲಿ ಇರ್ಲಿ, ಯಾವ್ದೇ ದೇಶದಲ್ಲಿ ಇದ್ರು ಈ ವ್ಯವಹಾರ ಎಲ್ಲ ನಡೀತಾ ಇರುತ್ತೆ. ಹಾಗಾಗಿ ಇದೊಂಥರ ಈಸಿ, ವ್ಯವಹಾರಕ್ಕೆಲ್ಲ ತುಂಬಾನೇ ಈಸಿ. ಆದ್ರೆ ಫ್ರಾಡ್ ಗಳು ಆಗ್ತದೆ, ಅದು ತುಂಬಾ ಎಚ್ಚರಿಕೆ ವಹಿಸ್ಬೇಕು.
1: ರಕ್ಷಿತ,
0: ಆನ್ಲೈನ್ ಫ್ರಾಡ್ ಗಳು ಸಿಕ್ಕಾಬಟ್ಟೆ ಆಗ್ತದೆ. ಈಗ ಯಾವಾಗ್ಲೂ ಪ್ರತಿದಿನ ರೇಡಿಯೋದಲ್ಲೇ ಅನೌನ್ಸ್ ಮಾಡ್ತಾ ಇರ್ತೀವಿ, ನೀವೆಲ್ಲ ಲಿಂಕ್ ಯಾವ್ದೋ ಬರುತ್ತೆ ಅದನ್ನ ಓಪನ್ ಮಾಡ್ಬಿಡಿ, ಮತ್ತೆ ನಿಮ್ಮ ಅಕೌಂಟ್ ಎಲ್ಲ ಡೀಟೇಲ್ಸ್ ತಿಳ್ಕೊತಾರೆ, ಆತರ ಆಧಾರ್ ನಂಬರ್ ಎಲ್ಲ ತಿಳ್ಕೊಂಡು OTP ಎಲ್ಲ ಬರುತ್ತೆ ಅದೆಲ್ಲ ಮಾಡ್ಬಿಟ್ಟು ತುಂಬಾ ಜನ ಹಣ ಕಳ್ಕೊಂಡ್ರೆ ನಾವೇ ನೋಡಿದೀವಿ. ಹಾಗಾಗಿ ಆ ತರದೆಲ್ಲ ಫ್ರಾಡ್ ಗಳು ತುಂಬಾ, ಈ ಆನ್ಲೈನ್ ಯಾವಾಗ ಆಯ್ತು ಆಗ ಬೇರೆ ತರ ಕಳ್ತನ ಆಗೋದು, ಕ್ಯಾಶ್ ಇಟ್ಕೊಂಡಿರೋ ಈ ತರ ಒಂದು ಇದೋ ಒಂದು ಒಟ್ಟ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ತುಂಬಾ ಫ್ರಾಡ್ ಇದ್ದೇ ಇರುತ್ತೆ ಎಲ್ಲಾ ಕಡೆ.
1: ಓಕೆ ಮೋನಿಕಾ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಮಸ್ತೆ.
1: ಎಸ್, ಮೋನಿಕಾ ಅವರು ಹಾಸನದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರೆಸೋಣ. ಹಾಗೆ ನಿಮಗಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದೀನಿ, ಕೇಳ್ಕೊಂಡು ಎಂಜಾಯ್ ಮಾಡಿ ಮತ್ತೆ ಕಾರ್ಯಕ್ರಮವನ್ನ ಮುಂದುವರೆಸೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ RJ's ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಡಿಜಿಟಲ್ ಮನಿ ಹಾಗೆಯೇ ಕ್ಯಾಶ್ ಅನ್ನೋದಾಗಿ ಹೇಳ್ತಾ ಇದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಯು ಪಿ ಐ ಟ್ರಾನ್ಸಾಕ್ಷನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಬಟ್ ಕೆಲವರಿಗೆ ಆ ಕ್ಯಾಶ್ ಮೇಲೆ ಒಂದು ಫೀಲ್ ಇರುತ್ತೆ. ಸೊ ಹಾಗೆ ಒಂದಷ್ಟು ದುಡ್ಡಿದೆ ಅನ್ನೋ ಫೀಲ್ ಇರುತ್ತೆ ಅಂತ ಹೇಳಿ. ಇನ್ನು ಕೆಲವರಿಗೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಇದೇ ಬೆಸ್ಟ್ ಅಂತ ಹೇಳಿ ಆಗಲೇ ಕರೆ ಮಾಡಿದವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಡಿಜಿಟಲ್ ಮನಿ ಆದರೆ ನಾವು ಎಷ್ಟು ದುಡ್ಡು ಇಟ್ಕೊಂಡಿದ್ರು ನಮಗೆ ಭಯ ಇರಲ್ಲ. ಹೊರಗಡೆ ಎಲ್ಲ ಹೋಗುವಾಗ ಕ್ಯಾಶ್ ಇಟ್ಕೊಂಡಿದ್ದೀವಿ, ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ದುಡ್ಡಿದೆ ಅಂದರೆ ಭಯ ಇರ್ತಿತ್ತು. ಬಟ್ ಈ ಒಂದು ಯು ಪಿ ಐ ಅಥವಾ ಡಿಜಿಟಲ್ ಮನಿ ಏನಿದೆ, ಇದರಿಂದ ನಮಗೆ ಭಯ ಇರೋದಿಲ್ಲ ಅನ್ನೋದಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಅವರೇನ್ ಮಾತಾಡ್ತಾರೆ ಅಂತ ಹೇಳಿ ಕೇಳೋಣ. ಹಲೋ
1: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ ಸರ್, ಹೇಗಿದ್ದೀರಾ? ಚಿಕ್ಕಪ್ಪ ಅವರು?
1: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಕಾಫಿ ಆಯ್ತಾ?
1: ಕಾಫಿ ಆಗಿಲ್ರಿ, ಊಟ ಆಯ್ತ್ರಿ ಮೇಡಮ್ ಅವರೇ. ನಿಮ್ದು ಊಟ ಆಯ್ತ್ರಾ?
0: ನಮ್ದು ಊಟ ಆಯ್ತ್ರಿ ಸರ್. ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ ಸರ್?
1: ಮೇಡಮ್ ಅವರೇ, ಗೊತ್ತಾಯ್ತು ಮೇಡಮ್ ಅವರೇ.
0: ಹೇಳಿ ಸರ್, ನಿಮ್ಮ ಅಭಿಪ್ರಾಯ.
1: ನಮ್ಮ ಅಭಿಪ್ರಾಯ ಅಂದ್ರೆ, ಈಗ ಈಗಿನ ಕಾಲಮಾನಕ್ಕೆ ಸರಿಯಾಗಿ ಈಗಿನ ಒಂದು ಈ ಫೋನ್ ಪೇ ಆಗಿರ್ಬೋದು, ಡಿಜಿಟಲ್ ವ್ಯವಹಾರಗಳು ಸರಿ ಇದೆ ಅನ್ಸುತ್ತೆ. ಆದ್ರೆ ಏನಪ್ಪಾ ಅಂದ್ರೆ, ನಾವು ಅವಾಗೆಲ್ಲ ಎಷ್ಟು ನಾವು ದುಡಿತಾ ಇದ್ವಿ ಅನ್ನೋದು ನಾವು ಸಂಜೆ ನಮಗೆ ಸಮಾಧಾನ ಆಗುತ್ತೋ, ನಾವು ದುಡ್ಡು ನಮ್ಮ ಕೈಗೆ ಇರ್ತಲ್ಲ, ಇನ್ನು ನಮಗೆ ಇವತ್ತು ಇಷ್ಟು ದುಡ್ದೇವಪ್ಪ ಅಂತ ಒಂದು ಸಮಾಧಾನ ಇರೋದು. ಈಗ ಏನಾಗಿದೆ ಅಂದ್ರೆ, ನಾವು ದುಡ್ಡು ನೋಡಕ್ಕೆ ಆಗೋದಿಲ್ಲ, ನಾವು ಸುಬ್ಬರ ಕೆಲಸ ಮಾಡೋದೇ ಆಗೋಗ್ಬಿಡುತ್ತೆ. ಅದು ಎಲ್ಲ ಸೀದಾ ಹೋಗಿ ಆ ಬ್ಯಾಂಕಿಗೆ ಹೋಗ್ಬಿಡುತ್ತೆ, ಅದು ನಮಗೆ ಕಾಣೋದಿಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ, ನಾವು ಹಣವನ್ನು ತಗೊಂಡು ಏನಾದ್ರು ವಸ್ತು ತರಕ್ ಹೋದಾಗ ನಾವು ಅದರಲ್ಲೇನೆ ಸರಿ ಮಾಡ್ಕೊಂಡು ನಾವು ಮನೆಗೆ ಬರ್ತಾ ಇದ್ವಿ. ನಾವ್ ಎಷ್ಟು ಹಣ ಒಯ್ದಿರ್ತೀವೋ ಅಷ್ಟರಲ್ಲೇ ಸರಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ, ಒಂದು ವಸ್ತು ತರಕ್ ಹೋದ್ರೆ ಅದ್ರ ಜೊತೆಗೆ ಇನ್ನೊಂದು ವಸ್ತು ತಗೊಂಬಂದ್ಬಿಡ್ತೇವೆ. ಹಾಗಾಗಿ ಇದು ಒಂಥರ ನಮಗೆ ಸಮಸ್ಯೆನೆ ಆಗುತ್ತೆ. ಅಂದ್ರೆ ನಾವು ಕೈಯಲ್ಲಿ ದುಡ್ಡು ಬಿಚ್ಚಿಕೊಡಕ್ಕೆ ನಮಗೆ ಮನ್ಸು ಬರೋದಿಲ್ಲ, ಯಾರಿಗಾರು ಏನಾರು ಕೊಡ್ಬೇಕು ಅಂದ್ರೆ. ಈಗ ಇದ್ರಲ್ಲಿ ನೋಡ್ರಿ, ಸುಮ್ನೆ ಅಂಕೆ ಒತ್ತಿರ ಹೋಗ್ಬಿಡುತ್ತೆ. ಹಾಗಾಗಿ ಇದು ಒಂಥರ ಒಳ್ಳೇದೇ? ಈಗ ನಾವೆಲ್ಲೋ ಹೋಗಿರ್ತವೆ, ನಮ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಅಲ್ಲಿ ಬ್ಯಾಂಕ್ಗಳು ಕೂಡ ಇರೋದಿಲ್ಲ, ಎ ಟಿ ಎಂ ಇರೋದಿಲ್ಲ. ಈ ಸಂದರ್ಭದಲ್ಲಿ ನಮಗೆ ಈ ತರ ಹಣ ನಮಗೆ ಗೊತ್ತಿರೋರಿಗೆ ಇಷ್ಟ ಹಾಕಪ್ಪ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳ್ಕೊಂಡ್ಬೇಕಾರೆ ಹಾಕ್ಸ್ಕೋಬಹುದು.
0: ನಿಜ ನಿಜ.
1: ಆಮೇಲೆ ಈ ವಿಚಾರದಲ್ಲಿ ತುಂಬಾ ಜಾಗರೂಕರಾಗಿರ್ಬೇಕು ನಾವು.
0: ಹೌದು ಹೌದು,
1: ಯಾಕೆಂದ್ರೆ ತುಂಬಾ ಮೋಸಗಾರರು ಇದಾರೆ ಈ ವಿಚಾರದಲ್ಲಿ. ನಮ್ಮನ್ನ ಯಾಮರ್ಸ್ಬಿಡ್ತಾರೆ. ನಾವು ಏನಪ್ಪ ನಮ್ಮ ಸೀಕ್ರೆಟ್ ನಂಬರ್ ಗುಟ್ಟಾಗೆ ಇರ್ಬೇಕು, ಅದೇನಾದ್ರು ರಟ್ಟ ಆಯ್ತು ಅಂದ್ರೆ ನಮ್ ದುಡ್ಡು ಹೋಗ್ಬಿಡುತ್ತೆ. ಆಮೇಲೆ
0: ನಿಜ ನಿಜ,
1: ನಾವು ಪಿನ್ ನೋಡಿಬೇಕಾದ್ರೆ ಸ್ವಲ್ಪ ನೋಡ್ಬೇಕು ಅಕ್ಕಪಕ್ಕದಲ್ಲಿ ಯಾರು ಇದಾರ ಹಿಂಗೆ ಅಂತಂದ ಹೇಳಿ, ಇಲ್ಲ ಅಂತಂದ್ರೆ ಕೊನೆ ಮೊಬೈಲ್ ಕಸ್ಕೊಂಡ್ ಓಡೋಗ್ಬಿಡ್ತಾರೆ.
0: ನಿಜ ನಿಜ.
1: ಹಾಗಾಗಿ ನಾವು ಈ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಗರೂಕರಾಗಿರ್ಬೇಕು. ಇದು ಒಂಥರ ಒಳ್ಳೇದೇ? ಅದೇ ನಾನು ಹೇಳದ ಪ್ರಕಾರ, ಮುಂಚೆ ಎಲ್ಲ ದುಡ್ಡು ತಗೊಂಡ್ ಹೋದಾಗ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಬರ್ತಾ ಇದ್ವಿ. ಈಗ ನಮ್ಗೆ ಕಣ್ಣಿಗೆ ಕಾಣಲ್ವಲ್ಲ, ಇನ್ನೊಂದು ಐಟಮ್ಸ್ ತಗೋಣ, ಏನ್ ಪರವಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡುತ್ತೆ.
0: ಓಕೆ, ಸೊ ಹಾಗೆ ಏನಾದ್ರು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡುವಾಗ 50 ರೂಪಾಯಿ ಪೇ ಮಾಡಕ್ ಹೋಗಿ 500 ರೂಪಾಯಿ ಪೇ ಮಾಡಿರೋದು ಅಂತದೆಲ್ಲ ಏನಾದ್ರು ಅಡ್ವರ್ಟ್ ಮಾಡ್ಕೊಂಡಿದೀರಾ?
1: ಇಲ್ಲ ಮೇಡಮ್ ಅವ್ರೆ, ಆತರ ಆದ್ರೂ ಕೂಡ ಅದು ಯಾಕೆಂದ್ರೆ ತೋರಿಸ್ಬಿಡುತ್ತೆ, ಇಂಥವ್ರಿಗೆ ಇಷ್ಟ ಹಾಕಿದವಿ ಅಂತ ತೋರಿಸ್ಬಿಡುತ್ತೆ. ಅದು ಆಮೇಲೆ ಅದನ್ನ ನಾವು ಪಡ್ಕೋಬಹುದು, ಯಾಕೆಂದ್ರೆ ಅದ್ ಮೋಸ ಆಗೋದಿಲ್ಲ. ಅದನ್ನ ಅದ್ರಲ್ಲಿ ಬ್ಯಾಂಕ್ ಗೆ ಹೋಗಿರೋದು, ಅವ್ರ ಹೆಸರಿಗೆ ಹೋಗಿರೋದು, ಅಕೌಂಟ್ ಗೆ ಹೋಗಿರೋದು ಎಲ್ಲ ತೋರಿಸುತ್ತ. ಅದು
0: ಹೌದು ಹೌದು.
1: ಕೈಯ ಕೂಡ ದುಡ್ಡಿದೆಯಲ್ಲ, ಅದು ಯಾವ ತರ ಬೇಕಾದ್ರೆ ಯಾಮಾರಿಸಬಹುದಾಗಿತ್ತು. ಇದು ಯಾವ ತರ ಯಾಮಾರಿಸಕ್ ಬರೋದಿಲ್ಲ. ನಾವು ಜಾಸ್ತಿ ದುಡ್ಡು ಹಾಕಿದ್ರು ಅವ್ರಿಗೆ ಹೋಗಿ ತೋರಿಸಿ, ನೋಡಪ್ಪ ನಿಮ್ಗೆ ದುಡ್ಡು ಜಾಸ್ತಿ ಬಂದಿದೆ ಕೊಡು ಅಂತ ಹೇಳಿದ್ರೆ ಅವ್ರ ಕೊಟ್ಟೆ ಕೊಡ್ತಾರೆ ಮುಲಾಜಿ ಇಲ್ದಂಗೆ.
0: ಓಕೆ ಓಕೆ.
1: ಆಮೇಲೆ ಈಗ ನೋಡ್ರಿ, ಈಗ ನಾವು ಎಷ್ಟೋ ಸಲ ಚಿಲ್ಲರೆಗಳು ಇರ್ತಾನೆ ಇರ್ಲಿಲ್ಲ, 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಇಲ್ಲ ಅಂದ್ರೆ ಇನ್ನೊಂದ್ಸಲಿ ಕೊಡಂತ ಹೋಗ್ರಿ ಅಂದ್ರೆ ಆ ಇನ್ನೊಂದ್ಸಲಿ ಅಲ್ಲಿಗೆ ಮರ್ತು ಹೋಗಿರೋದು, ಅದನ್ನ ಸಿಗ್ತಾ ಇರ್ಲಿಲ್ಲ. ಈಗ ಒಂದೊಂದ್ ರೂಪಾಯಿನು ಕೂಡ ನಮ್ಮ ಅಕೌಂಟಿಗೆ ಸೀದಾ ಬರುತ್ತೆ. 51 ರೂಪಾಯಿ ಆಗಿತ್ತು, 51 ರೂಪಾಯಿನ ಹಾಕ್ರಿ ಅಂತ ಹೇಳ್ಬೇಕಾಗುತ್ತೆ.
0: ನಿಜ ನಿಜ.
1: ಹಂಗಾಗಿ ನಮಗೆ ದುಡ್ಡು ಸೇವ್ ಆಗುತ್ತೆ.
0: ಹೌದು.
1: ಆದ್ರೆ ಏನಪ್ಪಾ ಅಂದ್ರೆ, ನಾವು ಈ ವಿಚಾರದಲ್ಲಿ ತುಂಬಾ ಜಾಗರೂಕರಾಗಿರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅಷ್ಟೇ.
0: ಓಕೆ ಓಕೆ, ಸೂಪರ್ ಸರ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ ಚಿಕ್ಕಪ್ಪ ಅವರೇ.
1: ಧನ್ಯವಾದಗಳು ಅವಕಾಶಕ್ಕಾಗಿ ಮೇಡಮ್ ಅವರೇ.
0: ಥ್ಯಾಂಕ್ ಯು ಎಸ್. ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರ ಒಂದಷ್ಟು ಅಭಿಪ್ರಾಯವನ್ನ ತಿಳಿಸ್ಕೊಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ಶಿವಶರಣ ಸರ್, ಹೆಂಗಿದ್ದೀರಿ? ನಾವು ಆರಾಮ ಇದೀವ್ರಿ. ಊಟ ಆಯ್ತೇನ್ರಿ?
2: ಊಟ ಆಯ್ತ್ರಿ ಮೇಡಮ್.
0: ಹಾಗೆ ಇವತ್ತಿನ ವಿಷಯ ಗೊತ್ತಾಗಿದೆ ಅಲ್ಲೇನ್ರಿ?
2: ಡಿಜಿಟಲ್ ಮತ್ತು ಫೋನ್ ಪೇ ಮಾತಾಡಕತ್ತಾರ ಮೇಡಮ್.
0: ಹೌದು, ಹಾಗೆ ಕ್ಯಾಶ್ ಕೈಯಲ್ಲಿ ಹಣ ಇರ್ತಿತ್ತಲ್ವಾ?
2: ಅದೇ ಮೇಡಮ್, ಅದು ಈಗ ಅಂತೆ ಇಟ್ಕೊಂಡು ಹೋಗುದು ಒಂದ್ ಪ್ರಾಬ್ಲಮ್ ಮೇಡಮ್. ಮತ್ತೆ ಫೋನ್ ಪೇ ಮತ್ತೆ ನಮ್ದು ಇದು ಡಿಜಿಟಲ್ ಇತ್ತಪ್ಪ ಅಂತಂದ್ರೆ ನಮ್ಗೆ ಎಲ್ಲಿ ಬೇಕಾದ್ರೆ ಹಣ ಇರುತ್ತೆ ಮೇಡಮ್, ಇದ್ದಂಗೆ ಅಲ್ರಿ.
0: ಹೌದ್ರಿ ಹೌದ್ರಿ.
2: ಆದ್ರ ಈಗ ಏನೋ ಒಂದ್ ಹೇಳ್ತೀವಲ್ಲ ನಾವು, ನಮಗ ಹಣ ನೋಡಕ್ ಆಗುದಿಲ್ಲ ಇವಾಗಿನ ಈ ಸಂದರ್ಭದಾಗ. ಅವಾಗ ಒಳಗ್ ಖುಷಿ ಆಗುದ್ ಮೇಡಮ್, ನಮ್ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಪೇಮೆಂಟ್

0: ಕೊಟ್ರು ನಮ್ಗೆ ಖುಷಿಯಾಗಿ ಹೋಟೆಲ್ನಾಗ ಹೋಗಿ ಚಾ ಕುಡಿದು ಏನೋ ತಿನ್ನೋದು ಮಾಡ್ತಾ ಇದ್ವಿ ನಾವು ಅವಾಗ. ಈಗ ಅದು ಇಲ್ಲ ಮೇಡಮ್, ಎಲ್ಲ ಡೈರೆಕ್ಟ್ ಬ್ಯಾಂಕಿಗೆ ಬಂದ್ ಬಿಡುತ್ತೆ.
1: ಹೌದು ಹೌದು.
0: ಆದ್ರ ನಾವ್ ಈಗ ಏನೇ ಮಾಡಕ್ ಹೋದ್ರು ಎಷ್ಟು ಕರೆಕ್ಟ್ ನೋಡ್ರಿ, ನೀವು ಬೇಕಾದ್ರೆ 1 ರೂಪಾಯಿ ಆತ 1 ರೂಪಾಯಿ ನಾವು ಕೊಡ್ಬೇಕು ಅಲ್ಲಿ. ಅದೇ ಫೋನ್ ಪೇ ಅದೇ ಮಾಡಕ್ ಬರುತ್ತೆ ಮೇಡಮ್, 50 ಪೈಸೆ ಮಾಡಕ್ ಬರುತ್ತೆ. 1 ರೂಪಾಯಿ 1 ಪೈಸಾ ಸಹಿತ ಇದ್ರಾಗ ವೇಸ್ಟ್ ಖರ್ಚ್ ಆಗುದಿಲ್ಲ ಮೇಡಮ್ ಇದ್ರಲ್ಲಿ.
1: ನಿಜ ನಿಜ.
0: ಆದ್ರ ಇದ್ ಆಗಿದ್ದು ಒಳ್ಳೇದಕ್ಕೂ ಐತಿ, ಕೆಟ್ಟದಕ್ಕೂ ಐತಿ. ಒಂದೊಂದ್ ಟೈಮ್ನಾಗ ಸರ್ವರ ಬರುದಿಲ್ಲ, ಅಲ್ಲಿ ಬಹಳ ಸಮಸ್ಯೆ ಆಗ್ಬಿಡುತ್ತೆ ಮೇಡಮ್. ಇದು ಅಲ್ಲಿ ಮಾತ್ರ ಈ ನಮನಾಗುತ್ತೆ ಹೇಳ್ಬಾರ್ದು ಅಂತ ಅಂತೇಳಿ ದುಡ್ಡು ಇರಲ್ಲ ಈ ಫೋನ್ ಪೇದಾಗ. ಇದೇನತಿ ನೆಟ್ ಬರಲ್ಲ.
1: ಹೌದು,
0: ಅದು ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ ಮೇಡಮ್. ಅದಕ್ಕೆ ಏನ್ ಇರ್ತದಲ್ಲ, ಎಲ್ಲಾನು ಇರ್ಬೇಕು ಮೇಡಮ್. ಕ್ಯಾಶು ಇತ್ತು, ಈ ಫೋನ್ ಪೇ ಇದ್ರು ಒಂದು ಓಕೆ. ಹೆಚ್ಚು ಕಡಿಮೆ ನಾವು ಎಲ್ಲ ಹೋದ್ರೆ ದುಡ್ಡು ಅಂತೇಳಿ ಇಟ್ಕೊಂಡು ಹೋಗ್ಬೇಕಂತ ನನ್ನ ಅಭಿಪ್ರಾಯ ಮೇಡಮ್.
1: ಓಕೆ ಓಕೆ, ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಶಿವಶರಣ ಅವ್ರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ಜೆ. ಕಾರ್ಯಕ್ರಮ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ఎస్, వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಹಣ ಅಂದರೆ ಕ್ಯಾಶ್ ಅನ್ನು ಇಟ್ಕೊಳ್ಳೋಕೆ ಇಷ್ಟಪಡ್ತಿರೋ ಅಥವಾ ಡಿಜಿಟಲ್ ಮನಿ ನಿಮಗೆ ಇಷ್ಟ ಆಗುತ್ತೋ, ಯಾವುದು ಇಷ್ಟ ಆಗುತ್ತೆ ಏನು ಅನ್ನೋದಾಗಿ ಹೇಳ್ತಾ ಇದೆ. ಯಾವುದು ಬೆಸ್ಟ್ ನಿಮ್ಮ ಪ್ರಕಾರ ಅನ್ನೋದಾಗಿ ಹೇಳ್ತಾ ಇದೆ. ಹಾಗೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಡಿಜಿಟಲ್ ಮನಿನೇ ಬೆಸ್ಟ್, ಸೇಫ್ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ

0: ಚಿಕ್ಕರದಾಗಿರೋ ನಮಗೆ 50 ಪೈಸ ಕೊಟ್ರೆ ಅದನ್ನ 5-5 ಪೈಸೆ ಖರ್ಚು ಮಾಡಿ ಇಟ್ಕೊಳ್ತಾ ಇದ್ವಿ. ಅವಾಗ ನಮ್ಮ ಹತ್ರ ದುಡ್ಡಿದೆ ಅನ್ನೋ ಖುಷಿ ಇರ್ತಾ ಇತ್ತು. ಈಗ ನನ್ ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡಿದವ್ರೆಲ್ಲ ಹೇಳಿದ್ರು ನಮ್ ಕಣ್ಣಿಗೆ ದುಡ್ಡೇ ಕಾಣಲ್ಲ ಅಂತ. ನಿಜವಲ್ಲೂ ಹೌದು. ತಿಂಗಳ ಸಂಬಳ ಬಂದ್ರು ಅದು ಬ್ಯಾಂಕಿಗೆ ಹೋಗುತ್ತೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಆಗ ನಮ್ ಕೈಲಿ ಖರ್ಚು, ಈಗ ನನ್ಗೆ ಅನ್ಸಿದ ಮಟ್ಟಿಗೆ ನನಗೂ ಅನುಭವ ಆಗಿದೆ. ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ಲ, ಈಗ ನಾವು ಫಸ್ಟ್ ನಾವು 100 ರುಪೀಸ್ ಇದ್ರೆ ಅದ್ರಲ್ಲಿ ಎಷ್ಟು ಬೇಕಷ್ಟು ತಗೊಂಡು ಉಳಿದ್ರೆ ನಮ್ ಕೈಯಲ್ಲಿ ಇಟ್ಕೊಳ್ತಾ ಇದ್ವಿ. ಬಟ್ ಈಗ ನಾವು ಆನ್ಲೈನ್ ಎಷ್ಟು ತಗೊಳ್ತೀವಿ ಅಂತ ನಮಗೆ ನಿಜವೂ ಅರಿವೇ ಇರಲ್ಲ ಅನ್ಸುತ್ತೆ. ನನಗೆ ಆ ಫೀಲ್ ಆಗಿದೆ ನನಗೆ.
1: ಹೌದು ಮ್ಯಾಮ್,
0: ಯಾವ್ದೇ ವಿಚಾರ ಆದ್ರಷ್ಟೇ ಪ್ಲಸ್ ಅಂಡ್ ಮೈನಸ್ ಎರಡು ಇರುತ್ತೆ.
1: ನಿಜ,
0: ಪ್ಲಸ್ ಅಂಡ್ ಮೈನಸ್ ಎರಡು ಇರುತ್ತೆ. ನಾವು ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಇರುತ್ತೆ. ಅದರಿಂದ ಒಳ್ಳೇದು, ಪ್ರತಿಯೊಬ್ಬರು ಮಾತಾಡಿದ್ರು ತುಂಬಾ ದೂರ ದೂರಲ್ಲಿದ್ದಾಗ ಹಣನ ವರ್ಗಾವಣೆ ಮಾಡ್ಲಿಕ್ಕೆ ತುಂಬಾ ಈಸಿ ವೇ ಇದು. ಬಟ್ ಈಗ ಎಷ್ಟೊಂದು ಮೋಸ ಆಗ್ತಿರುತ್ತೆ ನಮಗೆ ಗೊತ್ತಾಗಲ್ಲ. ಕೆಲವೊಂದ್ಸರಿ ನಾವು ಇಲ್ಲ ಗೊತ್ತಿದ್ರು ಕೂಡ ಕೆಲವೊಂದ್ಸರಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಟ್ಟಿರ್ತೀವಿ ಅಲ್ವಾ.
1: ಹೌದು ಹೌದು,
0: ಗೊತ್ತಾಗ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಅನ್ನೋದೆಲ್ಲ ಈಗೆಲ್ಲ ತುಂಬಾನೇ ಸ್ಕ್ಯಾಮ್ ನಡೀತಾ ಇದೆ. ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ಆದ್ರೂ ಕೂಡ ಆ ಒಂದು ಮೂಮೆಂಟ್ ಅಲ್ಲಿ ನಾವು ಅದಕ್ಕೆ ಇದಾಗ್ಬಿಡ್ತೀವಿ. ಏನೋ ನಮಗೆ ಗೊತ್ತಿಲ್ದೇನೆ ಒಂದು ಸ್ಕ್ಯಾಮ್ ಅಲ್ಲಿ ನಾವು ಕೂಡ ಇನ್ವಾಲ್ವ್ ಆಗಿರ್ತೀವಿ. ಹಾಗಾಗಿ ನನ್ಗೆ ಅನ್ಸಿದ್ದು ಎರಡು ಇರ್ಬೇಕು. ಅದನ್ನ ಎಷ್ಟು ಉಪಯೋಗಿಸ್ಕೊಬೇಕು ಅಷ್ಟು ಉಪಯೋಗಿಸ್ಕೊಳ್ಬೇಕು. ಆನ್ಲೈನ್ ಪೇಮೆಂಟ್ಸ್ ಬಗ್ಗೆ ನಾವು ಜಾಗೃತರಾಗಿರ್ಬೇಕು. ಕೆಲವೊಂದ್ಸರಿ ಎಷ್ಟೊಂದು ಮೆಸೇಜಸ್ ಬರುತ್ತೆ, ಲಿಂಕ್ ಓಪನ್ ಮಾಡಿ ಮಾಡ್ಬೇಡಿ ಅಂತಾನೆ ರಿಸರ್ವ್ ಬ್ಯಾಂಕ್ ಇಂದ ಬರ್ತಾನೆ ಇರುತ್ತೆ ಮೆಸೇಜಸ್ ಎಲ್ಲ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದಾಗ ನಾವು ನಮ್ನ ಕಷ್ಟಪಟ್ಟು ಏನ್ ದುಡ್ದಿರ್ತೀವಿ ಅದನ್ನ ಕಲ್ಕೊಳ್ಳೋ ಅಂತ ಅವಕಾಶ ಇರೋದಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ಆಕ್ಚುಲಿ ತಿಳ್ಕೊಬೇಕು. ಎಷ್ಟೊಂದು ವಿಚಾರಗಳೆಲ್ಲ ಬರ್ತಾನೆ ಇರುತ್ತೆ ನಮಗೆ, ನಾವು ನೋಡಲ್ಲ. ಆಕ್ಚುಲಿ ಓಪನ್ ಮಾಡೇ ಬಿಡ್ತೀವಿ ಅದನ್ನ, ಅಷ್ಟೊತ್ತಿಗಾಗ್ಲೇ ನಮ್ಮ ಅಕೌಂಟಿಗೆ ಕನ್ನ ಹಾಕ್ಬಿಟ್ಟಿರ್ತಾರೆ. ಅವಾಗ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ. ಹಾಗಾಗಿ ಸಾಧಕ ಬಾಧಕ ಅನ್ನೋದು ಎರಡು ಇರುತ್ತೆ. ಅದ್ರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ.
1: ಓಕೆ ರಶ್ಮಿ ಮ್ಯಾಮ್, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್, ರಶ್ಮಿ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ಯಾವುದೇ ವಿಷಯದಲ್ಲಾದ್ರೂ ಸಾಧಕ ಬಾಧಕ ಪಾಸಿಟಿವ್ ಅಂಡ್ ನೆಗೆಟಿವ್ ಇದ್ದೇ ಇರುತ್ತೆ. ನಾವು ಯಾವ ರೀತಿ ಅದನ್ನ ಸದ್ಬಳಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಅವರು ಹೇಳ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಫ್ರಾಡ್ಗಳು ತುಂಬಾ ಆಗುತ್ತೆ ಅಂತ. ಖಂಡಿತವಾಗ್ಲೂ ಹೌದು, ಪ್ರತಿಯೊಬ್ಬರು ಕೂಡ ಅವೇರ್ನೆಸ್ ಇರಲೇಬೇಕು ಇದ್ರ ಬಗ್ಗೆ. ಎಷ್ಟೋ ಜನ ಇವಾಗ ಬ್ಯಾಂಕಿಂದನೇ ಕರೆ ಮಾಡ್ತಿದ್ದೀವಿ, OTP ಹೇಳಿ ಅಂತೆಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ನಿಂದ ಕೂಡ OTPಯನ್ನು ಕೇಳೋದಿಲ್ಲ. ಆ ಥರ ಏನಾದರೂ ಕೇಳ್ತಿದ್ದಾರೆ ಅಂದರೆ ನೀವು ದಯವಿಟ್ಟು OTPಯನ್ನು ಹೇಳಬೇಡಿ. ಹಾಗೆ ಏನಾದರೂ ನಿಮಗೆ ಬ್ಯಾಂಕಿಂದನೇ ಫೋನ್ ಮಾಡಿರಬಹುದು ಅಂತ ಅನಿಸಿದ್ರು ಕೂಡ ನೀವು ಸೀದಾ ಬ್ಯಾಂಕಿಗೆ ಹೋಗಿ ಅವರನ್ನೇ ವಿಚಾರಿಸಿ. ಯಾವುದೇ ಕಾರಣಕ್ಕೂ OTP ಇರ್ಬೋದು ಅಥವಾ ನಿಮ್ಮ ಒಂದು ಪಾಸ್ವರ್ಡ್ಗಳನ್ನು ದಯವಿಟ್ಟು ಶೇರ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಯಾವುದೋ ಲಿಂಕ್ ಓಪನ್ ಮಾಡಿ ಯಾವುದೇದೋ ಕಾರಣಕ್ಕೆ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರೋ ಇವಾಗ 100 ರೂಪಾಯಿ ಹಾಕಿ 200 ರೂಪಾಯಿ ಬರುತ್ತೆ, 200 ರೂಪಾಯಿ ಹಾಕಿದ್ರೆ 400 ರೂಪಾಯಿ ಬರುತ್ತೆ, ಈ ತರದ್ದೆಲ್ಲ ತುಂಬಾ ಫ್ರಾಡ್ಗಳು ನಡೀತಾ ಇದೆ. ಎಷ್ಟೋ ಜನ ಎಜುಕೇಟೆಡ್ಸ್ ಈ ಒಂದು ಫ್ರಾಡ್ಗೆ ಬಲಿಯಾಗ್ತಿದ್ದಾರೆ, ಅಷ್ಟು ಚೆನ್ನಾಗಿ ಒಂಥರ ಮೋಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಎಲ್ಲೋ ಒಂದ್ ಕಡೆ ನಾವು ಅಪ್ಡೇಟ್ ಆಗ್ತಿದ್ದೀವಿ ಅಂದಾಗ ಅದ್ರ ಬಗ್ಗೆ ಸಂಪೂರ್ಣ ಅವೇರ್ನೆಸ್ ಕೂಡ ನಮಗೆ ತುಂಬಾನೇ ಮುಖ್ಯವಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ. ಶುಭ ಸಂಜೆ ಮೇಡಮ್.
1: ಶುಭ ಸಂಜೆ ಉಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀನಪ್ಪ. ನೀವು ಕಾಫಿ ಟೀ ಎಲ್ಲ ಆಯ್ತು?
1: ನಮ್ದು ಆಯ್ತು. ನಿಮ್ದು ಆಯ್ತಾ?
2: ಇಲ್ಲಪ್ಪ, ಇನ್ನು. ನೀವತ್ರ ಯೋಗ ರಜಾ ಮಾಡಿದೀನಿ. ವಿಷಯನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ತಿಳುವಳಿಕೆ ತಿಳಿಯೋದೇ ಬೇಕಾಗಿರೋದು ನಮ್ಮಂತವ್ರಿಗೆ. ಇಲ್ಲ, ಈಗ ಯಂಗ್ಸ್ಟರ್ ಅವರಿಗೆ ಏನೋ ಗೊತ್ತಾಗ್ಬಿಡತ್ತೆ, ಅವ್ರಿಗೆ ಇದು ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಗೊತ್ತಾಗತ್ತೆ, ಅವರು ತುಂಬಾ ಅಲರ್ಟ್ ಆಗ್ಬಿಡ್ತಾರೆ. ಈಗ ನಮಗ್ ಸ್ವಲ್ಪ ವಯಸ್ಸಾಗಿದ್ದವ್ರಿಗೆ ಅಂತ ನಿಲ್ವೆ ಏನೋ ಕೇಳ್ತಿದ್ದಾರೆ ಬಿಡು, OTP ಹೇಳೋಣ, ಯಾವ್ದಿಕ್ಕೋ ಏನಿಕ್ಕೋ ಕೇಳ್ತಾ ಇದಾರೆ ಅನ್ನೋದೊಂದು ನಮಗೊಂದು ತಲೆಯಲ್ಲಿ.
1: ನಿಜ ನಿಜ,
2: ಅದು ಬ್ಯಾಂಕಿಂದೇ ಇಲ್ಲ ಬೇರೆದು ಯಾವ್ದು ಅಂತ ಗೊತ್ತಾಗೋದಿಲ್ಲ. ನೀವು ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದೀರಾ, ತುಂಬಾ ತಿಳಿಯದೇ ವಿಷಯ ತಗೊಂಡಿದ್ದೀರಾ.
1: ಓಕೆ, ಸೊ ಹಾಗೆ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಮ್ಯಾಮ್, ಡಿಜಿಟಲ್ ಮನಿ ಬೆಸ್ಟೋ ಅಥವಾ ಹಣ ಕೈಯಲ್ಲಿ ಇಟ್ಕೊಂಡು?
2: ಅಂದ್ರೆ ಡಿಜಿಟಲ್ ಇರೋದಿದಕ್ಕೆ ಪೇ ಮಾಡೋದಿದ್ರೆ ಈಗ ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಅದೇ ಆಗ್ಬಿಟ್ಟಿದೆ. ಇಲ್ರೆ ಅಭಾವ ಅಂತಂದ್ ಹೇಳ್ಬಿಟ್ಟು ಎಲ್ಲಾರು ಆಲ್ಮೋಸ್ಟ್ ಯಾರು ದುಡ್ಡು ತಗೊಂಡ್ ಹೋಗೋದೇ ಇಲ್ಲ. ಒಂದ್ ಚೀಲಾನು ಒಂದ್ ಫೋನ್ ತಗೊಂಡ್ ಹೋಗ್ಬಿಟ್ರೆ ಆಯ್ತು, ಎಲ್ಲ ಫೋನ್ ಪೇ ಅಲ್ಲೇ ಮಾಡಿ ಮಾಡಿ ಮಾಡಿ ತಗೊಂಬ. ಒಂದ್ ಸೊಪ್ಪು ಒಂದ್ ತರಕಾರಿ ಎಲ್ಲಾನು ಆಲ್ಮೋಸ್ಟ್ ಆಗ್ಬಿಟ್ಟಿದೆ. ಇಲ್ಲಿ ಹಾಗೆ ಬಂದ್ರೆ ಇನ್ನು ಒಳ್ಳೇದು. ಸ್ವಲ್ಪ ತಿಳುವಳಿಕೆ ಹೆಂಗಸರಿಗೂ ಸ್ವಲ್ಪ ಗೊತ್ತಾಗ್ಬೇಕು, ವಯಸ್ಸಾಗಿದ್ದವ್ರು ಮಾಡೋ ತರ ಆಗ್ಬೇಕು. ಯಾಕಂದ್ರೆ ಚಿಲ್ರೆ ಅಭಾವ ಆಗ್ಬಿಟ್ಟಿದೆ ಈಗ. 10 ರೂಪಾಯಿ ಸಿಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಈಗ ಚಿಲ್ರೆ.
1: ಹೌದು ಹೌದು,
2: ಹಂಗಾಗಿ 5 ರೂಪಾಯಿ 10 ರೂಪಾಯಿಗೆ ಬೆಲೆ ಇಲ್ಲ ಅಂತಲ್ಲ, ಅಂದ್ರೆ ರಫ್ತು ಬರ್ತಾ ಇಲ್ಲ ಅಂದ್ರೆ ಅಷ್ಟು ಕಮ್ಮಿ ಆಗ್ಬಿಟ್ಟಿದೆ ಹೇಳ್ಬೇಕು.

0: ಅಂದ್ರೆ ಹಂಗಾಗಿ 10 ರೂಪಾಯಿ ತಗೊಂಬೇಕು ಅಂದ್ರೆ ಅಯ್ಯೋ ಚಿಲ್ಲರೆ ಇಲ್ಲಮ್ಮ ಅಂತ ಹೇಳ್ಬಿಟ್ರೆ ಮತ್ತ ನಾನು ತಗೊಳಕ್ ಹೋಗೋದೇ ಇಲ್ಲ. ಹಂಗ ಆಗ್ಬಿಡತ್ತೆ. ಒಂದೊಂದ್ ವಿಷಯದಲ್ಲಿ 10 ರೂಪಾಯಿ 5 ರೂಪಾಯಿ ಆಗ್ಲಿ, ಒಂದ್ ಏನ್ 1 ರೂಪಾಯಿ 2 ರೂಪಾಯಿ ಬೆಲೆ ಇಲ್ಲ ಅಂದ್ರು 5 ರೂಪಾಯಿ 10 ರೂಪಾಯಿಗ ಅಂತೂ ಇದ್ದೇ ಇದೆ.
1: ಹೌದು,
0: ಈಗ ಒಂದ್ ಹಾಲ್ ತಗೊಳಕ್ ಹೋದ್ರು 27 ರೂಪಾಯಿ ಒಂದ್ 1/2 ಲೀಟರ್ ಹಾಲ್ ಬರುತ್ತೆ. 2 ರೂಪಾಯಿ ಇಲ್ಲ ಅಂತಂದ್ರೆ ಅವ್ರು ಹಾಲ್ ಕೊಡೋದಿಲ್ಲ. ಅದ್ರ ಬದಲು ಫೋನ್ ಪೇ ಮಾಡಿದ್ರೆ ಒಳ್ಳೇದು. ಅವರಿಗೂ ಫೋನ್ ಚಿಲ್ಲರೆ ಕೊಡೋದು ತಪ್ಪತ್ತೆ. ಎಷ್ಟನಕಂತ ಕೊಡ್ತಾರೋ ಹಾಲ್ನವ್ರು,
1: ಹೌದು,
0: ಒಂದ್ ಸೊಪ್ಪನವ್ರು ಅಷ್ಟೇ. ಒಂದ್ 5 ರೂಪಾಯಿ ಏನ್ ಬಿಡು, 5 ರೂಪಾಯಿ ಅವ್ರ ಹತ್ರನೇ ಇರ್ಲಿ ಅಂತ ನಾವ್ ಬಿಡ್ಬೋದು, ಅವ್ರು ನಮ್ಮ ಹತ್ರ ಬಿಡೋದಿಲ್ಲ. 5 ರೂಪಾಯಿ ಚೇಂಜ್ ಇಲ್ಲ ಅಂತಂದಿದೆ. ಹಂಗಾಗಿ ಚಿಲ್ಲರೆಗಳ ಅಭಾವ ಆಗಿರೋದ್ರಿಂದ ಸ್ವಲ್ಪ ಡಿಜಿಟಲ್ ಹೋದ್ರೇನೆ ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೆ ಇಂಟರ್ನೆಟ್ ಹಾಕೊಳೋ ಸೌಲಭ್ಯ ಇರೋದಿಲ್ಲ ಒಬ್ಬೊಬ್ರು ಕಡೆ. ಚಿಲ್ಲರೆನೆ ತಗೊಂಡ್ ಹೋಗ್ಬೇಕು ಅನ್ಸುತ್ತೆ, ದುಡ್ಡು ತಗೊಂಡ್ ಹೋಗ್ಲೇಬೇಕು ಅನ್ಸುತ್ತೆ. ಹಾಗಾಗಿ ಎರಡೂ ಇದ್ರೇನೆ ಒಳ್ಳೇದು ಅಂತ ನಿರ್ತೀವಿ. ಅಂದ್ರೆ ನಮ್ಮಂತವ್ರಿಗೆ ಸ್ವಲ್ಪ ವಯಸ್ಸಾಗಿದ್ದವ್ರಿಗೆ ಇಂಟರ್ನೆಟ್ ಇರಲ್ಲ ಒಬ್ಬೊಬ್ರಿಗೆ, ನಮ್ ಅನುಕೂಲಕ್ ನಾವ್ ಹೇಳಕ್ ಆಗಲ್ಲ ಅಲ್ವಲ್ಲಮ್ಮ.
1: ನಿಜ ನಿಜ ಸರ್,
0: ಬೇರೆಯವ್ರದ್ದು ಅನುಕೂಲ ನೋಡ್ಬೇಕು. ಫೋನ್ ಫೋನ್ ಮಾಡೋಣ ಅಂತ ಹೇಳ್ಬಿಟ್ರೆ ನಮಗ್ ಬರಲ್ಲ, ಏನ್ ಮಾಡೋದು, ಹಂಗಾಗ್ಬಿಡತ್ತೆ. ಹಂಗಾಗಿ ಎಲ್ಲರೂ ಸ್ವಲ್ಪ ತಿಳುವಳಿಕೆಯಿಂದ ನಾಜೂಕಾಗಿ ಮಾಡಿ ಕಲೀರಿ. ಡಿಜಿಟಲ್ಲೇ ಬಂದ್ರೆ ಒಳ್ಳೇದು. ಒಂದು ಒಂದೊಂದ್ ರೂಪಾಯಿಗೂ ನಿಮಗೆ ಚಿಲ್ಲರೆ ಇಲ್ಲ ಚಿಲ್ಲರೆ ಇಲ್ಲ ಅಂತ ನಾವು ಅವ್ರಿಗೆ ಬಿಡೋದು, ಅವ್ರು ನಮಗ್ ಬಿಡೋದು, ಅದು ಬೇಡ ಬೇಡ. ಚಿಲ್ಲರೆ 1 ರೂಪಾಯಿ 2 ರೂಪಾಯಿ ದುಡ್ಡು ಬೆಲೆನೆ ದುಡ್ಡೇ, ಅದು ಬಿಡೋದಂತೂ ಅಲ್ಲ. ಅದ್ರ ಬದಲು ಡಿಜಿಟಲ್ ಮಾಡಿದ್ರೆ ಇನ್ನು ಒಳ್ಳೇದು ಅಂತ ನನ್ನ ಅನಿಸಿಕೆ.
1: ಓಕೆ ಉಮಾ ಮ್ಯಾಮ್, ಕರೆ ಮಾಡಿ ಚೆನ್ನಾಗಿ ಮಾತನಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಅನಿಸಿಕೆಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆ ನಾನಾಗ್ಲೇ ಹೇಳ್ತದೆ, OTP ಶೇರ್ ಮಾಡಬೇಡಿ ಅಂತ ಹೇಳಿ. ಇವಾಗ ನಮ್ದು UPI ಪಿನ್ ಇರುತ್ತಲ್ವಾ, ನಾವು ಪೇ ಮಾಡುವಾಗ ಒಂದು ಪಿನ್ನ ಇಟ್ಕೊಂಡಿರ್ತೀವಿ, ಆ ಪಿನ್ ಕೂಡ ಯಾವುದೇ ಕಾರಣಕ್ಕೂ ಈಸಿಯಾಗಿ 1 2 3 ಅಂತಲೋ, ಇನ್ನೊಂದು ಯಾವುದೋ ಸುಲಭದ ಅಂಕೆಗಳನ್ನ ದಯವಿಟ್ಟು ಇಟ್ಕೋಬೇಡಿ. ಯಾಕೆಂದ್ರೆ ಸ್ಕ್ಯಾಮ್ ಮಾಡುವಾಗ ಇಂತಹ ನಂಬರ್ಗಳನ್ನ ಇಟ್ಕೊಂಡಾಗ ಅವರೊಂದಷ್ಟು ಟ್ರೈ ಮಾಡ್ತಾರೆ. ಅಂತಹ ನಂಬರ್ ಅಲ್ಲಿ ನೀವು ಈಸಿ ಆಗಿರೋ 1 2 3 ಅಂತನೋ 4 8 6 ಆ ತರ ಯಾವುದೋ ಒಂದು ಈಸಿ ನಂಬರ್ಗಳನ್ನ ಇಟ್ಕೋಬೇಡಿ. ಯಾವಾಗ್ಲೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಕಷ್ಟವಾಗಿರೋ ಸಂಖ್ಯೆಗಳನ್ನ ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ದು ಎಲ್ಲೋ ಒಂದು ಕಡೆ ನಿಮ್ಮ ಫೋನ್ ಹ್ಯಾಕ್ ಆಯಿತು ಅಥವಾ ನಿಮ್ಮ ಫೋನ್ ಎಲ್ಲೋ ಕಳೆದೋಯ್ತು ಅಂತಂದ್ರೆ, ಅವ್ರು ಫಸ್ಟ್ ನೋಡೋದೆ ನಿಮ್ಮ ಗೂಗಲ್ ಪೇ ಫೋನ್ ಪೇ ಏನಿರುತ್ತೆ ಟ್ರಾನ್ಸಾಕ್ಷನ್ ಆ್ಯಪ್ಗಳು, ಅವುಗಳನ್ನೇ ನೋಡ್ತಾರೆ. ಅವುಗಳನ್ನು ಈಸಿ ಪಾಸ್ವರ್ಡ್ ಇಟ್ಕೊಂಡಾಗ ಅಂಥವುಗಳು ಸ್ಕ್ಯಾಮ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗೆ ಫೋನ್ಗಳಲ್ಲೂ ಅಷ್ಟೇ, ಲಾಕ್ಗಳನ್ನೂ ಅಷ್ಟೇ, ಯಾವತ್ತೂ ಕೂಡ ಈಸಿ ಆಗಿರೋ ಲಾಕ್ಗಳನ್ನ ಇಟ್ಕೋಬೇಡಿ. ಪ್ಯಾಟ್ರನ್ಸ್ ಇರ್ಬೋದು ಅಥವಾ ಪಿನ್ಗಳನ್ನ ಸ್ವಲ್ಪ ಏನು ಡಿಫಿಕಲ್ಟ್ ಆಗಿರೋ ಪಿನ್ಗಳನ್ನ ಇಟ್ಕೊಳ್ಳೋದು ತುಂಬಾನೇ ಮುಖ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿದ್ದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಶ್ ಇರ್ಬೋದು ಅಥವಾ UPI ಟ್ರಾನ್ಸಾಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಹಾಗೆ ಯಾವುದೇ ತಗೊಂಡ್ರು ಅಷ್ಟೇ, ಈಗ ಕ್ಯಾಶ್ ಇಟ್ಕೊಂಡು ಹೋಗ್ತೀವಿ ಅಂದಾಗ ಕೂಡ ಒಂದಷ್ಟು ಕ್ಯಾಶ್ ಇಟ್ಕೊಂಡು ಹೋಗ್ತಿದ್ವಿ, ಒಂದು 10,000 ಕೈಯಲ್ಲಿ ಇಟ್ಕೊಂಡು ಎಲ್ಲಿಗೋ ಹೋಗ್ತಿದೀವಿ ಅಂದ್ರೆ ತುಂಬಾ ಭಯ ಇರುತ್ತೆ ಮನಸ್ಸಲ್ಲಿ, ಅಯ್ಯೋ 10,000 ಇಟ್ಕೊಂಡು ಹೋಗ್ತಿದ್ದೀನಿ, ಯಾರಾದ್ರೂ ಎತ್ಕೋಬಿಟ್ರೆ ದುಡ್ಡು ನಾನು, ಭಯ ಇರುತ್ತಲ್ವಾ. ಸೊ ಹಾಗೆ ಎಲ್ಲದರಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಪಾಸಿಟಿವ್ ಇರುತ್ತೆ. ಆದ್ರೆ ನಾವು ಜಾಗರೂಕತೆ, ನಮ್ಮ ಹಣ ನಮ್ಮ ಜವಾಬ್ದಾರಿ ಆಗಿರುತ್ತೆ, ನಾವು ಜಾಗರೂಕತೆಯಿಂದ ಇರೋದು ತುಂಬಾನೇ ಮುಖ್ಯವಾಗುತ್ತೆ. ಡಿಜಿಟಲ್ ಮನಿ ಆಗಿರ್ಬೋದು ಅಥವಾ ಕ್ಯಾಶ್ ಇರಬಹುದು. ಸೊ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರೋಣ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
2: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಳ ಮಾತಾಡೋದು ಮೇಡಮ್.
1: ಕೆಂಪಣ್ಣ ಸರ್, ಹೇಗಿದ್ದೀರಾ?
2: ಆರಾಮಾಗಿದ್ದೀವಿ ಮೇಡಮ್. ತಾವ ಮೇಡಮ್?
1: ನಾವು ಕೂಡ ಆರಾಮಾಗಿದ್ದೀವಿ ಸರ್. ಕಾಫಿ ಆಯ್ತಾ?
2: ಹಾ ಆಯ್ತು ಮೇಡಮ್. ತಮ್ದು ಮೇಡಮ್?
1: ನಮ್ದು ಆಯ್ತು ಸರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಗೊತ್ತಾಗಿದೆ ಮೇಡಮ್. ಡಿಜಿಟಲ್ ಪೇಮೆಂಟ್ ಮತ್ತು ಕ್ಯಾಶ್ ಪೇಮೆಂಟ್. ಡಿಜಿಟಲ್ ಪೇಮೆಂಟ್ ಒಳ್ಳೇದ್ ಮೇಡಮ್.
1: ಓಕೆ.
2: ಯಾಕಂದ್ರೆ ನಾವು ಎಲ್ಲಿ ಬೇಕಾದಲ್ಲಿ ಹೋದಾಗ ನಾವು ಪೇಮೆಂಟ್ ಮಾಡಬಹುದು ಮೇಡಮ್. ಮತ್ ಕ್ಯಾಶ್ ತಗೊಂಡ್ ಹೋಗೋದಾಗ ಕಳ್ಳತನ ಆಗುವ ಸಂಭವ ಇದೆ ಮೇಡಮ್.
1: ನಿಜ ನಿಜ.
2: ಆತರ ನನಗೆ 2 ಸಲ ಕ್ಯಾಶ್ ತಗೊಂಡ್ ಹೋದಾಗ KB ಬಿಲ್ ತುಂಬಕ್ ಹೋಗಿದ್ದೆ ಮೇಡಮ್
1: ಬೆಳಗಾವಿಯಲ್ಲಿ.
2: ಅವಾಗ ನಂದು ಕಿಸೆಕ ಕಟ್ ಮಾಡಿ ಅಮೌಂಟ್ ತುಡುಗ್ ಮಾಡಿದ್ರು ಮೇಡಮ್.
1: ಓಕೆ ಓಕೆ. ಹಾ
2: ಮತ್ತೊಂದ್ ಮೇಡಮ್, ನನ್ನ ಮಗನ ಅಡ್ಮಿಷನ್ ಮಾಡಕ ಹೋಗಿದ್ದೆ ಮೇಡಮ್. ಅಲ್ಲಿ ಅಡ್ಮಿಷನ್ ಲೇಟ್ ಆಗಿದೆ, ನಾನು ಪ್ರಿನ್ಸಿಪಲ್ ಹೇಳಿ ಅಡ್ಮಿಷನ್ ಕೊಡಿಸ್ತೇನಂತ ಒಬ್ರು ನನಗೆ ಮೋಸ ಮಾಡಿದ್ರು ಮೇಡಮ್ ಕ್ಯಾಶ್ ಪೇಮೆಂಟ್ ಅಲ್ಲಿ.
1: ಓಕೆ ಓಕೆ. ಹಾ
2: ಅದಕ್ಕೆ ನಾನು ಎಚ್ಚರಿಕೆಯಿಂದ, ಈಗ ಡಿಜಿಟಲ್ ಆಗಿದೆ ಅಲ್ಲ ಮೇಡಮ್, ಎಲ್ಲಿ ಮೋಸ ಹೋಗೋ ಅವಶ್ಯಕತೆನೆ ಇರೋದಿಲ್ಲ ಮೇಡಮ್.
1: ನಿಜ ನಿಜ.
2: ಇದೇ ಚಲೋ ಮೇಡಮ್.
1: ಹೌದು ಹೌದು ಸರ್. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
2: ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಎಸ್ ಕೆಂಪಣ್ಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಅವರ ಅನಿಸಿಕೆಯನ್ನೆಲ್ಲ ತಿಳಿಸ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ, ಆದ್ರೆ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೈ ರಕ್ಷಿತಾ ಹೊಳ್ಳ, ಇದು ಕಾಫಿ ವಿತ್ ಆರ್ ಜೈಸ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ఎస్, వెల్కమ్ బ్యాక్ టు రేడియో శివమొగ్గ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನಾನು ತಂದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಡಿಜಿಟಲ್ ಮನಿ ಇಷ್ಟ ಆಗುತ್ತೋ ಇಲ್ವಾ, ಕ್ಯಾಶ್ ಇಷ್ಟ ಆಗುತ್ತೋ, ಯಾವುದನ್ನ ಕ್ಯಾರಿ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದೆ. ಸೊ ಹಾಗೆ ಎಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ರು. ಕೆಲವರು ಈಗ ಹಣ ಕೈಯಲ್ಲಿ ಇದ್ರೆ ಅದೊಂದು ಫೀಲ್ ಇರುತ್ತೆ, ನಮ್ಮ ಹತ್ರ ದುಡ್ಡಿದೆ ಅನ್ನೋದಾಗಿ ಅದೊಂದು ಖುಷಿ ಇರುತ್ತೆ. ಇವಾಗ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬರುತ್ತೆ, ನಾವು UPI ಟ್ರಾನ್ಸಾಕ್ಷನ್ ಮಾಡ್ತೀವಿ, ನಮಗೆ ಅದ್ರ ಬಗ್ಗೆ ಅದೊಂದು ಫೀಲ್ ಇರಲ್ಲ, ನಮ್ಮ ಹತ್ರ ಹಣ ಇದೆ ಅನ್ನೋದು ಒಂದು ಖುಷಿ ಇರಲ್ಲ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆಯೇ ಇನ್ನು ಕೆಲವರು ಹೇಳ್ತಾ ಇದ್ರು, ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾದರೂ ಹೊರಗಡೆ ಎಲ್ಲ ಹೋದಾಗ ನಾವು ತುಂಬ ದುಡ್ಡನ್ನ ಇಟ್ಕೊಂಡು ಹೋಗೋಕ್ಕೆ ಕಳ್ಳರ ಭಯ ಇರುತ್ತೆ. ಬಟ್ ಈ ಒಂದು ಡಿಜಿಟಲ್ ಮನಿ ಇರೋದ್ರಿಂದ ನಾವು ಎಷ್ಟೇ ದುಡ್ಡು ಇಟ್ಕೊಂಡ್ರೂ ಕೂಡ ಒಂದು ಸೇಫ್ ಫೀಲ್ ಇರುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ಹಾಗೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 9886096277. ಈ ಸಂಖ್ಯೆಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತನಾಡಿಸೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್.
0: ಓಕೆ, ಊಟ ಆಯ್ತಾ?
1: ತಿಂಡಿ ಮಾಡ್ಕೊಂಡೆ.
0: ಓಕೆ, ಏನ್ ತಿಂಡಿ ತಿಂದ್ರಿ ಸರ್?
1: ದೋಸೆ ಮಾಡಿದ್ರು ಮೇಡಮ್.
0: ದೋಸೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು ಮೇಡಮ್, ನಾನು ಈಗ 4:30 ಮೇಲೆ ಫೋನ್ ಮಾಡಿದೆ.
0: ಓಕೆ,
1: ತುಂಬಾ ಚೆನ್ನಾಗಿದೆ ಮೇಡಮ್, ವಿಷಯನೂ ಚೆನ್ನಾಗಿದೆ, ಮತ್ತೆ ಇದು ಇದೆಯಲ್ಲ ಕಾನ್ಸೆಪ್ಟ್ ಬಹಳ ಚೆನ್ನಾಗಿ ಡಿಜಿಟಲ್ ಇದು ಮಾಡಿರೋದು. ಮೇಡಮ್, ಹಿಂದೆಲ್ಲ ತುಂಬಾ ಕಷ್ಟ ಇತ್ತು, ಭಯ ಇತ್ತು ಹಣ ಒಂದ್ ಕಡೆಯಿಂದ ಒಂದ್ ಕಡೆ ತೆಗೆದುಕೊಂಡು ಹೋಗೋದು, ಅದನ್ನೆಲ್ಲ ವ್ಯವಹಾರ ಮಾಡ್ಲಿಕ್ಕೆ. ಬಟ್ ಈ ಡಿಜಿಟಲ್ ಆದ್ಮೇಲೆ ತುಂಬಾ ಸುಲಭ ಮೇಡಮ್. ಯಾವ್ದು ನಿರ್ಭಯವಾಗಿ, ಯಾವ್ದು ಈಗ ಏನಾದ್ರು ನಾವು ಒಂದ್ 50,000 ಅಥವಾ 1,00,000 ಎಲ್ಲಾರು ನಾವು ಕ್ಯಾರಿ ಮಾಡ್ಬೇಕು ಅಂದ್ರೆ ಭಯದ ವಾತಾವರಣ.
0: ಹೌದು ಸರ್,
1: ನಾವು ಜೇಬಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಪದೇ ಪದೇ ನಾವು ಅಲ್ಲಿ ಅದನ್ನ ನೋಡ್ತಾ ಹೋಗ್ತೀವಿ, ಅದೇ ಅನುಮಾನ ಕಾರಣ ಆಗ್ಬಿಡುತ್ತೆ. ಏನೋ ಇರ್ಬೇಕು ಹಾಗೆ ಅಂತ ಅವ್ರು ಕಳ್ತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ಡಿಜಿಟಲ್ ಆದ್ಮೇಲೆ ನಿರಾತಂಕವಾಗಿ ಮೇಡಮ್.
0: ನಿಜ ನಿಜ.
1: ಆಮೇಲೆ ಇಲ್ಲಿ ಇನ್ನೂ ಒಂದ್ ಏನಿದೆ ಅಂದ್ರೆ, ಡಿಜಿಟಲ್ ಪೇಮೆಂಟ್ ಆದ್ಮೇಲೆ ನಮ್ಮ ಪ್ರಾಮಾಣಿಕತೆ ಇನ್ನು ಹೆಚ್ಚಾಯ್ತು ಮೇಡಮ್.
0: ಹೌದು, ಖಂಡಿತವಾಗ್ಲೂ ಹೌದು ಸರ್.
1: ಯಾಕೆ ಅಂದ್ರೆ, ನಾವು 5 ರೂಪಾಯಿ ಕೊಡ್ಬೇಕಾಗಿರ್ತೋ 10 ರೂಪಾಯಿ ಕೊಡ್ಬೇಕಾಗಿರ್ತೋ ಅದನ್ನು ಕೂಡ ಸೇರಿಸಿ ನಾವು ಸೆಂಡ್ ಮಾಡ್ಬಿಡ್ತೀವಿ. ಅದೇ ಸುಮ್ನೆ ಕೆಲವರು ಚಿಲ್ಲರೆ ಇಲ್ಲಪ್ಪ ಅಂತ ಅದು ಮೊಂಡತನ ಮಾಡ್ಕೊಂಡು ಹೋಗ್ಬಿಡೋರು, 10 ರೂಪಾಯಿ ಉಳಿದ್ರು ಸಾಕು ಅಂತ. ಬಟ್ ಇದ್ರಲ್ಲಿ ಹಂಗಿಲ್ಲ, ಎಷ್ಟಿದೆ ಅಷ್ಟನ್ನು ಕೂಡ ಕಳಿಸ್ಬೋದು, ಮತ್ತೆ ನಮಗೂ ಕೂಡ ಬೇರೆ ಯಾರು ಕೊಡ್ಬೇಕಾಗಿದ್ರೆ ಆ ತಕ್ಷಣ ಅಕೌಂಟ್ ಆಗ್ತಕ್ಕಂತ ವ್ಯವಸ್ಥೆ ಇದೆಯಲ್ಲ, ತುಂಬಾ ತುಂಬಾ ಒಳ್ಳೇದು ಮೇಡಮ್. ಇದು 100% ನಮಗೆ ಅನುಕೂಲ ಆಯ್ತು. ಬಟ್ ಯಾವುದೇ ಒಂದು ಒಂದು ಆವಿಷ್ಕಾರ ಹೊಸದಿರ್ಬೋದು, ಒಂದು ಈ ತರ ವಿಚಾರಗಳು ಇರುತ್ತೆ, ಸಾಧಕ ಬಾಧಕ ಎರಡು ಇರುತ್ತೆ. ಬಟ್ ಇದರಲ್ಲಿ ಮಾತ್ರ ನಮಗೆ ಕಾಣ್ತಾ ಇರೋದು ಅನುಕೂಲತೆಗಳೇ ಜಾಸ್ತಿ ಇದೆ ಮೇಡಮ್, ಮೆರಿಟ್ಸೇ ಜಾಸ್ತಿ ಇದೆ. ಹಾಗಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕು ಅಷ್ಟೇನೆ. ನೀವು ಹೇಳ್ದಾಗೆ ಅವೆಲ್ಲ ಒಂದ್ ಸ್ವಲ್ಪ ನಾವೇನು ಇವೆಲ್ಲ ಇರ್ತದಲ್ಲ ಅದು ಕೋಡು ಅವೆಲ್ಲ ಸರಿಯಾಗಿ ಇಟ್ಕೊಂಡು ಯಾರಿಗೂ ಗೊತ್ತಿಲ್ದಂಗೆ ಅದನ್ನ ವ್ಯವಹರಿಸಿದ್ರೆ ಬಹಳ ಸೇಫೆಸ್ಟ್ ಮಾರ್ಗ ಮೇಡಮ್ ಇದು. ನಾನು ನಮ್ಮ ತಂದೆಯವರು ಸ್ವಲ್ಪ ಅವರು ಅಪ್ಡೇಟ್ ಆಗಿಲ್ಲ, ಅವರು ಹಳೆ ಕಾಲದಲ್ಲಿ ಇದಾರಲ್ಲ ಅವ್ರಿಗೆ ಮೊನ್ನೆ ಎಲ್ಲ ಮನವರಿಕೆ ಮಾಡಿ ಇದನ್ನ ನಾವು ಈಗ ಅವ್ರ ಅಕೌಂಟ್ ಇಂದ ಗೂಗಲ್ ಪೇ ಮಾಡಿದ್ವಿ ಮೇಡಮ್. ಈಗ ಮೊನ್ನೆ ಏನು ಅದನ್ನ ಮಾಡುದು ಅವ್ರನ್ನ ಓದಿಸಿ, ಯಾಕೆಂದ್ರೆ ಅದು ಇಲ್ಲಿವರೆಗೂ ATM ಆದ್ರೆ ಇದ್ರಲ್ಲಿ ನೋಡಿ. ನಾನು ಹೇಳಿದೆ ಅವ್ರಿಗೆ, ಈಗ ನಾವು ದುಡ್ಡು ಬೇಕು ಅಂದ್ರೆ ನಾವು 9 ಕಿಲೋಮೀಟರ್ ಹೋಗ್ಬೇಕು ಬರ್ಬೇಕು, ಆ ಸಮಯದಲ್ಲಿ ಏನಾದ್ರು ಸಮಸ್ಯೆ ಆಗ್ಬಹುದು. ಈ ಒಂದು ಅನುಕೂಲ ಇರೋದ್ರಿಂದ ನಾವು ಕೂತ್ಕೊಂಡೆ ಮನೆಯಲ್ಲೇ ಬೆರಳು ತುದಿಲಿ ಎಲ್ಲ ಮಾಡ್ಕೋಬಹುದಲ್ಲ ಏನಕ್ಕೆ ಅಂತ ಎಲ್ಲ. ಹಾಗೆ ಅವೆಲ್ಲ ಒಂದ್ ಸ್ವಲ್ಪ ಏನು ಅನುಕೂಲತೆಗಳಿದೆ ಅದನ್ನ ಬಳಸ್ಕೋಬೇಕು ಮೇಡಮ್. ಸರಿ,
0: ಹೌದು ಸರ್.
1: ಒಳ್ಳೇದು ಇದು, ಇದನ್ನ ತಂದಿರೋದು ನಿಜಕ್ಕೂ ಕೂಡ ತುಂಬಾ ತುಂಬಾ ಸಹಾಯಕಾರಿಯಾಗಿದೆ. ಅದನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಬಳಸ್ಕೋಬೇಕು ಅಷ್ಟೇ ಮೇಡಮ್. ಇದೊಂದು ಒಳ್ಳೆ ಮಾರ್ಗ ಇದು.
0: ಹೌದು ಸರ್, ಖಂಡಿತವಾಗ್ಲೂ ಹೌದು. ಓಕೆ, ಧನ್ಯವಾದಗಳು ಸೋಮಶೇಖರ್ ಸರ್, ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ.
1: ತಮಗೂ ಕೂಡ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು. ಹಾಗೆ ಅವ್ರು ಹೇಳ್ತಾ ಇದ್ರು, ನಮ್ಮ ತಂದೆಗೆ ವಯಸ್ಸಾಗಿದೆ, ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವರಿಗೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದಾಗಿ ತಿಳಿಸಿ ಇತ್ತೀಚೆಗೆ ಅವರು ಕೂಡ UPI ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಇದೆಲ್ಲರೂ ಕೂಡ ಮಾಡಲೇಬೇಕು. ಸೊ ಹಾಗೆ ಈಗ ಕೆಲವರಿಗೆ ಹೇಳ್ತಾ ಇದ್ರಲ್ವಾ, ಕ್ಯಾಶ್ ಇಲ್ಲ, ನಮ್ಮ ಕೈಲಿ ಒಂದಷ್ಟು ಹಣ ಇದ್ರೆ ಅದೊಂದು ಖುಷಿ ಫೀಲ್ ಇರುತ್ತೆ ಅಂತ. ಖಂಡಿತವಾಗ್ಲೂ ಹೌದು. ಯಾಕೆ ಅಂತ ಹೇಳಿದ್ರೆ, ಹಣ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಇವತ್ತು ನಾವು ದುಡಿತಿದ್ದೀವಿ ಅಂದರೆ ಹಣಕ್ಕೋಸ್ಕರ ದುಡಿತಿದ್ದೀವಿ. ನಮಗೇನೋ ಹಣದಿಂದ ಒಂದಷ್ಟು ಸಿಗುತ್ತೆ, ಖುಷಿ ಸಿಗುತ್ತೆ, ನಮಗೆ ಬೇಕಾದದ್ದನ್ನು ಅಗತ್ಯ ವಸ್ತುಗಳನ್ನು ತಗೊಳ್ಳಿಕ್ಕೆ ಹಣ ಮುಖ್ಯ ಅಲ್ವಾ. ಸೊ ಹಾಗಾಗಿ ಒಂದು ಏನಪ್ಪ ಅಂತ ಹೇಳಿದ್ರೆ ಒಂದಷ್ಟು ಹಣ ನಾವು ಇಟ್ಕೊಂಡಿರ್ಬೇಕು ಕೈಯಲ್ಲಿ, ಅದನ್ನ ಖರ್ಚು ಮಾಡ್ಲಿಕ್ಕೆ ಅಂತ ಅಲ್ಲ, ದಿನ ಒಂದಷ್ಟು ಹಣನ ನೋಡ್ತಾ ಇದ್ರೆ ಒಂದು ಮಾತೇ ಇದೆ, ತುಂಬಾ ಜನ ಹೇಳ್ತಾರೆ ಈ ಮಾತನ್ನ, ಹಣ ನೋಡ್ತಾ ಇದ್ರೆ ನಮ್ಗೆ ಅದ್ರ ಮೇಲೆ ಅಟ್ರಾಕ್ಟಿವ್ ಜಾಸ್ತಿ ಆಗಿ ಹಣ ಇನ್ನೂ ಕೂಡ ದುಡಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ದುಡಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಅಂತ ಹೇಳಿ ಒಂದು 5,000 or 10,000 ನಮ್ಮ ಹತ್ರ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದಾಗಿ, ಅದು ಖರ್ಚು ಮಾಡ್ಲಿಕ್ಕಲ್ಲ, ಅದನ್ನ ನೋಡ್ತಾ ಇದ್ರೆ ಇನ್ನಷ್ಟು ದುಡಿಯೋ ಉತ್ಸಾಹ ಬರುತ್ತೆ, ಹಾಗಾಗಿ ಇಟ್ಕೊಂಡಿರ್ಬೇಕು ಅನ್ನೋಂಥ ಮಾತಿದೆ. ಸೊ ಹಾಗೆ ಎಲ್ಲರೂ ಕೂಡ ಹೇಳಿದ ಹಾಗೆ ಎಲ್ಲದ್ರಲ್ಲೂ ಕೂಡ ಸಾಧಕ ಬಾಧಕಗಳು ಇರುತ್ತೆ, ನಾವು ತುಂಬಾ ಅಲರ್ಟ್ ಆಗಿರೋದು ಮುಖ್ಯವಾಗುತ್ತೆ ಅಷ್ಟೇ. ಸೊ ಹಾಗೆ ಈಗ ಇನ್ನೊಂದು ಕರೆ ಇದೆ, ಅವರನ್ನ ಕೂಡ ಮಾತನಾಡಿಸೋಣ, ಅವರ ಅಭಿಪ್ರಾಯವನ್ನ ಕೂಡ ತಿಳ್ಕೊಳ್ಳೋಣ. ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ತೆ ಶಂಭುಲಿಂಗ ಸರ್, ಹೇಗಿದ್ದೀರಾ?
2: ಆರಾಮಿದೆ ಮೇಡಮ್. ಮಳೆ ಹೇಗಿದೆ? ಸಿಕ್ಕಾಪಟ್ಟೆ ಜೋರ್ ಇದೆ ಮಳೆ.
0: ಹೌದು, ಮಳೆ ಜೋರ್ ಇದೆ ಶಿವಮೊಗ್ಗದಲ್ಲಿ.
2: ಬೆಳಿಗ್ಗೆ ಹೊಳೆ ಸ್ವಲ್ಪ ಡೌನ್ ಇತ್ತು, ಈಗ ಏರಿರ್ಬೋದು. ಸಿಂಗೇರಿ ಕೊಪ್ಪ ಕಡೆಯಿಂದ ನೀರು ಬರ್ತಿ.
0: ಹೌದು ಹೌದು ಸರ್.
2: ಹೇಳಿ ಮೇಡಮ್, ಏನು ವಿಷಯ?
0: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಹಣನ ಇಟ್ಕೊಳ್ಳಿಕ್ ಇಷ್ಟ ಆಗುತ್ತೋ ಅಥವಾ ಡಿಜಿಟಲ್ ಪೇಮೆಂಟ್ ಏನು UPI ಟ್ರಾನ್ಸಾಕ್ಷನ್ ಮಾಡ್ತೀವಲ್ವಾ, ಅದು ಇಷ್ಟ ಆಗುತ್ತೋ ಅಂತ ಹೇಳಿ ಕೇಳ್ತಾ ಇದ್ದೆ.
2: ನಮಗೆ ಅಂದ್ರೆ ಮೇಡಮ್, ನಾನು ನಂದು ಚಿಕ್ಕದ ಫೋನ್, ಹೆಚ್ಚಿಗೆ ನಾನು ಡಿಜಿಟಲ್ ಮಾಡಕ್ ಬರಲ್ಲ. ನಾನು ಹಂಗೆ ಹಣ ಇಟ್ಕೊಂಡು ಏನೇ ಟ್ರಾನ್ಸಿಲ್ಲ, ಬ್ಯಾಂಕಿಂದ ಹೆಂಗಿರ್ಬೇಕು ಬ್ಯಾಂಕ್ ತಕ್ಕೊಂಡು ಯೂಸ್ ಮಾಡ್ತೀವಿ
0: ಮೇಡಮ್.
2: ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಡಮ್ ಹೇಳ್ಬೇಕಂದ್ರೆ ಫೋನ್ ಪೇ ಕೆಲವ್ರು ಒಳ್ಳೇದಿಲ್ಲ ಅಂತ ಎಲ್ಲಾರು ಹೊರಗಡೆ ಹೋದ್ರೆ ಮಾತ್ರ ಹೊರಗೆಲ್ಲಾರು ಹೋಗ್ಬೇಕಂತ ದುಡ್ಡು ಇಟ್ಕೊಳಕಾಗಲ್ಲ. ಕೆಲವೊಂದ್ ಟೈಮ್ ನಾವು ಅದನ್ನ ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ ತಗೋಬೇಕಾಯ್ತಾ. ಅದು ಹಾಕುವಾಗ ತೆಗೆಯುವಾಗ ಭಾರಿ ಹುಷಾರಿರ್ಬೇಕು ಮೇಡಮ್. OTPಗಳನ್ನ ತಗೊಳ್ಬೇಕಾರೆ ನಾವು ಭಾರಿ ಹುಷಾರಿರ್ಬೇಕು. ಯಾವ್ದಾದ್ರು ಸಸ್ಪೆನ್ಸ್ ನಂಬರ್ ಇಟ್ಕೊಂಡಿರ್ಬೇಕು, ಸುಮ್ನೆ ಯಾವ್ದೋ ನಂಬರ್ ನಮ್ಗೆ ಗುರ್ತಿರೋ ಈಸಿ ನಂಬರ್ ಇಟ್ಕೊಬಾರ್ದು ಮೇಡಮ್.
0: ಯಾವ್ದೋ
2: ಟಫ್ ನಂಬರ್ ಇಟ್ಕೊಂಡು ನಾವು ಮಾಡೋದ್ರಿಂದ ಅನ್ಕೋದು ಇಲ್ಲ. ನಾವ್ ಇಲ್ಲ ಅಂದ್ರೆ ಇವರು ಹ್ಯಾಂಗ್ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ, ಕಾಯ್ದ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ, ಹೊಡೆದ್ ಬಿಡ್ತಾರೆ ಅದು ದುಡ್ಡನ್ನ. ಅದಕ್ಕೆ ನಾವು ಭಾರಿ ಹುಷಾರಿರ್ಬೇಕು ಇದ್ರಲ್ಲಿ ಮಾತ್ರ ಮೇಡಮ್. ಕೆಲವರಿಗೆ ನಮ್ಮ ಫ್ರೆಂಡ್ ಇಂದ ಮೊನ್ನೆ ಹೆಚ್ಚಿಗೆ ಅದೇನ ಮಾಡಕ್ ಒಂದು ಯೂಟ್ಯೂಬ್ ಅಲ್ಲಿ ಏನ್ ಹೋಗಿ ಅಂತ ಅದು ಅವ್ನ ಏನೋ ಓದಕ್ ಹೋಗಿ ಮಗಳು ಬಟನ್ ಓದ್ಬಿಟ್ಟೆ ಹೇಳ. ಅವ್ನು ಅಷ್ಟ ಫೋನ್ ಬಂತು ಅಂದ್ ಅವ್ ಸುಮ್ಮನಿದಾನೆ. ಅದು ಪಪ್ಪ ಅಂತಂದ್ರೆ ಅದು ಹೆಚ್ಚಿಗೆ ಒಂದು 50,000 ರೂಪಾಯಿ ದುಡ್ಡಾಗಿದೆ ಮೇಡಮ್. ಈ ತರ ಹಿಂಗ ಆಗ್ಬಿಡ್ತು ಹೇಳ್ಬೇಕು ಅಂದ್ರೆ ಅದಕ್ಕೆ ನಾವು ಮಕ್ಳ ಕೈಯಲ್ಲಿ ಮೊದಲು ಫೋನ್ ಅಂತವಲ್ಲ ಇದ್ದ ಕೊಡ್ಲೇಬಾರ್ದು ಹೇಳ್ಬೇಕು ಅಂತ. ಅದೇ ಹೇಳೋದ್ ಮೇಡಮ್, ನಾನು ಹೆಚ್ಚಿಗೆ ಯಾವ್ದು ಟ್ರಾನ್ಸ್ ಇಲ್ಲ ಮೇಡಮ್. ನನ್ ಫೋನ್ ಪೇ ಯಾವ್ದು ಇಲ್ಲ, ನಾನು ಇದು ಕ್ಯಾಶ್ ತೊಳೆದು ಕೊಡೋದು ಮಾಡ್ತೀನಿ. ಸ್ವಲ್ಪ ಅರ್ಜೆಂಟ್ ಆಗಿ ಸ್ವಲ್ಪ ಏನಾಗ್ಬೇಕಂದ್ರೆ ಒಂದ್ 5,000 ಹೆಚ್ಚಿಗೆ ಇಟ್ಕೊಂಡಿರ್ತೀನಿ ಮೇಡಮ್. ಎಲ್ಲಾರ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಕೆಲವು ಕಡೆ ನಾನು ಫೋನ್ ಪೇ ಮಾಡಕ್ಕಾಗಲ್ಲ, ಕೆಲವು ಕಡೆ ಕ್ಯಾಶೇ ಬೇಕಾಗತ್ತೆ ಅಂತಲ್ಲೆಲ್ಲ ನಾನು ಕ್ಯಾಶ್ ಇಟ್ಕೊಬೇಕು. ಫೋನ್ ಪೇ ಎಲ್ಲ ಕಡಿಮೆ ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಮಾತನಾಡಿದ್ರಿ. ಎಸ್, ಶಂಭುಲಿಂಗ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು. ಹಾಗೆಯೇ ಅವರು ನಾವು ಅಷ್ಟಾಗಿ ಏನು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ, UPI ಟ್ರಾನ್ಸಾಕ್ಷನ್ ಕ್ಯಾಶನ್ನೇ ಬಳಸ್ತೀವಿ, ಹಣನೇ ಬಳಸ್ತೀವಿ ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ಹಲೋ,
0: ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಈವ್ನಿಂಗ್.
0: ಗುಡ್ ಈವ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
3: ಫೈನ್ ಮೇಡಮ್, ನೀವು?
0: ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹೇಳಿ. ಗೊತ್ತಿಲ್ಲ.
0: ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಡಿಜಿಟಲ್ ಟ್ರಾನ್ಸಾಕ್ಷನ್ ಏನು UPI ಟ್ರಾನ್ಸಾಕ್ಷನ್ ಎಲ್ಲ ಮಾಡ್ತೀವಲ್ಲ, ಅದು ನಿಮ್ಗೆ ಬೆಸ್ಟೋ ಅಥವಾ ಕ್ಯಾಶ್ನ ಇಟ್ಕೊಳ್ಳೋದು ಬೆಸ್ಟೋ, ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗುತ್ತೆ, ಯಾವ ಟ್ರಾನ್ಸಾಕ್ಷನ್ ನೀವು ಹೆಚ್ಚಾಗಿ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ.
3: ಏನಾಗಿದೆ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಈಗ ಡಿಜಿಟಲ್ ಇತ್ತೀಚೆಗೆ ಶುರು ಆಗಿದೆ ಟ್ರಾನ್ಸಾಕ್ಷನ್.
0: ಹೌದು,
3: ಮೊದಲೆಲ್ಲ ನಮ್ದು ಫುಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇತ್ತು. ಈಗ ಬರ್ತಾ ಬರ್ತಾ ಮೊಬೈಲ್ ಟೆಕ್ನಾಲಜಿ ಮತ್ತೆ ಇಂಟರ್ನೆಟ್ ಪ್ರತಿಯೊಂದು ಎಲ್ಲ ಇಂಪ್ರೂವ್ ಆಗ್ತಿದೆ, ಗವರ್ಮೆಂಟ್ ತುಂಬಾ ಸ್ಕೋಪ್ ಕೊಡ್ತಾ ಇದೆ. ಹೀಗಾಗಿ ನಾವೆಲ್ಲ ಈಗ ಇದಕ್ಕೆ ಆನ್ಲೈನ್ ಟ್ರಾನ್ಸಾಕ್ಷನ್ ಗೆ ಬದಲಾಗ್ತಾ ಇದೀವಿ. ಎರಡರಲ್ಲೂ, ಆನ್ಲೈನ್ ಅಲ್ಲೂ ಆಫ್ಲೈನ್ ಅಲ್ಲೂ ಎರಡರಲ್ಲೂ ಒಳ್ಳೇದು ಇದೆ, ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇದೆ. ಯಾಕಂದ್ರೆ ಈಗ ಆನ್ಲೈನ್ ಅಲ್ಲಿ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ, ಈಗ ಅನಕ್ಷರಸ್ಥ ಇದ್ರೆ ಅವ್ರಿಗೆ ಸ್ವಲ್ಪ, ಅಥವಾ ಏಜ್ ಆದವ್ರಿಗೆ ಸ್ವಲ್ಪ, ಅಥವಾ ಮೊಬೈಲ್ ಬಳಸಕ್ ಗೊತ್ತಿಲ್ದವ್ರಿಗೆ ಅಂದ್ರೆ ಸ್ಮಾರ್ಟ್ ಮೊಬೈಲ್ ಅವರಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಮತ್ತೆ ಈಗ ಎಜುಕೇಟೆಡ್ ಇದ್ದವ್ರಿಗೆ ಅಥವಾ ಮೊಬೈಲ್ ಸ್ಮಾರ್ಟ್ ಮೊಬೈಲ್ ಬಳಸೋರ್ಗೆ ಏನು ಆನ್ಲೈನ್ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಎಷ್ಟೋ ಸಲ ಈಗ ಆನ್ಲೈನ್ ಅಲ್ಲೂ ಕೂಡ ಫ್ರಾಡ್ ಆಗತ್ತೆ, ಅಥವಾ ಕ್ಯಾಶ್ ಇಟ್ಕೊಂಡೋದ್ರು ಕೂಡ ಕಳ್ತನ ಆಗತ್ತೆ, ಮೋಸ ಆಗತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ, ಈ ಪೂರ್ತಿ ಇದು ಆನ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ 100%. ಯಾಕಂದ್ರೆ ನಮ್ಮ ದೇಶ ವೈವಿಧ್ಯತೆಯ ದೇಶ, ಈ ಕೆಲವು ಕಡೆ ನಮ್ಗೆ ಕ್ಯಾಶು ಬೇಕಾಗತ್ತೆ. ತುಂಬಾ ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಇದು ಏನು ಇದು ನೆಟ್ವರ್ಕ್ ಇರಲ್ಲ, ಅಲ್ಲೆಲ್ಲ ಕ್ಯಾಶ್ ಕೊಡ್ಬೇಕಾಗತ್ತೆ. ಹಾಗಾಗಿ ಆದ್ರೂ ಈಗ ನಾನು ತಿಳ್ಕೊಂಡಂಗೆ ಬರ್ತಾ ಬರ್ತಾ ಬರ್ತಾ ಈಗ ಒಂದು ಸ್ವಲ್ಪ ವರ್ಷಕ್ಕೆ ಆನ್ಲೈನ್ ಬಗ್ಗೆ ಎಲ್ಲ ಜಾಗೃತರಾಗ್ತಿದ್ದಾರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗಿದೆ. ಆದ್ರೆ ಕ್ಯಾಶ್ ಅಂತಕ್ಕಂಥದ್ದು ಇರ್ಲೇಬೇಕಾಗತ್ತೆ ಮೇಡಮ್. ಉದಾಹರಣೆ, ನಾ ಒಂದು ಉದಾಹರಣೆ ಕೊಡ್ತೀನಿ. ನಾನು 2 years back ಒಂದು ಹಂಪೆಗೆ ಹೋಗಿದ್ದೆ. ಅಲ್ಲಿ ಇದ್ದಕ್ಕಿದಂಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ನಾನು ಏನೋ ಪರ್ಚೇಸ್ ಮಾಡ್ಬೇಕಿತ್ತು. ಆದ್ರೆ ನನ್ನ ಹತ್ರ ಇದು ಆಟೋಗ್ ಹೋದೆ, ಆಟೋಗೆ ಆಟೋ ಕೊಡಕ್ಕೆ ಅವನು ಆನ್ಲೈನ್ ಇಲ್ಲ ನನ್ನ ಹತ್ರ ಅಂದ. ಆಫ್ಲೈನ್ ಅಲ್ಲೇ ಪೇ ಮಾಡ್ಬೇಕಂದ ಏನ್ ಮಾಡ್ಬೇಕು ಹೇಳಿ, ಅವಾಗ ಅಲ್ಲೊಂದು ಬುಕ್ ಸ್ಟಾಲ್ ಹೋಗಿ ಅವ್ರದ್ದು ನೆಟ್ವರ್ಕ್ ಕನೆಕ್ಷನ್ ನನ್ನ ಮೊಬೈಲ್ ಗೆ ತಗೊಂಡು ನನ್ನ ಇದು ಆನ್ಲೈನ್ ಇಂದ ಅವ್ರಿಗೆ 200 ರೂಪಾಯಿ ಪೇ ಮಾಡಿ ಅವ್ರ ಹತ್ರ 100 ರೂಪಾಯಿ ಇಸ್ಕೊಂಡು ಆಟೋದವ್ರಿಗೆ ಕೊಟ್ಟೆ. ಮತ್ತೆ ಅಂಗಡಿ ಅವನು ಬೇಜಾರಾಗ್ಬಾರ್ದು ಅಂತ ಅವನ ಹತ್ರ 100 ರೂಪಾಯಿ ಪರ್ಚೇಸು ಮಾಡಿದೆ. ಹೀಗೆ ಪ್ರಾಬ್ಲಮ್ ಆಗ್ತಾ ಇರತ್ತೆ. ಆದ್ರೆ ಎರಡೂ ಬೇಕು ಮೇಡಮ್. ಆಮೇಲೆ ಈ ಕೆಲಸ ಏನಾಗುತ್ತೆ ಅಂದ್ರೆ, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿವಿ, ಅಲ್ಲಿ ಇಲ್ಲಿ ಹೋಗ್ತಿವಿ, ಟಿಪ್ಸ್ ಕೊಡ್ಬೇಕಾಗತ್ತೆ ಅಥವಾ ದೇವಸ್ಥಾನ ಹುಂಡಿಗೆ ದುಡ್ಡು ಹಾಕ್ಬೇಕಾಗತ್ತೆ. ಈ ಕೆಲವ್ರು ಯಾರೋ ಹೊರಗಡೆ ಹೋದಾಗ ಸ್ವಲ್ಪ ದುಡ್ಡು ಕೇಳ್ತಾರೆ, ಬೆಗ್ಗರ್ಸ್ ಆಗ್ಲಿ ಅವ್ರು ಇವರು, ಅವಾಗ ದುಡ್ಡು ಹಾಕ್ಬೇಕಾಗತ್ತೆ, ಅವಾಗ ಕ್ಯಾಶು ಬೇಕಾಗತ್ತೆ. ನನ್ನ ಪ್ರಕಾರ ಎರಡೂ ಇರಬೇಕು ಮೇಡಮ್, ಆನ್ಲೈನ್ ಆಫ್ಲೈನ್ ಎರಡೂ ಇರಬೇಕು. ಆದ್ರೆ ನಾವು ಯಾವಾಗ್ಲೂ ಒಂದು ಅಭಿವೃದ್ಧಿ ಕಡೆ ನಮ್ಮ ಮುಖವನ್ನ ಮಾಡಿದಾಗ ಆದಷ್ಟು ಬರ್ತಾ ಬರ್ತಾ ಬರ್ತಾ ಮುಂದಿನ ಪೀಳಿಗೆ ಆನ್ಲೈನ್ಗೆ ಹೋಗ್ತಾ ಇದೆ. ಇದು ಸ್ವಲ್ಪ ವರ್ಷಗಳಲ್ಲಿ ಎಲ್ಲ ಫುಲ್ ಆನ್ಲೈನ್ ಆಗ್ಬೋದು ಅಂತ ನನ್ನ ಭಾವನೆ ಮೇಡಮ್.
0: ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ಎಸ್ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಮಾತನಾಡ್ತಾ ಇದ್ರು, ಹಾಗೆ ಅವರು ಕೂಡ ಅವರೇ ಒಂದಷ್ಟು ಅನುಭವಗಳನ್ನ ಕೂಡ ಹಂಚ್ಕೊಳ್ತಾ ಇದ್ರು. ಹಾಗೆ ಈಗ ಸಾಮಾನ್ಯವಾಗಿ ಹೇಗೆ ನಮ್ಮ ಹತ್ರ ದುಡ್ಡಿದ್ರೆ, ಹಣ ಇದ್ರೆ ಕಳ್ಳತನ ಮಾಡ್ತಾರೋ, ಅದೇ ರೀತಿ ನಮ್ಮ ಫೋನ್ನಲ್ಲಿ ದುಡ್ಡಿದ್ರೆ ಕೂಡ ಕಳ್ಳತನ ಮಾಡೋರು ಇದ್ದೇ ಇರ್ತಾರೆ, ಕಳ್ಳರು ಎಲ್ಲ ಕಡೆ ಇದ್ದೇ ಇರ್ತಾರೆ. ನಾವು ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯವಾಗುತ್ತೆ. ಹಾಗೆ OTP ನಾನಾಗ್ಲೇ ಹೇಳಿದ ಹಾಗೆ, ಯಾರಾದರೂ OTP ಕೇಳಿದ್ರೆ ದಯವಿಟ್ಟು ಶೇರ್ ಮಾಡಬೇಡಿ. ಹಾಗೆ ಈಗ ಯಾವುದಾದ್ರೂ ನಕಲಿ ವಿಡಿಯೋ ಕಾಲ್ ಮಾಡಿ ಪೊಲೀಸರು ರೀತಿ ಹೆದರಿಸಿ ನಿಮ್ಮನ್ನೇನೋ ಬ್ಲ್ಯಾಕ್ ಮೇಲ್ ಮಾಡಿ OTP ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಂತಹ ಟೈಮ್ನಲ್ಲಿ ಕೂಡ ನೀವು ಶೇರ್ ಮಾಡಬೇಡಿ. ಹಾಗೆ QR ಕೋಡ್ ಮೂಲಕ ಹಣ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ರೀತಿ ಕೂಡ ನೀವು ಯಾವುದೇ ಕಾರಣಕ್ಕೂ ನಿಮ್ಮ OTP ಪಿನ್ಗಳನ್ನು ಪಾಸ್ವರ್ಡ್ಗಳನ್ನು ಯಾರಿಗೂ ಕೂಡ ಹಂಚ್ಕೊಳ್ಬೇಡಿ. ಹಾಗೆ ಅಪರಿಚಿತರು ಯಾರಾದರೂ ನಿಮ್ಮ ವಾಟ್ಸ್ಆ್ಯಪ್ಗೆ ಇರ್ಬೋದು ಅಥವಾ ಮೆಸೇಜ್ ಮಾಡಿದ್ರೆ ಯಾವುದಾದ್ರೂ ಲಿಂಕ್ನ ಓಪನ್ ಮಾಡಿ ಅಂತ ಹೇಳಿ ದಯವಿಟ್ಟು ಓಪನ್ ಮಾಡಿಬಿಡಿ. ಆ ಓಪನ್ ಮಾಡಿದಾಗ ನಿಮ್ಮ ಹಣ ಕಳವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಈ ರೀತಿ ಸೈಬರ್ ಕ್ರೈಮ್ ಆಯಿತು ಅಂತ ಹೇಳಿದ್ರೆ ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 1930. ಈ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನೀವು ಕಳ್ಕೊಂಡಂತಹ ಹಣವನ್ನು ಕಂಪ್ಲೇಂಟ್ ಮಾಡಿ ನೀವು ಸೈಬರ್ ಕ್ರೈಮ್ಗೆ ನಿಮ್ಮ ಒಂದು ಕಂಪ್ಲೇಂಟ್ನ ಕೊಟ್ಟು ಹಣವನ್ನು ಮರುಪಾವತಿ ಮಾಡಿಕೊಳ್ಬಹುದು. ಸೊ ಹಾಗೆ ನಾನು ಈ ಒಂದು ಕಾನ್ಸೆಪ್ಟ್, ಈ ಒಂದು ಟಾಪಿಕ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686960926 ಈ ಸಂಖ್ಯೆಗೆ ತಿಳಿಸಬಹುದು ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಬಾಯ್. ನೀವಿಷ್ಟೊತ್ತು ಕೇಳಿದ್ದು ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಶಿಪ್ರಾಸ್ ಗ್ರೀನ್ ಪ್ರಾಡಕ್ಟ್ ಸಂಸ್ಥೆಯು ತನ್ನ ಪರಿಸರ ಸ್ನೇಹಿ ಬಾಂಬೂ ಟೂತ್ ಬ್ರಷ್ ಅನ್ನು JCOM ಸಭೆಯಲ್ಲಿ ಅಧಿಕೃತವಾಗಿ ಬಿಡುಗಡೆಗೊಳಿಸಿತು. ಉತ್ಪನ್ನವನ್ನ ಜೇಕಾಂ ವಲಯ ಅಧ್ಯಕ್ಷ ಸಿಎ ರುದ್ರೇಶ್ ಕೋರಿ ಅವರು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಪ್ರತಿದಿನ ಬಳಕೆಯಾಗುವ ಪ್ಲಾಸ್ಟಿಕ್ ಟೂತ್ಬ್ರಷ್ಗಳಿಂದ ಉಂಟಾಗುತ್ತಿರುವ ಪರಿಸರ ಹಾನಿ ಪರ್ಯಾಯವಾಗಿ ನೈಸರ್ಗಿಕ ಬಾಂಬೂದಿಂದ ತಯಾರಿಸಲಾದ ಈ ಟೂತ್ಬ್ರಷ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆಗೊಳಿಸಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದ ಅವರು, ಜೆಸಿಐ ವಿಶ್ವದ ಯುವ ನಾಯಕರು, ಉದ್ಯಮಿಗಳು ಮತ್ತು ಸಮಾಜ ಸೇವಕರನ್ನ ಒಗ್ಗೂಡಿಸುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅದರ ಅಂಗಸಂಸ್ಥೆಯಾದ ಜೈಕಾಮ್ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರದ ಯುವ ಉದ್ಯಮಿಗಳಿಗೆ ನೆಟ್ವರ್ಕಿಂಗ್, ವ್ಯವಹಾರ ವೃದ್ಧಿ ಹಾಗೂ ನಾಯಕತ್ವದ ಅಭಿವೃದ್ಧಿಗೆ ವೇದಿಕೆಯನ್ನ ಒದಗಿಸುತ್ತಿದೆ. ಇದೇ ವೇದಿಕೆಯಲ್ಲಿ ಪರಿಸರ ಸ್ನೇಹಿ ಉತ್ಪನ್ನಗಳ ಪ್ರೋತ್ಸಾಹದ ಭಾಗವಾಗಿ ಬಾಂಬೂ ಟೂತ್ಬ್ರಷ್ ಬಿಡುಗಡೆಗೊಳಿಸಲಾಯಿತು. ಮುಂದಿನ ವಿವರ. ಆಗಸ್ಟ್ 13-14 ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಲಯ ಸಂಭ್ರಮ. ಪದ್ಮಭೂಷಣ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವಮೊಗ್ಗ ನಗರದ ಕ್ರೀಡಾ ಪ್ರೇಮಿಗಳಿಗಾಗಿ ಹಾಗೂ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಶಿವಮೊಗ್ಗ ಹಾಗೂ ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಚುಂಚಾದ್ರಿ ಕಪ್ 2026 ವಾಲಿಬಾಲ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ ಆಗಸ್ಟ್ 13-14 ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ತಂಡಗಳು ಕಡ್ಡಾಯವಾಗಿ ಕ್ರೀಡಾ ಸಮವಸ್ತ್ರ ಧರಿಸಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕು. 17 ವಯೋಮಿತಿ ಮೀರಿರಬಾರದು. ಕಡ್ಡಾಯವಾಗಿ 18 ಇರುವ ಗುರುತಿನ ಚೀಟಿ ತರಬೇಕು. ವಿದ್ಯಾರ್ಥಿಗಳ ಆಧಾರ್, ಗುರುತಿನ ಕಾರ್ಡ್, ಎಸ್ಎಟಿಎಸ್ ನಂಬರ್ ಹಾಗೂ ಶಾಲೆಯ ಡೈಸ್ ಕೋಡ್ ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9945834364 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ವತಿಯಿಂದ ಆಗಸ್ಟ್ 7 ಬೆಳಗ್ಗೆ 10 ಖಾಸಗಿ ರಂಗದ ಪ್ರಮುಖ ಬ್ಯಾಂಕ್ ಆದ ಇಂಡಸ್ ಲ್ಯಾಂಡ್ ಬ್ಯಾಂಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯುಸಿ ಅಥವಾ ಯಾವುದೇ ಪದವಿ ತೇರ್ಗಡೆಯಾದವರು ಭಾಗವಹಿಸಬಹುದು. 18-30 ಅಭ್ಯರ್ಥಿಗಳು ಅರ್ಹರಾಗಿರುತ್ತಾರೆ. ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಈ ಸಂದರ್ಶನದಲ್ಲಿ ಭಾಗವಹಿಸಲು ಉಚಿತ ಪ್ರವೇಶವಿದ್ದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಸಂದರ್ಶನ ನಡೆಯಲಿದೆ. ನೇರ ಸಂದರ್ಶನದ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9808663606 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಗರ, ಹೊಸನಗರ, ತೀರ್ಥಹಳ್ಳಿ ಸೇರಿ ಜಿಲ್ಲೆಯ ವಿವಿಧೆಡೆ ಆಶ್ಲೇಷ ಮಳೆಯು ಚುರುಕಾಗಿದೆ. ಹೊಸನಗರ ತಾಲೂಕಿನ ದೊಡ್ಡನಗದ್ದೆ ಪ್ರದೇಶದಲ್ಲಿ ಗುಡ್ಡ ಕುಸಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಗರ, ತೀರ್ಥಹಳ್ಳಿ, ಹೊಸನಗರ ತಾಲೂಕಿನ ಅಂಗನವಾಡಿ, ಶಾಲಾ, ಕಾಲೇಜಿಗೆ ರಜೆ ಘೋಷಿಸಲಾಗಿತ್ತು. ಕಳೆದೆರಡು ದಿನಕ್ಕೆ ಹೋಲಿಸಿದರೆ ಸೋಮವಾರ ಮಳೆ ಕೊಂಚ ತಗ್ಗಿದರೂ ತುಂಗಾ ಮತ್ತು ಭದ್ರಾ ಜಲಾಶಯಗಳ ಒಳಹರಿವಿನ ಪ್ರಮಾಣ ಯಥಾಸ್ಥಿತಿಯಲ್ಲಿದೆ. ಲಿಂಗನಮಕ್ಕೆ ಜಲಾಶಯಕ್ಕೆ ನೀರಿನ ಒಳಹರಿವಿನಲ್ಲಿ ಇಳಿಕೆ ಕಂಡಿತ್ತು. 77,000 ಕ್ಯೂಸೆಕ್ ಗಡಿ ದಾಟಿದ್ದ ಲಿಂಗನಮಕ್ಕೆ ಜಲಾಶಯಕ್ಕೆ ನೀರಿನ ಒಳಹರಿವು 59,000 ಕ್ಯೂಸೆಕ್ಗೆ ಇಳಿದಿದೆ. ಲಿಂಗನಮಕ್ಕೆ ಜಲಾಶಯದ ನೀರಿನ ಮಟ್ಟ 1.70 ಅಡಿಗೆ ಏರಿಕೆಯಾಗಿದೆ. 24 ಗಂಟೆಯಲ್ಲಿ 2.85 ಅಡಿ ನೀರು ಸಂಗ್ರಹವಾಗಿದೆ. 10 ದಿನದಲ್ಲಿ ಲಿಂಗನಮಕ್ಕೆ ಜಲಾಶಯಕ್ಕೆ 13.95 ಅಡಿ ನೀರು ಬಂದಿದೆ. 4-5 ದಿನಗಳಂತೆ ಭದ್ರಾ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಕೊಂಚ ಏರಿಕೆಯಾಗಿದೆ. 31,874 ಕ್ಯೂಸೆಕ್ ನೀರಿನ ಒಳಹರಿವು ಇದ್ದ ಜಲಾಶಯದಲ್ಲಿ 24 ಗಂಟೆಯಲ್ಲಿ 36.103 ಕ್ಯೂಸೆಕ್ಗೆ ಏರಿಕೆಯಾಗಿದೆ. 189 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗುತ್ತಿದೆ. ಗರಿಷ್ಠ ಮಟ್ಟ 186 ಅಡಿ ಸಾಮರ್ಥ್ಯ ಇದ್ದು ಜಲಾಶಯದಲ್ಲಿ ನೀರಿನ ಮಟ್ಟ 163.6 ಅಡಿಗೆ ತಲುಪಿದೆ. ಈ ಜಲಾಶಯಕ್ಕೆ 10 ದಿನದಲ್ಲಿ 13.5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಸೋಮವಾರ ಬೆಳಗ್ಗೆ 8 ಗಂಟೆಯವರೆಗೆ ಜಿಲ್ಲೆಯ ಪಶ್ಚಿಮಘಟ್ಟ ವ್ಯಾಪ್ತಿಯ ಮಾಣಿಯಲ್ಲಿ 168 ಮಿಲಿಮೀಟರ್, ಯಡೂರು 133, ಹುಲಿಕಲ್ 154, ಮಾಸ್ತಿಕಟ್ಟೆ 139, ಚಕ್ರ 117 ಹಾಗೂ ಸಾವೆಹಕ್ಲುವಿನಲ್ಲಿ 176 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ ವಿವರ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಡಿ ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಳ್ಳಲು ಸಾಲ ಪಡೆದ ರೈತರಿಗೆ 10 ಆಗಸ್ಟ್ವರೆಗೆ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ಡಾ ಎಂ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮೆ ನೋಂದಾಯಿಸಲು 31 ಜುಲೈಗೆ ಗಡುವು ಮುಕ್ತಾಯವಾಗಿತ್ತು. ಆಯ್ದ ಹೋಬಳಿಗಳಲ್ಲಿ ರಾಗಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಭತ್ತ, ಮುಸುಕಿನ ಜೋಳ ಮತ್ತು ರಾಗಿ ಬೆಳೆಗಳು ಈ ಯೋಜನೆಗೆ ಆಯ್ಕೆಯಾಗಿವೆ. ಸರ್ಕಾರದಿಂದ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಸಹಯೋಗದೊಂದಿಗೆ ಯೋಜನೆ ಅನುಷ್ಠಾನಗೊಳ್ಳಲಿದೆ. ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಹಾಗೂ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ 7 ಆಗಸ್ಟ್ ಬೆಳಗ್ಗೆ 10 ಗಂಟೆಗೆ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ನೇರ ಸಂದರ್ಶನ ಆಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ, ಪಿಯು ಅಥವಾ ಯಾವುದೇ ಪದವಿ ತೇರ್ಗಡೆಯಾದ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಗುತ್ತೆಪ್ಪ ಕಾಲೋನಿಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು. ಮುಂದಿನ ವಿವರ. ಮಾದಕ ದ್ರವ್ಯಗಳಿಂದ ಯುವಶಕ್ತಿಯನ್ನು ರಕ್ಷಿಸುವುದು ವಿಕಸಿತ ಭಾರತ ನಿರ್ಮಾಣದ ರಾಷ್ಟ್ರೀಯ ಸಂಕಲ್ಪ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೈ ಭಾರತ್ ಹಾಗೂ ಕೇಂದ್ರ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಆಶ್ರಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಅಂಗವಾಗಿ ಆಯೋಜಿಸಿದ್ದ ನಶೆಮುಕ್ತ ಯುವ ಸಂಕಲ್ಪ ಅಭಿಯಾನದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಮಾತನಾಡಿ, ಮಾದಕ ದ್ರವ್ಯ ಮುಕ್ತ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿಯು ಸಂಕಲ್ಪ ಮಾಡಬೇಕಿದೆ ಎಂದು ತಿಳಿಸಿದರು. ಜಾಗೃತ ಯುವಜನತೆ, ಸದೃಢ ಸಮಾಜ ಮತ್ತು ಹೊಣೆಗಾರಿಕೆಯ ನಾಗರಿಕತೆಯೇ ದೇಶದ ಭವಿಷ್ಯವನ್ನು ಬಲಿಷ್ಠಗೊಳಿಸಲಿದೆ. ವ್ಯಸನಮುಕ್ತ, ಆರೋಗ್ಯಕರ ಹಾಗೂ ಶಕ್ತಿಶಾಲಿ ಯುವ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಒಂದಾಗಿ ಕೈಜೋಡಿಸಬೇಕಿದೆ ಎಂದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. 2026 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ನೋಂದಣಿ ಮಾಡಿಕೊಳ್ಳಲು ಸಾಲ ಪಡೆದ ರೈತರಿಗೆ ಅಂತಿಮ ದಿನಾಂಕ ವಿಸ್ತರಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮುಸುಕಿನ ಜೋಳ ಬೆಳೆಗೆ ವಿಮಾ ನೋಂದಾಯಿಸಲು ಮುಕ್ತಾಯವಾಗಿದ್ದ ಜುಲೈ 31 ಗಡುವನ್ನು ಸಾಲ ಪಡೆದ ರೈತರಿಗೆ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10 ವಿಸ್ತರಿಸಿದೆ. ಬೆಳೆ ಸಾಲ ಪಡೆದ ರೈತರನ್ನ ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮೊದಲು ತಮ್ಮ ಜಮೀನಿನ ಪಹಣಿ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಆಸಕ್ತ ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಅಥವಾ ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ http://samrakshane.kar.karnataka.gov.in ಇಲ್ಲಿಗೆ ಭೇಟಿ ನೀಡಬಹುದು. ಮುಂದಿನ ವಿವರ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಮಲ್ನಾಡ್ ಓಪನ್ ರೂಮ್ ಶಿವಮೊಗ್ಗ ಅರ್ಪಿಸುವ 13 ಆವೃತ್ತಿಯ ಗೀತ ಭಾರತಿ, ತಾಯಿ ಭಾರತಿಗೆ ಗೀತೆಗಳ ಆರತಿ, ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 8 ಶನಿವಾರ ಸಂಜೆ 5 ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕಾರ್ಗಿಲ್ ಯುದ್ಧದ ವೀರ ಯೋಧರಾದ ನಾಯಕ್ ದೀಪ್ಚಂದ್ ಉದ್ಘಾಟಿಸಲಿದ್ದು, ಮಾಜಿ ಶಾಸಕರು, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಉಪಾಧ್ಯಕ್ಷರು ಶಾಂತಲಾಸ್ ಪೆರೋಕಾಸ್ಟ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ ಇವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪಿಜಿಆರ್ ಸಿಂಧ್ಯಾ, ರಾಜ್ಯ ಮುಖ್ಯ ಆಯುಕ್ತರು, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಬೆಂಗಳೂರು ಹಾಗೂ ಶಿವಮೊಗ್ಗ ಮಾಚಿನಹಳ್ಳಿಯ ಫೆರೋಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಮಹೇಶಪ್ಪ ಕೆ ಹಾಗೂ ಶಿವಮೊಗ್ಗ ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್, ಶಿವಮೊಗ್ಗ ಮಲ್ನಾಡ್ ಓಪನ್ ಗ್ರೂಪ್ ಪೋಷಕರು ಶ್ರೀ ಹೆಚ್ ಪರಮೇಶ್ವರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಶಿವಮೊಗ್ಗದ ರಾಷ್ಟ್ರಪತಿ ರೋವರ್ ಪದಕ ಪುರಸ್ಕೃತರು ಮಲ್ನಾಡ್ ಓಪನ್ ಗ್ರೂಪ್ ಕೇಂದ್ರ ಸ್ಥಾನಿಕ ಆಯುಕ್ತರು ಆದ ಶ್ರೀ ಆರ್ ರಾಘವೇಂದ್ರ, ಮಲ್ನಾಡ್ ಓಪನ್ ಗ್ರೂಪ್ 93-94 ವರ್ಷದ ರಾಷ್ಟ್ರಪತಿ ಗೈಡ್ ಪದಕ ಪುರಸ್ಕೃತರು ಮಲ್ನಾಡ್ ಓಪನ್ ಗ್ರೂಪ್ನ ಶ್ರೀಮತಿ ಸುಜಾತಾ ಎಂ, ಶಿವಮೊಗ್ಗದ ಅಶೋಕ ಸಂಜೀವಿನಿ ಆಸ್ಪತ್ರೆ ತಜ್ಞ ವೈದ್ಯರು 94-95 ವರ್ಷದ ರಾಷ್ಟ್ರಪತಿ ಸ್ಕೌಟ್ಸ್ ಪದಕ ಪುರಸ್ಕೃತರಾದ ಡಾಕ್ಟರ್ ಅಮಿತ್ ಕುಮಾರ್ ಇವರ ಉಪಸ್ಥಿತಿ ಇರಲಿದೆ. ಶಿವಮೊಗ್ಗ ಮಲ್ನಾಡ್ ಓಪನ್ ಗ್ರೂಪ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ ವರ್ಮಾ ಎಸ್ಟಿ ಇವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮುಂದಿನ ವಿವರ. ಆಧುನಿಕ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಏಕಾಗ್ರತೆ ಪ್ರಮಾಣ ಕುಸಿದಿದ್ದು ಅದು ಹೆಚ್ಚಾಗಬೇಕಾದರೆ ಪತ್ರಿಕೆಗಳು ಆಯುಧ ಎಂದು ಎನ್ಇಎಸ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸಿಎಂ ನೃಪತುಂಗಾ ತಿಳಿಸಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನ ವಸತಿ ನಿಲಯದಲ್ಲಿ ಪತ್ರಿಕಾ ಸಹಯೋಗದಲ್ಲಿ ಸೋಮವಾರ ಸಂಜೆ ಆಯೋಜಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ವಿಕಾಸ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ 2026-27 ಸಾಲಿನ ಜಿಲ್ಲಾ ವಲಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 20,000 ಮೌಲ್ಯದ ಸಲಕರಣೆ ಕಿಟ್ ಅಥವಾ ಫೈಬರ್ ಗ್ಲಾಸ್ ಹರಿಗೋಲು ಯೋಜನೆ, ದ್ವಿಚಕ್ರ ವಾಹನ ಮತ್ತು ಐಸ್ ಬಾಕ್ಸ್ ಖರೀದಿ. ಈ ಯೋಜನೆಗೆ ಧನ ಸಹಾಯ ನೀಡಲಾಗುವುದು. ಅರ್ಹ ಆಸಕ್ತ ಜಿಲ್ಲಾ ಪಂಚಾಯತ್ ಯೋಜನೆಗಳಿಗೆ ಸಂಬಂಧಿಸಿದಂತೆ http://shivamogga.nic.in ಪೋರ್ಟಲ್ ಮುಖಾಂತರ ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿ ಸಲ್ಲಿಸಲು ದಿನಾಂಕ 14/8/2026 ಕೊನೆಯ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯನ್ನ ಅಥವಾ ಮೊಬೈಲ್ ಸಂಖ್ಯೆ 9986049981 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ, ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90

ಇನ್ನೆಂದಿನ ಬಜೆಟ್ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನ ತರುತ್ತೆ. ಆಗಸ್ಟ್ 1ರಿಂದ ನಮ್ಮ ನಿಮ್ಮ ದೈನಂದಿನ ಬದುಕಿನ ಮೇಲೆ ನೇರ ಪ್ರಭಾವ ಬೀರುವ ಕೆಲವು ಪ್ರಮುಖ ಹಣಕಾಸು ಮತ್ತು ಆಡಳಿತಾತ್ಮಕ ನಿಯಮಗಳು ಜಾರಿಗೆ ಬಂದಿದೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮನೆ ನಡೆಸೋ ಗೃಹಿಣಿಯರಿಂದ ಹಿಡಿದು ಆಫೀಸ್ಗೆ ಓಡುವ ಉದ್ಯೋಗಿಗಳು, ರೈಲು ಪ್ರಯಾಣಿಕರು ಹಾಗೂ ಷೇರು ಮಾರುಕಟ್ಟೆ ಹೂಡಿಕೆದಾರರವರೆಗೆ ಎಲ್ಲರಿಗೂ ಈ ಬದಲಾವಣೆಗಳ ಸ್ಪಷ್ಟ ಅರಿವು ಇರಲೇಬೇಕು. ಹಾಗಾದ್ರೆ ಒಂದೊಂದಾಗಿ ಈ ಎಲ್ಲಾ ಹೊಸ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮೊಟ್ಟ ಮೊದಲಿಗೆ ಪ್ರತಿ ಮನೆಯ ಅಡುಗೆ ಮನೆಯ ಬಜೆಟ್ ಮೇಲೆ ನೇರ ಪರಿಣಾಮ ಬೀರುವ ಸುದ್ದಿ ಅಂತಂದ್ರೆ ನಮ್ಮ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಪರಿಷ್ಕರಣೆ. ಪ್ರತಿ ತಿಂಗಳ ಮೊದಲ ದಿನದಂತೆ ಈ ಬಾರಿಯೂ ತೈಲ ಕಂಪನಿಗಳು ವಾಣಿಜ್ಯ ಮತ್ತು ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ಬೆಲೆಗಳನ್ನು ಪರಿಷ್ಕರಿಸಿವೆ. ಏನಿದರ ಪರಿಣಾಮ ಅಂತ ಹೇಳೋದಾದ್ರೆ, ಎಸ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹಾಗೂ ವಿನಿಮಯ ದರಕ್ಕೆ ಅನುಗುಣವಾಗಿ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿತ ಉಂಟಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ಹಾಗೂ ಹೋಟೆಲ್ ಕ್ಯಾಟರಿಂಗ್ಗಳಲ್ಲಿ ಬಳಸುವ ವಾಣಿಜ್ಯ ಸಿಲಿಂಡರ್ ದರಗಳ ಇತ್ತೀಚಿನ ಅಪ್ಡೇಟ್ ನಿಮ್ಮ ಸ್ಥಳೀಯ ಗ್ಯಾಸ್ ಏಜೆನ್ಸಿ ಅಥವಾ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತೆ. ನಿಮ್ಮ ಮಾಸಿಕ ಖರ್ಚಿನ ಲೆಕ್ಕಾಚಾರಕ್ಕೆ ಇದು ನೇರವಾದ ಗಮನ ಕೊಡಬೇಕಾದ ವಿಷಯವಾಗಿದೆ. ಹಾಗೆ ಇನ್ನು ಎರಡನೆಯದಾಗಿ ಸೆಂಟ್ರಲ್ ಕೆವೈಸಿ ನಿಯಮಗಳು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿ ಸೆಂಟ್ರಲ್ ಕೆವೈಸಿ ವ್ಯವಸ್ಥೆಯನ್ನು ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲಾಗಿದೆ. ಸ್ನೇಹಿತರೆ, ಇದರಿಂದ ಗ್ರಾಹಕರಿಗೆ ಲಾಭ ಏನು ಅಂತ ಹೇಳೋದಾದ್ರೆ, ಇನ್ಮುಂದೆ ನೀವು ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಅಥವಾ ಹಣಕಾಸು ಸಂಸ್ಥೆಗಳಿಗೆ ಪ್ರತ್ಯೇಕವಾಗಿ ಕೆವೈಸಿ ದಾಖಲೆಗಳನ್ನು ನೀಡುತ್ತಾ ಅಲಿಬೇಕಾಗಿಲ್ಲ. ಸೆಂಟ್ರಲ್ ಕೆವೈಸಿ ರಿಜಿಸ್ಟರ್ನಲ್ಲಿ ನಿಮ್ಮ ಮಾಹಿತಿ ಒಮ್ಮೆ ಅಪ್ಡೇಟ್ ಆದರೆ ದೇಶದ ಯಾವುದೇ ಅಧಿಕೃತ ಹಣಕಾಸು ಸಂಸ್ಥೆ ನಿಮ್ಮ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುಲಭವಾಗಿ ಪಡೆದುಕೊಳ್ಳಬಹುದು. ಇದು ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆಯನ್ನ ಕ್ಷಿಪ್ರಗೊಳಿಸುವುದರ ಜೊತೆಗೆ ಆರ್ಥಿಕ ವಂಚನೆಗಳಿಗೆ ತಡೆ ಹಾಕೋದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹಾಗಾದ್ರೆ ನಮ್ಮ ದೈನಂದಿನ ಬದುಕಿನ ಮೇಲೆ ನೇರ ಪ್ರಭಾವ ಬೀರುವ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಇನ್ನು ಮುಂದಿನ ಭಾಗದಲ್ಲಿ ತತ್ಕಾಲ್ ರೈಲು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಹೇಗಿದೆ, ಹಾಗೆ ಕ್ರೆಡಿಟ್ ಕಾರ್ಡ್ ಸೇವಾ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಆಗಸ್ಟ್ 1ರಿಂದ ಅನೇಕ ಹೊಸ ನಿಯಮಗಳು ಜಾರಿಗೆ ಬಂದಿದೆ. ತಿಂಗಳ ಮೊದಲನೇ ತಾರೀಕು ನಮ್ಮ ದೈನಂದಿನ ಬಜೆಟ್ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ತಂದಿದೆ. ಹೌದು, ಆಗಸ್ಟ್ 1ನೇ ತಾರೀಕಿನಿಂದ ನಮ್ಮ ನಿಮ್ಮ ದೈನಂದಿನ ಬದುಕಿನ ಮೇಲೆ ನೇರ ಪ್ರಭಾವ ಬೀರುವ ಕೆಲವು ಪ್ರಮುಖ ಹಣಕಾಸು ಮತ್ತು ಆಡಳಿತಾತ್ಮಕ ನಿಯಮಗಳ ಬಗ್ಗೆ ತಿಳಿಸ್ತಾ ಇದ್ದೆ. ಈಗ ತತ್ಕಾಲ್ ರೈಲು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಹೇಗಿದೆ? ತುರ್ತು ಪ್ರಯಾಣಿಕರಿಗೆ ನೆರವಾಗುವ ತತ್ಕಾಲ್ ರೈಲು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ IRCTCಯಲ್ಲಿ ಕೆಲವು ಕಟ್ಟುನಿಟ್ಟಾದ ಹಾಗೂ ಪಾರದರ್ಶಕ ಸುರಕ್ಷತಾ ಕ್ರಮಗಳನ್ನು ತಂದಿದೆ. ರೈಲು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಆಗಸ್ಟ್ 1ರಿಂದ ರೈಲು ಇಲಾಖೆಯು ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಹೊಸ ವಿಧಾನಗಳನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಹೊಸ ನಿಯಮದಂತೆ ರೈಲು ರಿಸರ್ವೇಷನ್ ಕೌಂಟರ್ನಲ್ಲಿ ತತ್ಕಾಲ್ ಟಿಕೆಟ್ ಪಡೆಯುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಿದೆ. ಇದರಿಂದ ಟೋಕನ್ಗಾಗಿ ಒಮ್ಮೆ ಮತ್ತು ಬುಕ್ಕಿಂಗ್ಗಾಗಿ ಮತ್ತೊಮ್ಮೆ ಸಾಲಿನಲ್ಲಿ ನಿಲ್ಲುವ ಕಿರಿಕಿರಿ ತಪ್ಪಲಿದೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಆಫ್ಲೈನ್ ಬುಕ್ಕಿಂಗ್ ನೆಚ್ಚಿಕೊಂಡಿರುವ ಪ್ರಯಾಣಿಕರಿಗೆ ಇದು ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಅನೇಕ ಬಾರಿ ಏಜೆಂಟ್ಗಳು ಬ್ರಾಟ್ ಬಾಟ್ಗಳ ಮೂಲಕ ಸೆಕೆಂಡ್ಗಳಲ್ಲಿ ಟಿಕೆಟ್ ಬ್ಲಾಕ್ ಮಾಡಿ ನಿಜವಾದ ಪ್ರಯಾಣಿಕರಿಗೆ ತೊಂದರೆ ಮಾಡೋದನ್ನ ತಡೆಯುವುದಕ್ಕೆ ಈ ಒಂದು ಹೊಸ ನಿಯಮಗಳು ಜಾರಿಗೆ ಬಂದಿದೆ. ಮುಂಚಿತವಾಗಿ ಲಾಗಿನ್ ಆಗುವಾಗ ಮತ್ತು ಪಾವತಿ ಮಾಡುವಾಗ ಬಯೋಮೆಟ್ರಿಕ್ ಅಂದ್ರೆ OTP ಪರಿಶೀಲನೆ ಹಾಗೂ ಕ್ಯಾಪ್ಚಾ ವ್ಯವಸ್ಥೆಯನ್ನ ಇನ್ನಷ್ಟು ಕಠಿಣಗೊಳಿಸಲಾಗಿದೆ. ಇದರಿಂದಾಗಿ ಪ್ರಯಾಣಿಕರು ಸರತಿ ಸಾಲಿನಲ್ಲಿ ನಿಲ್ಲದೆ ಅಥವಾ ಆನ್ಲೈನ್ನಲ್ಲಿ ಸುಲಭವಾಗಿ ಮತ್ತು ನ್ಯಾಯಯುತವಾಗಿ ಟಿಕೆಟ್ ಪಡೆದುಕೊಳ್ಳೋದಕ್ಕೆ ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಕ್ರೆಡಿಟ್ ಕಾರ್ಡ್ ಸೇವಾ ನಿಯಮಗಳು ಹೇಗಿರುತ್ತವೆ ಅಂತ ಹೇಳೋದಾದ್ರೆ, ಇವತ್ತು ಮನೆ ಮನೆಗಳಲ್ಲಿ ಬಳಕೆಯಾಗ್ತಾ ಇರೋ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಹೊಸ ಮಾರ್ಗಸೂಚಿಗಳು ಅನ್ವಯವಾಗಿವೆ. ಹಲವು ಬ್ಯಾಂಕುಗಳು ತಮ್ಮ ಕ್ರೆಡಿಟ್ ಕಾರ್ಡ್ ಸೇವಾ ಶುಲ್ಕಗಳು, ರಿವಾರ್ಡ್ ಪಾಯಿಂಟ್ಸ್ ನೀತಿಗಳು ಮತ್ತು ಲೇಟ್ ಪೇಮೆಂಟ್ ಶುಲ್ಕಗಳಲ್ಲಿ ಬದಲಾವಣೆಗಳನ್ನ ಜಾರಿಗೊಳಿಸಿದೆ. ಇಲ್ಲಿ ಗಮನಿಸಲೇಬೇಕಾದ ಅಂಶ ಏನಪ್ಪಾ ಅಂತಂದ್ರೆ, ಯುಟಿಲಿಟಿ ಬಿಲ್ ಪಾವತಿಗಳು, ಬಾಡಿಗೆ ಪಾವತಿಗಳು ಮತ್ತು ನಿರ್ದಿಷ್ಟ ಮೈಲ್ ಸ್ಟೋನ್ ತಲುಪಿದಾಗ ಸಿಗುವ ಸೌಲಭ್ಯಗಳ ನಿಯಮಗಳು ಬದಲಾಗಿವೆ. ಹೀಗಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಸುವಾಗ ಅಥವಾ ರಿವಾರ್ಡ್ ಪಾಯಿಂಟ್ಸ್ ರೆಡಿ ಮಾಡಿಕೊಳ್ಳುವಾಗ ಬ್ಯಾಂಕಿನ ಇತ್ತೀಚಿನ ನಿಯಮಗಳನ್ನು ಒಮ್ಮೆ ಪರಿಶೀಲಿಸುವುದು ನಿಮ್ಮ ಜೇಬಿಗೆ ಹೊರೆಯಾಗದಂತೆ ನೋಡಿಕೊಳ್ಳಲು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಮುಂದಿನ ಭಾಗದಲ್ಲಿ ಸೆಬಿಯ ಹೊಸ ಮಾರ್ಗಸೂಚಿಗಳು ಏನು, ಹಾಗೆ ತಡವಾಗಿ ITR ಸಲ್ಲಿಕೆ ಮತ್ತು ದಂಡದ ವಿವರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ತಿಂಗಳ ಮೊದಲನೇ ತಾರೀಕು ನಮ್ಮ ದೈನಂದಿನ ಬಜೆಟ್ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲವು ಮಹತ್ವದ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಹಾಗಾದ್ರೆ ಈಗ ಸೆಬಿಯಲ್ಲಿ ಹೊಸ ಮಾರ್ಗಸೂಚಿಗಳು ಏನಿದೆ ಅಂತ ಹೇಳೋದಾದ್ರೆ, ಷೇರು ಮಾರುಕಟ್ಟೆ ಹೂಡಿಕೆದಾರರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಸೆಬಿ ಕೆಲವು ಕಠಿಣ ಹಾಗೂ ಪಾರದರ್ಶಕ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಮಾರುಕಟ್ಟೆಯ ಮೇಲಿನ ಪ್ರಭಾವ ಹೇಗಿದೆ ಅಂತ ಹೇಳೋದಾದ್ರೆ, ಇಂಟ್ರಾಡೇ ಟ್ರೇಡಿಂಗ್, ಡಿರೈವೇಟಿವ್ಸ್ ಹಾಗೂ ಹೂಡಿಕೆದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಲು ಈ ನಿಯಮಗಳನ್ನು ರೂಪಿಸಲಾಗಿದೆ. ಹೊಸ ಹೂಡಿಕೆದಾರರು ಮಾರುಕಟ್ಟೆಯ ಏರಿಳಿತದ ಅಪಾಯಗಳಿಂದ ಸುರಕ್ಷಿತವಾಗಿರುವುದಕ್ಕೆ ಮತ್ತು ನಕಲಿ ಟಿಪ್ಸ್ ನೀಡಿ ಮೋಸ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಈ ಒಂದು ಹೊಸ ಮಾರ್ಗಸೂಚಿಗಳು ದಾರಿದೀಪವಾಗಿದೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಗೆ ಸಂಬಂಧಿಸಿದ ಅಪ್ಡೇಟ್ ಇಲ್ಲಿದೆ. ಕಳೆದ ಜುಲೈ 31ರವರೆಗೆ ಯಾವುದೇ ದಂಡವಿಲ್ಲದೆ ಐಟಿಆರ್ ಸಲ್ಲಿಸಲು ಕೊನೆಯ ದಿನಾಂಕವಾಗಿತ್ತು. ಈಗ ಆಗಸ್ಟ್ 1ರಿಂದ ತಡವಾಗಿ ಐಟಿಆರ್ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಇದರ ಎಚ್ಚರಿಕೆ ಏನು ಅಂತ ಹೇಳೋದಾದ್ರೆ, ಜುಲೈ 31ರ ಗಡುವು ಮಿಸ್ ಮಾಡಿಕೊಂಡವರು ಈಗ ದಂಡದೊಂದಿಗೆ ತಮ್ಮ ಆದಾಯ ತೆರಿಗೆ ರಿಟರ್ನ್ಸ್ ಅನ್ನ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಆದಾಯದ ಮಿತಿಯ ಆಧಾರದ ಮೇಲೆ ಸಾವಿರಾರು ರೂಪಾಯಿಗಳವರೆಗೆ ತಡಶುಲ್ಕ ವಿಧಿಸಬಹುದಾದ್ದರಿಂದ ಯಾವುದೇ ನೋಟಿಸ್ಗೆ ಅವಕಾಶ ನೀಡದೆ ಆದಷ್ಟು ಬೇಗ ನಿಮ್ಮ ಸಿಎ ಅಥವಾ ಆನ್ಲೈನ್ ಮೂಲಕ ಐಟಿಆರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಆಗಸ್ಟ್ ತಿಂಗಳ ಆರಂಭದಲ್ಲೇ ನಮ್ಮ ಆರ್ಥಿಕ ಹಾಗೂ ದೈನಂದಿನ ಬದುಕನ್ನು ನೇರವಾಗಿ ಸ್ಪರ್ಶಿಸುವ ಇಷ್ಟು ಪ್ರಮುಖ ಬದಲಾವಣೆಗಳು ಬಂದಿವೆ. ಜ್ಞಾನವೇ ಶಕ್ತಿ ಎನ್ನುವಂತೆ ಈ ಹೊಸ ನಿಯಮಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇದ್ದರೆ ಅನಗತ್ಯ ಖರ್ಚುಗಳನ್ನು ಹಾಗೂ ತೊಂದರೆಗಳನ್ನು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಸೊ ನಿಮ್ಮ ಬಜೆಟ್ ಅನ್ನ ಸರಿಯಾಗಿ ಪ್ಲಾನ್ ಮಾಡಿ, ಹೊಸ ನಿಯಮಗಳಿಗೆ ತಕ್ಕಂತೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೊಂದಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
5: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ. ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
7: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
8: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
8: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 9686-8609-6279 ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ನಿಮಗ್ ಗೊತ್ತಾ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವಂತಹ 5 ಪ್ರದೇಶಗಳು ಯಾವ್ದಾವ್ದು ಅಂತೇಳಿ? ಇವತ್ತಿನ ಶೋನಲ್ಲಿ ಅದನ್ನ ನಾನು ಹೇಳ್ತಾ ಇದ್ದೀನಿ. ಅಂಡ್ ಬರ್ತಾ ಬರ್ತಾ ಮಳೆಗಾಲದಲ್ಲಿ ಮಳೆ ಅಂತೂ ಕಡಿಮೆನೇ ಆಗ್ತಾ ಇದೆ. ಸೊ ಏನಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ 5 ಪ್ರದೇಶದಲ್ಲಿ ಮಳೆ ಬೀಳುತ್ತೆ ಅಂತಂದ್ರೆ ಆ ಪ್ರದೇಶ ಎಷ್ಟು ಕೂಲ್ ಆಗಿರಬಹುದು, ಹಾಗೆ ಆ ಒಂದು ಪ್ರದೇಶವನ್ನ ನೀವು ಕೂಡ ನೋಡ್ಬೇಕು ಅಂತಾದ್ರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ಇನ್ಫಾರ್ಮೇಶನ್ನ ತಿಳ್ಕೊಂಡು ನೀವು ಕೂಡ ಆ ಕಡೆಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಭಾರತದಲ್ಲಿರುವಂತಹ ಈ ಒಂದು 5 ಮಳೆ ಬೀಳುವಂತಹ ಪ್ರದೇಶಗಳ ಬಗ್ಗೆ. ನಿಮ್ಗೇನಾದ್ರು ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಅಂಡ್ ಯಾಕೆ ಇಲ್ಲಿ ಮಳೆ ಹೆಚ್ಚಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಅಂಡ್ ನೀವು ಕೂಡ ನಿಮಗೆ ತಿಳಿದಿರುವಂತಹ ವಿಷಯಗಳನ್ನ ಹೇಳಬೇಕು ಅಂತಂದ್ರೆ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096789627. ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪರ್ನೋಡ್ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಿದ್ದ ಹಾಗೆ ನಮ್ಮ ಭಾರತ ದೇಶದಲ್ಲಿ ಮಳೆ ಬೀಳುವಂತಹ ಸ್ಥಳಗಳು ಎಲ್ಲೆಲ್ಲಿದೆ, ತುಂಬಾನೇ ಮಳೆ ಆಗುವಂತಹ ಸ್ಥಳಗಳನ್ನ ನೀವು ಗುರುತಿಸಿದ್ರೆ ಅಥವಾ ನಿಮಗೆ ಗೊತ್ತಿದ್ರೆ ಅದರ ಬಗ್ಗೆನೂ ಕೂಡ ನಮ್ಮ ಜೊತೆನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದೆ. ಸೊ ನಿಮಗೇನಾದ್ರು ಗೊತ್ತಿದೆ ಅಂತಂದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮಳೆ ಭೂಮಿಗೆ ಬಿದ್ದಾಗೆಲ್ಲ ನಮಗೆ ಎಷ್ಟು ಸುಂದರವಾಗಿ ಕಾಣುವಂತಹ ಪ್ರಕೃತಿ ಹಚ್ಚ ಹಸಿರಿನಿಂದ ಕೂಡಿರುತ್ತೆ, ಮತ್ತೆ ಹೊಸದಾಗಿ ಚಿಗುರುವಂತಹ ಗಿಡಗಳಾಗಿರೋದು, ಬಣ್ಣ ಬಣ್ಣದ ಹೂಗಳು, ಮಳೆ ಬಿದ್ದ ತಕ್ಷಣ ಗಮ್ಮನಂತಹ ಮಣ್ಣಿನ ಪರಿಮಳ, ಪ್ರಕೃತಿ ಪ್ರೇಮಿಗಳಿಗೆ ಒಂದು ರೀತಿ ರಸದೌತಣ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕೂಡ ಪ್ರಕೃತಿಯನ್ನ ಸವಿಯೋದಕ್ಕೆ, ಪ್ರಕೃತಿಯ ಸೌಂದರ್ಯವನ್ನ ಸವಿಯೋದಕ್ಕೆ ಹೋಗ್ತಾ ಇರ್ತೀವಿ. ಆದರೂ ಕೂಡ ನಮ್ಮ ಭಾರತದಲ್ಲಿ ಅತಿಯಾಗಿ ಹೆಚ್ಚು ಮಳೆ ಬೀಳುವಂತಹ ಸ್ಥಳಗಳು ಕೂಡ ಇದ್ದಾವೆ. ಸೊ ಅಂತಹ ಸ್ಥಳಗಳಿಗೆ ನೀವು ಯಾವತ್ತಾದರೂ ಭೇಟಿ ನೀಡಿದಿರಾ ಅಂತಂದರೆ, ಅಥವಾ ಮುಂದೆ ಯಾವತ್ತಾದ್ರೂ ಹೋಗಬೇಕು ಅಂತಂದರೆ ನಮ್ಮ ಶೋನ ಇವತ್ತು ಕೇಳಿಸ್ಕೊಂಡು ನೀವು ಕೂಡ ಟ್ರಾವೆಲ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆಯೇ ಮೇಘಾಲಯದಲ್ಲಿರುವಂತಹ ಚಿರಾಪುಂಜಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವಂತಹ ಸ್ಥಳ ಆಗಿದೆ. ಚಿರಾಪುಂಜಿಯ ಹತ್ತಿರದಲ್ಲಿರುವಂತಹ ಮೋಸಿನ್ ರಾಮ್ ಹೆಚ್ಚಾಗಿ ಮಳೆ ಬೀಳುವಂತಹ ಪ್ರದೇಶ ಆಗಿದೆ. ಭೂಮಿಯ ಮೇಲೆ ಅತ್ಯಂತ ತೇವಭರಿತವಾದಂತಹ ಸ್ಥಳ ಎನ್ನುವಂತಹ ಬಿರುದನ್ನು ಕೂಡ ಈ ಒಂದು ಪ್ರದೇಶ ಪಡ್ಕೊಂಡಿದೆ. ಆ್ಯಂಡ್ ಚಿರಾಪುಂಜಿಯಲ್ಲಿರುವಂತಹ ನೋಹಾಕ್ಲಿಕೈ ಜನಪಾತವನ್ನು ನೋಡೋದಕ್ಕೆ ಮಳೆಗಾಲದಲ್ಲಿ ಭೇಟಿ ನೀಡಬೇಕಾಗತ್ತೆ. ಈ ಸೌಂದರ್ಯವನ್ನು ನೋಡೋದಕ್ಕೆ ದೇಶದ ಬೇರೆ ಬೇರೆ ಕಡೆಗಳಿಂದ ಕೂಡ ಬರ್ತಾ ಇರ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲೇ ನಾವು ನೋಡ್ತೀವಿ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಆಗುಂಬೆ. ಆಗುಂಬೆಯನ್ನು ಕೂಡ ಒಂದು ಸೊಗಸಾದಂತಹ ಗಿರಿಧಾಮ ಅಂತಲೇ ಹೇಳ್ಬೋದು. ಹಚ್ಚ ಹಸಿರಿನಿಂದ ಕೂಡಿರುವಂತಹ ಒಂದು ದೃಶ್ಯಾವಳಿಯನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕೂಡ ಕರೀತಾರೆ. ವರ್ಷ ಇಡೀ ತಂಪಾದ ಹವಾಮಾನವನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂತಂದರೆ ನಮ್ಮ ಆಗುಂಬೆ ಅಂತಲೇ ಹೇಳ್ಬೋದು. ದಟ್ಟವಾದಂತಹ ಕಾಡು, ತಂಪಾಗಿರುವಂತಹ ವಾತಾವರಣ, ಮಂಜು ಮುಸುಕಿದಂತಹ ಹವಾಮಾನ ಇಲ್ಲಿ ನಿಮಗೆ ಕಾಣಸಿಗುತ್ತೆ. ಆ್ಯಂಡ್ ಅದೇ ರೀತಿಯಲ್ಲೇ ಮೌಸಿನ್ ರಾಮ್ ಇದು ಕೂಡ ಮೇಘಾಲಯದಲ್ಲಿರುವಂಥದ್ದು. ಇದು ಭೂಮಿಯ ಮೇಲಿನ ಅತ್ಯಂತ ತೇವವಾದಂತಹ ಸ್ಥಳ ಅಂತಾನೆ ಗಿನೀಸ್ ದಾಖಲೆಯನ್ನು ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಹಚ್ಚ ಹಸಿರಿನ ಸ್ವರ್ಗವಾಗಿರುವಂತಹ ಈ ಒಂದು ಪ್ರದೇಶ ಗುಹೆಯ ಅನ್ವೇಷಣೆ ಮಾಡೋದಕ್ಕೆ ಕ್ಯಾಸ್ಕೆಂಡಿಂಗ್ ಜಲಪಾತ ಸೇರಿದಂತೆ ಅನೇಕ ಆಕರ್ಷಣೀಯ ಸ್ಥಳಗಳನ್ನು ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು ಮಹಾರಾಷ್ಟ್ರದ ಕಡೆಗೆ ಹೋಗ್ತೀವಿ ಅಂತಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಕೂಡ ಹೆಚ್ಚಾಗಿ ಮಳೆ ಬೀಳುತ್ತೆ. ಅಂಬೋಲಿ ಅನ್ನುವಂತಹ ಪ್ರದೇಶ ಹೆಚ್ಚು ತೇವವಾಗಿರುವಂತಹ ಸ್ಥಳ ಆಗಿದೆ. ಇದು ಕೂಡ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಸಿರೋದ್ರಿಂದ ಸಮೃದ್ಧವಾಗಿ ಬೆಳೆದಂತಹ ಕಾಡುಗಳು, ಹೇರಳವಾದಂತಹ ಜೀವ ವೈವಿಧ್ಯತೆ ಇಲ್ಲಿ ನಮಗೆ ಕಾಣಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಾನ್ಸೂನ್ ಸಮಯದಲ್ಲಿ ಅತಿ ಹೆಚ್ಚು ಮಳೆಯನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿಗೆ ಹೆಚ್ಚಾಗಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ಅಂತಲೇ ಬರ್ತಾರೆ ಜನಗಳು. ಅದನ್ನು ಬಿಟ್ಟರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಪ್ರದೇಶ, ಇಲ್ಲಿ ಕೂಡ ಅಷ್ಟೇ ಹೆಚ್ಚಾಗಿ ಮಳೆ ಬೀಳುತ್ತೆ. ಇದೊಂದು ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತಲೇ ಹೇಳ್ಬೋದು. ಇಲ್ಲಿ ವಾತಾವರಣ ಕೂಡ ಅಷ್ಟೇ ತಂಪಾಗಿರುತ್ತೆ, ಮತ್ತು ಈ ಒಂದು ಹಿಲ್ ಸ್ಟೇಷನ್ ಕೂಡ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಳೆ ಬೀಳುವಂತಹ ಸ್ಥಳವಾಗಿ ಹೆಸರುವಾಸಿಯಾಗಿದೆ. ಮಹಾಬಲೇಶ್ವರ ಮಳೆಗಾಲದಲ್ಲಿ ಹೆಚ್ಚಾಗಿ ಮಳೆ ಬೀಳೋದ್ರಿಂದ ಇಲ್ಲಿರುವಂತಹ ಸ್ಟ್ರಾಬೆರಿ ಹೊಲಗಳಿಂದ ಹಿಡಿದು ಐತಿಹಾಸಿಕ ದೇವಾಲಯಗಳವರೆಗೂ ಕೂಡ ನಾವು ಇಲ್ಲಿ ಹೋದ್ರೆ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಒಂದು ಪ್ರದೇಶ ಇದಾಗಿರುತ್ತೆ. ಈ ರೀತಿ ನೀವು ಕೂಡ ಮಳೆ ಬೀಳುವಂತಹ ಪ್ರದೇಶಗಳು ಇನ್ನೂ ಯಾವುದಾದ್ರೂ ಗೊತ್ತಿದೆ ಅಂತಂದರೆ ಅದ್ರ ಬಗ್ಗೆ ಕೂಡ ನಮ್ಮ ಜೊತೆಯಲ್ಲಿ ಹೇಳ್ತಾ ನೀವು ಕೂಡ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಕೂಡ ಹೇಳೋಕೆ ವಾಪಸ್ ಬರ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ, ಆ್ಯಂಡ್ ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಆ ವಿಷಯ ಏನಪ್ಪಾ ಅಂತಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲಾಗಿದೆ. 1963 ನವಿಲನ್ನ ಭಾರತದ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದು ತನ್ನ ಆಕರ್ಷಕ ನೀಲಿ ಬಣ್ಣದ ಕುತ್ತಿಗೆ, ಸುಂದರವಾಗಿರುವಂತಹ ಗರಿಗಳು ಮತ್ತು ಮಳೆಗಾಲದ ನೃತ್ಯಕ್ಕೆ ಹೆಸರುವಾಸಿಯಾಗಿರೋದ್ರಿಂದ ಇದು ನಮ್ಮ ರಾಷ್ಟ್ರೀಯ ಪಕ್ಷಿಯಾಗಿ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಸೊ ನಾನಿವತ್ತು ನಮ್ಮ ರಾಷ್ಟ್ರೀಯ ಪಕ್ಷಿಯ ಬಗ್ಗೆನೇ ಹೇಳಬೇಕು. ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಈ ನವಿಲು ಹೊಂದಿದೆ ಅಂತಲೇ ಹೇಳ್ಬೋದು. ಸೊ ಏನೆಲ್ಲ ವಿಷಯಗಳಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನವಿಲು ನೋಡೋದಕ್ಕೆ ಎಷ್ಟು ಸುಂದರವಾದಂತಹ ಪಕ್ಷಿ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಕೂಡ ನವಿಲು ಅಂತಂದರೆ ಅತ್ಯಂತ ಪ್ರೀತಿ ಅಂತಲೇ ಹೇಳ್ಬೋದು. ನವಿಲುಗಳಲ್ಲಿ ಮುಖ್ಯವಾಗಿ 3 ತಳಿಗಳಿದ್ದಾವೆ. ಅವುಗಳಲ್ಲಿ ಭಾರತೀಯ ನವಿಲು, ಆಫ್ರಿಕನ್ ಕಾಂಗೋ ನವಿಲು ಮತ್ತು ಹಸಿರು ನವಿಲು ಅಂದರೆ ಪಚ್ಚೆ ನವಿಲು ಕೂಡ ಸೇರಿಕೊಂಡಿದೆ. ಸೊ ಇದರಲ್ಲಿ ಏನಪ್ಪ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂತಂದರೆ, ಈ ನವಿಲುಗಳು ಕಾಣ ಸಿಗುವಂಥದ್ದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಭಾರತೀಯ ನವಿಲು ಭಾರತ, ಶ್ರೀಲಂಕಾ ಹಾಗೆ ಬರ್ಮಾಗಳಲ್ಲಿ ಕಾಣಿಸುತ್ತೆ. ಹಾಗೆಯೇ ಹಸಿರು ನವಿಲು ಆಗ್ನೇಯ ಏಷ್ಯಾದ ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುತ್ತೆ. ಇನ್ನು ಅಚ್ಚರಿ ಪಡುವಂತಹ ವಿಷಯ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನವಿಲು ತನ್ನ ಗರಿಗಳನ್ನು ಉದುರಿಸಿ ಹೊಸ ಗರಿಗಳನ್ನು ಪಡೆದುಕೊಳ್ಳುತ್ತಂತೆ. ಆದ್ದರಿಂದ ಅದು ಹೊಸತಾಗಿ ಕಂಗೊಳಿಸ್ತಾ ಇರುತ್ತೆ. ಆದರೆ ನವಿಲಿನ ಸರಾಸರಿ ಜೀವಿತಾವಧಿ 10-25 ವರ್ಷಗಳು. ಆದರೆ ಅವುಗಳನ್ನು ಸೂಕ್ತ ವಾತಾವರಣದಲ್ಲಿ ಪೋಷಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಕಾಲ ಜೀವಿಸಬಹುದು ಅನ್ನೋದು ತಜ್ಞರ ಮಾತು. ಮತ್ತೆ ನವಿಲುಗಳು ಓಡುವಂತಹ ವೇಗವನ್ನು ನಾವು ನೋಡ್ತೀವಿ ಅಂತಂದ್ರೆ ತುಂಬಾನೇ ಆಸಕ್ತಿಯನ್ನು ಹುಟ್ಟಿಸುವಂತಹ ವಿಷಯ ಇದು. ನವಿಲುಗಳು ಸರಾಸರಿ ಓಡುವಂತಹ ವೇಗ ಗಂಟೆಗೆ 16 ಕಿಲೋಮೀಟರ್ ವೇಗದಲ್ಲಿ ಓಡುತ್ತೆ. ಇವು ವೇಗವಾಗಿ ಓಡೋದಕ್ಕೆ, ಎತ್ತರಕ್ಕೆ ಜಿಗಿಯೋದಕ್ಕೆ, ಹಾಗೆ ದಟ್ಟವಾದಂತಹ ಸಸ್ಯರಾಶಿಯ ನಡುವೆ ಸಂಚಾರ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗೇನೆ ಹೆಣ್ಣು ನವಿಲು ಮೊಟ್ಟೆ ಇಟ್ಟ ನಂತರ 28-30 ದಿನಗಳಲ್ಲಿ ಮರಿಗಳು ಕಾವು ಪಡೆದುಕೊಂಡು ಹೊರಗೆ ಬರ್ತವೆ. ನಂತರ ನವಿಲು ಮರಿಯು ಸುಮಾರು 3 ವರ್ಷಗಳಲ್ಲಿ ವಯಸ್ಕ ಹಂತಕ್ಕೆ ತಲುಪತ್ತೆ. ಆ ಬಳಿಕ ಅದು ಹಾರೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲಿನ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಾಗಿತ್ತು. ಆ್ಯಂಡ್ ನವಿಲಿನ ಬಗ್ಗೆ ಅಥವಾ ಈ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನೀವೇನಾದ್ರೂ ತಿಳ್ಕೊಂಡಿದ್ದೀರ ಅಂತಂದರೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಿ ತಿಳಿಸ್ಕೊಡ್ಬೋದು. ಅಥವಾ ನೀವು ಆ ರೀತಿಯ ಏನಾದರೂ ಅಚ್ಚರಿ ವಿಚಾರಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಅದರ ಬಗ್ಗೆನೂ ಕೂಡ ನಮಗೆ ಮೆಸೇಜ್ ಮಾಡಿ, ನಾವು ಕೂಡ ಅದರ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆ್ಯಂಡ್ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಮ್ಮ ಸಂಖ್ಯೆ 9686027996 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಕೂಡ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ 2 ವಿಷಯಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಇದೇ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ನಾನು ಕೂಡ ಹೊರಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Sleepless nights.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ? ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
5: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
6: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
5: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
6: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ ತರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ಹಾಯ್ ಹಲೋ ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಸೊ ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೇ? ಖುಷಿಯಾಗಿದ್ದೀರಾ ತಾನೇ? ಯಾವಾಗಲೂ ಹಾಗೆ ಖುಷಿ ಖುಷಿಯಾಗಿರಿ. ಜೊತೆಗೆ ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ

0: ಗ್ರಾಮಸ್ಥರು ಇದಾರೆ, ಅವರು ವಿಶೇಷವಾಗಿ ಅವ್ರು ಇರುವಂತಹ ಜಾಗದಲ್ಲಿ ಹೂವು ಹಣ್ಣು ಹಾಗೆ ಪೂಜಾ ಸಾಮಗ್ರಿಗಳನ್ನ ಕೂಡ ಮಾರ್ತಾರೆ ಕಣ್ರಿ. ತುಂಬಾ ವಿಶೇಷವಾಗಿದೆ. ಹಾಗೆ ಇವತ್ತು ನಾವಿರುವಂತದ್ದು ನಮ್ಮ ಶಿವಮೊಗ್ಗದ ಗೋಪಾಲದಲ್ಲಿ, ಅದರಲ್ಲೂ ಹೂವಿನ ವ್ಯಾಪಾರಿಯಾಗಿರುವಂತಹ ಗೀತಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರೆ, ಅವರೊಟ್ಟಿಗೆ ಮಾತುಕತೆನ ಸ್ಟಾರ್ಟ್ ಮಾಡೋಣ. ಗೀತಾ ಅವರೇ ನಮಸ್ತೆ.
1: ನಮಸ್ತೆ ಮೇಡಮ್,
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗೀತಾ ಅವರೇ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ?
1: ಕಾಫಿ ಟೀ ಆಯ್ತು.
0: ಓಕೆ, ಗೀತಾ ಅವರೇ ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ? ನಿಮ್ಮ ಊರು ಯಾವುದು, ನೀವು ಓದಿದ್ರಾ, ಏನು ಅದ್ರ ಬಗ್ಗೆ ಹೇಳಿ.
1: ನನ್ನ ಹೆಸರು ಬಂದು ಗೀತಾ ಅಂತ, ನಮ್ಮ ಮನೆಯ ಹಸ್ಬೆಂಡ್ ಹೆಸರು ನಾಗರಾಜ್ ಅಂತ. ನಮ್ಮ ಊರು ಗಾಡಿಕೊಪ್ಪ. ನಾವು 3 ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ತಿದ್ವಿ. ನಾವು 2nd PU ಓದಿದ್ದೀವಿ. ಅಂದರೆ ಹೂವಿನ ವ್ಯಾಪಾರ ಮಾಡೋಣ ಅಂತ ಹೇಳಿ ಓದೋಕ್ಕಾಗಲಿಲ್ಲ, ಹೂವಿನ ವ್ಯಾಪಾರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಮೇಡಮ್.
0: ಓಕೆ, ಈಗ 2nd PU ಓದಿದ್ರಿ, ಅದಾದ್ಮೇಲೆ ಮದುವೆ ಆಯ್ತಾ? ಮದುವೆ ಆದ್ಮೇಲೆ ಬೇರೆ ಯಾವುದಾದ್ರೂ ವ್ಯಾಪಾರ ಮಾಡ್ಬೋದಿತ್ತು, ಬಟ್ ಹೂವಿನ ವ್ಯಾಪಾರವನ್ನೇ ಆಯ್ಕೆ ಮಾಡ್ಕೊಂಡಂತಹ ಕಾರಣ ಏನು?
1: ಇಲ್ಲ ಮೇಡಮ್, ಬೇರೆ ಯಾವುದು ಇದಾಗಲಿಲ್ಲ, ಅದಕ್ಕೆ ಇದೇ ನೋಡೋಣ ಅಂತ ಇದೆ ಅಂತ ಮಾಡಿದ್ವಿ. ಇದೆ
0: ಅಂದರೆ ಮುಂಚೆ ನಿಮ್ಮ ಮನೆಯವ್ರು ಏನಾದರೂ ಈ ವ್ಯಾಪಾರ ಮಾಡ್ತಾ ಇದ್ರಾ?
1: ಇಲ್ಲ, ನಮ್ಮ ಮನೆಯವರು ಗಾರೆ ಮೇಸ್ತ್ರಿ, ಗಾರೆ ಕೆಲಸ ಮಾಡ್ತಾರೆ. ನಾವು ಇನ್ನು ಬೇರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಾಡಿಲ್ಲ, ನಾವೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದು.
0: ನೀವು ಚಿಕ್ಕ ವಯಸ್ಸಿಂದ ಏನಾದರೂ ಹೂ ಕಟ್ಟೋ ವ್ಯಾಪಾರ ಮಾಡೋದೇನಾದ್ರೂ ಕಲ್ತಿದ್ರ?
1: ಮೇಡಮ್ ಏನೂ ಇರಲಿಲ್ಲ,
0: ಏನು ಕಲ್ತಿಲ್ಲ. ಬಟ್ ಈಗ ಇದೇ ಒಂದು ವ್ಯಾಪಾರ ಕಲ್ತ್ಕೊಂಡು ಮಾಡ್ತಾ ಇದ್ದೀರ ಅಲ್ವಾ?
1: ಹೌದು ಮೇಡಮ್.
0: ಸೂಪರ್ ಮೇಡಮ್. ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ದೀರ?
1: ಮಾಡ್ತಾ ಇರೋದು 3 ವರ್ಷ ಆಯ್ತು.
0: 3 ವರ್ಷದಿಂದ ಮಾಡ್ತಿದ್ರ? ಸೊ ಗೀತಾ ಅವರೇ, ಈಗ ಈ ಒಂದು ಹೂವಿನ ವ್ಯಾಪಾರಕ್ಕೆ ಏನಾದರೂ ಹೆಸರಿಟ್ಟಿದ್ದೀರಾ?
1: ಇಲ್ಲ ಮೇಡಮ್, ಏನು ಹೆಸರಿಟ್ಟಿಲ್ಲ, ಇಡೋಣಂತಿದ್ದೀವಿ ಆದರೆ ಹೆಸರಿಟ್ಟಿಲ್ಲ.
0: ಹೆಸರಿಟ್ಟಿಲ್ಲ. ಓಕೆ, ಯಾವ್ಯಾವ ಥರದ ಹೂವು ಎಲ್ಲ ಸಿಗುತ್ತೆ?
1: ಅಂದರೆ ಎಲ್ಲ ಮಿಕ್ಸ್ ಕಟ್ಟಿದ್ದು, ಮತ್ತು ಶಾವಂತಿಗೆ ಎಲ್ಲ ಕಲರ್ ಕಲರ್ ಹೂವು ಬರುತ್ತೆ, ಮತ್ತು ದೀಪಾವಳಿ ದಸರಾಕ್ಕೆಲ್ಲ ಬೇರೆ ಇನ್ನೂ ವೆರೈಟಿ ವೆರೈಟಿ ಹೂವೆಲ್ಲ ಹಾಕ್ತೀವಿ. ಎಲ್ಲ ಅಂದರೆ ಎಲ್ಲದ ಥರದ್ದು ಪೂಜೆ ಸಾಮಾನು ಐಟಮ್ಸು ಎಲ್ಲ ಹಾಕ್ತೀವಿ, ಹಣ್ಣಿಂದ ಹಿಡಿದು ಎಲ್ಲ ಹಾಕ್ತೀವಿ.
0: ಸೊ ವಿಶೇಷವಾಗಿ ಇಲ್ಲಿ ಹೂಗಳ ಜೊತೆ ಹಣ್ಣುಗಳು ಸಿಗ್ತಾ ಇದೆ ಅಲ್ವಾ? ಹಣ್ಣೆಲ್ಲ ಎಷ್ಟು ಬಗೆಯ ಹಣ್ಣಿದೆ
1: ಮೇಡಮ್? ಒಂದು 5 ಥರದ್ದಿದೆ. ಏನು ಸೀಸನ್ ಬಂದಂಗೆಲ್ಲ ಇನ್ನು ಜಾಸ್ತಿ ಜಾಸ್ತಿ ಯಾವ್ಯಾವ ಬರುತ್ತೆ ಅದೆಲ್ಲ ಹಾಕ್ತಾ ಇರ್ತೀವಿ.
0: ಸೊ 5-6 ರೀತಿಯ ಹಣ್ಣುಗಳಿದೆ, ಒಂದು 7-8 ರೀತಿಯ ಹೂಗಳಿದೆ, ಜೊತೆಗೆ ಪೂಜಾ ಸಾಮಗ್ರಿಗಳು ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನೀವೊಬ್ಬರೇ ವ್ಯಾಪಾರ ಮಾಡ್ತಿದ್ದೀರಲ್ಲ, ಮಾಡ್ಬೋದಾ ವ್ಯಾಪಾರ?
1: ಮಾಡ್ಬೋದು ಮೇಡಮ್.
0: ಓಕೆ, ವ್ಯಾಪಾರ ಹೇಗಿದೆ?
1: ಪರವಾಗಿಲ್ಲ ಮೇಡಮ್, ಇವಾಗ ಹೂವಿನ ರೇಟ್ ಜಾಸ್ತಿ ಆಗಿದೆ ಸ್ವಲ್ಪ, ಡಲ್ ವ್ಯಾಪಾರ ಸಿಕ್ಕಾಬಟ್ಟೆ ಅಂದರೆ ತುಂಬ ಅಂದರೆ ತುಂಬ ರೇಟ್ ಆಗಿಬಿಟ್ಟಿದೆ ಇವಾಗ.
0: ಈ ಹೂವಿನೆಲ್ಲ ಎಲ್ಲಿಂದ ತರಿಸ್ತೀರಾ?
1: ಚಿಕ್ಕಬಳ್ಳಾಪುರದಿಂದ ತರಿಸ್ತೀವಿ.
0: ಓ, ಚಿಕ್ಕಬಳ್ಳಾಪುರದಿಂದ. ಅಲ್ಲಿಂದ ಬರುತ್ತೆ ಇಲ್ಲಿಗೆ, ಎಷ್ಟೊತ್ತಿಗೆ ಬರುತ್ತೆ, ಹೇಗೆ ತಗೊಳ್ತೀರಾ?
1: ನಾವು ಸಮ್ಮಿಗೆ ಸಂಜೆ 1:30 ಅಲ್ಲಿ ಗೋಡನಿಗೆ ಬರುತ್ತೆ, ಅಲ್ಲಿ ಹೋಗಿ ತಗೋಬರ್ತೀವಿ.
0: ಗೋಡನಿಂದ ಹೋಗಿ ತರ್ತೀರಾ? ನೀವು ಒಬ್ಬರೇ ಏನ್ರಲ್ಲಿ ತರ್ತೀರಾ ಮೇಡಮ್?
1: ಇಲ್ಲ, ನಮ್ಮ ಮಗ ಕಳಿಸ್ತೀನಿ, ನಮ್ಮ ಮಗ ಹೋಗ್ತಾರೆ, ಅವ್ರು ತಗೊಂಡು ತಂದು ಕೊಟ್ಟು ಹೋಗ್ತಾನೆ.
0: ನಿಮ್ಮ ಈ ಒಂದು ಹೂವಿನ ವ್ಯಾಪಾರಕ್ಕೆ ನಿಮ್ಮ ಮಗ ಕೂಡ ಸಾಥ್ ಕೊಡ್ತಾ ಇದಾರಲ್ವಾ?
1: ನಮ್ಮ ಫ್ಯಾಮಿಲಿ ಎಲ್ಲರೂ ಸಾಥ್ ಇದೆ ಮೇಡಮ್, ನಮ್ಮ ಮನೆಯವರು ನಮ್ಮ ಇಡೀ ಫ್ಯಾಮಿಲಿನ ಸಾಥ್ ಇದೆ.
0: ಹಾಗಿದ್ರೆ ಇಲ್ಲಿಗೆ ಹೂವನ್ನ ಕೊಂಡ್ಕೊಳ್ಳೋಕೆ ಬರುವಂತ ವ್ಯಾಪಾರಿಗಳು ಎಲ್ಲೆಲ್ಲಿಂದ ಬರ್ತಾರೆ?
1: ಎಲ್ಲೆಲ್ಲಿಂದ ಬರ್ತಂತ ಗೊತ್ತಾಗಲ್ಲ, ಬರ್ತಾರೆ, ಹೂ ನೋಡಿದ ತಕ್ಷಣ ಬರ್ತಾರೆ, ತಗೊಂತಾರೆ, ಕೊಡ್ತೀವಿ ಮೇಡಮ್ ಅಷ್ಟೇ.
0: ಕೊಡ್ತೀರಾ? ಸೊ ಈಗ ಹೂವಿನ ರೇಟ್ ಹೇಳಿ ಮೇಡಮ್, ಇವತ್ತಿನ ಮಟ್ಟಿಗೆ ಹೂವಿನ ಬೆಲೆ ಹೇಗಿದೆ?
1: ಮೇಡಮ್ ನಿನ್ನೆ ಹೂವಿನ ಬೆಲೆ 280 ಇತ್ತು, ಮತ್ತೆ ಅದು 260 ಅಂದ್ರೆ ಒಂದೊಂದು ಹೂವು ಒಂದೊಂದು ರೇಟ್ ಇದೆ ಮೇಡಮ್.
0: ಈಗ ನೀವು ಕಟ್ತಾ ಇರುವಂತ ಮಲ್ಲಿಗೆ ಹೂವ?
1: ಮಲ್ಲಿಗೆ.
0: ಅದ್ರ ಮಾರು ಎಷ್ಟಿದೆ?
1: ಈಗ ಮಾರು ನಾವು ಮಾಡ್ತಾ ಇರೋದು ಮೊಳ 20-80 ರೂಪಾಯಿ ಮಾರು ಮಾಡ್ತಾ ಇದೀವಿ. ಸೀಸನ್ ಬಂದಂಗೆ ಅಂದ್ರೆ ರೇಟ್ ಏನಿರುತ್ತೆ ಅದ್ರ ಮೇಲೆ ಒಂದು 10-20 ರೂಪಾಯಿ ಇಟ್ಟು ಮಾರ್ತೀವಿ ಮೇಡಮ್ ನಾವು.
0: ಸೊ ಹಬ್ಬ ಸೀಸನ್ ಎಲ್ಲ ಇದ್ದಾಗ ಜಾಸ್ತಿನೇ ಬೆಲೆ ಇರುತ್ತೆ ಅಲ್ವಾ? ಓಕೆ, ಕೇಳಿಸ್ಕೊಳ್ತಾ ಇದ್ದಿಲ್ಲ ಸ್ನೇಹಿತರೆ, ಹೂವಿನ ವ್ಯಾಪಾರದಲ್ಲಿ ಹೇಗೆಲ್ಲ ವೇರಿಯೇಷನ್ ಆಗುತ್ತೆ. ಜೊತೆಗೆ ಗೀತಾ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು, ಅವರ ಹೂವಿನ ವ್ಯಾಪಾರಕ್ಕೆ ಅವರ ಕುಟುಂಬ ಫುಲ್ ಸಾಥ್ ಕೊಟ್ಟಿದೆ, ಸಪೋರ್ಟಿವ್ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಗೀತಾ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ಜೊತೆಗೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯೆಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳು ಎಲ್ಲವೂ ಒಂದೇ ಜಾಗದಲ್ಲಿ ಸಿಗುವಂತದ್ದು. ಅದು ನಮ್ಮ ಶಿವಮೊಗ್ಗದ ಗೋಪಾಲದ ಹತ್ರ ಇರುವಂತಹ ಗೋಪಾಲಗೌಡ ಬಡಾವಣೆಯಲ್ಲಿ ಈ ಒಂದು ಹೂವಿನ ವ್ಯಾಪಾರವನ್ನ ಮಾಡ್ತಾ ಇರುವಂತಹ ಗೀತಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ಗೀತಾ ಅವರೇ, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನೀವು ಹೇಳ್ತಾ ಇದ್ರಿ ಈಗ ಹೂವಿನ ಬೆಲೆ ಏರುಪೇರು ಆಗ್ತಾ ಇರುತ್ತೆ, ಕೆಲವೊಮ್ಮೆ ರೇಟ್ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಬೆಲೆ ಕಡಿಮೆ ಇರುತ್ತೆ, ಎಕ್ಸ್ಪೆಷಲಿ ಈ ಸೀಸನ್ ಅಲ್ಲಿ ಬೆಲೆ ಹೆಚ್ಚಾಗಿ ಇರುತ್ತೆ ಅಂತ. ಹೀಗಿರುವಾಗ ಈ ಸೀಸನ್ ಗಳಲ್ಲಿ ಹೂವಿನ ಬೆಲೆ ಹೆಚ್ಚಾದಾಗ ನಿಮಗೆ ಹೆಚ್ಚು ಪ್ರಾಫಿಟ್ ಇರುತ್ತೋ ಅಥವಾ ಮಾಮೂಲಿ ಬೇರೆ ಟೈಮ್ ಅಲ್ಲಿ ಕೂಡ ಪ್ರಾಫಿಟ್ ಹೆಚ್ಚಾಗಿರುತ್ತೋ, ಯಾವುದು ನಿಮಗೆ ಉತ್ತಮ ಅಂತ ಹೇಳಬಹುದು?
3: ಇಲ್ಲ ಇಲ್ಲ, ಹಬ್ಬ ಸೀಸನ್ ಬಂದಾಗ ಲಾಭ ಆಗುತ್ತೆ ಮೇಡಮ್. ಇವಾಗ ಮಾಮೂಲಿ ಟೈಮಿಂಗ್ ಅಂದ್ರೆ ಅಷ್ಟೇ, ಒಂದು 200-300 ರೂಪಾಯಿಗೇನು ಲಾಸ್ ಇಲ್ಲ ಮೇಡಮ್ ನಮಗೆ.
2: ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀರಾ
3: ಮೇಡಮ್? ನಮ್ದು ಹೆಂಗೆ ಹೂವು ಹೆಂಗೆ ಹೋಗುತ್ತೆ ಅದ್ರ ಮೇಲೆ ಡಿಫೆಂಡು. ಅಂದರೆ 5 kg ಹೂವು ಮಾರಿದ್ರೆ ಒಂದು 200-300 ರೂಪಾಯಿ ಸಿಗುತ್ತೆ, ಅಂದ್ರೆ ಕಮ್ಮಿ ಮಾರಿದ್ರೆ ಅಲ್ಲ, ಹಂಗೆ ಒಂದಿನ ಆಗುತ್ತೆ ಒಂದಿನ ಆಗಲ್ಲ.
2: ಈಗ ಹಣ್ಣು ಕೂಡ ವ್ಯಾಪಾರ ಮಾಡ್ತಿದ್ದೀರಾ ಹೂವಿನ ಜೊತೆಗೆ, ಸೊ ಈಗ ಹಣ್ಣಿನ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆಯಾ ಅಥವಾ ಹೂವಿನ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆಯಾ?
3: ಮೇಡಮ್, ಎರಡೂ ಸಮ ಇದೆ. ಇದು ಹೋಯ್ತಂದ್ರೆ ಇದ್ರ ಮೇಲೆ ಲಾಭ ಸಿಗುತ್ತೆ, ಅದು ಹೋಯ್ತಂದ್ರೆ ಇದ್ರ ಮೇಲೆ ಲಾಭ ಸಿಗುತ್ತೆ, ಅದ್ರ ಏನು ಹೋಗುತ್ತೆ ಅದ್ರ ಮೇಲೆ ಲಾಭ.
2: ಸೊ ಈಗ ಹಣ್ಣು ಕೊಂಡ್ಕೊಳ್ಳೋಕೆ ಬರೋರು ಹೂವನ್ನು ಕೂಡ ಕೊಂಡ್ಕೊಳ್ತಾರಲ್ವಾ? ಓಕೆ, ಹಾಗೆ ಗೀತಾ ಅವರೆ, ಈ ಒಂದು ವ್ಯಾಪಾರದಿಂದ ನೀವು ಮನೆಯಲ್ಲಿ ಹೇಗೆ ಆರ್ಥಿಕವಾಗಿ ಸಬಲರಾಗಿದ್ದೀರಾ?
3: ಅಂದರೆ ಮನೇಲಿ ಅಂದರೆ ಸಪೋರ್ಟ್ ಮಾಡಿರ್ತಾರೆ, ಮನೇಲೂ ಇದು ಮಾಡ್ಕೊಂಡು ಬರ್ತೀವಿ, ಅಂದರೆ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ, ಮನೇಲೂ ಸಪೋರ್ಟಾಗಿದ್ದಾರೆ ಎಲ್ಲರೂ.
2: ಅಂದರೆ ಈ ಒಂದು ಸಂಪಾದನೆಯಲ್ಲಿ ಜೀವನ ನಡೀತಾ ಇರೋದಾ?
3: ಇಲ್ಲ ಮೇಡಮ್, ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅಂದರೆ ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಅಷ್ಟೇ.
2: ಸೊ ಮನೇಲಿ ಸುಮ್ಮನೆ ಕೂರೋ ಬದಲು ಏನಾದರೂ ಒಂದಿಷ್ಟು ವ್ಯಾಪಾರ ಮಾಡೋಣ, ಏನಾದರೂ ಹಣ ಸಂಪಾದನೆ ಮಾಡೋಣ ಅಂತ ಮಾಡ್ತಿದ್ದೀರಾ? ಓಕೆ, ಈ ಒಂದು ವ್ಯಾಪಾರ ನಿಮಗೆ ಖುಷಿ ಕೊಟ್ಟಿದೆಯಾ?
3: ಹೌದು ಮೇಡಮ್, ಖುಷಿ ಕೊಟ್ಟಿದೆ
2: ಕೊಟ್ಟಿದೆ. ಸೊ ದಿನಾಲು ಹಲವಾರು ರೀತಿಯ ಗ್ರಾಹಕರನ್ನ ನೋಡ್ತಾ ಇರ್ತೀರಾ, ಅವ್ರ ಜೊತೆ ಮಾತಾಡ್ತಾ ಇರ್ತೀರಾ?
3: ನಮಗೆ ಸ್ವಲ್ಪ ಗೊತ್ತಾಗುತ್ತೆ, ಮನೇಲಿದ್ರೆ ಏನೂ ಗೊತ್ತಾಗಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಹೊರಗಡೆ ಬಂದರೆ ಅಂದರೆ ವಾತಾವರಣ ಹೆಂಗಿದೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ ಅಷ್ಟೇ.
2: ಸೊ ನೀವು ಹೇಳಿದ್ರಿ ಸುಮಾರು 3 ವರ್ಷದಿಂದ ಈ ಒಂದು ವ್ಯಾಪಾರ ಮಾಡ್ತಿದ್ದೀರ ಅಂತ. 3 ವರ್ಷದಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಮನೇಲಿ ಕೂರೋ ಬದಲು ಬಂದು ಇಲ್ಲಿ ಹೂವಿನ ವ್ಯಾಪಾರ ಮಾಡ್ತಾ ಇದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು?
3: ಡೈಲಿನೇ ಆಗ್ತಾ ಇರುತ್ತೆ ಮೇಡಮ್ ನಮಗೆ ಖುಷಿ. ಯಾವಾಗಲೂ ಬೆಳಗ್ಗೆ ನಾವು 7 ಗಂಟೆಗೆ ಬರ್ತೀವಿ, 7 ಗಂಟೆಯಿಂದ 12 ವರೆಗೂ ಇರ್ತೀನಿ, 12 ಗಂಟೆ ಮೇಲೆ ಮನೆಗೆ ಹೋಗ್ತೀನಿ, ಸಂಜೆ 4 ಗಂಟೆ 5 ಗಂಟೆಗೆ ಬರ್ತೀನಿ, 9:30 ಆಗುತ್ತೆ. ಅಂದರೆ ಅಂದರೆ ಖುಷಿ, ಅಂದರೆ ಮನೆಯಲ್ಲಿದ್ದರೆ ಮನೆ ವಾತಾವರಣ ಒಂದೇ ಗೊತ್ತಾಗ್ತಿತ್ತು, ಇಲ್ಲಿ ಹೊರಗಡೆ ಬಂದಮೇಲೆ ಹೊರಗಡೆ ವಾತಾವರಣನೂ ಗೊತ್ತಾಗುತ್ತೆ, ಹಂಗಾಗಿ ಖುಷಿ ಕೊಡುತ್ತೆ.
2: ಸೊ ಈಗ ರಾತ್ರಿ ಸುಮಾರು 9 ಗಂಟೆ ತನಕ ಕೂಡ ಇರ್ತೀರಾ?
3: ಓಕೆ,
2: ಅಷ್ಟು ತನಕ ಕೂಡ ಹೂ ತಗೊಳಕ್ಕೆ ಬರ್ತಾರೆ ಮೇಡಮ್?
3: 9-10 ಗಂಟೆವರೆಗೂ ಬರ್ತಾ ಇರ್ತಾರೆ
2: ಹೂ ಕೊಂಡ್ಕೊಳ್ಳೋಕೆ, ರಾತ್ರಿ 9-10 ಗಂಟೆ ಆದರೂ ಬರ್ತಾ ಇರ್ತಾರಲ್ವಾ? ಓಕೆ. ಸೊ ಈಗ ನನಗೆ ಈ ಒಂದು 2-3 ವರ್ಷದ ಹೂವಿನ ವ್ಯಾಪಾರದ ಜರ್ನಿಲಿ ಯಾವತ್ತೊಂದಿನ ತುಂಬ ಕಷ್ಟ ಆಯಿತು ಅಂತನೋ ಅಥವಾ ತುಂಬ ಚಾಲೆಂಜಿಂಗ್ ಅಂತನೋ ಯಾವಾಗ ಅನ್ನಿಸ್ತು ಮ್ಯಾಮ್?
3: ನನಗೆ ಕಷ್ಟ ಅಂತ ಏನೂ ಅನಿಸಿಲ್ಲ, ರೇಟ್ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹೂವುಗಳು ರೇಟ್ ಆದಾಗ ಪ್ರಾಬ್ಲಮ್ ಆಯಿತು, ನಾವು ಹಾಕಿದ್ದು ಹೂವಿಂದು ರೇಟು ತೆಗಿಯೋಕ್ಕಾಗಲ್ಲ ಅಂತ ಸ್ವಲ್ಪ ಇದಾಯ್ತು ಮೇಡಮ್ ಅಷ್ಟೇ.
2: ಓಕೆ, ಗೀತಾ ಅವರೇ, ಈಗ ಏನಪ್ಪ ಅಂದರೆ ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂತ ಒಂದಿಷ್ಟು ಸೌಲಭ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ, ಆಯ್ತಾ, ಲೋನ್ ಆಗಿರ್ಬೋದು, ಈ ರೀತಿಯೆಲ್ಲ ನೀವು ಇದನ್ನೆಲ್ಲ ಬಳಸ್ಕೊಳ್ತಿದ್ದೀರಾ?
3: ಹೌದು ಮೇಡಮ್, ಬಳಸ್ಕೊಂತ. ಫಸ್ಟಿಗೆ 10,000 ಕೊಟ್ಟರು, ಅದು ಕ್ಲಿಯರಾಗಿ 25,000 ರನ್ನಿಂಗಲ್ಲಿದೆ.
2: ಕಾರ್ಡ್ ಕೂಡ ಇದೆ.
3: ಹಾಂ ಮೇಡಮ್, ಕಾರ್ಡು ಇದೆ.
2: ಸೊ ಕಾರ್ಡ್ ತೊಗೊಂಡು ಸರ್ಕಾರದ ಸೌಲಭ್ಯಗಳನ್ನ ಕೂಡ ಬಳಸ್ಕೊಳ್ತಾ ಇದ್ದೀರಾ, ಇದ್ರ ಮೇಲೆ ಹೆಚ್ಚು ಲೋನ್ ಬೇಕಂದ್ರೂ ಕೊಡ್ತಾರಲ್ವಾ?
3: ಮೇಡಮ್, ನಮ್ದು ನಮ್ಮ ಹೇಗೆ ಆ ಥರ ಹೆಂಗೆ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಮೇಡಮ್, ನಾವು ಕೊಟ್ಟೋದು ಹೆಂಗೆ ಹೋಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಗೀತಾ ಅವರು ಬೀದಿ ಬದಿ ವ್ಯಾಪಾರಸ್ಥರ ಕಾರ್ಡ್ ಕೂಡ ಮಾಡಿಸಿದ್ದಾರೆ, ಹಾಗೆ ಅದರಿಂದ ಸೌಲಭ್ಯಗಳನ್ನ ಕೂಡ ಪಡ್ಕೊಂಡು ವ್ಯಾಪಾರವನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಗೀತಾ ಅವ್ರ ಜೊತೆ ಮಾತಾಡ್ಲಿಕ್ಕೆ ಮತ್ತಷ್ಟು ವಿಷಯ ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಬಿಸ್ನೆಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡೋದು ಹೇಗೆ, ಅದರಲ್ಲಿರುವಂತ ಸವಾಲುಗಳೇನು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಹಾಗೆ ಗೋಪಾಲಗೌಡ ಬಡಾವಣೆಯಲ್ಲಿರುವಂತಹ ಗೀತಾ ಅವರು ಒಂದು ಚಿಕ್ಕದಾಗಿ ಹೂವಿನ ಅಂಗಡಿಯನ್ನ ವ್ಯಾಪಾರ ಮಾಡ್ತಿದ್ದಾರೆ. ಈ ಹೂವಿನ ಅಂಗಡಿಯಲ್ಲಿ ವಿಶೇಷವಾಗಿ ಪೂಜಾ ಸಾಮಗ್ರಿಗಳಿರ್ಬೋದು ಅಥವಾ ಹಣ್ಣುಗಳು ಕೂಡ ಸಿಗುವಂತದ್ದು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. 3 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದಾರೆ ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳ್ಕೊಳ್ಳೇಬೇಕು. ಗೀತಾ ಅವರೇ, ಈಗೇನ್ ಗೊತ್ತಾ, ಇಲ್ಲಿಗೆ ಬರುವಂತಹ ಗ್ರಾಹಕರು ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಈಗ ಕೆಲವರು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ, ಎಲ್ಲೋ ಹೊರಟಿರ್ತಾರೆ, ಅರ್ಜೆಂಟ್ ಹೂವ ಬೇಕಾಗಿರುತ್ತೆ, ಅಥವಾ ಕೆಲವರು ತುಂಬಾ ಕೋಪದಲ್ಲಿರ್ತಾರೆ, ಯಾವುದೋ ಕೂಪನ್ನ ನಿಮ್ಮೇಲೆ ಕೂಡ ತೋರಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೀಗೆಲ್ಲ ಇರುವಾಗ ಇಲ್ಲಿಗೆ ಬರುವಂತಹ ಗ್ರಾಹಕರನ್ನ ಹೇಗೆ ಸಂಭಾಳಿಸ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
3: ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅವ್ರಿಗೆ ಯಾವ ಥರ ಪಾಪ ಕೋಪದಲ್ಲಿದ್ದವ್ರಿಗೆ ನಾವು ಯಾವ ಥರ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಖುಷಿಯಿಂದ ಮಾತಾಡಿಸಿದ್ರೆ ಪಾಪ ಅವರು ಒಂಥರ ಇದಾಗಿರ್ತಾರೆ, ಆಕ್ಟಿವ್ ಆಗಿರ್ತಾರೆ ಅಷ್ಟೇ.
2: ಅದು ನೀವು ಹಿಂದೆ ಯಾವ ಒಂದು ಅನುಭವವನ್ನು ಪಡ್ಕೊಳ್ದಲೆ 3 ವರ್ಷದಿಂದ ಈ ವ್ಯಾಪಾರ ಮಾಡ್ತಿದ್ದೀರಲ್ಲ, ಸೊ ಗ್ರಾಹಕರನ್ನ ಸಂಭಾಳಿಸ್ತೀರಾ?
3: ಹೌದು ಮೇಡಮ್, ಅಂದರೆ ಖುಷಿಯಿಂದ ಪಾಪ ಬರ್ತಾರೆ, ಹೂ ತಗೊಂತಾರೆ, ಕೊಡ್ತೀವಿ, ಹೋಗ್ತಾರೆ, ಅದೇ ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್.
2: ಹಾಗೆ ಇದ್ದವರೇ, ಈಗ ನಿಮ್ಮ ಪ್ರಕಾರ ಒಬ್ಬ ವ್ಯಾಪಾರಸ್ಥರಿಗೆ ಇರಬೇಕಾದಂತಹ ಗುಣಗಳು ಅಂದ್ರೆ ಏನಿರಬೇಕಾಗತ್ತೆ?
3: ಅವರು ಪಾಪ ನಮಗೆ ಹೂ ತಗೊಂತಾರೆ, ಕೊಡಮ್ಮ ಅಂತಾರೆ, ನಾವು ತಗೋಣ ಅಂತ ಹೇಳಿ ಕೊಡ್ತೀವಿ, ಅಂದ್ರೆ ಅವ್ರ ಮಾತಿನ ಮೇಲೆ ಡಿಪೆಂಡ್ ಆಗಿರುತ್ತೆ.
2: ನಿಮ್ಮ ಪ್ರಕಾರ ಗ್ರಾಹಕರಿಗೆ ರೆಸ್ಪೆಕ್ಟ್ ಕೂಡ ಕೊಡಬೇಕಂತ ಹೇಳ್ತಿದ್ದೀರಾ?
3: ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವರು ನಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ.
2: ಸೂಪರ್. ಸೊ ಈಗ ಮನೆಯಲ್ಲಿ ಕುತ್ಕೊಂಡಿರುವಂತಹ ಕೆಲವು ಗೃಹಿಣಿಯರಿಗೆ ಒಂದು ವ್ಯಾಪಾರ ಮಾಡ್ಬೇಕಂತಿರ್ತಾರೆ, ಅದ್ರ ಸಂಕೋಚದ ಸ್ವಭಾವ ಇರುತ್ತೆ ಅಥವಾ ಭಯ ಇರುತ್ತೆ, ಅಂತವ್ರಿಗೆಲ್ಲ ನೀವ್ ಏನ್ ಸಲಹೆ ಕೊಡ್ತೀರಾ?
3: ಅಂದ್ರೆ ಆ ತರ ಏನು ಭಯ ಪಡಬಾರ್ದು, ಮಾಡಿದ್ರೆ ನಮಗೂ ಅನುಭವ ಆಗುತ್ತೆ, ನಮಗೂ ಒಳ್ಳೇದು ಇದಾಗುತ್ತೆ ಅಂತ ಹೇಳಿ ನಾವು ಅವರಿಗೂ ಇದು ಮಾಡಿ ಧೈರ್ಯ ತುಂಬಬೇಕು.
2: ಅಷ್ಟೇ, ವ್ಯಾಪಾರ ಮಾಡ್ಬೋದು, ಮನೇನು ಸರಿದೋಗಿಸ್ಕೊಂಡು ಹಾಗೆ ವ್ಯಾಪಾರವನ್ನು ಮಾಡ್ಬೋದು.
3: ಹೌದು, ಆ ತರ ನಮಗೆ ಅನುಭವ ನಮಗಿದೆ, ಮನೇಲಿ ಮಾಡ್ಕೊಂಡು ಇಲ್ಲಿ ಬಂದು ಮಾಡ್ಕೋಬಹುದಂತ ನಮಗಿದೆ, ನಮಗೆಲ್ಲ ಅನುಭವ ಇದೆ, ನಾವು ಅದೇ ಅನುಭವವನ್ನು ಬೇರೆಯವರಿಗೆ ಹೇಳ್ಬೋದು.
2: ಸೊ ನೀವು ಯಾವತ್ತೂ ಕೂಡ ಇಲ್ಲಿ ರಜೆಗೆ ಏನು ಹಾಕಲ್ವಾ?
3: ಇಲ್ಲ ಮೇಡಮ್, ಅಂದರೆ ಹಾಕ್ತೀವಿ, ಏನಾದರೂ ಎಮರ್ಜೆನ್ಸಿ ಇದ್ದಾಗೆ ಕ್ಲೋಸ್ ಮಾಡ್ತೀವಿ.
2: ಪ್ರತಿನಿತ್ಯ ಕೂಡ ಇಲ್ಲಿಗೆ ಬರ್ತೀರಾ ಹಾಗಿದ್ರೆ?
3: ಡೈಲಿ ಬರ್ತೀವಿ ಮೇಡಮ್.
2: ಡೈಲಿ ಬರ್ತೀರಾ? ಈಗ ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ವ್ಯಾಪಾರ ಆಗುತ್ತೆ ಅಂತ ಹೇಳಿ ಆಗ್ಲೂ ಕೂಡ ಬರ್ತೀರಾ ಅಲ್ವಾ?
3: ಹೌದು, ನಾವು ಡೈಲಿ ಇದ್ರೆ ನಮ್ಮ ಬರೋ ಕಸ್ಟಮರ್ ನಮಗೆ ಬರ್ತಾರೆ, ನಾವು ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಬರಲ್ಲ. ಎಲ್ಲಾದ್ರೂ ಎಮರ್ಜೆನ್ಸಿ ಒಂದಿನ 2 ದಿನ ಕ್ಲೋಸ್ ಆಗುತ್ತೆ ಮೇಡಮ್.
2: ಈಗ ಮನೇಲೂ ಅಷ್ಟೆಲ್ಲ ಕೆಲಸ ಮಾಡ್ತೀರಾ, ಇಲ್ಲೂ ಬಂದು ಕೆಲಸ ಮಾಡ್ತೀರಾ, ಯಾವತ್ತೋ ಒಂದಿನ ಸುಸ್ತು ಅಂತನೋ ಅಥವಾ ಯಾಕೆ ಬೇಕು ಇದೆಲ್ಲ ಅಂತ ಏನು ಅನ್ಸಲ್ವಾ?
3: ಏನು ಅನ್ಸಲ್ಲ, ನಮ್ಮ ನಾವೇನು ಬೇರೆ ಮಾಡ್ತೇವೆ, ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ನಾವು ಮಾಡ್ಕೊತ ಇದೀವಿ ಅಷ್ಟೇ.
2: ಹಂಗಾಗಿ ಯಾವುದೇ ರೀತಿ ಆಯಾಸ ಆಗಲಿ ಬೇಜಾರಾಗಲಿ ಏನೂ ಆಗಲ್ಲ ಅಲ್ವಾ?
3: ಹೌದು,
2: ಖಂಡಿತವಾಗ್ಲೂ. ಗೀತೋರೆ, ನಿಮ್ಮೊಟ್ಟಿಗೆ ಮಾತಾಡ್ ತುಂಬ ಖುಷಿ ಆಯ್ತು. ಹಾಗೆ ಕೊನೆದಾಗ ಒಂದು ಪ್ರಶ್ನೆ, ನಮ್ಮ ಮಾತುಕತೆ ಹೇಗನ್ನಿಸ್ತು, ಇಂಟರ್ವ್ಯೂ ಹೇಗನ್ನಿಸ್ತು?
3: ಇಲ್ಲ, ಚೆನ್ನಾಗಿದೆ ಮೇಡಮ್. ಆವಾಗ ಇವಾಗ ಇಂಟರ್ವ್ಯೂ ಕೊಡ್ತಾ ಇರ್ಬೇಕು, ನಾವು ಕೇಳ್ತಾ ಇರ್ಬೇಕು, ಅದೇ ಖುಷಿ.
2: ನಿಮ್ಮೊಟ್ಟಿಗೆ ಮಾತಾಡಿ ನಮಗೂ ಕೂಡ ಖುಷಿ ಆಯ್ತು. ನಿಮ್ಮೆಲ್ಲ ಅಭಿಪ್ರಾಯಗಳಿಗಾಗಿ ಧನ್ಯವಾದಗಳು ಮೇಡಮ್.
3: ವೆಲ್ಕಮ್ ಮೇಡಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಗೀತಾ ಅವರು ಅವರ ಹೂವಿನ ವ್ಯಾಪಾರದ ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. 3 ವರ್ಷದಿಂದ ಈ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಟ್ರು. ಹಾಗೆ ಮನೇಲಿ ಇರುವಂತಹ ಗೃಹಿಣಿಯರಿಗೂ ಕೂಡ ಹೇಳ್ತಾ ಇದ್ರು, ನೀವು ಕೂಡ ವ್ಯಾಪಾರವನ್ನ ಮಾಡ್ಬೋದು, ಮನೆಯನ್ನು ಕೂಡ ನೋಡಿಕೊಂಡು ವ್ಯಾಪಾರವನ್ನು ಕೂಡ ಮಾಡ್ಬೋದು, ಆದ್ರೆ ಮನಸ್ಸು ಮಾಡಬೇಕು ಅಷ್ಟೇ. ಮನೇಲಿ ಇದ್ರೆ ಏನೂ ಆಗಲ್ಲ, ವ್ಯಾಪಾರ ಮಾಡ್ತಿದ್ರೆ 4 ಜನಕ್ಕೆ ನೋಡ್ತೀವಿ, ಹೊಸ ಅನುಭವಗಳಾಗತ್ತೆ, ಜೀವನದಲ್ಲಿ ಕಷ್ಟ ಸುಖ ಏನೆಲ್ಲ ಕಲ್ತ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686927996 2799. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಪ್ರಸ್ತುತ ಕೃಷಿಕರಾಗಿದ್ದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ 9ನೇ ತರಗತಿಯವರೆಗೆ ಓದನ್ನು ಮುಂದುವರಿಸ್ತಾರೆ. ನಂತರ ಕಾರಣಾಂತರದಿಂದ ಮನೆಯ ಜವಾಬ್ದಾರಿಯನ್ನು ತಗೊಂಡು ಸೊ 9ನೇ ತರಗತಿಗೆ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾರೆ. ನಂತರ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ತಾ ಹಾಗೆ ಊರಲ್ಲೇ ಇದ್ದು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಆದಾಯವನ್ನು ತರುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೃಷಿಯ ಕಡೆಗೆ ಬರ್ತಾರೆ. ಸೊ ಕೃಷಿಯ ಕಡೆಗೆ ಬಂದ ನಂತರದಲ್ಲಿ ಇವರಿಗೆ ರೇಷ್ಮೆ ಕೃಷಿಯ ಬಗ್ಗೆ ಮಾಹಿತಿಗಳು ಸಿಗುತ್ತೆ. ಇದರಿಂದಾಗಿ ರೇಷ್ಮೆ ಕೃಷಿಯನ್ನು ಮಾಡೋಣ ಅಂತ ಹೇಳಿ ರೇಷ್ಮೆ ಕೃಷಿಯ ಕಡೆಗೆ ಒಲವನ್ನು ತೋರಿಸ್ತಾರೆ. ರೇಷ್ಮೆ ಕೃಷಿಯಲ್ಲಿ ಏನೇನೆಲ್ಲ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲದನ್ನು ಕೂಡ ತಜ್ಞರಿಂದ ಹಾಗೆ ಅನುಭವಸ್ಥರಿಂದ ತಿಳ್ಕೊಳ್ತಾ ರೇಷ್ಮೆ ಕೃಷಿಯನ್ನು ಮಾಡ್ತಾರೆ. ಮುಂದೆ ಈ ರೇಷ್ಮೆ ಕೃಷಿಯೇ ಅವರ ಜೀವನವನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಈ ರೇಷ್ಮೆ ಕೃಷಿಯಿಂದ ಅವರು ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾ ಈಗ ಒಂದು ವ್ಯವಸ್ಥಿತವಾದಂತಹ ಜೀವನ ಶೈಲಿನ ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವಂತಹ ಇವರು ಹಾಸನ ಜಿಲ್ಲೆಯವರು, ಪ್ರವೀಣ್ ಅಂತ ಇವರ ಹೆಸರು. ಇವರು ಮಾಡ್ತಾ ಇರುವಂಥದ್ದು ರೇಷ್ಮೆ ಕೃಷಿಯಾಗಿದೆ. ಬನ್ನಿ ಹಾಗಿದ್ರೆ ಇವರ ರೇಷ್ಮೆ ಕೃಷಿಯ ಕುರಿತಂತೆ ಇವರ ಜೊತೆಯಲ್ಲಿ ಮಾತಾಡ್ತಾ ಹೋಗೋಣ. ಅವರು ರೇಷ್ಮೆ ಕೃಷಿಯನ್ನು ಯಾವಾಗಿನಿಂದ ಶುರು ಮಾಡಿದ್ರು, ಮತ್ತು ಹೇಗೆ ಅದರ ಆರಂಭ ಆಯಿತು, ಮತ್ತು ಅದರಲ್ಲಿ ಬಂದಂತಹ ಚಾಲೆಂಜಸ್ ಏನು, ಜೊತೆಗೆ ಈ ರೇಷ್ಮೆ ಕೃಷಿಯನ್ನು ಮಾಡಬೇಕಾದ್ರೆ ನಾವು ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು, ಹಾಗೆ ರೇಷ್ಮೆ ಬೆಳೆಯನ್ನು ಬೆಳೆಯುವಂಥವ್ರು ಏನೆಲ್ಲ ವಿಚಾರಗಳನ್ನು ಮೊದಲನೇದಾಗಿ ತಿಳ್ಕೋಬೇಕಾಗತ್ತೆ, ಇದೆಲ್ಲದರ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರವೀಣ್ ಅವ್ರನ್ನ ಸ್ವಾಗತಿಸೋಣ, ಅವರ ಪರಿಚಯವನ್ನು ಕೂಡ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಮೊದಲನೇದಾಗಿ ರೇಷ್ಮೆ ಕೃಷಿಯ ಆರಂಭ ಆಗಿದ್ದು ಹೇಗೆ, ಮತ್ತೆ ನಿಮ್ಮ ಕೃಷಿಯ ಜೀವನ ಹೇಗೆ ಶುರುವಾಯಿತು, ಮತ್ತೆ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ?
5: ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು, ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ನಂದು ಎಜುಕೇಷನ್ನು 9ನೇ ತರಗತಿ ಮುಗೀತು. ಮುಗಿದ ಮೇಲೆ 10ನೇ ಕ್ಲಾಸಿಗೆ ಕಳಿಸೋದಕ್ಕೆ ನಮ್ಮನೇಲಿ ಅಂದರೆ ಫುಲ್ ಬಡಸ್ತನ ಇತ್ತು. ಅವಾಗ ಅಕ್ಕನ ಮದುವೆ ಮಾಡ್ಬೇಕಿತ್ತು, ಹಂಗಾಗಿ ನನ್ನ ವಿದ್ಯಾಭ್ಯಾಸ ಮುಂದಕ್ಕೆ ಕಳಿಸ್ತಿಲ್ಲ ಮನೇಲಿ ನಮ್ಮ ಅಪ್ಪಾಜಿ. ಇವಾಗ ನಾವು ರೇಷ್ಮೆ ಬೆಳೆನ ಬಂಗಾರದ ಬೆಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಯಾಕೆ ಅಂತಂದರೆ ನಾನು ವಿದ್ಯಾಭ್ಯಾಸ ಮುಗಿದ್ಬಿಟ್ಟ ಕ್ಲಾಸ್ ಬಿಟ್ಟಾಗ ಎಲ್ಲಾರು ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಅವತ್ತು ಗುಡಿಸ್ತಲ್ಲಿದ್ದಾನೆ, ಇವತ್ತು ಒಂದು 35 ಲಕ್ಷ ಖರ್ಚು ಮಾಡಿ ಸಿಟಿ ಮನೆ ಕಟ್ತಂಗೆ ಕಟ್ಕೊಂಡು ಚೆನ್ನಾಗಿದ್ದೀನಿ ಕೃಷಿಲಿ ಅಂತ ಅಂತಂದರೆ, ಇವು ಬಂಗಾರದ ಬೆಳೆ ಅಂತಲೇ ನಾನು ರೇಷ್ಮೆ ಬೆಳೆದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಏಕೆಂತಂದರೆ ಕೃಷಿಲಿ ನಾವು ಜಾಸ್ತಿ ಬಂಡವಾಳ ಹಾಕಿ ಆದಾಯ ತೆಗೆದು ಕಮ್ಮಿನೇ ಸಿಗ್ಬೋದು, ಯಾವ್ದ್ರಲ್ಲೂ ಒಂದ್ಸಲ ಲಾಟ್ ಹೊಡೆದಂಗೆ ಆದಾಯ ಬರ್ಬೋದು. ಮ್ಯಾಕ್ಸಿಮಮ್ಮು ಒಂದು 2 ತಿಂಗಳಲ್ಲಿ ಒಂದು ಬೆಳೆ, ತಿಂಗಳಿಗೆ ಒಂದು ಬೆಳೆಯಲ್ಲಿ 1 ಲಕ್ಷ ರೂಪಾಯಿ ನಾವು ಆದಾಯ ಮಾಡ್ತೀವಿ ಅಂದರೆ ಯಾವ ಬೆಳೆಯಲ್ಲೂ ಮಾಡೋಕ್ಕಾಗಲ್ಲ, ಯಾವುದ್ರಲ್ಲೂ ಅಷ್ಟು ಸುಲಭವಾಗಿ ಆಗಲ್ಲ. ನಾನು ವರ್ಷದಲ್ಲಿ 1-6 ಲಕ್ಷ ಆದಾಯ ಮಾಡ್ತೀನಿ ಅಂತಂದರೆ ರೇಷ್ಮೆ ಅಂತಲೇ ಹೇಳೋದಕ್ಕೆ ನಾನು ನನ್ನ ಮನಸ್ಸಿಂದ ತುಂಬ ಇಷ್ಟಪಡ್ತೀನಿ ಸರ್ ನಾನು.
3: ಓಕೆ ಸರ್, ವರ್ಷದಲ್ಲಿ ಎಷ್ಟು ಬೆಳೆ ಬೆಳೀತಾ ಇದ್ದೀರಾ, ಮತ್ತೆ ಈ ರೇಷ್ಮೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳ್ಬೋದಾ?
5: ನಾವು ವರ್ಷದಲ್ಲಿ ಒಂದು 6 ಬೆಳೆ ಬೆಳೀತಾ ಇದ್ದೀವಿ. 3 ತಿಂಗಳಿಗೆ 2 ಬ್ಯಾಚ ಬೆಳಿಬೋದು, ಯಾಕೆಂದ್ರೆ ಒಂದು 15 ದಿವಸ ಮನೆ ಫ್ರೀಡಮ್ ಇರಬೇಕು ಎಲ್ಲನ ಕಸ ಎಲ್ಲ ತೆಗೆದು ಇದು ಮಾಡೋದಕ್ಕೆ. ಅಲ್ಲಿಗೆ ನಾನು ಏನು ಅಂತಂದ್ರೆ ಒಂದು ಬೆಳೆಯಲ್ಲಿ 2 ಕ್ವಿಂಟಲ್ 20-25 ಕೆಜಿ ಗೂಡಾಗುತ್ತೆ. ಈಗ ಅವರೇಜಲ್ಲಿ ಇರೋದು ಅಂತಂದ್ರೆ ಒಂದು 560-600 ರೂಪಾಯಿ ರೇಟ್ ಇದೆ. ಒಂದು ಖರ್ಚೆಲ್ಲ ಕಳ್ಕೊಂಡು 120,000-125,000 ಸಿಕ್ಕಿತ್ತು. ವರ್ಷದಲ್ಲಿ ಒಂದು 6 ಲಕ್ಷ ರೂಪಾಯಿ ದುಡಿಬೋದು. ಬೆಳೆ ಚೆನ್ನಾಗಿ ಬೆಳ್ಕೊಂಡ್ರೆ ಒಂದು 6 ಲಕ್ಷ ದುಡಿಬೋದು. ಈ ಬೆಳೆಗೆ ವಹಿಸ್ಕೊಂಡ್ರೆ ಇನ್ನು ಯಾವ ಬೆಳೆಲ್ಲೂ ನಾವು ಅಷ್ಟು ಕಾನ್ಫಿಡೆನ್ಸ್ ದುಡಿತೀವಿ ಅನ್ನೋಕ್ಕಾಗಲ್ಲ. ಇನ್ನೊಂದ್ಸಲ ಮತ್ತೆ ಜಾಸ್ತಿ ಮಾಡಿದಾಗ ಲಾಸ್ ಬಂತು, ಇದನ್ನೆಲ್ಲ ನೋಡಿ ರೇಷ್ಮೆನೇ ಬೆಟ್ರು ಅಂತ ನಾವು ರೇಷ್ಮೆನೇ ಮಾಡ್ತಾ ಇದ್ದೀನಿ ಸರ್. ರೇಷ್ಮೆನೇ ಒಂದು ಅನುಕೂಲ, ರೇಷ್ಮೆನೇ ಮಾಡಿದರೆ ಒಂದೊಳ್ಳೆ ಇದು ಮಾಡೋ. ರೇಷ್ಮೆ ಮಾಡೋ ಅಂಥವ್ರಿಗೆ ನಂದೊಂದು ವಿನಂತಿ, ಯಾಕೆಂತಂದ್ರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕಾಗದಿದ್ರೆ ಒಂದು 20 ಕ್ವಿಂಟೆಗೆ ಹಾಕೇಳಿ. ಯಾಕೆಂದ್ರೆ ಇವತ್ತು ನಾನು ಕೂಡ ನಾನು ರೇಷ್ಮೆ ಬೆಳೆಗಾರನಾಗಿ ಒಂದು 10-6 ಜನಕ್ಕೆ ರೇಷ್ಮೆ ನಾನು ಹಾಕ್ಸಿದ್ದೀನಿ. ನಾವು ಅಷ್ಟ ರೇಷ್ಮೆದು ಖರ್ಚೇನು ಬರೋಲ್ಲ ಗೌರ್ಮೆಂಟಿಂದ, ಉದ್ಯೋಗ ಖಾತ್ರಿಯೆಲ್ಲ ಕಡ್ಡಿ ನೀಡೋದಕ್ಕೂ ಕೂಡ ಸಹಾಯಧನ ಸಿಗುತ್ತೆ, ರೇಷ್ಮೆಗೂ ಸಬ್ಸಿಡಿ ಸಿಗುತ್ತೆ. ನಮ್ದೇನು ಅಂತಂದರೆ ಮನೆಗೆ ನಾವು ಬಂಡವಾಳ ಹಾಕಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ, ಅದೊಂದು ಕೆಲಸ ಹಿಡಿಯುತ್ತೆ. ಅಷ್ಟೊಂದು ಬಿಟ್ಟರೆ ಇನ್ಯಾವುದು ಹೊಲದಲ್ಲಿ ರೇಷ್ಮೆ ಸೊಪ್ಪು ಬೆಳೆಯೋದಕ್ಕೆ, ಒಬ್ಬ ನಿಜವಾದ ರೈತ ಆದರೆ ಸೊಪ್ಪು ಬೆಳೆಯೋದಕ್ಕೆ ಅಷ್ಟು ಶ್ರಮ ಬರೋಲ್ಲ. ಸೊಪ್ಪು ಬರೆಸ್ಕೊಂಡ್ರೆ ಮನೆಗೆ ಒಂದು ಬಂಡವಾಳ ಹಾಕೆಂಬೇಕಾಗುತ್ತೆ. ಆದರೂ ನಾವೇನಾದ್ರು ಒಂದು 100 ಮಟ್ಟೆ ಬೆಳಿತೀವಿ ಅಂತಂದರೆ ಚಿಕ್ಕದಾಗಿ ಮನೆ ಮಾಡ್ಕೊಂಡ್ರೆ ಆಯಿತು, ದೊಡ್ಡ ಮನೆ ಕಟ್ಕೊಂಡು ಚಿಕ್ಕದಾಗ ಬೆಳೆದ್ರೆ ಏನು ಲಾಸ್ ಇಲ್ಲ. ಚಿಕ್ಕದಾಗಿ ಮಾಡಿಬಿಟ್ಟು ಆಮೇಲೆ ದೊಡ್ಡದಾಗ ನಾವು ರೇಷ್ಮೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೋತೀವಿ ಅಂದರೆ ಮನೆ ದೊಡ್ಡದು ಮಾಡೋಕ್ಕಾಗಲ್ಲ. ಇನ್ನೊಂದು 30 ಕ್ವಿಂಟಲ್ ಬೆಳ್ಕೊಂಡು ಒಂದು 100-150 ಮಟ್ಟೆ ರೇಷ್ಮೆ ಬೆಳೆ ಮಾಡ್ಕೊಂಡ್ರೆ ನಾವು ಒಂದು ಮನೆಗೆ ಏನು ಬಂಡವಾಳ ಹಾಕಿರ್ತೀವಿ ಅದು 1-1.5 ವರ್ಷದಲ್ಲಿ ನಾವು ದುಡ್ಕೋಬೋದು.
3: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ, ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಯ ಬಗ್ಗೆ ಮಾಹಿತಿಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇವತ್ತು ಪ್ರವೀಣ್ ಅವರು ಇದ್ದಾರೆ. ಸೊ ಹಾಗೆ ರೇಷ್ಮೆ ಕೃಷಿನಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆನಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗೆ, ನಾಡಿ ಪೋನಡ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಯ ಕುರಿತಂತೆ ನಮಗೆ ವಿಚಾರಗಳನ್ನು ತಿಳಿಸೋದಕ್ಕೆ ಹಾಸನ ಜಿಲ್ಲೆಯ ಪ್ರವೀಣ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ರೇಷ್ಮೆ ಕೃಷಿ ಯಾವ ರೀತಿಯಲ್ಲಿ ಒಂದು ಸಕ್ಸಸ್ನ ಕೊಟ್ಟಿದೆ, ಹಾಗೆ ಅವರು ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಬನ್ನಿ ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ, ಈ ಒಂದು ರೇಷ್ಮೆ ಕೃಷಿನಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು, ಮತ್ತೆ ಯಾವ ರೀತಿಯಲ್ಲಿ ಈ ಒಂದು ಕೃಷಿ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಹಾಗಾದ್ರೆ ಈಗ ಈ ಒಂದು ರೇಷ್ಮೆ ಬೆಳೆಯನ್ನ ಮಾಡ್ತಿದ್ವಿ ಅಂತಂದ್ರೆ ಮುಖ್ಯವಾಗಿ ನಾವು ಏನೇನು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಈಗ ಹೊಸದಾಗಿ ಆರಂಭ ಮಾಡಬೇಕು ಅನ್ನೋಂಥವ್ರು ಯಾವ ರೀತಿಯಲ್ಲಿ ಅದನ್ನ ಶುರು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಒಂದು ಎಕರೆಲಿ ರೇಷ್ಮೆ ಬೆಳಿತೀವಿ ಅಂತಂದರೆ ಒಂದು 200 ಮೊಟ್ಟೆ ಬೆಳೆಯೋರವ್ರೆ, 250 ಮೊಟ್ಟೆ ಬೆಳೆಯೋರವ್ರೆ, 300 ಮೊಟ್ಟೆ ಬೆಳೆಯೋರವ್ರೆ, ಬರೀ 150 ಮೊಟ್ಟೆ ಬೆಳೆಯೋರು ಅಷ್ಟು ಬರೋ ಸೊಪ್ಪು ಇರುತ್ತೆ. ಚಿಕ್ಕ ಮರಿಲಿ ಏನು ಅಂತಂದ್ರೆ ನಾವು ಸೊಪ್ಪು ಚೆನ್ನಾಗಿ ಬಂದಂಥ ಸಂದರ್ಭದಲ್ಲಿ ಏನು ಒಂದು ಇಷ್ಟು ನಾವೇನಂತಂದ್ರೆ ತೂಕ ಏನು ಲೆಕ್ಕಾಚಾರದಲ್ಲಿ ಇಲ್ಲ, ಒಂದು ತೆಕ್ಕೆ ಅಂತ ಅಂತೀವಿ. ಆ ಒಂದು ತೆಕ್ಕೆ ಇಲ್ಲಾಂದ್ರೆ ಒಂದು ಗುಣಿ ಲೆಕ್ಕದಲ್ಲಿ ಲೆಕ್ಕ ಹಾಕಿರ್ತೀವಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಕುಯ್ಬೇಕಾದ್ರೆ ಒಂದು 12 ಗುಣಿ ಕುಯ್ಯೋಣ, ಒಂದು 14 ಗುಣಿ ಕುಯ್ಯೋಣ ಅಂತ ಆ ಥರ ಲೆಕ್ಕ ಹಾಕಿರ್ತೀವಿ. ಅಷ್ಟು ಕುಯ್ಕೊಬತ್ತೀಗೆ ನಾವು ಸೊಪ್ಪು ವೇಸ್ಟ್ ಮಾಡೋಕ್ಕಲ್ಲ, ಹಾಕ್ಬಿಟ್ಟು ತೀರಾ ಸ್ಯಾಲ್ಟೈಜ್ ಆದರೆ ಮತ್ತೆ ಇನ್ನೊಂದು 2 ಗುಣಿ ಹೋಗಿ ಕುಯ್ಕೊಬತ್ತೀವಿ. ಹಾಕ್ತೀವಿ ಸ್ಟಾರ್ಟಿಂಗಲ್ಲಿ ಒಂದು 2 ದಿನ ಸೊಪ್ಪು ಅಷ್ಟು ಫಾಸ್ಟ ತಿನ್ನಲ್ಲ ಹುಳ, ಯಾಕೆಂತಂದ್ರೆ ಅವು ಚಿಕ್ಕ ಮರಿಯಾಗಿರೋದ್ರಿಂದ ಅಷ್ಟು ಫಾಸ್ಟ ತಿನ್ನಲ್ಲ. ಅವು ಏನಾಯ್ತವೆ ಅಂತಂದರೆ ಆಮೇಲೆ ಒಂದು 2 ದಿನ ಕಳೆದ್ಮೇಲೆ ಇನ್ನೊಂದೊಂದು 2 ಗುಣಿ ಜಾಸ್ತಿ ಕುಯ್ತಾ ಹೋಗ್ತೀವಿ. ಸೊ ಅಲ್ಲಿ 2 ಗುಣಿ ಸ್ವಲ್ಪ ಜಾಸ್ತಿ ಕುಯ್ತಾ ಹೋದಾಗ ಇಲ್ಲಿ ಹುಳನ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ. ಒಂದೊಂದು ಸ್ಟ್ಯಾಂಡಲ್ಲಿ ಮದ್ದು ತಂದಾಗ ಏನೊಂದು 1/2 ಸ್ಟ್ಯಾಂಡ್ ಬಿಟ್ಟಿರ್ತೀವಿ, ಅದಾದ ನಂತರದಲ್ಲಿ 1 ಸ್ಟ್ಯಾಂಡ್, 1/2 ಸ್ಟ್ಯಾಂಡ್ ಎಕ್ಸ್ಟೆಂಡ್ ಮಾಡಿದಾಗ 1.5 ಕುಯ್ ಸ್ಟಾರ್ಟ್ ಮಾಡ್ತೀವಿ. ಕೊನೆ ಸ್ಟಾರ್ಟಿಂಗ್ ಹೊತ್ತಿಗೆ ನಾವು 4ರಿಂದ ಎದ್ದು ಕೊನೆ ಸ್ಟೇಜಿಗೆ ಸಪ್ಪಾಕೋಣ ಹೊತ್ತಿಗೆ ಒಂದು 15ರಿಂದ 16 ಸೊಪ್ಪವರೆಗೂ ಬಿಗಿಯಾಗಿ ಕೂದು ಟ್ಯಾಕ್ಟರ್ ಮೇಲೆ ಹಾಕ್ಯಂಡು ಕೊನೆ ಟೈಮಲ್ಲಿ ಟ್ಯಾಕ್ಟ್ರಲ್ಲಿ ತಂದು ಹಾಕಿರ್ತೀವಿ. ಸ್ಟಾರ್ಟಿಂಗಲ್ಲೆಲ್ಲ ತಲೆ ಮೇಲೆ ಹೊತ್ಕೊಂಡು 1.5 2 ಹಾಕ್ಬೇಕಾರೆ ತಂದು ಹಾಕ್ತೀವಿ. ಏನು ಹಂಗಾಗಿ ದಿನದಲ್ಲಿ 2 ಟೈಮ್ ಸರ್ ಸೊಪ್ಪು ಹಾಕೋದು, ಬೆಳಿಗ್ಗೆ 1 ಟೈಮು ಸಂಜೆ 1 ಟೈಮು ಅಷ್ಟೇ. ಇನ್ನು ಅದು ಆ ಸೊಪ್ಪು ಹಾಕ್ಬಿಟ್ಟು ನಾವು ಬೇಕಾದ್ರೆ ಏನಾರು ಬೇರೆ ಕೆಲಸ ಇದ್ದರೂ ಮಾಡ್ಕೋಬೋದು. ಇನ್ನು ನಮ್ಮ ಏನಾರು ದಿನನಿತ್ಯದ ಏನೋ ನಮ್ಮ ರೈತರ ಕೆಲಸ ಇರ್ತವೆ ಆ ಮುಗಿಸ್ಕೊಬೋದು. ಇನ್ನು ಏನು ಅಂತಂದರೆ ರೇಷ್ಮೆದು ಅಂತಂದರೆ ರೇಷ್ಮೆ ತೋಟಕ್ಕೆ ನೀರು ಬಿಡೋದೊಂದು, ಇನ್ನು ಇರುತ್ತೆ ಚಿಕ್ಕ ಪುಟ್ಟ ಕೆಲಸ ಏನಿರುತ್ತೆ ಅಂತಂದರೆ ಕಡ್ಡಿ ಡ್ರೆಸ್ಸಿಂಗ್ ಮಾಡ್ಕೊಬೇಕು. ಇನ್ನೇನು ಮಾಡ್ತೀವಿ, ಹುಳ ಯಾವ ಕಡೆ ದಟ್ಟಾಗಿವೆ, ಇಲ್ಲ ಹುಳ ಏನಾರು ಅವಕ್ಕೂ ಒಂದು ಸುಣ್ಣಕೊಟ್ಟ ರೋಗ ಇರ್ಬೋದು, ಒಂದು ಆಲುಳ ಬರ್ಬೋದು, ತೊಂಡೆ ಹುಳ ಬರ್ಬೋದು. ಅಂಥ ಟೈಮಲ್ಲಿ ಈ ಸೀತು ಟೈಮಲ್ಲಿ ಒಂದು ಸ್ವಲ್ಪ ಔಷಧಿ ಜಾಸ್ತಿ ಸ್ಪ್ರೇ ಮಾಡಬೇಕಾಗುತ್ತೆ. ಸುಣ್ಣನ ಇರ್ಬೋದು, ವಿಜೇತ ಪೌಡ್ರ ಇರ್ಬೋದು, ಈ ಥರ ಸ್ಪ್ರೇ ಮಾಡಬೇಕು. ಮತ್ತು ಇದರಲ್ಲಿ ಬೇಸಿಗೆ ಟೈಮಲ್ಲಿ ಏನು ಅಂಥ ಔಷಧಿ ಏನಿಲ್ಲ, ನಾವೀಗ ಬೆಳೆದ್ರು ಏನು ಅಂಥ ಔಷಧಿಯನ್ನು ಸಿಂಪಡಣೆ ಮಾಡ್ತಾ ಇಲ್ಲ ಸರ್ ಇವಾಗ.
3: ಓಕೆ, ಸೊ ಬೇಸಿಗೆ ಸಮಯ ಆಗಿರೋದ್ರಿಂದ ಔಷಧಿ ಕಡಿಮೆ ಇರುತ್ತೆ, ಜೊತೆಗೆ ಯಾವ ರೀತಿ ಅವುಗಳನ್ನ ಹುಳುಗಳನ್ನ ಮೇಂಟೈನ್ ಮಾಡಬೇಕು ಮತ್ತು ಆ ಒಂದು ಸೊಪ್ಪನ್ನ ಹಾಕುವಂಥದ್ದಾಗಿರ್ಬೋದು, ಇದೆಲ್ಲದರ ಬಗ್ಗೆ ರೈತರು ಹೆಚ್ಚಿನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಿರಾಗಾರ. ಸೊ ಹಾಗೆ ಈಗ ರೇಷ್ಮೆ ಸೊಪ್ಪನ್ನು ಹೇಗೆ ಬೆಳಿತಿರೋ ಹಾಗೆ ಹುಳುಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿರಾಗಾರ. ಯಾವ ರೀತಿಯಲ್ಲಿ ಆ ಒಂದು ಕೋಣೆಯ ಮೇಂಟೆನೆನ್ಸ್ ಮಾಡಬೇಕು ಮತ್ತು ಎಷ್ಟು ವಿಶಾಲವಾಗಿರಬೇಕಾಗುತ್ತೆ ಕೋಣೆಗಳು, ಅದ್ರ ಬಗ್ಗೆ ಹೇಳ್ಬೋದಾ?
4: ರೇಷ್ಮೆ ಹೊಲದಲ್ಲಿ ಸೊಪ್ಪು ಹೆಂಗೆ ಬೆಳಿಬೇಕು, ರೇಷ್ಮೆನೂ ಅಷ್ಟೇ ಇಂಪಾರ್ಟೆಂಟ್ ಚೆನ್ನಾಗಿರಬೇಕು ಅಂತ ಅಂತಂತಂದರೆ ಗಾಳಿ ಬೇಕು, ಬೆಳಕು ಬೇಕು, ಎರಡು ಬೇಕು. ಇಲ್ಲಿ ರೇಷ್ಮೆನಲ್ಲಿ ಏನಂತಂದರೆ ನಾವು ಈ ಸ್ಟೇಜಲ್ಲಿ ದೊಡ್ಡ ಕಿಟಕಿಗಳನ್ನ ಮಾಡ್ಕೋಬೇಕು. ಇನ್ನು ಕೆಳಗಡೆ ಏನು ಒಂದು ಚಿಕ್ಕ ಕಿಟಕಿ, ಮೇಲ್ಗಡೆ ಏನೋ ಕಿಟಕಿ ಎರಡು, ಯಾಕೆಂದರೆ ಒಂದರಲ್ಲಿ ಗಾಳಿ ಪಾಸ್ ಆಗಬೇಕು, ಒಂದರಲ್ಲಿ ಗಾಳಿ ಒಳಗಡೆ ಬರೋಕ್ಕೆ, ಒಂದು ಒಳಗಡೆ ಗಾಳಿ ಹೊರಗಡೆ ಹೋಗಕ್ಕೆ, ಒಂದು ಒಳಗಡೆ ಬರೋಕ್ಕೆ ಗಾಳಿ ಈ ಥರ ಇರಬೇಕು. ಇನ್ನು ದೊಡ್ಡ ಕಿಟಕಿಯಲ್ಲಿ ಬೆಳಕು ಗಾಳಿ ಎರಡೂ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದರಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಈ ಒಂದು ಸಿಸ್ಟಮ್ ಎಲ್ಲ ಮಾಡಬೇಕು ಅಂತ ಇರುತ್ತೆ. ಅದನ್ನು ಮಾಡ್ಕೊಬೇಕು. ನಾವು ಏನು ಅಂತಂದರೆ ಒಂದು ಬೆಳೆಗೆ ಒಂದು ಏನಾರ ಕಾಯಿಲೆ ಏನಾರ ಬಂದಿದೆ ಮನೆಗೆ ಅಂದರೆ ಒಂದು ಎರಡು ಸಲ ಮೂರು ಸಲ ರೇಷ್ಮೆನ ತೊಳಿಬೇಕಾಗುತ್ತೆ. ನಾವು ನೀಟಾಗಿ ತೊಳ್ಕೋಬೇಕಾಗತ್ತೆ. ಒಂದ್ಸಲ ಬ್ಲೀಚಿಂಗ್ ಪೌಡರ್ ತೊಳಿಬೇಕಾಗುತ್ತೆ, ಡೆಕಾಲಲ್ಲಿ ತೊಳಿಬೇಕಾಗುತ್ತೆ, ಇಲ್ಲ ಅಸ್ತ್ರ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಇನ್ನೂ ಬೇರೆ ಬೇರೆ ಥರದ ರೇಷ್ಮೆ ಮನೆಗೆ ಸಿಂಪಡಣೆ ಮಾಡೋಂಥ ಔಷಧಿಗಳಿದ್ದಾವೆ, ಅದ್ರಲ್ಲಿ ತೊಳ್ಕೊಬೇಕಾಗತ್ತೆ. ಇನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲ ಅಂತಂದ್ರೆ ಒಂದು ಎರಡು ಸಲ ಬ್ಲೀಚಿಂಗ್ ಪೌಡರ್ ಒಂದ್ಸಲ ತೊಳಿತೀವಿ. ತೊಳೆದಾದ್ಮೇಲೆ ಮತ್ತೆ ಒಂದ್ಸಲ ಡೆಕಾಲಲ್ಲಾಗಲಿ ಅಸ್ತ್ರಲ್ಲಾಗಲಿ ತೊಳೆದ್ಬಿಟ್ಟು ಮತ್ತೊಂದ್ಸಲ ನೀರಲ್ಲಿ ತೊಳೆದ್ಬಿಟ್ಟು ಹುಳ ಬರೋದೊಂದು 4 ದಿವಸ 3 ದಿನ ಇದ್ದಂಗೆ ಮನೆ ರೆಡಿ ಮಾಡಿ ಎಲ್ಲ ನೀರೆಲ್ಲ ಆರಾಮಟ್ಟಿಗೆ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ರೇಷ್ಮೆ. ಅದರಲ್ಲಿ ಇನ್ನೇನು ಕೆಲಸ ಇರಲ್ಲ.
3: ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ. ಈ ರೇಷ್ಮೆ ಕೃಷಿಯನ್ನು ಮಾಡ್ತಾ ಬೇರೆ ಕೆಲಸಗಳನ್ನು ಕೂಡ ಅಲ್ಲೇ ಮಾಡ್ಕೋಬೋದು ಅಂಥೇಳಿ. ಸೊ ಅದಕ್ಕೆ ಮುಖ್ಯವಾಗಿ ಸೊಪ್ಪು ಮತ್ತು ಅವುಗಳನ್ನು ಮೇಂಟೆನೆನ್ಸ್ ಮಾಡೋದು, ಮತ್ತು ಅವುಗಳಿಗೆ ಎಷ್ಟು ಸ್ಥಳ ಬೇಕಾಗುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ, ಮತ್ತು ಗಾಳಿ ಬರುವಂಥದ್ದು ಹೋಗುವಂಥದ್ದು ಇದರ ಬಗ್ಗೆನೂ ಕೂಡ ಹೆಚ್ಚಿಗೆ ಗಮನವನ್ನು ಕೊಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಇವತ್ತು ಪ್ರವೀಣ್ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಸೊ ಈ ಒಂದು ರೇಷ್ಮೆ ಕೃಷಿಯನ್ನು ನೀವು ಕೂಡ ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನೀವು ರೇಷ್ಮೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಸೊ ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಉಪಯುಕ್ತ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋದಕ್ಕಿದೆ. ಹಾಗೆ ರೇಷ್ಮೆ ಕೃಷಿಯ ಕುರಿತಂತೆ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ಅವುಗಳನ್ನು ಕೂಡ ನಮಗೆ ಮೆಸೇಜ್ ಮಾಡಿರಿ. ಆ್ಯಂಡ್ ಹಾಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಹಾಡನ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಕೂಡ ಮಾತಾಡೋಣ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪೋನೋಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಹಾಗೆ ಇವತ್ತು ರೇಷ್ಮೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನೀವು ಕೂಡ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯಗಳು ಕೂಡ ನಿಮಗೆ ಉಪಯುಕ್ತ ಆಗಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ರೇಷ್ಮೆ ಕೃಷಿಯನ್ನು ಮಾಡ್ತಾ ಇರುವಂತಹ ಪ್ರವೀಣ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅವ್ರು ಮಾಡ್ತಿರುವಂತಹ ಈ ಒಂದು ರೇಷ್ಮೆ ಕೃಷಿನಲ್ಲಿ ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಮತ್ತು ವರ್ಷದಲ್ಲಿ ಎಷ್ಟು ಬೆಳೆಯನ್ನು ತೆಗಿಬೋದು ನಾವು, ಹಾಗೆ ರೇಷ್ಮೆ ಕೃಷಿ ಆರಂಭ ಹೇಗೆ ಮಾಡಬೇಕು, ಮತ್ತು ಕೃಷಿ ಜೀವನದಲ್ಲಿ ರೇಷ್ಮೆ ಎಷ್ಟು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ, ಮತ್ತು ನಮ್ಮ ಜೀವನಕ್ಕೆ ಎಷ್ಟು ಆದಾಯವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತು ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಹಾಗೆ ಅವರ ರೇಷ್ಮೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ರೇಷ್ಮೆ ಹುಳುಗಳ ಮೇಂಟೆನೆನ್ಸ್ ಆಗಿರ್ಬೋದು, ಅವುಗಳ ಸೊಪ್ಪನ್ನ ಯಾವ ರೀತಿ ಹಾಕಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ. ಸೊ ಹಾಗಾದರೆ ಈಗ ರೇಷ್ಮೆ ಬೆಳೆ ಮುಗಿದ ಮೇಲೆ ನಾವು ಅದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತೀರಾ, ಮತ್ತು ರೇಷ್ಮೆ ಬೆಳೆ ಮುಗಿದ ನಂತರ ರೇಷ್ಮೆ ಕಡ್ಡಿಗಳನ್ನೆಲ್ಲ ಏನು ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
3: ಇದು ಬೆಳೆ ಮುಗಿದಂಥ ಸಂದರ್ಭ ರೇಷ್ಮೆ ಬೆಳೆ ಎಲ್ಲ ಮುಗಿದ್ಮೇಲೆ ಇದನ್ನ ಏನು ಮಾಡ್ತೀವಿ ಅಂದರೆ ಮತ್ತೆ ಗೊಬ್ಬರಕ್ಕೆ ಯೂಸ್ ಮಾಡ್ಕೋತೀವಿ ಸರ್ ಕಡ್ಡಿನ. ಯಾಕೆ ಅಂತಂದರೆ ಬಾಳೆ ಟ್ರಂಚು ಹೊಡ್ಸ್ಕೊಂಡಿದ್ದೀವಿ ತೆಂಗಿನ ತೋಟದೊಳಗೆ, ಅದರೊಳಗಡೆ ಹಾಕಿದರೆ ಒಂದು ಎಡಮಟ್ಟೆ ಸೋಗು ಅದ್ರ ಜೊತೆಗೆ ಇವನು ಹಾಕಿದರೆ ನೀರು ಹಾಯಿಸಿದರೆ ಗೊಬ್ಬರ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಾಕಿದ್ದೀವಿ. ಮಧ್ಯೆ ಒಂದೊಂದು ಬಾಳೆನೂ ಕೂಡ ಅದರೊಳಗಡೆ ಹಾಕೊಂಡಿದ್ದೀವಿ.
2: ಓಕೆ, ಸೊ ಹಾಗೆ ಈಗ ರೇಷ್ಮೆ ಕೃಷಿ ಮಾಡಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮತ್ತು ಏನೇನು ಕೆಲಸಗಳಿರ್ತವೆ ರೇಷ್ಮೆ ಕೃಷಿ ಮಾಡುವಾಗ?
3: ಒಬ್ಬ ರೈತ ಕುಟುಂಬ ಅಂತಂದ್ರೆ ಒಂದು ಎಕರೆ ಒಂದೂವರೆ ಎಕರೆ ಜಮೀನು ಇದ್ದೇ ಇರುತ್ತೆ. ಅದರಲ್ಲಿ ನಿಮಗೆ ತಿಳ್ಕೊಬೇಕು ಅಂತಂದ್ರೆ ಒಂದು 20 ಕುಂಟೆಗೆ ಒಂದು 1/2 ಎಕರೆಗೆ ನೀವು ರೇಷ್ಮೆ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ರೇಷ್ಮೆ ಮಾಡ್ಕೊಂಡು ಒಂಚೂರು ರೇಷ್ಮೆ ಮಾಡ್ಕೊಂಡ್ರೆ ಸಾಕು. ಯಾಕೆಂತಂದ್ರೆ ಇವತ್ತು ಬೆಂಗಳೂರು ಅಂತ ಸಿಟಿ ಅಂತ ಕಡೆಗೆ ಹೋಯ್ತೀವಿ, ಹೋದ್ರೂ ನನ್ನ ಸ್ನೇಹಿತರು ಸುಮಾರು ಜನ ಹೋಗಿ ಹಳ್ಳಿಗೆ ಬಂದು ರೇಷ್ಮೆ ಮಾಡಿದ್ದಾರೆ. ಹಳ್ಳಿಗೆ ಬಂದು ಸುಮಾರು ಜನ ರೇಷ್ಮೆ ಮಾಡ್ಕೊಂಡಿದ್ದಾರೆ. ಇದೇ ಬೆಸ್ಟ್ ಕೆಲಸ ಅಂತ. ಯಾಕೆಂತಂದ್ರೆ ಅಲ್ಲೇ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅಲ್ಲೆಲ್ಲನೂ ಖರ್ಚು ಊಟ ತಿಂಡಿದೆಲ್ಲನೂ ಹಾಕೊಂಡು ಇದು ಮಾಡೋ ಬದಲು ಇವತ್ತು ನೋಡಿ ನನ್ನ ಅಪ್ಪ ಅಮ್ಮ ಇದ್ದಾರೆ, ಮನೇಲಿ ಸುಖವಾಗಿದ್ದೀನಿ, ನೆಮ್ಮದಿಯಾಗಿದ್ದೀವಿ, ಚೆನ್ನಾಗಿದ್ದೀನಿ. ಯಾಕೆಂತಂದರೆ ದುಡಿತೀವಿ ತಿಂಗಳಲ್ಲಿ, ಖುಷಿಯಾಗಿ ನಮಗೆ ಯಾವುದನ್ನ ಮಾಡ್ಕಿದ್ದೆ. ಏನು ಬೆಳಿಗ್ಗೆ 1 ಗಂಟೆ ಸಪ್ಪಾಕೋದು, ಸಂಜೆ 1 ಗಂಟೆ, ಏನು 4 ಇದ್ದಾಗ ಒಂದೊಂದು 2 ಗಂಟೆ ಕೆಲಸ ಹಿಡಿಯಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಏನೇನಿಲ್ಲ. ಸಪ್ಪು ಹರಿಸ್ಕೊಳ್ಳೋದು, ಸಪ್ಪೊಂದು ಏನು ಆ ಟೈಮಲ್ಲ ಸಪ್ಪು ಹರಿಸ್ಕೊಳ್ಳೋ ಟೈಮಲ್ಲಿ ಇದು ಮಾಡ್ಕೋಬೇಕು. ಅದು ಏನೊಂದು ಎಷ್ಟು ಚಿಕ್ಕದಿರುತ್ತೆ ಅದ್ರಲ್ಲಿ ಒಂದು 10 ಕಡ್ಡಿ, ಒಂದು 15 ಕಡ್ಡಿ ಈ ಥರ ಬಿಟ್ಕೊಬೇಕು. ಅಷ್ಟು ಬಿಟ್ಕೊಂಡು ಚಿಕ್ಕ ಚಿಕ್ಕವರನ್ನ ಕಿತ್ತಾಕಿಬೇಕು. ಯಾಕೆಂತಂದ್ರೆ ಅದನ್ನು ಬಳ್ಳಿ ಕಡ್ಡಿಲ ಕಿತ್ತು ಆ ಸಪ್ಪನ್ನ ಇರೋ ಸಪ್ಪನ್ನ ಡೆವಲಪ್ಮೆಂಟಾಗಿ ಬರೆಸ್ಕೊಳ್ಳೋ ಸ್ಟಾರ್ಟ್ ಮಾಡ್ಕೊಬೇಕು. ಅದೇ ಬದಲೆಲ್ಲ ಹೊರಗಡೆ ಹೋಗಿ ಇದು ಮಾಡೋ ಬದಲ ಆದಷ್ಟು ರೇಷ್ಮೆ ಮಾಡಿ. ರೇಷ್ಮೆ ಒಂದರಲ್ಲಿ ಆದಾಯ ಇದೆ. ಇನ್ನು ಮತ್ತೆ ಇನ್ನೊಂದು ಬೇಕಾದ್ರೆ ಸಮಗ್ರ ಕೃಷಿ ಮಾಡೋಂತ ನಮ್ಗೆ ಏನು ಒಂದಿಲ್ಲ, ಕುರಿ ಸಾಕಾಣಿಕೆ ಇರ್ಬೋದು, ಒಂದು ಹೈನುಗಾರಿಕೆ ಇರ್ಬೋದು, ಆ ಥರ ಒಂದು ಇದು ಮಾಡ್ಕೊಂಡ್ರೆ ಕೃಷಿಲೇ ಮುಂದೆ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
2: ಖಂಡಿತ ಸರ್. ಹಾಗೆ ಈಗ ರೇಷ್ಮೆ ಬೆಳೆಯಲ್ಲಿ ಚಾಕಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಸೊ ನೀವು ಚಾಕಿ ಮಾಡ್ಕೊಂಡಿದ್ದೀರಾ ಹೇಗೆ?
3: ಮುಂಚೆ ನಾನು ಮಾಡ್ಕೊತಾ ಇದ್ದೆ ಚಾಕಿನ. ಅಂದರೆ ಚಾಕಿ ಮಾಡೋದಕ್ಕೆ ಏನು ಅಂತಂದರೆ ಸಪ್ರೇಟ್ ಮನೆ ಇರಬೇಕು. ಒಂದು ಏನು ಅಂತಂತಂದರೆ ಬೇರೆ ಇನ್ನೇನು ಕೆಲಸ ಇಲ್ಲದಲ್ಲ, ರೇಷ್ಮೆದು ಒಂದೇ ಆದರೆ ಮಾತ್ರ ನಾವು ಹುಳ ಚಾಕಿ ಮಾಡ್ಕೋಬೋದು. ಅದಕ್ಕೆ ಆದಂಥ ಒಂದು ರೂಮಿನ ವ್ಯವಸ್ಥೆಯಲ್ಲಿ ಚಾಕಿ ಮಾಡ್ಕೋಬೇಕು. ಚಿಕ್ಕ ಮರಿಯಲ್ಲಿ ನಾವು ಎಷ್ಟು ಜೋಪಾನವಾಗಿ ನೋಡ್ಕೋತೀವೋ ಅಷ್ಟು ಆರೋಗ್ಯವಾಗಿರ್ತವೆ. ಆ ಒಂದು ಉದ್ದೇಶಕ್ಕೆ ಏನು ಅಂತಂದರೆ ನಾವು ಮತ್ತೆ ರೇಷ್ಮೆನೆ ಚಂದ್ರಿಕೆ ತೊಳೆಯೋದು ಮತ್ತು ರೇಷ್ಮೆನೆ ತೊಳೆಯೋ ಒಂದು ಉದ್ದೇಶದಿಂದ ಏನು ಮಾಡ್ತೀವಿ ಅಂತಂದರೆ ಚಾಕಿ ಸೆಂಟ್ರಲ್ಲಿ ಹುಳನ ಆಲ್ಮೋಸ್ಟ್ ಎಲ್ಲರೂ ಚಾಕಿ ಸೆಂಟ್ರಲ್ಲಿ ತಗೊಳ್ಳೋದು. ಅವರೇನು ಅಂತಂತಂದರೆ ಚಾಕಿ ಆದದಿಂದ ಒಂದು ವಾರ ಅವ್ರು ಇಟ್ಕೊಂಡಿರ್ತಾರೆ, ಒಂದು 7 ಅದ್ವರ್ಗು ಅವ್ರು ಇಟ್ಕೊಂತಾರೆ. 6 ದಿನಕ್ಕೋ 7 ದಿನಕ್ಕೋ ನಮಗೆ 2 ಸ್ಟಾಪ್ ಆದ ಒಂದು 1 ಎದ್ದ ಮೇಲೆ 2 ಸ್ಟಾಪ್ ಆಯ್ತವಲ್ಲ ಆ ಮರಿನ ನಮಗೆ ಕೊಡ್ತಾರೆ. 2 ಸ್ಟಾಪ್ ಆದ ನಮಗೆ ಕೊಟ್ಟಾಗ ನಾವೇನು ಮಾಡಬೇಕು, ತಂದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸುಣ್ಣ ಹಾಕೊಂಡು ಅದನ್ನು ಒಂದು ದಿನ ಒಂದು 24 ಕಳೆದ್ಮೇಲೆ ಜ್ವರದಿಂದ ಎದ್ದಮೇಲೆ ನಮಗೆ ಗೊತ್ತಾಗುತ್ತೆ ಜ್ವರದಿಂದ ಎದ್ದು ಯಾವಾಗ ಸೊಪ್ಪು ತಿನ್ನಬೇಕು ತಿಂತಿರೋದಕ್ಕೆ ಒಡ್ಡಾಡ್ತಾ ಇರ್ತೋ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವಿಜೇತ ಪೌಡರ್ನ ಸಿಂಪಡಣೆ ಮಾಡ್ಕೊಂಡು ಅಲ್ಲಿಂದ ಹತ್ತಾಗಿ ಮತ್ತೆ 3 ಸ್ಟಾಪ್ ಆಯ್ತು ನಮ್ಮ ಹತ್ರ. 3 ಸ್ಟಾಪ್ ಆಗೋದು ಒಂದು 3 ದಿನ, 3 ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಂಥ ಸಂದರ್ಭದಲ್ಲಿ ಮತ್ತೆ 4 ಹೋಗ್ತವೆ. 4 ಜ್ವರದಿಂದ ಎದ್ದಮೇಲೆ ಅಲ್ಲಿಂದ ಹತ್ತಾಗಿ ಒಂದು 7 ದಿನಕ್ಕೆ ಹುಳು ಹಣ್ಣಿಗೆ ಬರುತ್ತೆ, ಅಂದರೆ ಗೂಡು ಕಟ್ಟೋ ಸ್ಟೇಜ್ ಬರುತ್ತೆ. ಗೂಡು ಕಟ್ಟೋ ಸ್ಟೇಜ್ ಬಂದಾಗ ಆಗ ನಾವು ಚಂದ್ರಿಕೆಯನ್ನು ಹಾಕಿದರೆ ಇನ್ನು ಅಲ್ಲಿಗೆ ರೇಷ್ಮೆ ಬೆಳೆ ಮುಗಿಯುತ್ತೆ. ಅಂದರೆ ನಮ್ಮ ಹತ್ರಕ್ಕೆ ಅವರು ಚಾಕಿಯಿಂದ ಕೊಟ್ಟಂಥ ಮರಿನ ಒಂದು 18-20 ಒಂದಿನ ವಾತಾವರಣದ ಮೇಲೆ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 18-20 ಗೂಡು ಕಟ್ಟೋದಕ್ಕೆ ಇದಾಗುತ್ತೆ. ಅತ್ತಾಗ ಒಂದು ವಾರ ಒಂದು 6-7 ನಾವು ಮಾರ್ಕೆಟ್ಗೆ ಮಾರಾಟ ಮಾಡ್ಬೋದು ಸರ್ ನಾವು.
2: ಓಕೆ, ಹಾಗೆ ಈಗ ಚಿಕ್ಕ ಮರಿಗಳನ್ನೇನಾದ್ರು ತಂದ್ರಿ ಅಂತಂದರೆ ಅದನ್ನೆಲ್ಲ ಹೇಗೆ ಮೇಂಟೆನೆನ್ಸ್ ಮಾಡೋದು, ಮತ್ತು ಮಾರ್ಕೆಟಿಗೆ ಹೇಗೆ ಕೊಡ್ತೀರಾ, ಯಾವ ಟೈಮಲ್ಲಿ ಕೊಡುವಂಥದ್ದು ಅದ್ರ ಬಗ್ಗೆ ಹೇಳ್ಬೋದಾ?
3: ನಾವು ಚಿಕ್ಕ ಮರಿಯಲ್ಲಿ ತಂದಂಥ ಸಂದರ್ಭದಲ್ಲಿ ಅವರು ಎರಡನೇ ಜ್ವರದ ಅವರು ಸ್ಟಾಪ್ ಆಗಿರೋ ಕೊಡ್ತಾರೆ. ಜ್ವರದಿಂದ ಎದ್ದಾಗ ಎರಡನೇ ಜ್ವರದಿಂದ ಎದ್ದಂಥ ಸಂದರ್ಭದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಏನಿಲ್ಲ, ಒಂದು ಸ್ವಲ್ಪ ಎಳೆ ಸೊಪ್ಪು ಎಳಸು ಅಂತ ಏನಂತೀವಿ, ಚಿಕ್ಕ ಅಲ್ಲೇ ತೋಟದಲ್ಲಿ ಯಾವ ಕಡೆ ಎಳಸಿರುತ್ತೆ ಸೊಪ್ಪು ಮುಟ್ಟಿದ್ರೆ ಏನಂತಂದರೆ ಒಂದು ಸ್ವಲ್ಪ ಅಗಿಂಟಿದ್ರೆ ಹಾಲು ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಸೊಪ್ಪನ್ನು ಕೊಡಬೇಕು. ಯಾಕೆಂತಂದ್ರೆ ಜ್ವರದಿಂದ ಇದ್ದಂಥ ಸಂದರ್ಭದಲ್ಲಿ ಸೊಪ್ಪು ಎಳಸಲ್ಲಿರಬೇಕು, ಉಳಿ ತಿನ್ನೋದಕ್ಕೆ ಎಳಸು ಸ್ಮೂತ್ ಇರಬೇಕು ಸೊಪ್ಪು, ಆ ಥರ ಸೊಪ್ಪನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿಂದ ಕೊಡ್ತಾ ಹೋದಂಥ ಸಂದರ್ಭದಲ್ಲಿ ಇನ್ನೇ ಹುಳ ನಾವು ಏನು ತಂದು ಒಂದು ಇದಕ್ಕೆ ಹಾಕೊಂಡಿರ್ತೀವಿ ಅದರಲ್ಲಿ ಸ್ವಲ್ಪ ಒಂದು ದಿನ ಒಂದು ಎರಡು ದಿನ ಮೂರು ದಿನ ಕಳೆದಂಗೆ ಹುಳದ ಹೆಂಗೆ ದಟ್ಟ ಕಾಣುತ್ತೆ ಆಗ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹೆಚ್ಚು ಮಾಡ್ಕೊಂಡು ಹೋದ್ಮೇಲೆ ಏನು ಒಂದು ನಾಲ್ಕನೇ ಜ್ವರದಿಂದ ಇದ್ದಂಥ ಸಂದರ್ಭ ಕೊನೆ ಸ್ಟೇಜ್ವರೆಗೂ ಬರುತ್ತೆ, ಆಗ ಎಲ್ಲ ಫುಲ್ಲು ಕವರ್ ಆಗುತ್ತೆ ಅಷ್ಟೊತ್ತಿಗೆ. ಏನು ಮೂರನೇ ಜ್ವರಕ್ಕೆ ಹೋಗೋದಕ್ಕೆ ಒಂದು ಎಷ್ಟು ಸ್ಟ್ಯಾಂಡ್ ಆಗುತ್ತೆ, ನಾಲ್ಕನೇ ಜ್ವರಕ್ಕೆ ಹೋಗೋದಕ್ಕೆ ಎರಡು ಸ್ಟ್ಯಾಂಡ್ ಇರೋಂಥದ್ದು ನಾಲ್ಕು ಸ್ಟ್ಯಾಂಡ್ ಐದು ಸ್ಟ್ಯಾಂಡ್ ಆಗುತ್ತೆ. ಮತ್ತು ಚಂದ್ರಿಕೆ ಯಾಕೆ ಟೈಮ್ ಬರೋಣ ಅನ್ನೋದಕ್ಕೆ ಎಲ್ಲ ಸ್ಟ್ಯಾಂಡ್ ಫುಲ್ ಫಿಲಪ್ ಆಗುತ್ತೆ, ಆರೋಗ್ಯದ್ರೆಲ್ಲ ಫುಲ್ ಫಿಲಪ್ ಆದಮೇಲೆ ಕೊನೆ ಸ್ಟೇಜ್ ಜೊತೆಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು ಏನೋ ಚಂದ್ರಿಕೆ ಒಂದನ್ನು ಅವರು ಮೇಕ್ ಹಾಕಿದರೆ ಇನ್ನು ನಮ್ಮದಲ್ಲಿ ಕೆಲಸ ಮುಗೀತು, ರೇಷ್ಮೆದು ಅನ್ನೋ ಲೆಕ್ಕಾಚಾರ ಆಗುತ್ತೆ. ಇನ್ನೊಂದು ವಾರ ಕಳೆದಂಥ ಟೈಮಲ್ಲಿ ಇನ್ನು ಚಂದ್ರಿಕೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ನಾಳೆ ಗೂಡು ಬಿತ್ತೀನಿ ಅಂದರೆ ಬೆತ್ತೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊಂಡು ಇನ್ನು ಗೂಡು ಬಿಚ್ಚಿಬಿಟ್ಟು ಮಾರ್ಕೆಟಿಗೆ ಒಂದು 6 hours ತಪ್ಪಿರಿ 7 days ಮಾರ್ಕೆಟ್ ಮಾಡ್ಬೋದು ಸರ್.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತಿನ ಮುಂದುವರೆಸಿನಿ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಗೆಳೆಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಕುರಿತಂತೆ ಇವತ್ತು ನಮಗೆ ಪ್ರವೀಣ್ ಅವರು ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಅವ್ರ ಜೊತೆ ಮಾತನ್ನ ಮುಂದುವರೆಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ರೇಷ್ಮೆ ಕೃಷಿಯ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರವೀಣ್ ಅವರು ಮಾತಾಡ್ತಾ ಇದ್ರು. ಹಾಗೆ ಅವರು ಹೇಳ್ತಿದ್ದ ಹಾಗೆ ಈ ಒಂದು ರೇಷ್ಮೆ ಕೃಷಿಯನ್ನು ಮಾಡುವಂಥವರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ, ಹಾಗೆ ಏನೇನು ಕೆಲಸಗಳಿರುತ್ತೆ ರೇಷ್ಮೆ ಬೆಳೆಯಲ್ಲಿ ಅಂತ ಹೇಳಿ, ಹಾಗೆ ಈ ಒಂದು ರೇಷ್ಮೆ ಬೆಳೆಯ ಕಡ್ಡಿಗಳನ್ನು ಕೂಡ ನಾವು ಗೊಬ್ಬರಕ್ಕೆ ಬಳಸ್ಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವಾಗಲೇ ಹೇಳ್ತಾ ಇದ್ರಿ ಈ ರೇಷ್ಮೆ ಕೃಷಿಯ ಬೆಳೆಯ ಬಗ್ಗೆ ಹೇಳ್ತಾ ಇರುವಾಗ ನೀವು ಚಂದ್ರಿಕೆ ಅಂತ ಹೇಳಿ ಒಂದು ಪದವನ್ನು ಬಳಸಿದ್ರಿ. ಸೊ ಈ ಚಂದ್ರಿಕೆ ಅಂತಂದ್ರೆ ಏನು, ಈ ಒಂದು ರೇಷ್ಮೆ ಕೃಷಿನಲ್ಲಿ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಚಂದ್ರಿಕೆ ಅಂತ ಅಂದರೆ ಹುಳ ಏನು 4ರಿಂದ ಎದ್ದು ಕೊನೆ ಸ್ಟೇಜು ಒಂದು 5ನೇ ಜುರುಕಿ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಗೂಡು ಕಟ್ಟ ಹಂತಕ್ಕೆ ಬಂದಿರ್ತಾರೆ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಹುಳ ಹಣ್ಣಾಗೋ ಸ್ಟೇಜಿಗೆ ಬಂದಿದೆ ಗೂಡು ಕಟ್ಟಕ್ಕೆ ಅಂತೀವಲ್ಲ ಆ ಸ್ಟೇಜು. ಇನ್ನೊಂದು 3 ದಿನ ಕಳೆದ್ಮೇಲೆ ಇದನ್ನೇನು ಅಂತಂದರೆ ಹಿಂದೆಲ್ಲ ಹಿಡಿದುಬಿಟ್ಟು ಹಣ್ಣಿ ಬಂದರೆ ಒಂದು ನಮ್ಮ ಕಣ್ಣಿ ಕಣ್ಣಿಗೆ ನಾವು ಚಿಕ್ಕಡೂರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಬೆಳೀತಾ ಇದ್ದಾಗ ಅವನ ಹಣ್ಣುಳೆಲ್ಲನೂ ತಟ್ಟೆಯಿಂದ ಆಯ್ಬೇಕಿತ್ತು, ಮರದ ಚಂದ್ರಿಕೆಗೆ ಬಿಡಬೇಕಿತ್ತು, ತುಂಬ ಶ್ರಮದ ಕೆಲಸದಲ್ಲಿ ಇದು ಮಾಡ್ತಾ ಇದ್ದೋ. ಇವಾಗ ಏನಿಲ್ಲ, ಈಗೇನು ಅಂತಂತಂದರೆ ಹುಡುಗ ಅಂಡೆ ಹೆಂಡತಿ ಇಬ್ಬರಿಂದ 150 ಮಟ್ಟ ಮೇಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಮೇಯಿಸ್ತಿದ್ದಾರೆ. ನಮ್ಮ ತುಂಬ ಜನ ರೇಷ್ಮೆನ ಮಾಡಿದ್ದಾರೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ. ಇದು ಸುಲಭದ ಕೆಲಸ. ಏನು ಅಂತಂದರೆ ಯಾವ

0: ನಾಲ್ಕನೇ ಜ್ವರದಿಂದ ಎದ್ದಿದ್ದಾಗ ಫಸ್ಟ್ ಸ್ಟಾರ್ಟಿಂಗ್ ಸೊಪ್ಪ ತಿಂದಿರ್ತವೆ, ಅವು ಬೇಗ ಗೂಡುಗಟ್ಟ ಸ್ಟೇಜ್ ಬಂದಿರ್ತವೆ. ಈ ಒಂದು ಏನೊಂದು ಸಜ್ಜೆ ಅಂತ ಹೇಳ್ತೇವೆ, ಒಂದು ಸಜ್ಜೆಯಲ್ಲಿ ಒಂದು 10% ಹುಳ ಹಣ್ಣಿ ಬಂದಿದ್ದಾವೆ ಅಂತ ಗೊತ್ತಾಗುತ್ತೆ. ಸೊಪ್ಪು ಹಾಕಿದಾಗ ಅವು ಸೊಪ್ಪಿನ ಮೇಲೆ ಬರುತ್ತೆ, ಅದು ನೋಡೋದಕ್ಕೆ ಒಂದು ಸ್ವಲ್ಪ ಹಳದಿ ಕಲರ್ ಬಂದಿರುತ್ತೆ ಹುಳ. ಆಗ ಹಣ್ಣಿ ಬಂದಿದ್ದಾವೆ ಅಂತ ಗೊತ್ತಾದಾಗ ಏನು ಮಾಡ್ತೀವಿ, ಒಂದು ಇದು ತೆಳುವಾಗ ಸೊಪ್ಪು ಹಾಕ್ಬಿಟ್ಟು, ಮಾಮೂಲಿ ಹಾಕ್ದಂಗೆ ಆಗಲ್ಲ ತೆಳುವಾಗಿ ಹಾಕ್ಬಿಟ್ಟು, ಯಾಕೆಂದರೆ ತೀರಾ ದಟ್ಟಾಗಿ ಹಾಕಿದರೆ ಅದರೊಳಗಡೆ ಗೂಡು ಕಟ್ಟಿಬಿಡುತ್ತೆ. ಅದರೊಳಗಡೆ ಗೂಡು ಕಟ್ಟಿದರೆ ಅದು ಗೂಡು ಒಂದು ಸ್ವಲ್ಪ ಜಾಸ್ತಿ ವೈಟ್ ಬರೋಲ್ಲ. ಹಂಗಾಗಿ ಏನು ಮಾಡಬೇಕು, ತೆಳುವಾಗಿ ಸೊಪ್ಪು ಹಾಕ್ಬಿಟ್ಬಿಟ್ಟು ಅದ್ರ ಮೇಲ್ಗಡೆಗೆ ಚಂದ್ರಿಕೆ ಹಾಕಿದ್ರೆ ಯಾವ ಸ್ಟಾರ್ಟಿಂಗಲ್ಲಿ ಹಣ್ಣು ಬಂದಿರ್ತವೆ ಅವು ಹಾಕ್ತಿದ್ದಂಗೆ ಹಾಕ್ತೊಂದು ಗಂಟೆ 2 ಗಂಟೆ ಹೊತ್ತಿಗೆ ಅವತ್ತು ಹೊತ್ಕೊಂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪರವಾಡಿಯಾಗಿ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇನ್ನೂ ಹಣ್ಣು ಬಂದಿಲ್ಲದೆ ಇದ್ದಂಥವು ಒಂದಿನ ಲೇಟಾಗಿ ಹತ್ತಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಒಂದು 2 ದಿನ 3 ದಿನದೊಳಗಡೆ ಎಲ್ಲ ಗೂಡು ಕಟ್ತವೆ. ಆರೋಗ್ಯವಾಗಿರೋವು ಎಲ್ಲ ಕಟ್ಕೊತವೆ. ಕಟ್ಕೊಂಡ ಮೇಲೆ ನಾವು ಒಂದು 7 ದಿನ 6 ದಿನಕ್ಕೆ ಚಂದ್ರಿಕೆ ಎತ್ತಿಡಬೇಕು, ಈ ಸ್ಟ್ಯಾಂಡಿಂದ 6 ದಿನಕ್ಕೆ ಎತ್ತಿಡಬೇಕು. ಏನಾರು ಒಂದು ಹುಳನ ಏನಾರು ಯಾವ ವೇಸ್ಟ್ ಇದ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡು 7ನೇ ದಿನಕ್ಕೆ ಮಾರ್ಕೆಟಿಗೆ ಬಿಸಿಲಿದ್ದಂಥ ಟೈಮಲ್ಲಿ 7ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ಬೋದು. ಈ ಸೋನೆ ಟೈಮಲ್ಲಿ ಮೋಡ ಇದ್ದಂಥ ಟೈಮಲ್ಲಿ ಒಂದು ದಿವಸ ಲೇಟ್ ಮಾಡ್ಕೊಂಡು 8ನೇ ದಿವಸಕ್ಕೆ ಬಿಚ್ಚಿಬಿಟ್ಟು 8ನೇ ದಿವಸಕ್ಕೆ ಮಾರ್ಕೆಟ್ ಮಾಡ್ಬೋದು.
1: ಓಕೆ ಸರ್, ಈಗ ಮಾರ್ಕೆಟ್ ಎಲ್ಲ ಹೇಗಿದೆ ಸರ್, ಮಾರ್ಕೆಟಿಗೆ ನೀವೇ ಎಲ್ಲಿ ತಗೊಂಡು ಹೋಗ್ತೀರಾ, ಇದು ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಹೇಗಿದೆ ಅದ್ರ ಬಗ್ಗೆ ಹೇಳ್ಬೋದಾ?
0: ಸರ್, ಇದು ಮಾರ್ಕೆಟು ಅಂತಂದರೆ ನಾವು ಜಾಸ್ತಿ ರಾಮನಗರನೇ ಮಾರ್ಕೆಟಿಗೆ ತಗೊಂಡೋಗೋದು. ಏನಂತಂದರೆ ಒಬ್ಬೊಬ್ಬರು ತಗೊಂಡೋಗೋಕ್ಕೆ ಖರ್ಚು ಜಾಸ್ತಿ ಬರುತ್ತೆ. ನಾವು ಬೆಳೀತಿದ್ದಾಗ ಜಾಸ್ತಿಯಾಗಿ ರೇಷ್ಮೆ ಬೆಳೀತಿರಲಿಲ್ಲ, ನಾವು ಹಾಸನ ತಗೊಂಡೋಗ್ಬಿಟ್ಟು ಹಾಸನಿಂದ ಟ್ರೈನಲ್ಲಿ ತಗೊಂಡೋಗಿದ್ದು ಸುಮಾರು ಸಲ, 1-2 ವರ್ಷ ಟ್ರೈನಲ್ಲೇ ತಗೊಂಡೋಗಿವ್ ಅವಾಗ. ಈಗೇನು ಮಾಡ್ಯಾರೆ ಎಲ್ಲ ಒಂದು 4-5 ಜನ 5 ಜನ ಒಟ್ಟಿಗೆ, ಅಂದರೆ ಹೆಚ್ಚು ಕಮ್ಮಿ ರೇಷ್ಮೆ ಹುಳನ ಒಟ್ಟಿಗೆ ತತ್ತಾರೆ ನಮ್ಮೂರಲ್ಲಿ. ತಂದಾಗ ಏನು ಮಾಡ್ತೀವಿ, ಎಲ್ಲ ರೈತರುಗಳ ಫೋನ್ ಮಾಡ್ಕೊಂಡು ಒಂದು ಗಾಡಿ ಮಾಡ್ಕೊಂಬಿಟ್ಟು ರಾಮನಗರಕ್ಕೆ ಸಂಜೆ ಒಂದು 5:30-6 ಗಂಟೆ ಟೈಮಲ್ಲಿ ಹೊರಟ್ರೆ ನೈಟು ಮಾರ್ಕೆಟ್ಗೆ ಹೋಗ್ತೀವಿ. ನೈಟ್ ಮಾರ್ಕೆಟ್ ಜಾಲರಿಗೆ ಹಾಕ್ಕೊಂಡು ಬೆಳಿಗ್ಗೆ ಮಾರ್ಕೆಟಲ್ಲಿ ಕೊಟ್ಬಿಟ್ಟು ಆಮೇಲೆ ಊರು ಕಡೆಗೆ ಎಲ್ಲ ನಮ್ಮ ಅಲ್ಲೆಲ್ಲ ದುಡ್ಡು ಕಸಿ ಅವರೆಲ್ಲ ಮುಗಿಸ್ಕೊಂಡು ಇತ್ತಾಗಿ ಬರಬೇಕಾಗತ್ತೆ. ಮತ್ತು ಹಾಸನಲ್ಲೂ ಮಾರ್ಕೆಟ್ ಇದೆ. ಹಾಸನಲ್ಲಿದೆ ಅಂತಂದರೆ ಅಲ್ಲಿ ನಮಗೆ ರೀಲರ್ ಕಮ್ಮಿ, ಅಲ್ಲಿ ಏನಂದ್ರೆ ಜಾಸ್ತಿ ತಗೊಂಡೋಗಲ್ಲ ಹಾಸನ್ಗೆ, ಯಾಕೆಂತಂದರೆ ರೈಟು ಅಷ್ಟು ಸಿಗಲ್ಲ ಅಂದ್ಬಿಟ್ಟು ರಾಮನಗರನೇ ತಗೊಂಡೋಗ್ತೀವಿ. ಹಾಸನಲ್ಲೂ 1-2 ಕಡೆ ಮಾರಾಟ ಮಾಡ್ಬೋದು ಸರ್. ನಾವು ಈ ಸ್ಟ್ಯಾಂಡ್ಗಳು ನಮ್ಗೆ ಇಂಪಾರ್ಟೆಂಟು, ಯಾಕೆಂತಂದರೆ ಇದ್ರ ಮೇಲೆ ಎಲ್ಲ ರೇಷ್ಮೆ ಅನ್ನೋದು ಕೆಲಸ ನಿಂತಿರೋದು. ಇದನ್ನೆಲ್ಲ ಆದಮೇಲೆ ಸಬ್ಸಿಡಿಲಿ ನಮಗೆ ರೇಷ್ಮೆ ಇಲಾಖೆಯಿಂದ ದುಡ್ಡು ಬರೋಕ್ಕೆ ಸ್ಯಾಂಕ್ಷನ್ ಮಾಡೋಂಥದ್ದು. ರೇಷ್ಮೆಲ್ವೇ ಸುಮಾರು ಎಲ್ಲಕ್ಕೂ ಸಬ್ಸಿಡಿ ಇದೆ, ಯಾಕೆಂತಂದರೆ ಒಂದು ಔಷಧಿ ಸ್ಪ್ರೇ ಇರ್ತಾಬೋದು, ಚಂದ್ರಿಕೆ ಇರ್ಬೋದು, ಒಂದು ವೀಡರು. ನಾವಂತಂದ್ರೆ ನಮ್ಗೆ ಏನು ಬೇಕು ಎಲ್ಲನೂ ನಾನು ತಗೊಂಡಿದ್ದೀನಿ, ಎಲ್ಲ ತಗೊಂಡು ಯೂಸ್ ಮಾಡ್ಕಿದ್ದೀನಿ. ನಮ್ಮ ರೇಷ್ಮೆಗೆ ಏನು ಅನುಕೂಲತೆ ಸಹಾಯಧನ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ತಗೊಂಡಿದ್ದೀನಿ. 6 ಸಜ್ಜೆ ಮಾತ್ರ ಮಾಡಿದರೆ, ಯಾಕೆಂದರೆ ಮೇಲ್ಗಡೆಗೆ ಮಾಡ್ಕೊಂಡ್ರೆ ಅದು ಇದಾಗುತ್ತೆ, ಇದಾಗಲ್ಲ ಸೀಟು. ಬಿಸಿಲು ಬೇಸಿಗೆ ಟೈಮಲ್ಲೆಲ್ಲ ಕಾವು ಜಾಸ್ತಿ ಆಗುತ್ತೆ, ಮಳೆಗಾಲದಲ್ಲಿ ಏನು ಇದಾಗಲ್ಲ. 6 ಸಜ್ಜೆ ಮಾಡ್ಕೊಂಡ್ರೆ ಒಂದು 40 ಅಡಿ ಉದ್ದ ಮನೆ ನಾವು ಮಾಡ್ಕೋತೀವಿ ಅಂತಂದರೆ ಒಂದು 230-250 ಮಟ್ಟೆ ಒಳಗಡೆ ಬೆಳಿಬೋದು ಸರ್, ಒಂದು ನಿಮ್ಮ ಮನೆಯಲ್ಲಿ ಬೆಳಿಬೋದು. ಇಷ್ಟಕ್ಕೆ ಏನು ಅಂತಂತಂದರೆ ಇದಿಲ್ಲ, ಇದನ್ನು ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಾವೇನು ಮನೆ ಕಟ್ಟ ಕೊಟ್ಟಿದ್ದೋ, ಅವ್ರು ಕಾರ್ಪೆಂಟ್ರಿಗೆ ಕೊಟ್ಟಿದ್ದೋ, ಗೆಳೆಯಲ್ಲ ಅಂತ ತಂದುಕೊಟ್ಟು ತಂದುಕೊಟ್ಟಾಗ ಇದರಿಂದ ಇದಕ್ಕೆ ಒಂದು 16-18 ಇಂಚು ತಪ್ಪಿದರೆ 20 ಇಂಚು, ಯಾಕೆಂತಂದರೆ ನಾವು ಕಮ್ಮಿ ಬೆಳಿತೀವಿ ಅಂದರೆ 20 ಇಂಚು ಇದ್ರೆ ಚೆನ್ನಾಗುತ್ತೆ. ಯಾಕೆಂತಂದರೆ ಗಾಳಿ ಬೆಳಕು ಆಡಂಗಿರ್ಬೇಕು, ಯಾಕೆಂತಂದರೆ ಹತ್ತತ್ರಕ್ಕೆ ಮಾಡೋಕ್ಕಾಗಲ್ಲ. ಗಾಳಿ ಬೆಳಕು ಇದ್ದರೆ ಆ ಹುಳ ಎಷ್ಟು ನಾವು ನೀಟಾಗಿ ಇಟ್ಕೋತೀವಿ ಅಷ್ಟು ಆರೋಗ್ಯ ಬಂದಿರುತ್ತೆ ಅಷ್ಟು. ಇನ್ನು ಇದಕ್ಕೇನು ಅಂತಂದರೆ ಇದನ್ನು ಸ್ಟ್ಯಾಂಡ್ಗಳ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ದಾರ ತಂದುಬಿಟ್ಟು ದಾರನ ನಾವು 2 ಕಡೆಯಿಂದನೂ ಆ ಕಡೆಯಿಂದ ಅಡ್ಡ ಈ ಕಡೆಯಿಂದನೂ ಅಡ್ಡನೂ ಬಿಕ್ಕಬೇಕಾಗುತ್ತೆ. ಬಿಗಿದ್ಬಿಟ್ಟು ರೋಲ್ ಬರುತ್ತೆ, ಅದರ ಮೇಲೆ ರೋಲ್ ಹಾಸ್ಕೊಂಡ್ರೆ ಮತ್ತು ಇನ್ನು ಸೈಡಿಗೆ ಹಿಂಗೆ, ಯಾಕೆಂತಂದರೆ ಹುಳ ಬೀಳ್ದಂಗೆ ಇದು, ರೇಷ್ಮೆ ಹುಳುಗಳು ಕೆಳಗಡೆಗೆ ಬೀಳೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಸೈಡಿಗೆ ಹಾಸ್ಕೊಂಡಿರೋದು ಇದು. ಸರ್, ಇದು ನಾವು ರೇಷ್ಮೆ ಹುಳಿಗೆ ಹಾಕ್ದಂಥ ಸಂದರ್ಭದಲ್ಲಿ ರೇಷ್ಮೆ ಹುಳಿಗೆ ಹಾಕಿದ್ಮೇಲೆ ಗೂಡು ಕಟ್ತವೆ, ಗೂಡು ಕಟ್ಟಿದ್ಮೇಲೆ ಗೂಡನ್ನು ಮಾರ್ಕೆಟಿಗೆ ಮಾರಿ ಬಂದಮೇಲೆ ಒಂದು 1/2 ಗಂಟೆ 1/4 ಗಂಟೆ ಹಾಕಿ ಬಿಟ್ಟರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಹಾಕಿದ ಕ್ಲೀನ್ ಆದಮೇಲೆ ಅದನ್ನು ಮತ್ತೆ ನಾವು ನೀರಲ್ಲಿ ತೊಳೆದ್ಬಿಟ್ಟು ತೆಗೆದು ಮನೆಯಲ್ಲಿ ತೊಳೆದಾದ್ಮೇಲೆ ಮನೆ ಒಳಗಡೆ ಇಟ್ಕೊಂಡ್ರೆ ಮತ್ತೆ ಬೆಳೆ ಟೈಮಲ್ಲಿ ಇದು ಮಾಡ್ಕೋಬೋದು. ಇವೇನು ಅಂತಂದರೆ ರೇಷ್ಮೆ ಇದರಿಂದನೇ ಸಬ್ಸಿಡಿ ಕೊಡ್ತಾರೆ, ಇವನ್ನ ಗೌರ್ಮೆಂಟಿಂದನೇ ನಮಗೆ ಸಬ್ಸಿಡಿ ಕೊಡ್ತಾರೆ. ಇದಿರ್ಬೋದು ಮನೆಗೆ ರೇಷ್ಮೆ ಮನೆ ತೊಳೆಯೋಕೆ ಔಷಧಿ ಸ್ಪ್ರೇಯರ್ ಇರ್ಬೋದು, ಒಂದು ವೀಡರ್ ಇರ್ಬೋದು, ಇವೆಲ್ಲವೂ ರೇಷ್ಮೆ ಇಲಾಖೆಯಿಂದನೇ ನಮಗೆ ಒಂದು ಹೊಲಕ್ಕೆ ರೇಷ್ಮೆ ಕಡ್ಡಿ ನೆಟ್ಟಿದ ತಟ್ಟಿಂದನೂ ಸಹಾಯಧನ ಐತೆ. ಅದು ಹಂಗಾಗಿ ನಮಗೇನು ಖರ್ಚು ಬರೋಲ್ಲ, ನಮ್ಮ ಮನೆಗೆ ಒಂದು ಕಟ್ಟೋದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಆರಾಮಾಗಿ ರೇಷ್ಮೆ ನಾವು ಏನು ಮನೆ ಬಂಡವಾಳ ಹಾಕಿರ್ತೀವಿ ಅದನ್ನೊಂದ 1-1.5 ವರ್ಷದೊಳಗಡೆ ನಾವು ದುಡ್ಕೋಬೋದು ಸರ್. ಇದಕ್ಕೆ ರೋಗ ಅಂತಂದರೆ ಶೀತ ಟೈಮಲ್ಲಿ ಸೋನೆ ಮಳೆಗಾಲದ ಟೈಮಲ್ಲಿ ಸುಣ್ಕಟ್ಟು ರೋಗ ಬರುತ್ತೆ, ಮತ್ತು ಹಾಲುಳ ತೊಂಡೆಹುಳು ಏನಕ್ಕೆ ಬರುತ್ತೆ, ಹಾಲುಳ ತೊಂಡೆಹುಳು ಏನಕ್ಕೆ ಬರುತ್ತೆ ಅಂತಂದರೆ ಸ್ವಲ್ಪ ಸ್ವಲ್ಪ ವ್ಯಾರ್ವೇಷನ್ ಆದರೆ ಆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು 4 ಇದ್ದಂಥ ಸಂದರ್ಭದಲ್ಲಿ ನಾವು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಳೆ ಸೊಪ್ಪು ಕೊಟ್ಟರು ನಡೆಯುತ್ತೆ, ಆವಾಗ ಒಂದು 2-3 ಆಗೋವರೆಗೂ. ಆಮೇಲೆ ಅದು ಕಳೆದಾದ್ಮೇಲೆ ಒಂದು ಸ್ವಲ್ಪ ಸೊಪ್ಪನ್ನ ಹೊರಟ ಸೊಪ್ಪು ಅಂತ ಅಂತೀವಿ, ತುದಿ ಅಂಶ ಕಮ್ಮಿ ಇರೋಂಥದ್ದನ್ನ ನೀರಿನ ಅಂಶ ಹಾಲಿನ ಅಂಶ ಕಮ್ಮಿ ಇರೋಂಥ ಸೊಪ್ಪನ್ನು ಕೊಡಬೇಕು. ಸೊಪ್ಪು ಕೊಡ್ತೆ ಹಾಕ್ತಿಬಿಟ್ಟು ಬೆಳಗ್ಗೆ ಸಂಜೆ ಅಂದ್ಬಿಟ್ಟು ಆ ಥರ ಸೊಪ್ಪು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹಾಲು ತೊಂಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಳೆ ಸೊಪ್ಪಾಗಿದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಎಳೆ ಸೊಪ್ಪು ಕೊಡಬೇಕು ಒಂದು 2-3 ಜ್ವರದಿಂದ ಇದ್ದಂಥ ಸಂದರ್ಭದಲ್ಲಿ. ಆಮೇಲೆ ಕೊನೆ ದಿನ ಕಳೆದಂಗೆ ಆ ಒರೆ ಸೊಪ್ಪನ್ನು ಕೊಡ್ತಾ ಬಂದರೆ ಹುಳ ಒಂದು ಸ್ವಲ್ಪ ಸೈಜು ಬರುತ್ತೆ, ಕಾಯಿಲೆ ಅಷ್ಟು ಬರಲ್ಲ. ಒಂದು ಇನ್ನು ಸುಣ್ಣಕಟ್ಟು ಅಂತ ಸುಣ್ಣಕಟ್ಟು ರೋಗ ಒಂದು ಬರುತ್ತೆ, ಬ್ರೋನ್ ಅಂತ ಬರುತ್ತೆ. ಅದೇನಕ್ಕೆ ಅಂತಂದರೆ ಶೀತ ಟೈಮ್ಗೆ ಸೊಪ್ಪು ಏನಂದರೆ ಈ ಬೆಡ್ನಂಶ ಇದರೊಳಗಡೆ ಎಲ್ಲ ಫುಲ್ಲು ಶೀತದ ಅಂಶ ಇರೋದ್ರಿಂದ ಅದು ಕಾಯಿಲೆ ಕಾಣಿಸ್ಕೊಳುತ್ತೆ. ಈ ಟೈಮಲ್ಲಿ ಅಷ್ಟಾಗಿ ಬರಲ್ಲ, ಮಳೆಗಾಲದ ಟೈಮಲ್ಲಿ ಸೋನೆ ಟೈಮಲ್ಲಿ ಅದು ಆ ಥರ ಕಾಣಿಸ್ಕೊಳುತ್ತೆ. ಆ ಟೈಮಲ್ಲಿ ಏನು ಅಂತಂದರೆ ಸುಣ್ಣ ಯೂಸ್ ಮಾಡ್ಕೊಬೇಕಾಗತ್ತೆ, ಜಾಸ್ತಿ ಸುಣ್ಣ ಹೊಡಿಬೇಕು, ವಿಜೇತ ಪೌಡ್ರ್ ಹೊಡಿತಾ ಇರಬೇಕು, ಅಂಕುಶ್ ಪೌಡ್ರ್ ಹೊಡಿತಾ ಇರಬೇಕು. ಇನ್ನು ಮನೆಗೆ ಒಂದು ಸ್ವಲ್ಪ ಈಟು ಒಂದು ಸ್ವಲ್ಪ ಮನೆಗೆ ಈಟ್ ಇರೋ ಟೈಮಲ್ಲಿ ಕಾವು ಬರಬೇಕು, ಆ ಥರದಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು. ಮಳೆಗಾಲ ಟೈಮಲ್ಲಿ ಆ ಥರ ಮಾಡ್ಕೋಬೇಕು. ಬೇಸಿಗೆ ಟೈಮಲ್ಲಿ ಫುಲ್ ಒಂದು ಸ್ವಲ್ಪ ಗಾಳಿ ಎಲ್ಲ ವಾತಾವರಣದಲ್ಲಿ ಇದು ಮಾಡಬೇಕು. ಈ ಟೈಮಲ್ಲೇನು ಔಷಧಿ ಅಷ್ಟಾಗೇನು ಕೇಳಲ್ಲ. ಮಳೆಗಾಲ ಟೈಮಲ್ಲಿ ಮಾತ್ರ 2-3 ಒಂದೊಂದು ದಿನ ನಾವು ಸುಣ್ಣ ಸಿಂಪಡಣೆ ಮಾಡಬೇಕು. ವಿಜೇತ ಪೌಡ್ರ್ ಜ್ವರದಿಂದ ಇದ್ದಾಗ ಒಂದಿನ ಸಿಂಪಡಣೆ ಮಾಡಬೇಕು, ಮತ್ತು 4 ಇದ್ದೊಂದು 4-5 ಆದಮೇಲೆ ಅವತ್ತೊಂದು ಸಿಂಪಡಣೆ ಮಾಡಬೇಕು, ಮತ್ತು ಚಂದ್ರಿಕೆ ಹಾಕೋ ಟೈಮ್ ಅದಕ್ಕೆ ಸುಣ್ಣ ಹೊಡ್ಬಿಟ್ಟು ಚಂದ್ರಿಕೆ ಹಾಕ್ಬೇಕು. ಆ ಥರ ನಾವೇ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ.
1: ಓಕೆ ಸರ್, ಇಷ್ಟೊತ್ತು ನಮಗೆ ತುಂಬ ಚೆನ್ನಾಗಿ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ. ಯಾವ ರೀತಿಯಲ್ಲಿ ಆ ಒಂದು ರೇಷ್ಮೆ ಮೇಂಟೈನ್ ಮಾಡಬೇಕಾಗತ್ತೆ, ಮತ್ತು ಆ ಹುಳುಗಳನ್ನ ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ, ಜೊತೆಗೆ ಈ ರೇಷ್ಮೆ ಬೆಳೆಯಲ್ಲಿ ಏನೇನೆಲ್ಲ ವಿಷಯಗಳನ್ನ ತುಂಬಾ ಇಂಪಾರ್ಟೆಂಟಾಗಿ ನಾವು ತಿಳ್ಕೋಬೇಕಾಗತ್ತೆ ಅನ್ನೋರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳುಗರೆ, ನೀವು ಕೂಡ ಈ ಒಂದು ರೇಷ್ಮೆ ಕೃಷಿಯ ಕುರಿತಂತೆ ವಿಚಾರಗಳು ತಿಳಿದಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ. ಎಲ್ಲಿಯೂ ಕೂಡ ಬಾಯ್. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
5: ಧ್ರುವ ಕರಡಿಗಳಿಗೂ ಒಂದು ವಿಶಿಷ್ಟ ಜೈಲು ಚರ್ಚಿಲ್. ನಾವು ಸಾಮಾನ್ಯವಾಗಿ ಕೊಲೆ, ಸುಲಿಗೆ, ಅತ್ಯಾಚಾರ, ದರೋಡೆ ಮಾಡಿ ಸಿಕ್ಕಿ ಹಾಕಿಕೊಂಡವರಿಗೆ ಜೈಲು ಶಿಕ್ಷೆ ವಿಧಿಸುತ್ತೇವೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ದೇಶದಲ್ಲಿವೆ. ಜೈಲು, ಬಂಧನ, ಕರಿನೂರು ಶಿಕ್ಷೆ, ಸೆರೆಮನೆವಾಸ, ಈ ಪದಗಳನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬಳಸುತ್ತಿದ್ದರು. ಈಗ ಇಲ್ಲೊಂದು ಧ್ರುವ ಕರಡಿಗಳಿಗಾಗಿಯೇ ಮೀಸಲಾದ ಜೈಲು ಪ್ರಸಿದ್ಧವಾಗಿದೆ. ಹೌದು, ಅಂಥ ಧ್ರುವ ಕರಡಿಗಳ ಜೈಲು ಉತ್ತರ ಧ್ರುವದ ಆರ್ಕಿಟಿಕ್ ಪ್ರದೇಶದಲ್ಲಿದೆ. ಅದು ಕೆನಡಾ ದೇಶದ ಪೂರ್ವದಲ್ಲಿನ ಆರ್ಕಿಟಿಕ್ ಮಹಾಸಾಗರದ ಒಂದು ಒಳಚಾಚಿನಲ್ಲಿ ಒಂದು ಪುಟ್ಟ ನಗರದಲ್ಲಿದೆ. ಅದರ ಹೆಸರೇ ಚರ್ಚಿಲ್. ಈ ಚರ್ಚಿಲ್ ನಗರವೇ ಧ್ರುವ ಕರಡಿಗಳಿಗೆ ಶರಮನೆ ಅಥವಾ ಜೈಲು. ಇದು ಜಗತ್ತಿನ ಕರಡಿಗಳ ಏಕೈಕ ಜೈಲು ತಾಣ. ಒಂದು ಕಾಲಕ್ಕೆ ಚರ್ಚಿಲ್ ನಗರದ ಸುತ್ತಲಿನ ಪ್ರದೇಶದಲ್ಲಿ ಧ್ರುವ ಕರಡಿಗಳು ಊರು ಕೇರಿಗಳಿಗೆ ನುಗ್ಗಿ ಪುಂಡಾಟ ನಡೆಸುತ್ತಿದ್ದವು. ಆಗ ಆ ಪುಂಡ ಕರಡಿಗಳನ್ನು ಬಂದೂಕಿನಿಂದ ಜನ ಕೊಂದು ಹಾಕುತ್ತಿದ್ದರು. 1982 ಧ್ರುವ ಕರಡಿಗಳನ್ನು ಕೊಂದು ಹಾಕುವ ಬದಲು ದೊಡ್ಡಿಗೆ ಅಥವಾ ಜೈಲಿಗೆ ತುಂಬುವ ಕೆಲಸ ಆರಂಭವಾಯಿತು. 1983 ಚರ್ಚಿಲ್ ನಗರದ ಬೀದಿಯಲ್ಲಿಯೇ ಧ್ರುವ ಕರಡಿಯೊಂದು ಮನುಷ್ಯನ ಮೇಲೆ ಎಗರಿ ಅವನನ್ನು ಕೊಂದು ಹಾಕಿತ್ತು. ಆಗ D20 ಎಂಬ ಕಟ್ಟಡವನ್ನು ಕಟ್ಟಿದರು. ಆ ಕಟ್ಟಡದಲ್ಲಿ ಸುಮಾರು 20 ಕೊಠಡಿಗಳನ್ನು ನಿರ್ಮಾಣ ಮಾಡಲಾಯಿತು. ಆ ಕೊಠಡಿಗಳೆಲ್ಲವೂ ಆರಂಭದಲ್ಲಿ ಮಿಲಿಟರಿ ಉದ್ದೇಶದಿಂದ ನಿರ್ಮಾಣವಾಗಿದ್ದವು. ನಂತರದ ದಿನಗಳಲ್ಲಿ ಅಲ್ಲಿಯ ಕೊಠಡಿಗಳೆಲ್ಲವೂ ಧ್ರುವ ಕರಡಿಗಳ ಸೆರೆಮನೆ ವಾಸದ ತಾಣಗಳಾದವು. ಇಡೀ ಉತ್ತರ ಧ್ರುವದ ಆರ್ಕಿಟಿಕ್ ಪ್ರದೇಶದಲ್ಲಿ ಧ್ರುವ ಕರಡಿಗಳ ಸಂಖ್ಯೆ ಸುಮಾರು 25,000-30,000 ಇರಬಹುದು. ಅವುಗಳಲ್ಲಿ ಚರ್ಚಿಲ್ ನಗರದ ಆಸುಪಾಸಿನಲ್ಲಿ ಸುಮಾರು 935 ಕರಡಿಗಳು ಅಡ್ಡಾಡುತ್ತಿರುತ್ತವೆ. ಜಗತ್ತಿನ ಅತಿ ಹೆಚ್ಚು ಸಂಖ್ಯೆಯ ಧ್ರುವ ಕರಡಿಗಳನ್ನು ನಾವು ಚರ್ಚಿಲ್ ನಗರದ ಸುತ್ತ ನೋಡಬಹುದು. ಕೆನಡಾ ದೇಶದ ಹುಡ್ಸನ್ ಕೊಲ್ಲೆಯ ಈ ಚರ್ಚಿಲ್ ನಗರ ಈ ಧ್ರುವ ಕರಡಿಗಳಿಗೆ ಅತ್ಯಂತ ಪ್ರಸಿದ್ಧವಾಗಿದೆ. ಅದೊಂದೇ ಸುಪ್ರಸಿದ್ಧ ಜಗತ್ತಿನ ಧ್ರುವ ಕರಡಿಗಳ ತಾಣ. ನವೆಂಬರ್ ತಿಂಗಳಿನಲ್ಲಿ ಮೈಕೊರೆಯುವ ಚಳಿಗಾಲ, ಆಗ ಆ ವಾತಾವರಣದ ತಾಪಮಾನ 0-12 ಡಿಗ್ರಿ ಸೆಲ್ಸಿಯಸ್ ಕೆಳಗಿಳಿಯುತ್ತದೆ. ಇಡೀ ಸಾಗರದ ನೀರೇ 8-10 ಅಡಿ ಆಳದವರಿಗೆ ಹೆಪ್ಪುಗಟ್ಟಿ ಕೆಳಗೆ ಹೋಗುತ್ತದೆ. ಆಗ ಅದರ ಮೇಲೆ ಅನೇಕ ಶೈವಲೆಗಳು ಹಸಿರು ಬೆಳೆಯುತ್ತದೆ. ಅಲ್ಲಿ ಅಧಿಕ ಸಂಖ್ಯೆಯ ಸೀಲ್ ತುಪ್ಪಳದ ಪ್ರಾಣಿಗಳು ಅಲೆದಾಡತೊಡಗುತ್ತವೆ. ಆ ಸಂದರ್ಭದಲ್ಲಿಯೇ ಧ್ರುವ ಕರಡಿಗಳಿಗೆ ಶೈವಲೆಗಳನ್ನು ತಿನ್ನುವ, ಸೀಲ್ಗಳನ್ನು ಬೇಟೆಯಾಡುವ ಒಂದು ಕೆಲಸ ಆರಂಭವಾಗುತ್ತದೆ. ಈ ಧ್ರುವ ಕರಡಿಗಳು ಸೀಲ್ ಪ್ರಾಣಿಗಳನ್ನು ಹಿಮಹಾಸಿನ ಕೆಳಗೆ ಬಗೆದು ಅವುಗಳನ್ನು ತೆಗೆದು ತಿಂದು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಹೀಗೆ ಧ್ರುವ ಕರಡಿಗಳಿಗೂ ಸೀಲ್ಗಳಿಗೂ ಎಲ್ಲಿಲ್ಲದ ಸಂಬಂಧವಿದೆ. ಆಹಾರದ ಅಭಾವದ ಕೆಲವು ಸಂದರ್ಭಗಳಲ್ಲಿ ಧ್ರುವ ಕರಡಿಗಳು ಚರ್ಚಿಲ್ ಶಹರದ ಬೀದಿಗಳಲ್ಲಿ ಆಕಸ್ಮಿಕವಾಗಿ ಬೆಳ್ಳಂಬೆಳಿಗ್ಗೆ ಓಡಾಡತೊಡಗುತ್ತವೆ. ಮನೆಗಳ ಬಾಗಿಲು ತಟ್ಟುತ್ತವೆ. ಬಾಗಿಲು ತೆರೆದಿದ್ದರೆ ಅಡಿಗೆ ಮನೆಗೆ ನುಗ್ಗಿ ಆಹಾರ ಹುಡುಕುತ್ತವೆ. ಮತ್ತೆ ಕೆಲವು ಕರಡಿಗಳು ಕಿಟಕಿಗಳ ಮೂಲಕ ಮನೆಯೊಳಗೆ ಹಣಿಕೆ ಹಾಕುತ್ತವೆ. ಕೆಲವು ಕರಡಿಗಳು ಹಠಮಾರಿಗಳಂತೆ ವರ್ತಿಸಿ ಜನರ ಮೇಲೆ ಎಗರಿ ಎಗರಿ ನುಗ್ಗುತ್ತವೆ. ಮತ್ತೆ ಕೆಲವು ಮನೆಗಳ ಹತ್ತಿರವೇ ಉಳಿದು ಬಿಡುತ್ತವೆ. ಆಗ ಜನರು ಭಯಭೀತರಾಗಿ ಅವುಗಳಿಂದ ದೂರ ಓಡುತ್ತಾರೆ. ಧ್ರುವ ಕರಡಿಗಳನ್ನು ನೋಡುವವರು, ಛಾಯಾಗ್ರಹಣ ಮಾಡುವವರು ಅತ್ಯಧಿಕ ಸಂಖ್ಯೆಯಲ್ಲಿ ಚರ್ಚಿಲ್ ನಗರಕ್ಕೆ ಬಂದಿಳಿಯುತ್ತಾರೆ. ಅಲ್ಲಿ ಧ್ರುವ ಕರಡಿಗಳನ್ನು ತೋರಿಸುವ ಪ್ರವಾಸಿ ಸಫಾರಿಗಳು ಕೂಡ ಆರಂಭವಾಗಿವೆ. ಚರ್ಚಿಲ್ ಸುಮಾರು 100 ಮನೆಗಳ ಪುಟ್ಟ ನಗರ. ಆ ನಗರದಲ್ಲಿ ಕೆಲವು ನಿಷೇಧಿತ ಪ್ರದೇಶಗಳಿವೆ. ಅಲ್ಲಿ ಓಡಾಡಬೇಡಿ ಎಂದು ಸೂಚಿಸುವ ನಾಮಫಲಕಗಳನ್ನು ನೋಡಬಹುದು. ಚರ್ಚಿಲ್ ನಗರದ ಆಸುಪಾಸಿನಲ್ಲಿ ಓಡಾಡುವವರಿಗೆ ಧ್ರುವ ಕರಡಿಗಳು ತೊಂದರೆ ಕೊಟ್ಟರೆ ಅವರು ತಕ್ಷಣ ಕರಡಿಗಳ ಜಾಗೃತಿ ಕೋಶಕ್ಕೆ ಕರೆ ಮಾಡಬಹುದು. ತಕ್ಷಣ ಕರಡಿಗಳಿಗೆ ಅಲ್ಲಿಯ ಮಿಲಿಟರಿಯವರು ಬಂದು ಅರವಳಿಕೆ ಕೊಟ್ಟು ಅವುಗಳನ್ನು ಬಲೆಗಳಲ್ಲಿ ಬಂಧಿಸಿ ಜೈಲು ಕೊಠಡಿಗಳಿಗೆ ತುಂಬುತ್ತಾರೆ. ಆ ಧ್ರುವ ಕರಡಿಗಳನ್ನು ಸುಮಾರು 30 ದಿನಗಳವರೆಗೆ ಜೈಲಿನಲ್ಲಿ ಇರಿಸಲಾಗುತ್ತದೆ. ಅಲ್ಲಿಯ ಕರಡಿಗಳಿಗೆ ಆರೋಗ್ಯಪೂರ್ಣವಾದ ಆಹಾರ ನೀಡುತ್ತಾರೆ. ಜೈಲಿಗೆ ತುಂಬಿದ ಕರಡಿಗಳಿಗೆ ಕ್ರಮ ಸಂಖ್ಯೆ ಗುರುತು ಹಾಕಿ ಹೆಲಿಕಾಪ್ಟರ್ ಮೂಲಕ ದೂರ ಒಯ್ದು ಹಿಮಹಾಸುಗಳಲ್ಲಿ ಬಿಡಲಾಗುತ್ತದೆ. ಮತ್ತೆ ಕೆಲವು ಕರಡಿಗಳು, ಟ್ಯಾಟೋ ಹಾಕಿಸಿಕೊಂಡ ಕರಡಿಗಳು ಜೈಲಿಗೆ ಬರುತ್ತವೆ. ಅವುಗಳನ್ನು ಪತ್ತೆ ಹಚ್ಚಲಾಗುತ್ತದೆ. ಜೈಲು ಕೊಠಡಿಗಳು ನಿರ್ಮಾಣವಾದ ಮೇಲೆ ಮನುಷ್ಯ ಮತ್ತು ಕರಡಿಗಳ ಸಂಘರ್ಷ ಅಲ್ಲಿ ಕಡಿಮೆಯಾಗಿದೆ. ಜಗತ್ತಿನಲ್ಲಿ ಇದೊಂದೇ ತಾಣದಲ್ಲಿ ಧ್ರುವ ಕರಡಿಗಳನ್ನು ಬಂಧಿಸಿ ಜೈಲಿನಲ್ಲಿಟ್ಟು ಮತ್ತೆ ಬಿಡುಗಡೆಗೊಳಿಸುವ ಕೆಲಸ ನಡೆಯುತ್ತದೆ. ಪ್ರತಿ ವರ್ಷ ಕನಿಷ್ಠ 50 ಕರಡಿಗಳನ್ನು ಬಂಧಿಸಲಾಗುವುದು. ಜೈಲಿನಲ್ಲಿ 2,000 ಕರಡಿಗಳನ್ನು ತುಂಬುವ ವ್ಯವಸ್ಥೆ ಇದೆ. ಇದೊಂದು ಸುಸ್ಥಿರ ಸುರಕ್ಷಾ ಕರಡಿಗಳ ಸೆರೆಮನೆ. ಜಗತ್ತಿನಲ್ಲಿ ಯಾವ ದೇಶಗಳಲ್ಲಿ ಹುಲಿ, ಚಿರತೆ, ಆನೆ ಮುಂತಾದವು ಮನುಷ್ಯನ ವಾಸಕ್ಕೆ ನುಗ್ಗಿ ತೊಂದರೆ ಕೊಡುತ್ತವೆಯೋ ಅಂಥ ದೇಶಗಳಲ್ಲಿ ಆ ಪ್ರಾಣಿಗಳನ್ನು ನಾವು ಜೈಲಿನಲ್ಲಿ ತುಂಬಿ ಮತ್ತೆ ಅವುಗಳನ್ನು ಕಾಡಿಗೆ ಬಿಡುವ ಕೆಲಸ ನಡೆದರೆ ಅವುಗಳ ಸುಸ್ಥಿರ ಅಭಿವೃದ್ಧಿಯಾದೀತು. ಹಾಗಾಗಿ ಜೈಲು ಕೊಠಡಿಯಲ್ಲಿ ಬಂಧಿಸಿಡುವುದು, ನಿಸರ್ಗಕ್ಕೆ ಮತ್ತೆ ಬಿಡುಗಡೆ ಮಾಡುವುದು ಅತ್ಯಂತ ಉತ್ತಮವಾಗಿರುವ ಕೆಲಸ. ಯಾವುದೇ ಕಾರಣಕ್ಕೂ ಕೂಡ ಈ ವನ್ಯಜೀವಿಗಳನ್ನು ನಮಗೆ ತೊಂದರೆ ಕೊಡುತ್ತವೆ ಎಂದು ಮನುಷ್ಯ ಕೊಂದು ಹಾಕಬಾರದು. ಅವುಗಳನ್ನು ಬಂಧಿಸಬೇಕು, ಸುರಕ್ಷಿತವಾಗಿಡಬೇಕು, ಅವುಗಳಿಗೆ ಆಹಾರ ಕೊಡಬೇಕು, ಮತ್ತೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಬಿಡಬೇಕು.
4: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪರಾಜಿತ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸುತ್ತಮುತ್ತಲು ಸಂಜೆ ಗೊತ್ತಲು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಎಸ್ಪಿ ಶೈಲಜಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ಯಾಮಸುಂದರ ಕುಲಕರ್ಣಿಗಳ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ ಇದು. ಶ್ರೀನಿವಾಸ್ ಮೂರ್ತಿ ಹಾಗೂ ಆರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ನಟಿಸಿರುವಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಅಪರಾಧಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬೇಡ ನಂಬ ಬೇಡ ಎನ್ನುವಂತ ಒಂದು ಸುಮಧುರವಾದಂತ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ರಾಜ ನನ್ನ ರಾಜ ಎನ್ನುವಂತಹ ಒಂದು ಚಿತ್ರದ ಗೀತೆ, ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ರಾಜ ನನ್ನ ರಾಜ ಚಿತ್ರದ ಈ ಗೀತೆ. ಗಂಗಮ್ಮ

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸತಿ ಸಕ್ಕು ಬಾಯಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಓ ಪಾಂಡುರಂಗ ಎನ್ನುವಂತ ಗೀತೆ ಇದು. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಆರತಿ ಅವರ ಒಂದು ನಟನೆ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಸತಿ ಸಕ್ಕುಬಾಯಿ ಚಿತ್ರದ ಈ ಗೀತೆ.

ಯಾ ಸ್ವತ್ರ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾಗರಹಾವು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ, ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಚಿತ್ರಕಥೆಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅರ್ಚನ ಎನ್ನುವಂತ ಒಂದು ಚಿತ್ರದ ಗೀತೆ, ಬಯಕೆ ಬಾಳಿನಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತ ಒಂದು ಮಧುರವಾದಂತಹ ಗೀತೆ, ದೊಡ್ಡರಂಗೇಗೌಡರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಆರತಿ ಹಾಗೂ ಲೋಕೇಶ್ ಅವರ ಒಂದು ನಟನೆಯ ಚಿತ್ರ. ಮಣಿ ಮುರುಗನ್ ಬರೆದಿರುವಂತಹ ಒಂದು ಚಿತ್ರಕಥೆ. ಈ ಒಂದು ಚಿತ್ರ 17/2/1982 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಹೊಂಬಿಸಿಲು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಎನ್ನುವಂತ ಒಂದು ಸುಮಧುರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1978 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನಾನಿರುವುದೇ ನಿನಗಾಗಿ ಚಿತ್ರದ ಒಂದು ಗೀತೆ, ಅದುವೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸುಂದರವಾಗಿರುವಂತಹ ಗೀತೆ, ಅದುವೇ ಒಲವಿನ ಗೆಳೆಯನೆ ನಿನಗೆ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ, ಎ ವಿ ಶೇಷಗಿರಿ ರಾವ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಅಶ್ವಥ್ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ತಾವೆಲ್ಲ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅದಲು ಬದಲು ಎನ್ನುವಂತಹ ಒಂದು ಚಿತ್ರದ ಗೀತೆ, ನಲಿದಿದೆ ಜೀವನ ಗಂಗಾ. ಇದು SB ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1978ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪಾವನ ಗಂಗಾ ಎನ್ನುವಂತಹ ಒಂದು ಚಿತ್ರದ ಗೀತೆ, ಮೊದಲನೇ ದಿನವೇ ಒಲಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶ್ರೀನಾಥ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ, ಇದು ಚಿತ್ರಕಥೆ ಬರೆದವರು YR ಸ್ವಾಮಿ, ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಹೊಂಬಿಸಿಲು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಜೀವ ವೀಣೆ ನೀನು ಮಿಡಿತದ ಸಂಗೀತ ಎನ್ನುವಂಥ ಒಂದು ಅದ್ಭುತವಾದಂತಹ ಗೀತೆ. ಇದೀಗ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1978ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಬ್ಯೂಟಿಫುಲ್ ಆಗಿರುವಂತಹ ಗೀತೆ ನಿಮಗಾಗಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗ, ಅಂದರೆ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಆರತಿ ಅವರು ನಟಿಸಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಉಪಾಸನೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಭಾರತ ಭೂಷಿರ ಮಂದಿರ ಸುಂದರಿ ಎನ್ನುವಂತಹ ಒಂದು ಸುಂದರವಾದಂತಹ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಹಾಗೂ ಶಿವರಾಮ್ ಅವರ ಒಂದು ಜೋಡಿಯ ಚಿತ್ರದ ಗೀತೆ. ಇದು 1974 ತೆರೆ ಕಂಡಿರುವಂತಹ ವರ್ಷ. ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರ ಕಥೆಯ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೌರವ ಎನ್ನುವಂತ ಒಂದು ಚಿತ್ರದ ಗೀತೆ, ಕುಕ್ಕು ಕುಕ್ಕು, ಇದು KS ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆ. ಇದು 1998 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು BC ಪಾಟೀಲ್ ಹಾಗೂ ಪ್ರೇಮ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಕೌರವ ಚಿತ್ರದ ಈ ಗೀತೆ ಇದೀಗ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಹಳ್ಳಿ ಹೈದ ಎನ್ನುವಂತ ಒಂದು ಚಿತ್ರಗೀತೆ, ಅರಗಿಣಿ. ಇನ್ನು ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಆತ್ಮೀಯ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಯಾವ ಒಂದು ವಾಹಿನಿಯಲ್ಲೂ ಪ್ರಸಾರವಾಗದಂತಹ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಧೈರ್ಯ ಲಕ್ಷ್ಮಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವಂತೆ ನನ್ನ ಮಗ ಚೆನ್ನ. ಇದು ಎಸ್ ಜಾನಕಿಯವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1980ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಿಳಿ ಹೆಂಡತಿ ಎನ್ನುವಂತ ಒಂದು ಚಿತ್ರದ ಗೀತೆ, ರಂಗೇನ ಹಳ್ಳಿಯಾಗಿ ಎನ್ನುವಂತ ಒಂದು ಗೀತೆಯನ್ನ ವಾಣಿ ಜೈರಾಮ್ ಹಾಗೂ ಕಸ್ತೂರಿ ಶಂಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಅವರ ಒಂದು ನಟನೆಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ಒಂದು ವರ್ಷದ ಒಂದು ಗೀತೆ. ಹಾಗೆ ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ರಂಗೇನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ,
2: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಬ್ರು ವಾಹನ ಎನ್ನುವಂತಹ ಒಂದು ಚಿತ್ರದ ಗೀತೆ, ನಿನ್ನ ಕಣ್ಣ ನೋಟದಲ್ಲಿ. ಈ ಒಂದು ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಾಂಚನ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಧನ ಚಿತ್ರದ ಒಂದು ಗೀತೆ, ಬಣ್ಣ ನನ್ನ ಒಲವಿನ ಬಣ್ಣ ಎನ್ನುವಂತ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ರಚನೆಯ ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1984 ತೆರೆ ಕಂಡಿರುವಂತ ಒಂದು ವರ್ಷ. ಇದು ವಿಷ್ಣುವರ್ಧನ್, ಸುಹಾಸಿನಿ, ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಚಿತ್ರಕಥೆಯ ಒಂದು ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೋಡಿದೆ ನೋಡಿದೆ ಮದುವೆಯ ಮನೆಯಲ್ಲಿ, ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ, ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ, ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ, ಪ್ರಣಯದ ಮತ್ತೇರಿ ನಾ ಕರಗಿ ಹೋಗಿ.

ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿ ಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

ಇವಳೆ ಮೋಸ ಮಾಡಿದ್ದು, ಸುಮ್ಮನೆ ಬಿಡಬೇಡಿ. ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಹೇಳಿ
1: ಹೇಳಿ.
0: ಒಂದ್ ಮಾತು
1: ಹೇಳಿ.
0: ಹೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕೂತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

0: タイトルだタイトルだタイトルか。
1: ಏನಕ್ಕ ಮಾರ್ಕೆಟ್ ಗೊತ್ತಾಯ್ದ್ಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
2: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.

0: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದೀರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯಕರು ಹುಮಾಯೂನ್ ಹರ್ಲಾಪುರ ಇವರ ಕಾರ್ಯಕ್ರಮ. ಇವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದ ಮಹಾನ್ ಸಂಗೀತ ಗುರುವಾದಂತಹ ಗಾನಯೋಗಿ ಶಿವಯೋಗಿ ಅಂದ ಅನಾಥರ ಪಿತಾಮಹರಾದ ಪದ್ಮಶ್ರೀಭೂಷಣ ಪಂಡಿತ ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ಪ್ರಿಯ ಶಿಷ್ಯರಾದ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಶಿವಮೊಗ್ಗ. ಇವರು ನಾಡಿನ ಹಿಂದೂಸ್ತಾನಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು. ಗ್ವಾಲಿಯರ್ ಮತ್ತು ಪಂಚಾಕ್ಷರ ಘರಾಣೆಯ ಶ್ರೇಷ್ಠ ಗಾಯಕರು. ಮೌಲಾ ಸಾಬ್ ಮತ್ತು ಹುಸೇನಬಿ ದಂಪತಿಗಳ ಪುತ್ರರಾದ ಹುಮಾಯೂನ್ ಹರ್ಲಾಪುರ್ ಅವರು 1963 March 2 ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಯ ಹರ್ಲಾಪುರ ಎನ್ನುವ ಸ್ಥಳದಲ್ಲಿ ಜನ್ಮ ಪಡೆದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದ ಇವರು ಸಂಘ ಸಂಸ್ಥೆಗಳಿಂದ ಪಡೆದಂತಹ ಹಲವಾರು ಬಿರುದುಗಳು, ಸಂಗೀತ ನಿಧಿ, ಸಂಗೀತ ಸುಧಾಕರ, ಸಂಗೀತ ಭ್ರಮರ, ಸಂಗೀತ ಪ್ರವೀಣ, ಪಂಡಿತ ಪುಟ್ಟರಾಜ ಕೃಪಾಭೂಷಣ, ಸ್ವರ ಸುಧಾಕರ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸನ್ಮಾನ್, ರಮಣಶ್ರೀ ಶರಣ, ಕಲಾ ಸಂಜೀವಿನಿ, ಸಖ್ಯಾದ್ರಿ ಸಂಗೀತ ನಿಧಿ, ಶ್ರೀ ಬಿ ಜಿ ಎಸ್ ಸಂಗೀತ ಅವಾರ್ಡ್, ಶ್ರೀಶ ವಿಠಲಾನುಗ್ರಹ ಪ್ರಶಸ್ತಿ, ಹಾಗೆ 2016 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. 4,500 ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಇವರು ಸಂಗೀತ ಸಾಧಕ ಹರ್ಲಾಪುರ್. ಸಂಗೀತ ಪರಂಪರೆಗಾಗಿ ತನ್ನ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ಕುಮಾರ ನೌಷಾದ್ ಹರ್ಲಾಪುರ್, ಕುಮಾರ್ ನಿಷಾದ್ ಹರ್ಲಾಪುರ್ ಯುವ ಸಂಗೀತಗಾರರಾಗಿ ಗುರುತಿಸಬಹುದಾದಂತಹ ಕಲಾವಿದರು. ಇವರ ಜೊತೆಯಲ್ಲಿ ಇವರ ಪುತ್ರರಾದಂತಹ ನೌಷಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರು ಕೂಡ ಇಲ್ಲಿ ಗಾಯನವನ್ನು ಮಾಡಲಿಕ್ಕಿದ್ದಾರೆ. ತಬಲವಾದಕನದಲ್ಲಿ ಪವನ್ ಕುಮಾರ್ ರಟ್ಟೆಹಳ್ಳಿ ಹಾಗೂ ಸಹ ತಬಲಾವಾದಕರಾಗಿ ಧನುಷ್ ಮಲ್ಪೆ ಇವರಿಬ್ಬರು ಸಹಕಾರ ನೀಡಲಿಕ್ಕಿದ್ದಾರೆ. ಶ್ರೀಮತಿ ದಿಲ್ಶಾದ್ ಬೇಗಂ ಇವರು ಕೂಡ ಇವರ ಜೊತೆಯಲ್ಲಿ ಸಹಗಾಯನದೊಂದಿಗೆ ತಾನ್ಪುರದೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳದೊಂದಿಗೆ ನಿತೇಶ್ ಮಲ್ಪೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ತಮ್ಮ ಮುಂದೆ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಪರಿವಾರದ ಸಂಗೀತ ಗಾಯನ. ನಾವು ಆವಾಗಲೇ ಹೇಳಿದಾಗೆ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ. ಸಂಗೀತದ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಅವನು ಪಶುವಾಗುತ್ತಾನೆ ಅಂತ. ಅಂತಹ ಪಶುತ್ವವನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ವಿದ್ಯೆ ಸಂಗೀತ ವಿದ್ಯೆ.

0: ಇತ್ತೀಚಿನ ದಿನಗಳಲ್ಲಿ ನಾವು ಗೋಶಾಲೆಗಳಲ್ಲಿ ಸಂಗೀತವನ್ನು ನುಡಿಸುವುದರ ಮೂಲಕವಾಗಿ ಗೋವುಗಳು ಹಾಲು ಸುರಿಸಿದಂತಹ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಗೋವುಗಳು ಕೂಡ ಸಂಗೀತ ಪ್ರಿಯರೇ. ಹಾಗಾಗಿ ಸಂಗೀತದ ಮೂಲಕ ಹಲವಾರು ರೋಗಗಳಿಗೆ ಔಷಧಿಗಳನ್ನು ನಾವು ಕಂಡುಕೊಳ್ಬೋದು. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆರೋಗ್ಯ, ಪಶುಗಳಿಗೂ ಕೂಡ ಅದರಿಂದ ಒಳ್ಳೆಯ ಅನುಗ್ರಹ, ಪಶುಗಳ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ನಿಸ್ಸಂಶಯ. ಹಾಗಾಗಿ ಸಂಗೀತಗಳನ್ನು ಆಹ್ಲಾದಿಸಿ ಕಾರ್ಯಕ್ರಮಕ್ಕಾಗಿ ಅವರಿಗೆ ಅಣಿವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ಸಂಗೀತಕ್ಕೆ ತಬಲಾ, ಹಾರ್ಮೋನಿಯಂ, ತಾನ್ಪುರ್, ಸಹ ತಬಲಾ, ತಾಳ ಇತ್ಯಾದಿಗಳನ್ನು ನೀಡಿ ಸಹಕರಿಸುವವರ ಹೆಸರುಗಳನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾವಾದಕರಾಗಿ ಪವನ್ ಕುಮಾರ್ ರಟ್ಟೆಹಳ್ಳಿ, ಸಹ ತಬಲಾವಾದಕರಾಗಿ ಧನುಷ್ ಮಲ್ಪೆ, ಹಾರ್ಮೋನಿಯಂ ವಾದಕರಾಗಿ ಬಾಲಕೃಷ್ಣ ಕೊಡವೂರು, ಹಾಗೂ ತಾನ್ಪುರಲ್ಲಿ ಶ್ರೀಮತಿ ದಿಲ್ಶಾದ್ ಬೇಗಂ, ತಾಳ ನಿತೇಶ್ ಮಲ್ಪೆ, ಸಹ ಗಾಯನ ನೌಶಾದ್ ಹರ್ಲಾಪುರ್, ನಿಶಾದ್ ಹರ್ಲಾಪುರ್. ಕೇಳಿ.
1: ಪ್ರಥಮವಾಗಿ ಈ ಮಹಾ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ದಯಮಾಡಿಸಿದಂತ ಪರಮ ಪೂಜ್ಯ ಭಾರತದ ಶ್ರೇಷ್ಠ ಸಂತ ಪೂಜ್ಯ ಪೇಜಾವರ ಮಹಾ ಗುರುವಿನ ಪಾದಕ್ಕೆ ನನ್ನ ಹಾಗೂ ನನ್ನ ಸಂಗೀತದ ಬಳಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯೋದಯದ ಈ ಮಹಾ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂಥ ಎಲ್ಲ ಹಿರಿಯರಿಗೆ ವಂದಿಸಿ, ಹಾಗೆ ಎನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಸ್ಮರಿಸಿಕೊಳ್ತಾ, ರಾಜಾಂಗಣದಲ್ಲಿ ನನ್ನ ಸಂಗೀತವನ್ನು ಕೂತ್ಕೊಂಡು ಕೇಳಿದಂಥ ಪೇಜಾವರ ಶ್ರೀಗಳವರು ಇವತ್ತು ಮತ್ತೆ ಇಲ್ಲಿ ನನ್ನ ಕಾರ್ಯಕ್ರಮದ ಮೊದಲಿಗೆ ಮುಂದೆ ಕೂತ್ಕೊಂಡು ನನಗೆ ಕೃಷ್ಣನ ದರ್ಶನವನ್ನು ಮಾಡ್ತಾ ಇರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಮೊನ್ನೆ ನಡೆದಂಥ ಪೇಜಾವರ ಪರ್ಯಾಯದಲ್ಲಿ ನನಗೆ ಆಶೀರ್ವಾದ ಮಾಡಿ ಹಾಡೋದಕ್ಕೆ ಕೊಟ್ಟಂಥ ಪೂಜ್ಯರು, ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ದಿವ್ಯ ಸನ್ನಿಧಿಯಲ್ಲಿ ಹಾಡಿದ್ದೇನೆ, ಆದರೆ ಅವರ ಹತ್ರ ಹೋಗಿ ಮಾತಾಡುವಂಥ ಭಾಗ್ಯ ನನಗೆ ಕೆಲವೇ ಸಭೆಗಳಲ್ಲಿ ಸಿಕ್ಕಿದೆ. ಇವತ್ತು ಅವರ ಒಂದು ಆಶೀರ್ವಾದ ನನಗಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನೀವು ಇರುವಂಥ ಎಲ್ಲ ಜನಗಳು ನನಗೆ ಒಂದು ಗಂಟೆ ನನ್ನ ಸಂಗೀತವನ್ನು ಕೇಳಿ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ನಾನು ಅನೇಕ ಸಲ ಬಂದು ಶ್ರೀ ಕೃಷ್ಣ ಮಠದಲ್ಲಿ ಹಾಡಿದ್ದೇನೆ. ಈಗ ಪೂಜ್ಯರಿಗೆ ವಂದಿಸಿ ಕಾರ್ಯಕ್ರಮನ ಒಂದು 10 ನಿಮಿಷ ಶ್ರೀ ಕೃಷ್ಣನ ಒಂದು ಚೀಸನ್ನು ಹಾಡ್ತೇನೆ, ಚೀಸ್ ಗೀತೆಯನ್ನು ಹಾಡಿ ನಂತರ ದಾಸ ಸಾಹಿತ್ಯವನ್ನು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ಇವತ್ತು ಕಾರ್ಯಕ್ರಮ ಹಾಡೋದಕ್ಕೆ ಹೇಳಿದರೆ ನಾನು ಹಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ.

ಪರಮ ಪೂಜ್ಯರು ಇದುವರೆಗೂ ಕೂತ್ಕೊಂಡು ಮಹಾಕೃಪೆಯನ್ನು ನನ್ನ ಮೇಲೆ ಗೈದಿದ್ದಾರೆ. ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮಕ್ಕಳ ಮೇಲೆ, ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ ಪೂಜ್ಯ ಸಂತನ ಪಾದಕ್ಕೆ ಬಿದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ.

0: ಹಲೋ ಮೈಕ್ನವ್ರು ದಯಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೈಕ್ ಸೌಂಡ್. ತಬಲಾಕ್ ಮೈಕ್ ಬೇಕಾಗಿದೆ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ಇವನಿಗೆ ಸ್ವಲ್ಪ ಮೈಕ್ ಕೊಡಿ.
1: ಹಾರ್ಮೋನಿಯಂ ಹಾಗೂ ತಬಲಾ

ಈಗ ಹಾಡ್ತಾ ಇರುವ ಗೀತೆ 15 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳು ರಾಜಾಂಗಣದಲ್ಲಿ ಕೂತ್ಕೊಂಡು ಕೇಳಿದಂತ ಗೀತೆ ಇದು. ಇದು ಶಿವಮೊಗ್ಗದಲ್ಲಿ ಒಬ್ಬ ಎಲೆಮರಿಯ ಕಾಯಿ ಅಂತ ಒಬ್ಬ ಬೇಗೂರ್ ನಾಗರಾಜ್ ಅವರಂತ ಅವ್ರು ಬರೆದಿರೋದು. ಇದನ್ನು ನಾನೇ ರಾಗ ಸಂಯೋಜನೆ ಮಾಡಿ ರಾಜಾಂಗಣದಲ್ಲಿ ಹಾಡಿದಂತ ಗೀತೆ. ಪರಮ ಪೂಜ್ಯರು ಮುಂದೆ ಕೂತ್ಕೊಂಡು ಅವತ್ತು 45 ನಿಮಿಷ ನನ್ನ ಸಂಗೀತವನ್ನ ಕೇಳಿದಂತ ಸಂದರ್ಭ ನಾನು ಎಂದು ಅದು ಮರೆಯಲಾರದಂತ ಸಂದರ್ಭ.

ಕಾರ್ಯಕ್ರಮದ ನಿರ್ವಾಹಕರ ಆಜ್ಞೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಹಾಡಿ ಭೈರವಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹುಶಃ ನಾನು ಉಡುಪಿಗೆಲ್ಲ ಬಂದಾಗ 2-3 ಗಂಟೆ ಹಾಡಿದ್ದೀನಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಪೂಜ್ಯರು ಮತ್ತು ಇನ್ನೂ ಅನೇಕ ಗಣ್ಯರ ಅವರ ವಾಣಿಯನ್ನು ಕೇಳೋದು ನಡೆದಿದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ, ಇದು ನಮ್ಮ ಸಂಗೀತ ಕಾರ್ಯಕ್ರಮ ಲೇಟಾಗಿದೆ. ನನಗೆ 6:30 ಅಂತಿತ್ತು ನನ್ನ ಪತ್ರಿಕೆಯಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ. ನಾನು 6:30 ಒಂದು 2:30-3 ಗಂಟೆ ಹಾಡಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಮತ್ತೊಂದು ಸಲ ಬರ್ತೀನಿ, ಯಾಕಂದರೆ ನಾನು ಅನೇಕ ಸಲ ಬಂದು ಇಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೇನೆ. ತಮ್ಮೆಲ್ಲರ ಇಷ್ಟೊಂದು ಜನ ಕೂತ್ಕೊಂಡು ಕೇಳಿದ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹಾಗೂ ನನ್ನ ಕಲಾಬಳಗದ ಮೇಲೆ ಇರಲಿ ಅಂತ. ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ನನಗೆ ಅದರಲ್ಲೂ ಸಂಗೀತಕ್ಕೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅದು ಸಂಗೀತ. ಹೀಗಾಗಿ ಬೇಜಾವರ ಶ್ರೀಗಳ ಪರ್ಯಾಯದಲ್ಲಿ 2 ಸಲ ಪರ್ಯಾಯದಲ್ಲಿ ಹಾಡಿದ್ದೇನೆ ನಾನು, ಮತ್ತು ರಾಜ್ಯಾಂಗಣದಲ್ಲಿ ಅನೇಕ ಪೂಜ್ಯರ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ. ನಮ್ಮ ಇಲ್ಲಿನ ಖ್ಯಾತ ಜ್ಯೋತಿಷಿಗಳಾದಂಥ ಜಯರಾಮ್ ಆಚಾರ್ಯವರು ಈ ನಾಡಿಗೆ ನನ್ನನ್ನು ಫಸ್ಟ್ ಕರ್ಕೊಂಬಂದಿದ್ದು. ಒಂದು 15 ವರ್ಷದಿಂದ ಅಲ್ಲಿ ಜ್ಯೋತಿಷಗಾರರ ಸಮ್ಮೇಳನ ನಡೀತು, ಕೇಂದ್ರದ ಜ್ಯೋತಿಷಗಾರರ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಹಾಡಿದಂಥ ನಾನು ಇವತ್ತಿನವರೆಗೆ ಒಂದು ವರ್ಷದಲ್ಲಿ ಒಂದು 8 ಸಲನಾದರೂ ಉಡುಪಿಗೆ ಬಂದು ಹಾಡಿದ್ದೇನೆ ನಾನು ಈ ಸುತ್ತಮುತ್ತಲು ಭಾಗದಲ್ಲಿ. ಅದೆಲ್ಲ ನಿಮ್ಮಂತರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿ ಭೈರವಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣನ ಪಾದಕ್ಕೆ, ಪೂಜ್ಯ ಸಂತ ಪೇಜಾವರ ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀನಿ. ನೀವಿಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರಿ, ನೀವು ಒಬ್ಬೊಬ್ಬರು 100 ಜನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.

ಈ ಗೀತೆ ನಾನಿಲ್ಲೇ ಉಡುಪಿಯಲ್ಲಿ ಹಾಡಿದಾಗ 45 ನಿಮಿಷ ಹಾಡಿದ್ದೀನಿ. ರಾಗರಂಜನೆ ಹೆಚ್ಚು ಕಡಿಮೆ ಒಂದು 15 ರಾಗಗಳನ್ನು ಮಾಡಿ ಮಾಡಿ ಹಾಡಿದ್ದೆ. ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಸಿನಿಮಾ ರೆಕಾರ್ಡ್ ಏನು ಹಾಡಕ್ ಬರೋಂಗಿಲ್ಲ, ನಾವು ಅವನಲ್ಲ ಅಲ್ಲ, ನಾನು ಶುದ್ಧವಾದ ಶಾಸ್ತ್ರೀಯ ಸಂಗೀತ ದಾಸ ಪರಂಪರೆಯನ್ನ ಉಳಿಸಬೇಕು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ನಾವೆಲ್ಲ ಸಂಗೀತದ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ನಿಮಗೆ ಇಂಥ ರಾಗಗಳು ಹಿಂದೆ ಬರ್ತಿದ್ದು ಅನ್ನೋದನ್ನ ಆ ಸಿನಿಮಾ ರೆಕಾರ್ಡ್ ತಗೊಂಡು ಅಷ್ಟೇ ಹೇಳಿದ್ದೀನಿ. ಅದೊಂದೇ ನುಡಿ ಬರೋದು, ನನಗೆ ಮತ್ತೆ ಬರೋಂಗಿಲ್ಲ ಅವೆಲ್ಲ. ಮತ್ತೆ ಸಿನಿಮಾ ರೆಕಾರ್ಡ್ ಹಾಡ್ತಾರೆ ಹರ್ಲಾಪುರ್ ಅವರು ಅಂತ ಯಾರೂ ಭಾವಿಸ್ಬೇಡಿ. ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಹಿಂದಿ ಭಜನ್, ಮರಾಠಿ ಅಭಂಗಗಳನ್ನು ಹಾಡುವಂಥರು. ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಸೇವಾ ಮಾಡ್ತಿರೋರು ನಾವೆಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾವಿಗೇನು ಹಾಡಬೇಕು ಅಂತ ಆಸೆ ಪಟ್ಟು ಬಂದವರಲ್ಲ, ಯಾಕಂದರೆ ಕೃಷ್ಣನ ಅನುಗ್ರಹ ಆಗಿದೆ. ನಾನು 1 ವರ್ಷದಾಗ 10 ಸಲ ಬರ್ತೇನೆ. ನಾನು ಮೊನ್ನೆ ಕುಂದಾಪುರದಲ್ಲಿ ಬಂದು ಹಾಡಿದ್ದೀನಿ, ಸಾಲಿಗ್ರಾಮದಲ್ಲಿ ಬಂದು ಹಾಡಿದ್ದೀನಿ, ಹೀಗೆಲ್ಲ ಬಂದು ಹಾಡ್ತಿರ್ತೀನಿ. ಅದೆಲ್ಲ ನಿಮ್ಮಂಥವ್ರು, ಯಾಕಂದ್ರೆ ಘಟ್ಟದ ಕೆಳಗಿನವ್ರು ಮಾತು ಒಂದೆರಡು ಮಾತು ಹೇಳ್ತೀನಿ ಸರ್, ಒಂದೇ ಮಾತು. ಘಟ್ಟದ ಕೆಳಗಿನವ್ರು ಮುಂದೆ ಹಾಡಬೇಕು ಅಂದ್ರೆ ಭಾಳ ಜವಾಬ್ದಾರಿಯಿಂದ ಹಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ, ಘಟ್ಟದ ಕೆಳಗಿನವ್ರು ಅಂದರೆ ಈ ಆಗುಂಬಿಯಿಂದ ಏನು ಬರ್ತಿರಲ್ಲ ನೀವೆಲ್ಲ ಘಟ್ಟದ ಕೆಳಗಿನವರು ಅಂತ ನಮ್ಮಲ್ಲಿ. ಯಾಕಂದರೆ ಭಾಳ ಬುದ್ಧಿವಂತರು ಅಂದ, ಭಾಳ ಬುದ್ಧಿವಂತ ಜನಗಳು ಅಂತ. ಸುಮ್ ಸುಮ್ಮನೆ ಏನೇನೋ ಹಾಡಿದ್ರೆ ನೀವೆಲ್ಲ ಕೇಳೋಂಗಿಲ್ಲ, ಅಷ್ಟು ವೇಟ್ನಿಂದ ತೂಕ ಮಾಡುವಂಥವ್ರು ನೀವೆಲ್ಲ. ನಿಮ್ಮಂಥವ್ರ ಮುಂದೆ ಸಂಗೀತ ಹಾಡಿ ಸೈ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸು ನನಗೆ ಕೃಷ್ಣನ ಆಶೀರ್ವಾದದಿಂದ, ಪೇಜಾವರ ಶ್ರೀಗಳ ಆಶೀರ್ವಾದದಿಂದ, ನನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರಿಂದ ನನಗೆ ಬೇಕಾದಷ್ಟು ಸಲ ಬಂದು ಹಾಡಿದ್ದೀನಿ. ನಾನು ಆಳ್ವಾಸನಲ್ಲಿ ನನ್ನ ಇಬ್ಬರದು ಮಕ್ಕಳು ಶಾಸ್ತ್ರೀಯ ಸಂಗೀತ 2 ವರ್ಷ, ನಂದು 2 ವರ್ಷ ಹಾಡಿದ್ದೀನಿ. ಯಾಕೆ ಮಾತು ಹೇಳ್ತೀನಂದರೆ, ನಾವೆಲ್ಲ ಶುದ್ಧ ಸಂಗೀತವನ್ನು ತಂಬೂರಿ, ಹಾರ್ಮೋನಿಯಮು, ತಬಲಾ ಇಟ್ಕೊಂಡು ಹಾಡ್ತಾ ಇರುವಂಥವ್ರು, ಪ್ಲಾಪಿ ಹಾಕ್ಕೊಂಡು ಯಾವುದ್ಯಾವುದು ರೆಕಾರ್ಡ್ ಹಾಡಿ ಏನೇನೋ ಜನಗಳಿಗೆ ಮಳ್ಳು ಮಾಡಬೇಕು ಅಂತ ಇಲ್ಲ. ಅದಕ್ಕಾಗಿ ನಾನೊಂದೆರಡು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸಿದ್ದೀನಿ, ದಯಮಾಡಿ ಕ್ಷಮೆ ಮಾಡಿ ಅಂತ ಕೇಳ್ಕೊತ ಭೈರವಿ ಏನು ಮಾಡ್ತೀನಿ ಸರ್, ಒಂದೆರಡೇ ನಿಮಿಷದಲ್ಲಿ ಭೈರವಿ ಮಾಡ್ತೀನಿ. ಹಾಂ, ಮಾಡ್ತೀನಿ ಸರ್ ಒಂದೆರಡು ನಿಮಿಷ. ನನಗೆ ಭಾಳ ಆಸೆ ಇತ್ತು ಈ ಜನಗಳನ್ನು ನೋಡಿ, ಈ ರಂಗಮಂದಿರ, ಪೂಜರ ರಂಗಮಂದಿರ ನೋಡಿ ಒಂದು 2:30-3 ಗಂಟೆ ಭರ್ಜರಿ ಹಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಇರಲಿ, ಮತ್ತೊಮ್ಮೆ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ, ಭೈರವಿ ಇಲ್ಲ ಒಂದು 2 ನಿಮಿಷದೊಳಗೆ ಭೈರವಿ ಮಾಡಿ ಮುಗಿಸ್ತೀನಿ.

ತಮ್ಮ ಇಂದಿನ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ ಎಲ್ಲ ಗಾಯಕರಿಗೂ ಹಾಗೂ ಇವರ ಮಕ್ಕಳಾದಂತಹ ನೌಷದ್ ಹಾಗೂ ನಿಷಾದ್ ಹರ್ಲಾಪುರ ಇವರಿಬ್ಬರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ವಿದ್ಯೋದಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.

0: ತಮ್ಮ ಗಾಯನಕ್ಕೆ ಬೇಕಾದಷ್ಟು ಜನರನ್ನು ಒದಗಿಸುವ ಶಕ್ತಿ ನಮಗಿಲ್ಲದೆ ಇದ್ರೂ ಭಗವಂತ ನಿಮಗೆ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕೃಷ್ಣ ಪರಮಾತ್ಮ ಒದಗಿಸಲಿ ಅಂತ ವಿಶೇಷವಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದು ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾರೋ ಬಾರೋ ಪಾಂಡುರಂಗ ಎನ್ನುವಂಥ ಒಂದು ಸುಮಧುರವಾದಂಥ ಭಕ್ತಿ ಗೀತೆಯನ್ನು ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಒಂದು ದಾಸರ ಪದವನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ನೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತೊರೆದು ಜೀವಿಸಬಹುದೇ ಎನ್ನುವಂತ ಒಂದು ಕನಕದಾಸರ ಕೃತಿಯನ್ನ ಎಂ ವೆಂಕಟೇಶ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಕಾರ್ಯಕ್ರಮ ಅದುವೇ ಮುಂಜಾನೆಯ ಈ ಒಂದು ತಂಪಾದ ತಂಗಾಳಿಯಲ್ಲಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ತಾವೆಲ್ಲ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ತಂಬೂರಿ ಮೀಟಿದವ ಎನ್ನುವಂತ ಒಂದು ಸುಮಧುರವಾದಂತಹ ದಾಸರ ಪದವನ್ನ ನಮ್ಮ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇಕೋ ನೋಡಿ ರಂಗನಾಥನ ಎನ್ನುವಂಥ ಒಂದು ಸುಮಧುರವಾದಂಥ ದಾಸರ ಪದವನ್ನು ನಮ್ಮ ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ.